107.8 FM ಇದು ಬಣ್ಣ ಬಣ್ಣದ ಬದುಕು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈಗ ಮತ್ತೊಂದು ಭಾಗ್ಯ ನನಗೆ ದೊರೆತಿದೆ. ಸ್ವಾಮಿ ವಿವೇಕಾನಂದರನ್ನ ನೆನಪಿಸಿಕೊಳ್ಳುವಂಥ, ಆ ನೆನಪಿನಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುವಂಥ, ಉತ್ಸಾಹವನ್ನು ಪಡ್ಕೊಳ್ಳುವಂಥ, ಪ್ರಚೋದನೆಯನ್ನು ಪಡ್ಕೊಳ್ಳುವಂಥ ಅವಕಾಶ ನಮ್ಮತ್ತೆ ಸಿಕ್ಕಿದೆ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಬೇರೆ ಬೇರೆ ಥರ ಜನ ಬರ್ತಾರೆ, ಸಂಪರ್ಕಕ್ಕೆ ಬರ್ತಾರೆ. ಕೆಲವರು ನಮ್ಮ ಜೊತೆಗೆ 10 ವರ್ಷ ಇದ್ರೂ ನಮ್ಮ ಮೇಲೆ ಯಾವ ಪರಿಣಾಮವನ್ನು ಮಾಡೋದಿಲ್ಲ. ಕೆಲವರು ಪರಿಣಾಮ ಮಾಡ್ತಾರೆ, ಆದ್ರೆ ಬೇರೆ ತರದ ಪರಿಣಾಮಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಪಕ್ಕದಲ್ಲಿದ್ದವರು 1-2 ನಿಮಿಷ ಇದ್ರೂ ಸಾಕು, ಮನೆ ಮನಸ್ಸಲ್ಲಿ ಪ್ರಭಾವ ಮಾಡಿ ಹೋಗ್ತಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವ್ರು ಹೇಗೆ ಅಂದ್ರೆ ಮೂಲೆಯಲ್ಲಿ ಹಚ್ಚಿಟ್ಟಂತ ಉದ್ಬತ್ತಿ ಇದ್ದ ಹಾಗೆ ಕಣ್ಣಿಗೆ ಕಾಣಿಸದೆ ಹೋದ್ರೂ ಅದರ ಘಮಲು ಎಲ್ಲಾ ಕಡೆ ತುಂಬಿಕೊಂಡಿರುತ್ತೆ. ಅನ್ಸುತ್ತೆ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ. ಊದ್ಬತ್ತಿ ಆರಿ ಹೋದ್ರೂ ಕೂಡ ಅದರ ವಾಸನೆ ಉಳ್ಕೊಂಡಿರುತ್ತೆ. ಕೆಲವು ಜನಾನು ಹಾಗೇನೆ, 1-2 ನಿಮಿಷ ಕಂಡಿರ್ತೀವಿ, ಜೀವನ ಪರ್ಯಂತ ನೆನೆಸ್ಕೊಳ್ತೀವಿ ಅವ್ರನ್ನ. ನೋಡಿ ಯಾವತ್ತು ಇದ್ರಲ್ಲ, ಅವ್ರು ದೊಡ್ಡವರು, ಅವ್ರು ಮಾತಾಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ನನ್ನ ಜೀವನ ಬದಲಾಯಿಸ್ತು ಅಂತ ಹೇಳುವಷ್ಟಿರ್ತಾರೆ. ಇನ್ನೊಂದು ಹೇಳ್ತೀನಿ, ಕೆಲವೊಂದ್ಸಲ ಉದ್ಬತ್ತಿ ಎಕ್ಸಾಂಪಲ್ ಹೇಳಿದ್ದಲ್ಲ, ಹಾಗೆ ಮನೆಯಲ್ಲಿ ತಾಯಿ ಇದ್ದ ಹಾಗೆ ಕೆಲವರು ಇರ್ತಾರೆ. ತಾಯಿ ಮನೆ ಓಡಾಡಿದಾಗ ಸದ್ದಾಗ್ಲಿಕ್ಕಿಲ್ಲ, ತಾಯಿ ಮನೆಯಲ್ಲಿ ಇದ್ದಾಳೆ ಅನ್ನುವಂಥ ಭರವಸೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ಮನಸ್ಸಿಗೆ ಮುದ ಕೊಡುವಂಥದ್ದು. ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಮಾಡ್ತಾರೆ. ಕೆಲವರು ಪರಿಣಾಮ ಸ್ವಲ್ಪ ಕಾಲ ಇರುತ್ತೆ. ತಾವು ಅನಿಸಿರ್ಬೇಕು, ಪ್ರವಾಸ ಮಾಡಬೇಕಾದ್ರೆ ತಾವು ದೀರ್ಘ ಪ್ರವಾಸಕ್ಕೆ ಹೋಗಿದ್ರೆ 15-20 ದಿವಸ ಹೋಗಿದ್ರೆ ಜೊತೆಗೆ ಒಂದಿಷ್ಟು ಜನ ಬಂದಿರ್ತಾರೆ, 1-50 ಜನ ಆ ಕಂಪಾರ್ಟ್ಮೆಂಟಲ್ಲೋ ಬಸ್ಸಲ್ಲೋ ಜೊತೆಗೆ ಹೋಗ್ತಿರ್ತೀವಿ. ತುಂಬ ಪರಿಚಯ ಆಗಿಬಿಡುತ್ತೆ, ತಿಂಡಿ ಹಂಚಿಕೊಂಡದ್ದು, ಮಾತು ಹಂಚಿಕೊಂಡದ್ದು, ಎಲ್ಲ ಹಂಸಾರು ವಿಷಯ ಹಂಚ್ಕೋತೀವಿ. ಆದರೆ 1 ವರ್ಷ ಆದಮೇಲೆ ಅವ್ರು ಯಾರೋ ಬಂದಿದ್ರಲ್ಲ ನಮ್ಮ ಜೊತೆಗೆ, ಅವತ್ತು ತುಂಬ ಜೊತೆಗಿದ್ರಲ್ಲ ಅಂತ ಅನಿಸುತ್ತೆ. 5-6 ವರ್ಷ ಆದ್ಮೇಲೆ ಅವ್ರು ಹೇಳ್ಕೋಬೇಕು, ನೆನಪಿದ್ಯಾ ಪ್ರವಾಸಕ್ಕೆ ಹೋಗಿದ್ವಲ್ಲ ಜೊತೆಗೆ, ಓ ಹೌದಲ್ಲ ಮರೆತೇ ಬಿಟ್ಟಿದ್ದೆ ಅಂತ ಇರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ, ಕೆಲವರು ಇಲ್ಲದೆ ಹೋದಾಗ ಕೂಡ ಪರಿಣಾಮ ನಮ್ಮ ಮೇಲೆ ಗಾಢವಾಗಿ ಉಳ್ಕೊಂಡಿರುತ್ತೆ ಅನ್ನೋದು. ವಿವೇಕಾನಂದರು ಅಂಥವ್ರು.

0: Radio Saran 107.8 FM.
1: ಸಾವಿರದ 863 ಇಸ್ವಿ ಜನವರಿ 12 ಬೆಳಗ್ಗೆ 6:33 ಹುಟ್ಟಿದಂತಹ ವಿವೇಕಾನಂದರು ಭೌತಿಕವಾಗಿ ಬದುಕಿದ್ದುದು 39 ವರ್ಷ ದೈಹಿಕವಾಗಿ. ಆದರೆ ಅವರು ಮಾಡಿದಂತಹ ಸಾಧನೆ ನಾವು ಬಹುಶಃ 3 ಜನ್ಮ ಎತ್ತಿದ್ರೂ ಸರಿಯಾಗಿ ಅರ್ಥ ಆಗ್ತದೆ ಅಂತ ಏನು ನಂಬಿಕೆ ಇಲ್ಲ. ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ, ಇದು ಹೇಗೆ ಸಾಧ್ಯ ಆಯಿತು? ಒಬ್ಬ ಶಂಕರಾಚಾರ್ಯರು ಬದುಕಿದ್ದು ಭೌತಿಕವಾಗಿ 32 ವರ್ಷ, ಏಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೈಹಿಕವಾಗಿ ಬದುಕಿದ್ದು 39 ವರ್ಷ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಭಾವವನ್ನು ಹೇಗೆ ಬಿಡೋಕಾಯ್ತು? ಆಶ್ಚರ್ಯ ಅನ್ಸಲ್ವಾ? ಎಷ್ಟೋ ಜನ 39 ವರ್ಷಕ್ಕೊಂದು ಅಪ್ಲಿಕೇಶನ್ ಬರೆಯೋಕಾಗಿರಲ್ಲ ನಮಗೆ. ಆದರೆ ಬರೆದಂತಹ ರಾಜಯೋಗ ಭಕ್ತಿಯೋಗಗಳನ್ನು ಓದ್ತಾ ಇದ್ರೆ ಅದು ಏನು ತಲಸ್ಪರ್ಶಿಯಾದಂತಹ ಅಧ್ಯಯನ, ಅಧ್ಯಯನ ಜೊತೆಗೆ ಹೇಳುವಂತಹ ಕಲೆ, ದೇಶದ ಬಗ್ಗೆ ಪ್ರೀತಿ. ಯಾವ ಭಾಗದಿಂದ ವಿವೇಕಾನಂದರು ನೋಡಬೇಕು? ದೇಶಪ್ರೇಮಿ ಅಂತ ನೋಡಬೇಕೆ, ಅಥವಾ ಒಬ್ಬ ಸನ್ಯಾಸಿ ಅಂತ ನೋಡಬೇಕೆ, ಒಬ್ಬ ಮಾತುಗಾರ ಅಂತ ನೋಡಬೇಕೆ, ಒಬ್ಬ ಪರಿವ್ರಾಜಕ ಬಿಡುಗಡೆಯಾಗಿ ಹೋದಂತಹ ಮನುಷ್ಯ ಅಂತ? ಆದ್ರೆ ಬಿಡುಗಡೆಯಾದಂತಹ ಮನುಷ್ಯ ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಅಂತ ಜಯದೇವ ದೂರ ಇರಲಿಲ್ಲ. ಜನರ ನೋವಿಗೆ ಸ್ಪಂದಿಸುವಂತಹದ್ದನ್ನ, ತೊಂದರೆಯನ್ನು ಕಂಡಾಗ ಖಂಡಿತವಾದ ಮಾತುಗಳನ್ನು ಹೇಳುವಂತಹ ಪ್ರಖರವಾದಿಯಾಗಿ ಆಗ್ಲಿ, ಯಾವ ದೃಷ್ಟಿಯನ್ನು ನೋಡಿದ್ರು ಅದ್ಭುತ ಅನ್ಸುತ್ತೆ. ಅವ್ರು ಸಿಟ್ಟು ಬರ್ತಿರ್ಲಿಲ್ಲ ಅಂತಲ್ಲ, ಭಾರಿ ಸಿಟ್ಟು ಬರ್ತಿತ್ತು. ಸನ್ಯಾಸಿಗಳ ಸಿಟ್ಟು ಬರಬಾರ್ದಲ್ವಾ? ಸಿಟ್ಟು ಬರೋ ಹಾಗೆ ಮಾಡಿದ್ರೆ ಸಿಟ್ಟು ಬರ್ತದೆ ಅಂತ ಹೇಳೋರು. ಅಳು ಬರ್ತಿತ್ತು, ದುಃಖ ಬರ್ತಿತ್ತು, ಎಲ್ಲವೂ ಬರ್ತಿತ್ತು. ಅಂದ್ರೆ ಅದೊಂಥರ ವಿಚಿತ್ರವಾದಂತಹ ಸನ್ಯಾಸಿ ಆದಂಥದ್ದು, ವಿಶೇಷವಾದಂತಹ ಸನ್ಯಾಸ, ವಿಚಿತ್ರ ಅನ್ನೋದಕ್ಕಿಂತ ವಿಶೇಷವಾದಂತಹ ಸನ್ಯಾಸ ಅದು. ಆ ಜೀವನದ ಬಗೆಯನ್ನು ಕಂಡುಕೊಂಡು ಬಂದಾಗ ಅನಿಸುವುದು ನಮ್ಮ ಭುವನದ ಭಾಗ್ಯದಿಂದ ಆಗಾಗ ಇಂಥವ್ರು ಬರ್ತಾರೆ ಅಂತ. ಅವರು 150 ವರ್ಷ ಆಯಿತು ಅಂತ ನಂಬಕ್ಕೆ ಕಷ್ಟ ಆಗ್ತದೆ. ಅವ್ರ ಫೋಟೋ ನೋಡಿದಾಗಲೆಲ್ಲ ಇನ್ನು ವಿವೇಕಾನಂದ್ರೆ ಚಿಕ್ಕವರೇ ಅಂತ ಅನಿಸುತ್ತೆ. ನಾನು ಸಾಮಾನ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ವಿವೇಕಾನಂದರು ಬದುಕಿದಾಗ ಅಂದ್ರೆ 150 ವರ್ಷಗಳ ಹಿಂದೆ ಅಥವಾ 140 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, ಬಹುಶಃ ನಮ್ಮ ಅಜ್ಜನ ಅಜ್ಜ ಇದ್ದ ಕಾಲ. ನಮ್ಮ ಅಜ್ಜ ಅಂದ್ರೆ ತುಂಬಾ ವಯಸ್ಸಾದವರು ಅನ್ಸುತ್ತೆ, ಅಜ್ಜನ ಅಜ್ಜ ಅಂದ್ರೆ ಬಹಳ ವಯಸ್ಸಾದವರು. ಆ ಕಾಲಕ್ಕಿದ್ದಂಥವ್ರು ವಿವೇಕಾನಂದರು. ಆದ್ರೆ ವಿವೇಕಾನಂದರ ವಯಸ್ಸಾಯ್ತು ಅಂತ ಅನ್ಸೋದೇ ಇಲ್ಲ. ಕೆಲವರು ಈ ದೈಹಿಕವಾದ ಮಿತಿಗಳನ್ನ ದಾಟಿ ಮುಂದೆ ಹೋಗ್ತಾರೆ, ಅವರೊಳಗೆ ವಿವೇಕಾನಂದರು ಒಬ್ರು.

Radio Saro 107.8 FM. ನಾನು ಯಾವಾಗಲೂ ಅವರ ಜೀವನವನ್ನು ಗ್ರಹಿಸುವುದು ಒಂದು ಸಮಗ್ರತೆಯ ಜೀವನ ಅಂತಂದು, ಯಾವುದೋ ಒಂದು ಮುಖವಾಗಿ ಬೆಳೆದಂತಹ ಜೀವ ಅಲ್ಲ ಅದು. ಆ ಚೈತನ್ಯ ಎಲ್ಲ ಮುಖಗಳಲ್ಲೂ ಹರಡಿಕೊಂಡಂತಹದ್ದು, ಎಲ್ಲ ದೃಷ್ಟಿಯಲ್ಲೂ ಸಮತ್ವವನ್ನು ಸಾಧಿಸಿಕೊಂಡಂತಹ ಜೀವನ ಅದು. ಸಾಮಾನ್ಯರಿಗೆ ಜೀವನದಲ್ಲಿ ಸಮನ್ವಯತೆ ಕಾಣೋದೇ ಕಷ್ಟ ಆದಾಗ ಸಮಗ್ರತೆಯನ್ನು ಕಾಣೋದು ಬಹಳ ದೂರದ ಮಾತು. ಸಮನ್ವಯತೆ ಕಾಣೋದೇ ಕಷ್ಟ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಎಲ್ಲರಲ್ಲೂ ಸಮನ್ವಯತೆಯನ್ನು ಸಾಧಿಸಿ ಸಮಗ್ರತೆಯತ್ತ ಹೋಗುವಂತಹದ್ದು ವಿವೇಕಾನಂದರ ದೊಡ್ಡ ಜೀವನ. ಅವರ ಜೀವನ ಚರಿತ್ರೆಯನ್ನು ಓದಿದರೆ, ಅವರು ಬರೆದಂತಹ ಲೇಖನಗಳನ್ನು ಓದಿದಾಗ, ಅವರ ಪತ್ರಗಳನ್ನ ಭಾಷಣಗಳನ್ನ ಓದಿದಾಗ ಅನಿಸೋದು ಅದು ಏನು ಚೈತನ್ಯ ಅದ್ಭುತವಾಗಿದ್ದು ಅಂತ. ನಾನು ಆಗಲೇ ಹೇಳಿದಾಗೆ ಬದುಕಿದ್ದೇ 39 ವರ್ಷ ಆದರೂ ಕೂಡ ಮೊದಲಿನ 29 ವರ್ಷಗಳು ಯಾರಿಗೂ ಗೊತ್ತೇ ಇರಲಿಲ್ಲ. ಬಹಳ ಚೆನ್ನಾಗಿ ರೋಮಾ ರೋಲಾ ಬರೀತಾರೆ, ನೋಬೆಲ್ ಪ್ರಶಸ್ತಿ ಬಂದಂತ ಮನುಷ್ಯ, ಫ್ರೆಂಚ್ ದರ್ಶನಕಾರ ಅಂತ ಹೇಳ್ತಾನೆ, ನಿಜವಾದ ಇಫೆಕ್ಟಿವ್ ಲೈಫ್ ಆಫ್ ವಿವೇಕಾನಂದ ಈಸ್ ದ ಲಾಸ್ಟ್ 10 ಇಯರ್ಸ್. 29 ವರ್ಷ ಆದಾಗ ಶಿಕಾಗೋಗಿ ಹೋಗಿದ್ದು, ಅಂದ್ರೆ 10 ವರ್ಷದಲ್ಲಿ ಏನು ಸಾಧನೆ ಆಗಿದ್ದಿತ್ತು ಅಂತ. 10 ವರ್ಷದಲ್ಲಿ ಅಡ್ಡಾಡಿದ ಜಾಗ ಇಲ್ಲ, ಬಿಡದೆಯಿಂದ ಜಾಗ ಇಲ್ಲ, ಮಾತನಾಡದಂತ ವಿಷಯ ಇಲ್ಲ, ನೋಡದಂತ ಜನ ಇಲ್ಲ, ಅದು ಹೇಗೆ ಸಾಧ್ಯ 10 ವರ್ಷದಲ್ಲಿ ಆದದ್ದು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಫೆಕ್ಟಿವ್ ಅಂಡ್ ಆಕ್ಚುವಲ್ ಅಂತ ಹೇಳಿದೆ. ಇಫೆಕ್ಟಿವ್ ಅಂಡ್ ಆಕ್ಚುವಲ್, ಈ ಫ್ಯಾನ್ ಇದೆ ಮೇಲೆ ಅದಕ್ಕೆ 3 ಪಟ್ಟಿ ಇದ್ದಾವೆ ಗಾಳಿ ಬರೋದಕ್ಕೆ ಅಂತ. ಆ 3 ಸಣ್ಣ ಸಣ್ಣ ಪಟ್ಟಿ, ನೀವು ಫ್ಯಾನ್ ನಿಂತಾಗ ನೋಡಿ ಸಾಕಷ್ಟು ಖಾಲಿ ಜಾಗ ಉಂಟು, ಅದು ಬಳಸುವಂತಹ ಜಾಗ ತುಂಬಾ ಸಣ್ಣದು, ಮಧ್ಯದಲ್ಲಿ ಒಂದು ಗುಂಡು ಪಟ್ಟಿ ಇದೆ, 3 ಪಟ್ಟಿ ಆ ಕಡೆ ಈ ಕಡೆ ಇದೆ, ಅಷ್ಟೇ ಅದರ ಜಾಗ. ಅದು ಆಕ್ಚುವಲ್ ವಾಲ್ಯೂಮ್ ಅಷ್ಟೇನೆ, ಅದರ ನಿಜವಾದ ಗಾತ್ರ ಅಷ್ಟೇ. ಸ್ವಿಚ್ ಆನ್ ಮಾಡಿ ನೋಡೋಣ, ಬೆರಳು ಹಾಕಿ ನಡುವೆ ಖಾಲಿ ಇದೆಯಲ್ಲ ಬೇಕಾದಷ್ಟು ಜಾಗ. ಆದ್ರೆ ಅದು ನಿಜವಾದ ಆಕಾರ ಕಮ್ಮಿ ಆದರೂ ಅದರ ಇಫೆಕ್ಟಿವ್, ಅದರ ಪರಿಣಾಮಕಾರಿಯಾದಂತಹ ಜಾಗ ತುಂಬಾ ದೊಡ್ಡದು. ಇದು ಮಹಾತ್ಮರಲ್ಲಿ ಮಾತ್ರ ಆಗುವಂತಹದ್ದು. ಅವರು ಬದುಕಿರುವ ದೈಹಿಕ ಅವಕಾಶ ಸಣ್ಣದಾದರೂ ಅವರು ಮಾಡುವಂತಹ ಪರಿಣಾಮಕಾರಿಯಾದಂತಹ ಕೆಲಸ ಇದೆಯಲ್ಲ, ಅದು 10 ಪಟ್ಟು ಹೆಚ್ಚಾದದ್ದು. ಆ ಇಡೀ ಜಾಗ ಸುತ್ತಾಕ್ರಿ ನೀವು, ಆ ಫ್ಯಾನ್ ಹಚ್ಚಿದಾಗ ಅಷ್ಟು ಪೂರ್ತಿ ಜಾಗದಲ್ಲಿ ಬೆರಳು ಹಾಕೋಕ್ಕಾಗಲ್ಲ ನಿಮಗೆ, ಅದು ಅಷ್ಟೊಂದು ಜಾಗ ತುಂಬಿಕೊಂಡ್ಬಿಟ್ಟಿದೆ ಅದು. ಇಫೆಕ್ಟಿವ್ ಸ್ಪೇಸ್ ಈಸ್ ಮಚ್ ಲಾರ್ಜರ್ ದ್ಯಾನ್ ದಿ ಆಕ್ಚುವಲ್ ಸ್ಪೇಸ್. ಹಾಗಾಗಿರೋದ್ರಿಂದ ಅಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇದ್ರು.

Radio Sarang 107.8 FM. ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದ್ರೆ, ಎಲ್ಲಿಯಾದ್ರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದ್ರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12 1863 ಕೊಟ್ಟಿದ್ದವರು, ದೈಹಿಕವಾಗಿ ಜುಲೈ 4 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂತಹದ್ದು. ಅದೇ ಜೀವನ ಚರಿತ್ರೆಯನ್ನ ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು, ಪ್ರತಿ ತಿಂಗಳು ಹೋದ್ರೆ 10 ಪುಸ್ತಕ ಹೊಸದಿರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂತಹ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ ಅದೇ ಜೀವನ ಚರಿತ್ರೆ? ಎಷ್ಟು ಸಲ ಓದೋದು ಅದನ್ನ? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನ ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂತ ಜೀವನ ಚರಿತ್ರೆಯನ್ನ, ಅಂತ ಲೇಖನಗಳನ್ನ ಓದ್ತಾ ಇದ್ರೆ ಓದುವಷ್ಟು ಕಾಲ ಆದ್ರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ ಕಾರ್ಪಣ್ಯಗಳು ಅಂಟ್ಕೋತಾವ ನಮ್ಮನ್ನ, ಆದ್ರೆ ಅಷ್ಟು ಕಾಲವಾದ್ರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ನೇನೋ ಗೊತ್ತಿಲ್ಲ ನನಗೆ, ಏನ್ ಮೂರ್ತಿ ರಾಯರು ಬರೆದಂತಹದ್ದು ಬಹಳ ಇಷ್ಟವಾದಂತ ಘಟನೆ ನನಗೆ. ಅವ್ರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ. ಆ ಹಾಳು ಮಂಟಪದಲ್ಲಿ, ಆಗ ಮೂರ್ತಿ ರಾಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳು ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು, ಸೇರಿ ಯಾವುದೋ ಒಂದು ಹರಿಕಥೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನ ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು,

0: جديد FM.
1: ಸಂದರ್ಭ ಏನು ಬಂತು ಅಂದ್ರೆ, ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ, ದುರ್ಯೋಧನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಹೇಳಿದ. 5 ಗ್ರಾಮ ಅಲ್ಲ, ಸೂಜೆ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನ ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದ್ರೆ, ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ರು ಮುದುಕರಿದ್ರು, ಆ ಮುದುಕರಿ ತಡ್ಕೊಳಕಾಗ್ಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತು ಬಿಟ್ರು. ಕೈ ಬಾಯಿ ಮಾಡಿ ಹೇಳಕ್ ಶುರು ಮಾಡಿದ್ರೆ, ಏ ದುರ್ಯೋಧನ ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ ಅವನು ಮನಸ್ಸು ಮಾಡಿದ್ನ, ಹೊಸಕಾಗ್ಬಿಡ್ತಾ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿ ಹೇಳದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಬಾ ಚಂದ ಬರೀತಾರೆ, ಏನ್ ಮೂರ್ತಿರ ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದ್ರೆ ಅದನ್ನ ಇನ್ನೂ ವಿಚಾರ ಮಾಡ್ತಾರೆ. ಯಾವಾಗ ಮುದುಕರಿದ ಕೈ ಬಾಯಿ ಮಾಡಿ ಬೈತಾ ಇದ್ರು ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರನ ದರ್ಬಾರದಲ್ಲಿ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು, ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದ್ರೆ, ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಬಾ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದ್ರೆ ಅಷ್ಟು ಕೇಳುವಷ್ಟು ಸಮಯವಾದ್ರೂ ಮನಸ್ಸಲ್ಲಿ ಒಂದು ಧರ್ಮಪ್ರಜ್ಞೆ ಜಾಗೃತ ಆಗಿತ್ತು, ದಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ, ಅದು ಎಷ್ಟೊತ್ತು ಕೇಳ್ತಾ ಇದ್ರು ಅಷ್ಟು ಮನಸ್ಸು ಶುದ್ಧವಾಗಿರುತ್ತೆ. ಕೆಲವ್ರು ಅಭ್ಯಾಸ ಇರುತ್ತೆ, ಬೆಳಿಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತ ಇರುತ್ತೆ, ನೋಡದೆ ಹೋದ್ರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದ್ರೂ ಮನಸ್ಸು ಶಾಂತವಾಗಿರ್ತದ? ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂತಹದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂತಹದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಇದ್ರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ 10 ಸಲ ಅಲ್ಲ 100 ಸಲ ಓದಿದ್ರು ಏನೂ ನಷ್ಟ ಇಲ್ಲ, ಯಾಕಂದ್ರೆ ಅದೊಂದು ವಿಶೇಷವಾದಂತಹ ಜೀವನ ಚರಿತ್ರೆ.

ಅದು ಯಾವುದೋ ಒಂದು ಘಟನೆ ನಮ್ಮನ್ನು ವಿಶೇಷವಾದ ಚಿಂತನೆ ಹಚ್ಚುತ್ತೆ. ಈ ಹೋದ ಸಲ ಓದಿದ ಘಟನೆ ತಿಳಿದಂತ ಅರ್ಥವೇ ಬೇರೆ, ಇವತ್ತಿಗೊಂದು ಬೇರೆ ಅರ್ಥವೇ ಆಗ್ಬಹುದು. ಆದ್ದರಿಂದ ಅಂತ ಘಟನೆಗಳನ್ನ ಮೇಲಿಂದ ಮೇಲೆ ನೋಡಬೇಕು ಅಂತ ಒಂದು ಹೇಳ್ತಾರೆ. ಒಂದು ಮುಖ್ಯವಾದ ವಿಷಯ ಬರುವಂತಹದ್ದು, ವಿವೇಕಾನಂದರು ಅವ್ರು ಕೊಟ್ಟಂತ ಕರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಅಂತ ಹೇಳಿದಂತಹದ್ದು. ಏಳ ಮೇಲೆ ಜಾಗೃತನಾಗು, ಗುರಿ ನಿಮ್ ಮುಟ್ಟುವವರೆಗೂ ನಿಲ್ಲಬೇಡ ಅಂತ ಹೇಳಿದ್ರು. ಅದರದ್ದು ಮುಖ್ಯವಾದಂತ ಕರೆ ಕೊಟ್ಟಂತಹದ್ದು. ಎಷ್ಟೋ ಜನ ವಿಚಾರ ಮಾಡಿದ್ದಾರೆ ಇದ್ರ ಬಗ್ಗೆ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡ ಅಂತ ಯಾರಿಗೆ ಹೇಳಿದ್ರು? ಯಾರ ಗುರಿ? ಒಬ್ಬೊಬ್ಬರಿಗೆ ಒಂದೊಂದು ಗುರಿ ಇರ್ತದ? ಇಡೀ ದೇಶಕ್ಕೆ ಒಂದೇ ಗುರಿ ಇರೋ ಸಾಧ್ಯ ಇದೆಯಾ? ಮತ್ತೆ ಯಾರಿಗೂ ಒಂದು ಗುರಿ ಅಂತ ಇರೋದೇ ಇಲ್ಲ ಜೀವನದಲ್ಲಿ, ಸಾಧ್ಯವೇ ಇಲ್ಲ. ಯಾವುದೋ ಒಂದು ಗುರಿ ಅಂತ ಹಿಡ್ಕೊಂಡು ಹೋಗ್ತೇನೆ, ಆ ಗುರಿ ಹತ್ತಿದ ತಕ್ಷಣ ಇನ್ನೊಂದು ಗುರಿ ಕಾಣಿಸುತ್ತೆ. ಹಿಮಾಲಯದ ಬೆಟ್ಟದ ಸಾಲಿ ಇದ್ದ ಹಾಗೆ ಅದು. ಇಲ್ಲಿ ಹೋಗಿ ನಿಂತ್ಕೋತೇನೆ, ಇನ್ನೊಂದು ಗುರಿ ಇದೆಯಲ್ಲ ಎತ್ತರದ್ದು ಅನ್ಸುತ್ತೆ, ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕು. ಹೀಗೆ ಗುರಿಗಳ ಸಾಲು ಸಾಲು ನಡ್ಕೊಂಡು ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಇಷ್ಟು ಸಾವಿರಾರು ಗುರಿಗಳು ಇರಬೇಕಾದ್ರೆ ಇಡೀ ದೇಶಕ್ಕೆ, ಭರತ ಖಂಡಕ್ಕೆ ಒಂದು ಗುರಿ ಇರೋಕ್ ಸಾಧ್ಯ ಇದೆಯಾ? ಒಂದು ಗುರಿ ಯಾವ್ದಾಗಾದ್ರೆ ಇದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರೇ ಕೊಡ್ತಾರೆ. ತಮ್ಮ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಹತ್ರ ಮಾತಾಡಿದಾಗ ಹೇಳ್ತಾರೆ, ನನ್ನ ಗುರುಗಳು ನನಗೆ ಇದನ್ನು ವಿಧಿಸಿದ್ದಾರೆ, ನನಗೆ ಆಜ್ಞೆ ಮಾಡಿದ್ದಾರೆ, ಆ ಗುರಿ ಕಡೆಗೆ ಕೆಲಸ ಮಾಡು ನೀನು ಅಂತ ಹೇಳಿದ್ದಾರೆ. ಏನು ಗುರಿ ಅಂದ್ರೆ, ಬಾ ಚಂದ ಹೇಳ್ತಾರೆ ಅವರು, ಇದು ನನಗೆ ಗುರು ಆದೇಶಿಸಿದ ಮಾತು, ನಮ್ಮ ಮಾತೃಭೂಮಿಯನ್ನ ಆಮೂಲಾಗ್ರವಾಗಿ ಜಾಗೃತಗೊಳಿಸಬೇಕು. ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕತೆ ಬಹಳ ಹೀನ ಮಟ್ಟಕ್ಕೆ ಇಳಿದು ಬಂದಿದೆ. ದೇಶದಲ್ಲೆಲ್ಲ ದಾರಿದ್ರ್ಯ ತುಂಬಿ ತುಳುಕಾಡುತ್ತಿದೆ. ಭರತಖಂಡ ಕಾರ್ಯೋನ್ಮುಖವಾಗಬೇಕು, ಜಗತ್ತನ್ನು ಅಧ್ಯಾತ್ಮದಿಂದ ಗೆಲ್ಲಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ದೇಶಕ್ಕಿರುವಂತಹ ಗುರಿ ಜಗತ್ತನ್ನ ಅಧ್ಯಾತ್ಮದಿಂದ ಗೆಲ್ಲಬೇಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

ಚೋಮನದುಡಿ ಡಾಕ್ಟರ್ ಕೆ ಶಿವರಾಮ ಕಾರಂತ. ಕತ್ತಲೆಂದರೆ ಕತ್ತಲು, ಕಣ್ಣಿಗೆ ಕಣ್ಣು ತಾಗಿಸಿದ್ರೂ ಏನೂ ಕಾಣುವ ಹಾಗಿಲ್ಲ. ಚಂದ್ರನು ಮೂಡುವುದಕ್ಕೆ ಇನ್ನು ಎರಡು ಗಳಿಗೆಗಳು ಇರಬಹುದು. ಕಾಡುಗುಡ್ಡಗಳ ಭೀಕರ ಕತ್ತಲನ್ನ ಕಡಿದು ಒಮ್ಮೆಯಾದರೂ ಜೀವದ ಚಿಹ್ನೆಯನ್ನು ತೋರಲು ಮಿನುಕುಹುಳಗಳು ಮಿನುಗುತ್ತಲಿಲ್ಲ. ಸದ್ದಿನ ಸುದ್ದಿಯೂ ಇಲ್ಲ. ಕಾಡಿನ ದಟ್ಟಣೆಯದು, ಬೆಟ್ಟದ ಬದಿಯು, ಆದರೂ ಒಂದು ಎಲೆಯಲುಗಿದ ಸದ್ದು ಕೇಳಿಸುವುದಿಲ್ಲ. ನೆಲದ ಮೇಲೆ ತರಗೆಲೆಗಳು ರಾಶಿ ರಾಶಿಯಾಗಿ ಬಿದ್ದಿದ್ರೂ ಒಂದು ಹುಳುವಿನ ಹರಿದಾಟವೂ ಇಲ್ಲದೆ ಒಂದಿಷ್ಟು ಧ್ವನಿಯೂ ಕೇಳುತ್ತಲಿಲ್ಲ. ಗಾಳಿಯ ಬೀಸುವಿಕೆಯೂ ಮೊದಲೇ ಇಲ್ಲ. ಬಿದಿರಿನ ಮೆಳೆಗಳಿಂದ ಒಣಗಿದ್ದ ಎಲೆಗಳು ಸಹ ಉದುರುವುದೂ ಇಲ್ಲ. ಬಿದಿರಿನ ದಿಂಡುಗಳು ಒಂದು ಇನ್ನೊಂದನ್ನು ತಿಕ್ಕಿ ಚಿರೀಂ ಎಂದು ಸಚೇತನ ಪ್ರಾಣಿಗಳ ಕಿರಿಚಾಟವನ್ನು ಅಣಕಿಸುತ್ತಲೂ ಇಲ್ಲ. ಈ ಊರಿನ ಹೆಸರು ಬೋಗನಹಳ್ಳಿ. ರಾತ್ರಿಯ 10 ಗಂಟೆ, ತಪ್ಪಿದ್ರೆ 11 ಆಗಿರಬಹುದು. ಆದರೆ ಒಂದಾದರೂ ಮನೆಯಿಂದ ದೀಪದ ಮಿನುಗು ಕಾಣಿಸುವುದಿಲ್ಲ. ಬೋಗನಹಳ್ಳಿ ತೀರಾ ಕಾಡು ಪ್ರದೇಶದಲ್ಲಿರುವ ಹಳ್ಳಿ. ಇಡೀ ಹಳ್ಳಿಯಲ್ಲಿ 10-50 ಮನೆಗಳಿರಬಹುದು. ಅಷ್ಟು ಮನೆಗಳಿಂದ ಒಟ್ಟು 100-100 ಜನರಾಗಬಹುದು. ಆದರೆ ಈ ಹೊತ್ತು ಎಲ್ಲೂ ಮನುಷ್ಯರ ಸುಳಿವು ಇದ್ದಂತಿಲ್ಲ. ಕಾಡಮೃಗಗಳು, ಅವುಗಳಿಗೇನು ದಾಡಿ ಬಡಿಯಿತು? ಅವು ಏಕಾದಶಿ ವೃತ್ತವನ್ನು ಕೈಗೊಂಡಿವೆಯೇನು? ಯಾರಿಗೊತ್ತು. ಪ್ರತಿ ರಾತ್ರಿಯೂ ಒಂದಲ್ಲ ಒಂದು ಮೂಲೆಯಿಂದ ಕೇಳಿಬರುವ ಹುಲಿಯ ಗರ್ಜನೆ ಇಂದು ಪೂರ್ಣ ಅಡಗಿಬಿಟ್ಟಿದೆ. ಅಪರಾತ್ರಿಯನ್ನು ಅಣಕಿಸಿ ಕೂಗುವ ಗೂಬೆಯ ಧ್ವನಿಯೂ ಕೇಳಿಸದಾಗಿದೆ. ಏನಿಲ್ಲ, ಕಿವಿಯನ್ನು ಒಡೆಯುವಷ್ಟು ನಿಷ್ಕರುಣೆಯಿಂದ ಹಗಲೆನ್ನದೆ ರಾತ್ರಿಯೆನ್ನದೆ ಕೂಗುತ್ತಿರುವ ಹೆಂಟೆಗೊದ್ದಗಳು ಸಹ ತೀರ ಬೇಸರದಿಂದ ಮೌನ ತಾಳಿರಬೇಕು. ಇಷ್ಟೆಲ್ಲ ನಿರುತ್ಸಾಹದ ಚಿಹ್ನೆಗಳನ್ನು, ಜಡತೆಯನ್ನು ನೀವು ಕಂಡ ಮೇಲೆ ಈ ಬೋಗನಹಳ್ಳಿಯು ಹೋದ್ರೇನು ಇದ್ರೇನು ಎಂದು ಅನ್ನಬಹುದು. ಇದಕ್ಕೆ ನಿದ್ದಿತು. ಒಮ್ಮಿಂದೊಮ್ಮೆಗೆ ಈ ಗೂಢ ನೀರವವನ್ನು ಹರಿದು ಚೂರಾಗಿಸುವ ಒಂದು ವಿಚಿತ್ರ ಧ್ವನಿ ಕೇಳಿಸುತ್ತಿದೆ. ಎಲ್ಲಿಂದ ಎಂದು ಧ್ವನಿಯ ಸುಳಿವು ಹಿಡಿದು ಹೇಳುವ ಹಾಗಿಲ್ಲ. ಬೋಗನಹಳ್ಳಿಯು ಒಂದು ಕೊಂಪೆ. 100-100 ಮಾರುಗಳ ದೂರವನ್ನ ಕಣ್ಣು ಚಾಚಿ ಕಾಣುವಷ್ಟು ಸಮತಟ್ಟಾದ ಭೂಮಿಯಲ್ಲ. ಅಂತಹ ಕೊಂಪೆಯಲ್ಲಿ ಈ ಧ್ವನಿಯು ಗುಡ್ಡದಿಂದ ಗುಡ್ಡಕ್ಕೆ ಬಡಿದು ಒಂದಕ್ಕೆ ಎರಡಾಗಿ ಎರಡಕ್ಕೆ ನಾಲ್ಕಾಗಿ ಬಂದು ಕಿವಿಯನ್ನು ನಾಟುತ್ತಿದೆ. ಪೂರ್ವಧ್ವನಿ ಯಾವುದು, ಅಪರಧ್ವನಿ ಯಾವುದು ಎಂದು ತಿಳಿಯಲಾರದಷ್ಟು ಬೆರೆತು ಹೋಗುತ್ತದೆ. ಡಮಡಮ್ಮ ಡಕಡಕ್ಕ ಎಂದು ಮೊಳೆತು ಹಾಯ್ದು ಅಡರಿದರೆ ಇನ್ನಷ್ಟೇ ಸಮಯ ಸೊಲ್ಲೆತ್ತದೆ ಅಡಗಿಬಿಡುತ್ತದೆ. ಊರಿನ ಪರಿಚಯವಿಲ್ಲದ ದಾರಿಹೋಕನೊಬ್ಬನಿಗೆ ಈ ಕತ್ತಲಲ್ಲಿ ಈ ಹಾದಿಯಾಗಿ ಬರುವ ಸಾಹಸವಾದರೆ ಅವನು ನಿಜಕ್ಕೂ ಈ ಸದ್ದಿಗೆ ದಿಕ್ಕು ದೇಶಗಳನ್ನು ಬಿಟ್ಟು ಓಡಲೇಬೇಕು. ಒಮ್ಮೆ ಈ ಸ್ವರಗಳ ಆವೇಗ ಜೋರಾಗುತ್ತಾ ಸರಿದು ಧಾವಿಸಿ ಪ್ರಾಣ ಬಿಡಲಿರುವ ಪ್ರಾಣಿಯೊಂದರ ಎದೆಯ ಮಿಡಿತಗಳಂತೆ ಕೇಳುತ್ತದೆ. ಕೆಲವು ಬಾರಿ ಅದು ಮಂದಗತಿಯಿಂದ ಸರಿಯುವಾಗ ಚಂಬುಕುಟಿಗನೊಬ್ಬನ ಲಯಬದ್ಧವಾದ ಸುತ್ತಿಗೆಯ ಏಟುಗಳಂತೆ ಕೇಳಿಸುತ್ತದೆ. ಮರುಧ್ವನಿಯೊಂದಿಗೆ ಅದು ಮುರಿದು ಬಿದ್ದರೆ ಪ್ರಳಯಕ್ಕೆ ಇನ್ನೂ ಒಂದು ಗಳಿಗೆಯೂ ಉಳಿದಿಲ್ಲವೆನಿಸುತ್ತದೆ. ಅದು ಬರಿಯ ಸದ್ದಿನಂತಲ್ಲ, ಯಾಂತ್ರಿಕವಾಗಿ ಕೇವಲ ಜಡ ಪ್ರಪಂಚದ ನಿಯಮಕ್ಕೆ ಆಳಾಗಿ ನಲಿಯುವ ಸದ್ದಾಗಿರದು. ಅದು ಜಡವಾದನವೇನೋ ನಿಜ, ಅದರ ಹಿಂದೆ ಧ್ವನಿಯನ್ನು ಮೊಳಗಿಸುವ ಒಂದು ಅದ್ಭುತ ಶಕ್ತಿಯೇ ಇರುವಂತೆ ಕಾಣುತ್ತದೆ. ಬರಿಯ ಊಹೆಯಿಂದ ಅದು ಇಂಥದ್ದೆಂದು ಹೇಳುವಂತಿಲ್ಲ. ಈ ದಿನ ಬೋಗನಹಳ್ಳಿಯ ಮಗ್ಗುಲಹಳ್ಳಿಯಲ್ಲೊಂದು ಜಾತ್ರೆ. ವರ್ಷಕ್ಕೊಮ್ಮೆ ಬರುವ ಜಾತ್ರೆ ಎಂದ ಮೇಲೆ ಕೇಳಬೇಕೆ? ಆ ಕಡು ಪ್ರದೇಶದಲ್ಲಿ ಇನ್ನಾವ ಉತ್ಸವವಿದೆ? ಊರವರು ಕೂಡುವ ಸಂತೆ ಸಹ ಅಲ್ಲಿಲ್ಲ. ಸುತ್ತಲಿನ 8 ಹಳ್ಳಿಗಳಿಗೆ ಇರುವುದು ಅದೊಂದೇ ಒಂದು ಜಾತ್ರೆ. ಊರಿಂದೂರನ್ನೇ ಬರಿದು ಮಾಡಿ ಸುತ್ತಮುತ್ತಲಿನ ಹಳ್ಳಿಯವರು ಹೋಗಿದ್ದಾರೆ. ಬೋಗನಹಳ್ಳಿಯವರಿಗೆ ಅಂತ ಉತ್ಸಾಹವಿಲ್ಲವೇ? ಅವರು ಯಾಕೆ ಬಿಡುತ್ತಾರೆ? ಸೂರ್ಯೋದಯವಾದ 2 ಗಳಿಗೆಯಲ್ಲಿ ರಥಾರೋಹಣವಿದೆ ಎಂದು ಕೇಳಿ ಬೆಳಗಿನ ಜಾವಕ್ಕೇನೆ ಹೊರಟು ಹೋದವರು ಉಂಟು. ಬೆಳಗಿನ ಊಟದ ಆಸೆ ಯಾರಿಗೂ ಇಲ್ಲ. ಮಧ್ಯಾಹ್ನದ ಊಟ ದೇವಾಲಯದಲ್ಲೇ ನಡೆಯಬಹುದು. ಇನ್ನು ರಾತ್ರಿಯ ಊಟದ ಚಿಂತೆ. ಜಾತ್ರೆಯ ದಿವಸ ಅದರ ಚಿಂತೆ ಹಚ್ಚಿಕೊಳ್ಳುವವರುಂಟೆ? ದೇವಸ್ಥಾನದ ಸಮಾರಾಧನೆಯ ಊಟಕ್ಕೆ ಎಡೆಯುಳ್ಳವರು ಹುಚ್ಚಿ ನೋಡುವ ಶಕ್ತಿಯೂ ಇಲ್ಲ. ಮನಸ್ಸೆಲ್ಲ ದೇವರ ಮೆರವಣಿಗೆ, ಅಲಂಕಾರ, ವಾದ್ಯ, ನಂಟರಿಷ್ಟರು, ಸಂತೆ, ಪರಿಷೆ, ಇನ್ನು ಎಷ್ಟೆಷ್ಟೋ ವಸ್ತು ಒಡವೆಗಳ ಮೇಲಿರುತ್ತದೆ ಹೊರತು ನಿತ್ಯವೂ ಮಾಡುವ ಊಟದ ವಿಷಯದಲ್ಲಿರುವುದುಂಟೆ? ಈ ಹಳ್ಳಿಯವರಿಗೂ ಹಾಗೆ. ಅದರಿಂದಾಗಿಯೇ ಬೋಗನಹಳ್ಳಿಯವರು ಈ ದಿವಸ ತಲೆ ತಪ್ಪದಂತೆ ಜಾತ್ರೆಗೆ ಹೊರಟಿದ್ದಾರೆ. ಮನೆಯಲ್ಲಿ ಬರಲಾರದೆ ಉಳಿದುಕೊಂಡ ಮುದುಕರ ಚಿಂತೆಯನ್ನ ಮರೆತು ಮುಂದುವರೆದಿದ್ದಾರೆ. ಇನ್ನು ಮರಳುವುದು ರಾತ್ರಿಯ ಉತ್ಸವವಾಗಿ. ದೇವರು ಗುಡಿಗೆ ಬಂದು ಮಂಗಳವಾಗಿ ವಸಂತವಾಗಿ ಪನಿವಾರ ಪಾನಕಗಳು ಗಂಟಲಿಗೆ ಬಿದ್ದು ನಿದ್ದೆಯಲ್ಲಿ ರುಂಡ ಕಳಚಿ ಕೈಮೇಲೆಯೇ ಬೀಳುತ್ತದೆ ಎಂದಾದ ಬಳಿಕ
ಈಗ ಈ ಸಮಯವೂ ಬಂತು. ನಡುರಾತ್ರಿಯು ಕಳೆದು ಪೂಜಾರಿಗೂ ಉತ್ಸವ ಮೂರ್ತಿಯನ್ನು ಹೊತ್ತವರಿಗೂ ನಿದ್ದೆಯ ಅಮಲು ಏರಿ ಬೇಗ ಈ ರಗಳೆ ತಿರಿದರೆ ಸಾಕು ಎಂಬಷ್ಟಾಗಿದೆ. ಜನರು ಆಕಳಿಕೆಯನ್ನು ತರುತ್ತಾ ಗುಡಿಯನ್ನು ಬಿಟ್ಟು ದೂರಕ್ಕೂ ಬಂದರು. ಊರು ಮನೆ ಮಠ ಮುದುಕರು ಎಂಬ ಯೋಚನೆ ಈಗಷ್ಟೇ ಬಂದಿದೆ. ಕೆಲವರು ಅದು ಇಲ್ಲದವರಂತೆ ನೆಲವಾದ್ರೆ ನೆಲ, ಜಗಲಿಯಾದ್ರೆ ಜಗಲಿ, ಕಲ್ಲಾದ್ರೆ ಕಲ್ಲು, ಮಣ್ಣಾದ್ರೆ ಮಣ್ಣು ಎಂದು ಅಲ್ಲಿ ಇಲ್ಲಿ ಸಿಕ್ಕಿದಲ್ಲಿ ಮಲಗಿಬಿಟ್ರು. ನಾಳಿನ ಯೋಚನೆ ಇರುವ ರೈತರು ಗೃಹಿಣಿಯರು ಅಯ್ಯೋ ಆಗ್ಲಿ ಹೊರಡಬಹುದಿತ್ತು ಎಂದು ಯಾರನ್ನೂ ಶಪಿಸುತ್ತಾ ಹೊರಟರು. ದೇವಾಲಯದ ಅತ್ತ ಇತ್ತ ಬಿದ್ದ ಕಸಕಡ್ಡಿಗಳನ್ನು ಕೂಡಿಸಿ ಸೂಡಿ ಮಾಡಿದರು, ಬೆಂಕಿ ಹೊತ್ತಿಸಿದರು. ದೇವರ ಗುಡಿಯ 10 ದೀಪಗಳು ಎಣ್ಣೆ ಬತ್ತಿಗಳಿಲ್ಲದೆ ನಂದಿ ಹೋಗುತ್ತಿದ್ದಾಗ ಹಳ್ಳಿಗರ 18 ಸೂಡಿಗಳು ಬೆಳಗಿದವು. ಸರಿ, ಸೂಡಿಯ ಬೆಳಕಿನಲ್ಲಿ ಒಬ್ಬರು ಇನ್ನೊಬ್ಬರನ್ನ ಗುರುತಿಸುತ್ತಾ ತಮ್ಮ ಹಳ್ಳಿಯ ಗೆಳೆಯರನ್ನು ಗಂಟು ಹಾಕಿಕೊಂಡು ಹೊರಟರು. ಹಾಗೆ ಹೊರಟವರಲ್ಲಿ ನಮ್ಮ ಭೋಗನಹಳ್ಳಿಯವರು ಸೇರಿದರು. ದಾರಿಯುದ್ದಕ್ಕೂ ಆ ಕತೆ ಈ ಕತೆ ಎಂದು ಹೇಳುತ್ತಾ ನಡೆದು ಸಾಗಿದ್ರು. ಇವತ್ತು ಅವನ ವಾದ್ಯ ಬಹಳ ಚೆನ್ನಾಗಿತ್ತು. ಉತ್ಸವ ಮೂರ್ತಿಯನ್ನು ಹೊತ್ತು ಕುಣಿದದ್ದು ತೀರಾ ವಿಶೇಷವಾಗಿತ್ತು. ಆ ಮುದಿ ಪೂಜಾರಿಯ ಮಂತ್ರದಲ್ಲಿ ಮುಕ್ಕಾಲು ಪಾಲು ತಿಂದ ಹಾಗೆಯೇ ಕಾಣುತ್ತದೆ ಎಂಬೆಲ್ಲ ಪುರಾಣಗಳನ್ನು ಕೆಲವರು ಬಿಚ್ಚಿದ್ರು. ಇವತ್ತು ಇಡೀ ಸಂತೆಯಲ್ಲಿ ಒಳ್ಳೆಯ ಹುರಿಯಕ್ಕೆ ಇಲ್ಲವೆಂದ್ರೆ ಅಯ್ಯಬ್ಬ, ಇವತ್ತು ಕುಂಬಾರರ ಪಾತ್ರೆಗೆ ಕ್ರಯವೇ. ಆದರೂ ಸೇವಂತಿಗೆ ಹೂವೊಂದು ಅಗ್ಗವೇ ಸರಿ. ನಾನಿವತ್ತು 2 ಕಾಜಿನ ಬೆಳೆಗಳನ್ನು ಹಾಕಿಸಿಕೊಂಡೆ. ಇಂತಹ 100 ಸಂಗತಿಗಳನ್ನು ಮಾತಾಡ್ತಾ ಸೂಡಿಯ ಬೆಳಕಿನಲ್ಲಿ ಸಾಗಿದ್ರು. ನಿದ್ದೆ ತೂಕಡಿಸುವಾಗ ಬಾಯಿಯಾದರೂ ಎಷ್ಟು ಹರಟೀತು, ಬುದ್ಧಿಯಾದರೂ ಎಷ್ಟು ಕೆರಳೀತು. ಹೇಳುವವರಿಗೂ ಬೇಸರ ಬರ್ತದೆ, ಕೇಳುವವರಿಗೂ ಬೇಸರ ಬರುತ್ತದೆ. ಎಲ್ಲರೂ ಉಸಿರು ಕಟ್ಟಿ ನಡೆಯುತ್ತಾ ಹೋದ್ರು. ಭೋಗನಹಳ್ಳಿಯ ರಿಸರ್ವ್ ಕಾಡು ಬಂದಿತು. ಫಾರೆಸ್ಟ್ ಕಾಡು ಎಂದು ಅದಕ್ಕೆ ಹಳ್ಳಿಯವರು ಇಳಿಸಿರುವ ಹೆಸರು. ಅದು ಪ್ರಾಯಶಃ ಕಾಡುವ ಗೋರೆಷ್ಟು ಎಂಬುದರಿಂದ ಹಾಗೆ ಕರೆಯುತ್ತಾರೋ ತಿಳಿಯದು. ಕತ್ತಲಿನ ಗಂಭೀರ

0: ಚಿರತೆ ಬೀಸುವ ಸೂಡಿಗಳಿಂದ ತುಸುವಾದರೂ ಒಡೆಯಿತು. ಆ ಬೆಳಕಿನಲ್ಲಿ ಜಾತ್ರೆಯಿಂದ ಬೋಗನಹಳ್ಳಿಗೆ ಮರಳುವ ಮೊದಲನೆಯ ತಂಡವನ್ನು ಪರಿಶೀಲಿಸಬಹುದು. ಮುಂದಿದ್ದವನು ಹಳ್ಳಿಯ ಒಬ್ಬ ಬಡ ರೈತ, ಅವನ ಹಿಂದಿರುವವರು ಸಂಕಪ್ಪಯ್ಯನವರು. ಅವರ ಮುಖವು ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅವರಿಗಿಂತ ಹಿಂದಣ 18 ಜನ ಗಂಡಸು ಹೆಂಗಸರು ಮುಖ ಕಾಣಿಸುವಂತಿಲ್ಲ. ಸಂಕಪ್ಪಯ್ಯನವರು ಊರಿನ ಪ್ರಮುಖ ಜಮೀನ್ದಾರರಲ್ಲಿ ಒಬ್ಬರು. ಅವರು ಸೂರ್ಯ ಬೆಳಕಿಗೆ ಕಾಲುಗಳನ್ನು ಮುಂದೆ ತಳ್ಳುತ್ತಾ ನಡೆಯುತ್ತಿದ್ದಾರೆ. ಅವರಿಗೂ ತುಂಬಾ ಆಯಾಸವಾಗಿದೆ. ಮನೆಯು ಎಷ್ಟು ಹೊತ್ತಿಗೆ ಬಂದೀತೆಂಬ ಯೋಚನೆ ಅವರಿಗೆ, ಅದರಲ್ಲೇ ಅವರು ಮುಳುಗಿದಂತೆ ಕಾಣುತ್ತದೆ. ಅವರ ಯೋಚನೆಗೆ ಒಮ್ಮೆಗೆ ಭಂಗ ಬಂದಿತು. ಭಂಗವನ್ನು ತಂದುದು ಹಿಂದೆ ಹೇಳಿದಂತ ಸದ್ದು, ಡಮಢಮ್ಮ ಡಕಡಕ್ಕ ಎಂಬ ವಾದನ. ಅವರ ಯೋಚನೆಗೆ ಒಮ್ಮೆಗೆ ಭಂಗ ಬಂದಿತು. ಭಂಗವನ್ನು ತಂದುದು ಹಿಂದೆ ಹೇಳಿದಂತ ಸದ್ದು, ಡಮಢಮ್ಮ ಡಕಡಕ್ಕ ಎಂಬ ವಾದನ. ತನ್ನ ಮರುಧ್ವನಿಯ ಪರಂಪರೆಯೊಂದಿಗೆ ಅದು ಒಮ್ಮೆಗೆ ಮುರಿದು ಬರುವ ಸಿರಿಲಿನಂತೆ ಚಟ್ಟನೆ ಅವರ ಕಿವಿಯ ಮೇಲೆ ಎರಗಿತು. ಅವರು ಗಾಬರಿಯಿಂದ ನಿಂತು ಬಿಟ್ಟರು. ಅವರು ನಿಲ್ಲಲು ಹಿಂದಿನವರೂ ನಿಂತರು. ಯಾರಿಗೂ ಏನೆಂದು ಹೊಳೆಯಲಿಲ್ಲ. ಸಂಕಪ್ಪಯ್ಯನವರ ಮನಸ್ಸು ತಡವರಿಸಿದ ಮರುಕ್ಷಣದಲ್ಲಿ ಅವರ ಕಾಲು ತಡವರಿಸಿತು. ಆದರೆ ಒಂದು ನಿಮಿಷದಲ್ಲಿ ಗಾಬರಿ ಮಾಯವಾಗಿ ನಗಬೇಕಾಯಿತು. ಎಂದಿನಿಂದಲೂ ಕೇಳಿದ ಸದ್ದದು ಹೊಸತೇನಲ್ಲ. ಮನಸ್ಸಿನ ಆಯಾಸ, ಕತ್ತಲು, ನೀರವ ಎಲ್ಲವೂ ಮೇಳೈಸಿದಾಗ ಅದು ಬಂದೆರಗಿರುವುದರಿಂದ ತುಸು ಗಾಬರಿಯಾಯಿತಷ್ಟೆ. ಅದು ಇಂಥದೆಂಬುದು ತಿಳಿಯುತ್ತಲೇ ಮೊದಲು ಏನೆಂದೇ ತಿಳಿಯಲಿಲ್ಲ. ಇದು ನಮ್ಮ ಚೋಮನದುಡಿ ಎಂದು ನಕ್ಕರು. ಉಳಿದವರು ನಡೆಯುತ್ತಲೇ ಇದ್ರು. ನಗುವಿನ ಕಡೆಗೆ ಅವರ ಮನಸ್ಸು ಹೋಗಲಿಲ್ಲ. ಅವರಿಗೆ ಅಷ್ಟೊಂದು ಆಯಾಸವಾಗಿತ್ತು. ಸಂಕಪ್ಪಯ್ಯನವರು ನಡೆಯುತ್ತಾ ನಡೆಯುತ್ತಾ ತಮ್ಮ ಬೇಸರವನ್ನು ತಾವೇ ಪರಿಹರಿಸಲೆತ್ನಿಸುವವರಂತೆ, ಈ ಪುಣ್ಯಾತ್ಮ ಯಾವ ಮುಹೂರ್ತದಲ್ಲಿ ಹುಟ್ಟಿದ್ನೋ ತಿಳಿಯದು. ಅವನಿಗೆ ಸಾವು ಒಂದೇ, ಹುಟ್ಟು ಒಂದೇ, ಹಗಲು ಒಂದೇ, ರಾತ್ರಿಯೂ ಒಂದೇ, ಕುಡಿಯುವುದು ದುಡಿಮೆಟ್ಟುವುದು ಎಂದರು. ಅನ್ನುತ್ತಾ ಅನ್ನುತ್ತಾ ಕ್ರಮೇಣ ಮನೆಯನ್ನು ಸೇರಿದ್ರು. ನಿದ್ದೆ ಮಾಡಿಯೂ ಆಯಿತು. ಆದರೆ ಚೋಮನ ದುಡಿ ಮಾತ್ರ ಇನ್ನು ಧ್ವನಿಗೈಯುತ್ತಲೇ ಇದೆ. ಚೋಮನ ದುಡಿಯಲ್ಲೊಂದು ವಿಶೇಷವಿಲ್ಲ. ಚೋಮನ ಬಾಳ್ವೆಯಲ್ಲಿ ವಿಶೇಷವಿದ್ದರಲ್ಲವೇ ಅವನ ದುಡಿಯಲ್ಲಿರುವುದು. ಚೋಮ ಹೊಲೆಯರವ, ಜಾತಿಯಲ್ಲಿ ಹಿಂದುಳಿದವ. ಬೋಗನಹಳ್ಳಿಯ ಕಾಡಿನ ಸಂದಿಯಲ್ಲಿ ಅವನದೊಂದು ಕೊಪ್ಪವಿದೆ. ಕೊಪ್ಪವೆಂದರೆ ನೂರಾರು ಮನೆಗಳಿಲ್ಲ, ಒಂದೇ ಒಂದು ಮನೆ. ಮನೆಯಲ್ಲ, ಕೊಗಳು, ಗುಡಿಸಲು. ಅಲ್ಲಿರುವವರು ಚೋಮ, ಅವನ 5 ಮಂದಿ ಮಕ್ಕಳು, ಇನ್ನೂ ಹೆಚ್ಚಿನ ಬಳಗವೆಂದರೆ ಒಂದು ಕರಿಯ ನಾಯಿ, ಮತ್ತೆರಡು ಹಸುವಿನ ಕರುಗಳು. ಇದು ಅವನ ಪೂರ್ವದ ಬಳಗ. ಚೋಮನಿಗೆ 55 ವಯಸ್ಸು ನಡೆಯುತ್ತಿರಬಹುದು. ಅವನ ವಯಸ್ಸು ಎಷ್ಟೆಂದು ಖಂಡಿತವಾಗಿ ಹೇಳುವ ಹಾಗಿಲ್ಲ. ಹೇಳಿದರೆ ನಾವು ಹೇಳಬೇಕು, ಕಂಡವರು ಹೇಳಬೇಕು. ಅವನನ್ನೇ ಕೇಳಿದರೆ, ಏನೋ ಅಪ್ಪ ಅದೆಲ್ಲ ಯಾರಿಗೆ ಗೊತ್ತು ಎಂತಾನೆ. ಏನು ನೂರಾರು ವರ್ಷವಾಗಬಹುದೇ ಎಂದರು, ಏನೋ ಅಪ್ಪ ಅಂತಾನೆ. ಅಥವಾ 20 ಎಂದು ಕೇಳಿದ್ರು, ಏನೋ ಅಪ್ಪ ಅಂತಾನೆ. ಎಲ್ಲೋ ಒಂದು ಸಾರಿ ಆತ ನಮ್ಮ ಸಂಕಪ್ಪಯ್ಯ ದನಿಯರಿಗೂ ನನ್ನ ಚನಿಯನಿಗೂ 10 ಹೆಚ್ಚು ಕಡಿಮೆ ಎಂದ ನೆನಪು. ಇನ್ನೊಮ್ಮೆ ದೊಡ್ಡ ಒಡೆಯರಿಗೂ ನನಗೂ ಸಂಪ್ರಾಯವಂತೆ ಎಂದಿದ್ದುಂಟು. ದೊಡ್ಡ ದನಿಯರು ಎಂದರೆ ಸಂಕಪ್ಪಯ್ಯನವರ ತಂದೆ. ಇದರಿಂದ ಅವನಿಗೆ 55 ಮಿಕ್ಕಿ ಪ್ರಾಯವಾಗಿರಬಹುದೆಂಬ ಊಹೆ. ಗಟ್ಟಿಮುಟ್ಟು ಆಳು, ಆದರೆ ಮುಪ್ಪಿನ ಹಿಡಿತ ಬಂದು ತಗಲಿದೆ. ಮೀಸೆ ಪೂರ್ಣ ಬಿಳಿಯದಾಗದಿದ್ದರೂ ಅರೆ ಬಿಳಿದಾಗಿದೆ. ಚೋಮನನ್ನೇ ಕೇಳಿದರೆ, ನಾನಿನ್ನು 100 ಬದುಕಲಿಕ್ಕಿಲ್ವೇ ಎಂತಾನೆ. ಅವನಿಗೆ 100 ಅಂದರೆ ಎಷ್ಟು ಎಂದು ತಿಳಿದಿದ್ದರಲ್ವೇ. ಅವನ ಹೆಂಡತಿ, ಹೆಂಡತಿ ಅಂದರೆ ಗೌರವದ ಮಾತಾಯಿತು. ಅವನ ಹೊಲತಿಯು ತೀರಿಕೊಂಡು 5 ಗುಳಿಗನ ಉಪದ್ರದಿಂದ ರಕ್ತ ಕಾರಿಸತ್ತಲಂತೆ. ಈಗ ಉಳಿದ ಬೆಳಗವೆಂದರೆ ಅವನ 5 ಮಕ್ಕಳು. ಹಿರಿಯನಿಗೆ ಸಂಕಪ್ಪಯ್ಯನವರ ಪ್ರಾಯ ಅಂದರೆ ಸುಮಾರು 20-25. ಹೆಸರನ್ನು ಹಿಂದೆ ಹೇಳಿದೆವಲ್ಲ, ಚನಿಯನೆಂದು. ಚನಿಯನ ತಮ್ಮ ಗುರುವ. ಅವನಿಗೆ ತಮ್ಮನಿಲ್ಲ, ತಂಗಿ ಬೆಳ್ಳಿ. ಆಕೆ ಚೋಮನ ಜೀವ. ಅವಳಿಗಿಂತ ಕಿರಿಯರೆಂದರೆ 8 ಕಾಳ, 1-2 ಅಂತರದ ನೀಲ ಇನ್ನೊಬ್ಬ. ಇಷ್ಟು ಜನ ಕೂಡಿದ ಸಂಸಾರವದು. ಚೋಮನ ಕುಟುಂಬದವರಲ್ಲಿ ಒಂದು ಹೂವಿನ ಎಸಳುಗಳಲ್ಲಿನ ಅನ್ಯೋನ್ಯವಿತ್ತು. ಸತ್ತು ಹೋದ ಆ ಹೊಲತಿ ಇದ್ದರೆ ಇನ್ನಷ್ಟು ಚಂದವಿತ್ತು. ಆ ಮಾತನ್ನು ಬಿಡಿ, ಸತ್ತವರೆಲ್ಲ ಬದುಕಿದ್ದರೆ ಪ್ರಪಂಚ ಯಾವ ರೀತಿ ಇರ್ತಿತ್ತು. ಚೋಮ ಸಂಕಪ್ಪಯ್ಯನವರ ಮೂಲದ ಹೊಲೆಯ. ಮೂಲದವನೆಂದರೆ ಅವರ ಅನುಮತಿ ಇಲ್ಲದೆ ಇನ್ನೊಬ್ಬ ದನಿಯರ ಆಶ್ರಯವನ್ನು ಲಾಭಕ್ಕಾಗಲಿ ನಷ್ಟಕ್ಕಾಗಲಿ ಇವನಾಗಲಿ ಇವರ ಪರಂಪರೆಯವರಾಗಲಿ ಬಿಡುವಂತಿಲ್ಲ. ಅವರ ದನಿಯಾದರೂ ಸರಿಯೇ, ಸಾಲವಿರಲಿ ಮೂಲವಿರಲಿ, ಚೋಮನ ಸಂತತಿಯವರನ್ನ ನಡೆಯಿಸಿಕೊಂಡು ಹೋಗಬೇಕು. ಚೋಮ ಜಾತ್ರೆಗೆ ಸಕುಟುಂಬ ಪರಿವಾರ ಸಮೇತನಾಗಿ ಹೋಗಿದ್ದ. ಬೆಳಗಿನಿಂದ ಸಂಜೆಯವರೆಗೆ ಅವನು ಅವನ ಮಕ್ಕಳು ಅಲ್ಲಿ ತುಂಬಾ ಕುಣಿದು ಬೇಸತ್ತಿದ್ರು. ಹಗಲಲ್ಲದೆ ರಾತ್ರಿಯನ್ನೂ ಅಲ್ಲಿಯೇ ಕಳೆಯುವವರಿದ್ದರು. ಆದರೆ ಸಂಜೆಯ ಕೆಂಬಣ್ಣ ಇಳಿಯುವುದರಲ್ಲಿ ತಮ್ಮ ಗುಡಿಸಲನ್ನು ಸೇರಬೇಕಾಯಿತು. ಸಂಗತಿ ಇಷ್ಟೇ, ಚೋಮನ ಮನೆಯಲ್ಲಿ ಆ ದಿವಸ ಅಡುಗೆ ಇದ್ದಿರಲಿಲ್ಲ. 4 ದಿನಗಳ ಹಿಂದೆ ನೆಂಟರು ಬಂದಿದ್ದರೆಂದು 6 ದಿನಗಳ ಮುಂದಿನ ಕೂಲಿಯನ್ನು ದನಿಯರಿಂದಲೇ ಬೇಡಿ ತಂದಿದ್ದ. ಆ ನೆಂಟರಂತೂ ಬಂದು ಹೋದ್ರು, ಇದ್ದುದನ್ನೆಲ್ಲ ಉಂಡರು ಹೋದರು. ಇಂದು ಹಬ್ಬದ ದಿನ, ಉಣ್ಣಲು ಏನೂ ಉಳಿದಿರಲಿಲ್ಲ. ಮುಂಚಿನ ದಿನದ ಅವಸರದಲ್ಲಿ ದನಿಯರಿಂದ ಹಬ್ಬಕ್ಕೇನಾದರೂ ಎಂದು ಕೇಳಲು ನೆನಪಾಗಲಿಲ್ಲ. ಅದೇ ದಿವಸ ಹೋದರೆ ಇವನು ಹೋಗುವುದರಲ್ಲಿ ಅವರು ಹೊರಟು ಹೋಗಿದ್ರು. ತಿರುಗಿ ಭೇಟಿಯಾದದ್ದು ಜಾತ್ರೆಯಲ್ಲಿ. ಅಲ್ಲಿ ದನಿಯರನ್ನು ಕಾಣಲಿಲ್ಲವೆಂದಲ್ಲ, ಕಂಡನು. ಕಂಡು ತೀರ ಬಗ್ಗೆ ನಮಸ್ಕರಿಸಿದ. ನಗುವಿನ ಹೊಳಪನ್ನು ಕಣ್ಣು ತುಟಿಗಳೆರಡರಿಂದಲೂ ಮಿಂಚಿಸಿದ. ಬಾಯ್ಬಿಟ್ಟು ಕೇಳುವಷ್ಟು ಸಾಹಸ ಚೋಮನಿಗೆ ಬರಲಿಲ್ಲ. ಸರಿ, ಸಂಜೆಯವರೆಗೆ ಕುಣಿದಾಯಿತು. ಮಕ್ಕಳಿಗೆ ತಿನ್ನಲು ಏನೂ ಇರಲಿಲ್ಲ. ಅವನಿಗೆ ಮೊದಲೇ ಇಲ್ಲ. ಅವನ ಗುರುತಿನವರು ಕಾಸೆರಡು ಕಾಸುಗಳನ್ನು ಹಿಡಿದುಕೊಂಡು ಸೇಂದಿ ಅಂಗಡಿಗೆ ಹೋದರು. ಒಬ್ಬಿಬ್ಬರು ಚೋಮನನ್ನು ಜೊತೆಗೆ ಕರೆದರು. ಆದರೆ ಪಾಪದ ಚೋಮನಿಗೆ ನನ್ನಲ್ಲಿ ಇಲ್ಲದುದಕ್ಕೆ ಅವರ ದಾನವನ್ನು ಕೊಳ್ಳುವುದೇ ಎಂದು ತೋರಿತು. ಆದ್ದರಿಂದ ನನ್ನದಾಗಿದೆ ಎಂದ. ಅವರು ಹೆಚ್ಚಿನ ಉಪಚಾರ ಮಾಡಲಿಲ್ಲ. ಅವನು ಗುಡಿಸಲಿಗೆ ಹಾಗೆಯೇ ಮರಳಿದ. ಹಿರಿಯ ಮಕ್ಕಳಿಗೆ ತಿಳಿಯಿತು ಆ ರಹಸ್ಯ. ಅವರು ಆಕ್ಷೇಪಿಸಲಿಲ್ಲ. ಕಿರಿಯ ನೀಲ ಕಾಳರು ತುಂಬಾ ಹಸಿವಿನಿಂದಲೂ ಅರ್ಧ ಜಾತ್ರೆಯಿಂದ ಮರಳಬೇಕಾಗಿ ಬಂದುದರಿಂದಲೂ ಅತ್ತರು. ಸರಿ, ಅವರ ಬೆನ್ನಿಗೆ 2 ಏಟುಗಳನ್ನು ಸೇರಿಸಿ ಮನೆಗೆ ಬಂದ. ಎಲ್ಲರೂ ಆಯಾಸದಿಂದ ಮಲಗಿಕೊಂಡರು. ಬೆಳ್ಳಿ ಮಾತ್ರ ತಂದೆಯ ಮೋರೆಯನ್ನು ನೋಡುತ್ತಾ ಕುಳಿತು. ಆ ಕತೆ ಅವಳಿಗೆ ಹೆಚ್ಚೆನಿಸಲಿಲ್ಲ, ಅವನಿಗೂ ಹೆಚ್ಚೆನಿಸಲಿಲ್ಲ. ನಿತ್ಯದ ಹಾಡೆ ಅದು. ಚೋಮ ಬೇಸರ ಪರಿಹಾರಕ್ಕೆ ದುಡಿಯನ್ನು ತೆಗೆದುಕೊಂಡ. ಬೆಳ್ಳಿ ಲೇ ಲೇ ಲೇ ಎಂದು ಹಾಡತೊಡಗಿದನು. ಹಾಡಿನ ತಾಳಕ್ಕೆ ಹೆಜ್ಜೆಯ ಮೇಳವಿಡಲು ಎಲ್ಲರೂ ಮಲಗಿಕೊಂಡರು. ಹೀಗಾಗಿ ಬೆಳ್ಳಿಗೂ ನಿರುತ್ಸಾಹ ಬಂತು. ಕುಳಿತಲ್ಲಿಯೇ ತೂಕಡಿಸತೊಡಗಿದ್ಲು. ಆದರೇನು, ಚೋಮನ ದುಡಿ ನುಡಿಯುತ್ತಲೇ ಇದೆ, ಅವನಿಗೂ ನಿದ್ದೆ ಬರುತ್ತಿಲ್ಲ. ಶಿವನ ಕೈಯಲ್ಲಿ ಡಮರು ಇದ್ದಂತೆ ಚೋಮನ ಕೈಯಲ್ಲಿ ಈ ದುಡಿ.
1: ಚೋಮನ ಕುಟುಂಬದಲ್ಲಿ ನೀಲಾ ಕಾಳರಿಬ್ಬರು ಸದಾ ಹಾಸಿಗೆಯನ್ನು ಹಿಡಿದು ಮಲಗುವವರು ಎಂದರೂ ಸಲ್ಲುತ್ತದೆ. ಕೆಲವು ದಿನ ಕಾಯಿಲೆಯಿಂದ ಮಲಗಿರುತ್ತಾರೆ, ಉಳಿದ ದಿನ ಆಯಾಸದಿಂದ ಮಲಗಿರುತ್ತಾರೆ. ತಾಯಿ ಸತ್ತ ದಿವಸದಿಂದ ಈ ಪುಟ್ಟ ಮಕ್ಕಳಿಗೆ ಕಾಯಿಲೆ ತಪ್ಪಿದ್ದಲ್ಲ. ಬಂದರೆ 4-6 ದಿನಗಳಿಗೊಮ್ಮೆ ಚಳಿ ಜ್ವರ ಬರುತ್ತದೆ. ಅದು ಬೋಗನಹಳ್ಳಿಯಲ್ಲಿ ಒಂದು ವಿಶೇಷದ ಸುದ್ದಿಯಲ್ಲ. ಆದರೆ ಆ 2 ಮಕ್ಕಳಿಗೆ ಅದೇ ಸಾಕಾಗುತ್ತದೆ. ಅದಿಲ್ಲದಿದ್ದರೆ ಅವರಿಂದ ಚೋಮನ ಸಂಸಾರಕ್ಕೆ ಲಾಭವಿದೆ. ಊರಿನ ದನಕರುಗಳನ್ನ ಮೇಯಿಸುವ ಕೆಲಸವನ್ನಾದರೂ ಅವರು ಮಾಡುತ್ತಾರೆ. ಈಗ ಅವನ ಹಿರಿಯ ಮಕ್ಕಳಲ್ಲಿ ಯಾರಾದರೊಬ್ಬರು ದನ ಕಾಯುವ ಕೆಲಸಕ್ಕೆ ಹೋಗಬೇಕು. ಮನೆಯಲ್ಲಿರುವವರಲ್ಲಿ ಮಗಳು ಬೆಳ್ಳಿ ನಿತ್ಯವೂ ಹೊರಗಿನ ಕೆಲಸಕ್ಕೆ ಹೋಗ್ತಾಳೆ. ಆದರೆ ಸಂಜೆಯ ತನಕ ಮನೆಯನ್ನು ಬಿಟ್ಟಿರಲು ಅವಳಿಗೆ ಸಾಧ್ಯವಿಲ್ಲ. ಅಡುಗೆ ಕೆಲಸ, ಮಕ್ಕಳ ಆರೈಕೆ ಎಲ್ಲವೂ ಅವಳಿಂದಲೇ ತಾಗಬೇಕು. ಆದುದರಿಂದ ಅವಳು ಬೇಗ ಎದ್ದು ಕಾಡಿಗೆ ಹೋಗಿ ಒಂದು ಹೊಲೆ ಸೊಪ್ಪನ್ನು ತಂದು ತನ್ನ ದನಿಗಳ ಮನೆಯ ಅಂಗಳದಲ್ಲಿ ಕೆಡವಿದರಾದರೆ ಮುಖ್ಯ ಕೆಲಸ ಮುಗಿಯಿತೆಂದು ತಿಳಿತಾಳೆ. ಅವಳ ಅಣ್ಣಂದಿರಿಬ್ಬರು ಅದೇ ಕೆಲಸಕ್ಕಾಗಿ ಕಾಡಿಗೆ ಹೋಗ್ತಾರೆ. ಕಾಡೇನೋ ಬಲು ಹತ್ತಿರದಲ್ಲಿದೆ. ಬೇಕೆನ್ನುವಷ್ಟು ಸೊಪ್ಪನ್ನು ಕರೆದು ತರುವುದು ಸುಲಭದ ಕೆಲಸ. ಆದರೆ ಅದು ಸರ್ಕಾರಿ ಕಾಡು, ಹಾಗೆಲ್ಲ ಕತ್ತಿಯ ಲೀಲೆ ಅಲ್ಲಿ ತೋರಿಸುವುದಕ್ಕಿಲ್ಲ. ಇದರಿಂದಾಗಿ ದೂರದ ಬೋಳುಗುಡ್ಡೆಗಳಿಗೆ ಹೋಗಿ ಇಲ್ಲದ ಗಿಡಗಳನ್ನು ಹುಡುಕಿ 2-2 ಹೊರೆ ಸೊಪ್ಪನ್ನು ತಂದು ಹಾಕುವಾಗ ಮಧ್ಯಾಹ್ನ ಕಳೆದು 2-3 ಗಂಟೆಗಳಾಗುತ್ತದೆ. ಉಳಿದವನು ಅಂದ್ರೆ ಚೋಮ. ಅವನ ಕೆಲಸ ಇಂಥದೆಂಬ ನಿಶ್ಚಯವಿಲ್ಲ. ದನಿಯರ ಮನೆಯ ಅಂಗಳದಲ್ಲಿ ನಿಂತು ಓ ಚೋಮ ಎಂದರೆ ಅವನು ಸಿದ್ಧವಾಗಿರಬೇಕು. ಕೂಡಲೇ ಚೋಮ ಓ ಬಂದೆ ಎಂದರಾಯಿತು. ಇಲ್ಲವಾದರೆ ಅವನ ಮನೆ ಹಾಳಾಗಲಿ, ಎಲ್ಲಿ ಹೆಂಡದಂಗಡಿಯ ಮುಂದೆ ಕುಡಿದು ಬಿದ್ದಿದ್ದಾನೋ ಎಂದು ಬಿಡುತ್ತಾರೆ ದನಿಗಳು. ದನಿಗಳ ಮನಸ್ಸಿನಲ್ಲಿ ಚೋಮನಿಗೆ ಊರಿನ ಹೆಂಡದಂಗಡಿಗಳ ಅರ್ಧ ಗುತ್ತಿಗೆಯೇ ಇದೆ ಎಂಬ ನಂಬಿಕೆ. ಅಂತೂ ಚೋಮ ದನಿಯರ ಮನೆಯ ಮುಂದೆ ಸದಾ ಇದ್ದೇ ಇರುತ್ತಾನೆ. ಆ ಬಿಟ್ಟಿ ಈ ಬಿಟ್ಟಿ ಎಂದು ತಿರುಗಾಡಿದರೆ 2 ಪಾವು ಅಕ್ಕಿ ದೊರೆಯುತ್ತದೆ. ಬೆಳಗಿನಿಂದ ಸಂಜೆಯ ತನಕವೂ ಕಡಿದು ಕೊಚ್ಚುವ ಕೆಲಸಗಳಲ್ಲೂಬಹುದು. ಅವನ ಕೂಲಿಯಲ್ಲಿ ವ್ಯತ್ಯಾಸ ಬರುವುದಿಲ್ಲ. ಮನೆಯವರೆಲ್ಲರೂ ಒಟ್ಟಾಗಿ ಶ್ರಮಿಸಿ ದುಡಿದರೆ 2 ಪಾವು ಅಕ್ಕಿ ಮತ್ತು 5 ಪಾವು ಭತ್ತ ದೊರೆಯುತ್ತದೆ. ಆ ಭತ್ತವನ್ನು ಮನೆಯಲ್ಲಿಯೇ ಕುಟ್ಟಿ ಕೇರಿದರೆ 2 ಪಾವು ಅಕ್ಕಿಗೂ ಮಿಕ್ಕಿ ಸಿಗುವುದಿಲ್ಲ. ಒಂದು ಸೇರು ಅಕ್ಕಿಯಲ್ಲಿ ಈ 6 ಮಂದಿಯ ಸಂಸಾರ ಸಾಗಬೇಕು. ಸರಿಯಾಗಿ ಸಾಗುವ ದಿನ 2 ಪಾವು ಅಕ್ಕಿಯನ್ನು ಬೇಯಿಸಿ ಬೆಳ್ಳಿ ಒಂದು ಉದ್ದದ ಗಂಜಿಯನ್ನು ಮಾಡ್ತಾಳೆ. ಅದನ್ನು ಕುಡಿದು ಕೆಲಸಕ್ಕೆ ಹೊರಟರೆ 2ನೆಯ ಊಟ ಸಂಜೆ ಹೊತ್ತು ಮುಳುಗೋದ್ರೊಳಗೆ. ಈ ಸಂಪಾದನೆಯಲ್ಲಿಯೇ ಚೋಮನಿಗೆ ಹೆಂಡವಾಗಬೇಕು. ಹೆಂಡವನ್ನು ಬಿಟ್ಟ ದಿವಸ ತನ್ನ ಪ್ರಾಣವಾಯು ಹಾರಿಯೇ ಹೋಗಿತ್ತೆಂದು ಅವನ ಬಲವಾದ ನಂಬಿಕೆ. ಮಳೆಗಾಲದಲ್ಲಿ ಸುತ್ತಲಿನ ತೋಡು ಹಳ್ಳಗಳಲ್ಲಿ ನೀರು ತುಂಬಿದಾಗ ಅವನು ಹೆಂಡದಂಗಡಿಯ ಮುಖವನ್ನು ದಿನಗಳವರೆಗೆ ಕಾಣದಿರುವುದು ಉಂಟು. ಆದರೆ ಹೆಂಡವಿಲ್ಲದಿದ್ದರೆ ತಾನು ಸಾಯುವುದೇ ಸರಿ ಎಂಬುದು ಅವನ ತಿಳಿವು. ದನಿಯರ ಮನೆಯಲ್ಲಿ ಆತ ಗಳಿಸುವ ಆ ಎರಡು ಪಾವು ಅಕ್ಕಿ ನೇರಾಗಿ ಹೆಂಡದಂಗಡಿಗೆ ಹೋಗಬೇಕು. ಅಷ್ಟರಿಂದ ಎಷ್ಟು ಹೆಂಡ ಸಿಕ್ಕಿತೋ ತಿಳಿಯದು. ಅಂತೂ ಹೆಂಡದಂಗಡಿಯ ಬಿರುಮು ಪೂಜಾರಿ ಇವನ ಸಂತೋಷಕ್ಕೆ ಸರಿಯಾಗಿ ನೀರನ್ನು ಸೇರಿಸಿ ಆದರೂ ಒಂದು ಸೀಸೆಯ ತುಂಬ ಹೆಂಡವನ್ನು ಕೊಡುತ್ತಿದ್ದ. ಇತ್ತ ಬೆಳ್ಳಿ ಅನುಕೂಲತೆ ದೊರಕಿದಾಗ ಒಂದೆರಡು ಬುಟ್ಟಿಗಳನ್ನು ಹೆಣೆದಿರಿಸಿದರೆ ಅವನ್ನು ನೇರಾಗಿ ಒಯ್ದು ಬಿರುಮನೆಗೆ ಕೊಟ್ಟು ಒಂದಿಷ್ಟು ಹೆಂಡವನ್ನು ಇನ್ನೂ ಹೆಚ್ಚಾಗಿ ಕುಡಿದು ತನ್ನ ಮನೆಗೆ ಹಿಂತಿರುಗುವುದು ಚೋಮನ ರೂಢಿ. ಅವನು ನಿತ್ಯವನ್ನೂ ಹೆಂಡವನ್ನು ಕುಡಿತಾನೆ ಅನ್ನೋದು ನಿಜ. ಆದರೆ ತಲೆಗೇರುವಷ್ಟು ಕುಡಿಯುತ್ತಾನೆಯೇ ಎಂಬುದನ್ನು ಹೇಳಲಾರೆವು. ಚೋಮನ ಮಕ್ಕಳಿಗೂ ಕುಡಿಯುವ ಚಾಳಿಯುಂಟೆಂದು ಜನ ಹೇಳ್ತಾರೆ. ಅದರಲ್ಲಿ ಯಾರಿಗೂ ಆಶ್ಚರ್ಯವಿಲ್ಲ. ನೀಲಕಾಳರಂತ ಮಕ್ಕಳನ್ನು ಸಹ ಹೆಂಡದಂಗಡಿ ಕರೆದೊಯ್ಯುವುದು ಅವನಿಗೆ ಅತಿಶಯದ ಮಾತಲ್ಲ. ಆದರೆ ಚೋಮ ಮಾತ್ರ ಹಾಗೆ ಮಾಡಿದವನಲ್ಲ. ಕಾರಣವಿಷ್ಟೇ, ಕುಡಿತ ಕೆಟ್ಟದೆಂದು ಚೋಮ ಒಪ್ಪದ ಮಾತು. ಕೆಲಸ ಮಾಡಿದ ನೀವ ಜೀವಕ್ಕೆ ಒಂದೇ ಒಂದು ತೊಟ್ಟಾದರೂ ಹೆಂಡವಿಲ್ಲದಿದ್ದರೆ ವ್ಯರ್ಥ ಎಂಬುದು ಅವನ ತಿಳಿವು. ಅವನು ಮಕ್ಕಳನ್ನು ಅಂಗಡಿಗೆ ಕರೆದೊಯ್ಯದಿದ್ದುದು ಒಂದೇ ಕಾರಣದಿಂದ, ತನ್ನಂತೆ ಅವರೂ ಕುಡಿದರೆ ಮನೆಯೊಳಕ್ಕೆ ಅಕ್ಕಿಯ ಕಾಳೆ ಬರುವಂತಿಲ್ಲ. ಇದರಿಂದಾಗಿ ತನ್ನ ಹಿರಿಯ ಮಕ್ಕಳು, ಚನಿಯ ಮತ್ತು ಗುರುವರು ಕುಡಿಯುವವರಲ್ಲವೆಂದು ಚೋಮನ ಎಣಿಕೆ. ಇಂಥ ಸಂಸಾರವನದು. ಇವರಲ್ಲಿ ಸುಖ ದುಃಖಗಳ ಏರಿಳಿತಗಳು ಯಾವ ರೀತಿಯಲ್ಲಿರಬಹುದೆಂಬುದನ್ನು ನೀವೇ ಯೋಚಿಸಬೇಕು. ಅವನಿಗೆ ಸಾಲ ಮೂಲಗಳಿವೆಯೇ ಎಂದು ವಿಚಾರಿಸುವ. ಮನೆಯಿರುವ ಗುಡ್ಡೆಯ ಅಂಚು ಎಷ್ಟೋ ತಲೆಮಾರುಗಳಿಂದ ಅವನ ಹಿರಿಯರು ಬಾಳ್ವೆ ನಡೆಸಿ ಬಂದ ಸ್ಥಳ. ಅದಕ್ಕೊಂದು ಗೇಣಿ ಕೊಡಬೇಕಾದುದಿಲ್ಲ. ಸ್ವತಃ ಅವನ ಗುಡಿಸಲು ಅವನದ್ದೇ. ಅವನಲ್ಲದಿದ್ದರೆ ಗಾಳಿ ಮಳೆಗಳದ್ದು. ಗುಡಿಸಲೆಂದರೆ ಆರೆಂಟು ಮಂದಿ ಕಾಲು ಚಾಚಿ ಮಲಗುವಷ್ಟು ವಿಶಾಲವಾದ ಮಡಕು ಮನೆ. ಮನೆಗೆ ಮಾಡಿದೆ, ಗೋಡೆ ಇಲ್ಲ. ಗೋಡೆಯ ಬದಲು ಬಿದಿರಿನ ತಟ್ಟಿಗಳಿವೆ. ಒಳಗಡೆ ಒಂದಿರುವಾಗ ಅಡುಗೆಯ ಮನೆ, ಮಲಗುವ ಮನೆ, ದಿವಾನಖಾನೆಗಳೆಂಬ ಯಾವ ಸಿರಿವಂತಿಕೆಯ ಒಳಭೇದವೂ ಇಲ್ಲ. ಸೆಕೆಗಾಲ ಚಳಿಗಾಲದಲ್ಲೆಲ್ಲ ಅವರು ಮನೆಯ ಮುಂದಿನ ಅಂಗಣದಲ್ಲಿ ಮಲಗಿ ನಿದ್ದೆ ಹೋಗ್ತಾರೆ. ಮಳೆಗಾಲ ಬಂತೆಂದ್ರೆ ತುಂಬಾ ತೊಂದರೆ. ಒಂದೆರಡು ಮಳೆಗಳು ಜೋರಾಗಿ ಬಡಿದು ನಿದ್ರೆಗೆಟ್ಟು ಕಿರಿಯ ಹುಡುಗರಿಗೆ ಶೀತ ನೆಗಡಿ ತೊಡಗಿದ ಮೇಲಾದರೂ ತನ್ನ ಮನೆಯ ಮಾಡನ್ನು ಹೊದೆದು ಬೆಚ್ಚಗಿರುತ್ತಾನೆ. ಇನ್ನು ಸಾಲ ಮೂಲಗಳ ತಂಟೆ ಅವನಿಗೆ ವಿಶೇಷವಿಲ್ಲ. ಆಸ್ತಿ ಮನೆ ಇರುವವರನ್ನು ನಂಬಿ ಸಾಲ ಕೊಡ್ತಾರೆ. ಚೋಮನಿಗೆ ಯಾವ ಧೈರ್ಯದ ಮೇಲೆ ಸಾಲ ಕೊಟ್ಟರು? ಸಾಲ ಸಲ್ಲುವುದಿದ್ದರೆ ಸಂಕಪ್ಪಯ್ಯ ನಮಗೆ. ಅದು ಅವರಿಗೂ ತಿಳಿದಿದೆ, ಚೋಮನ ಸಾಲ ಬಿರುಮನ ಗಡಂಗಿನಲ್ಲಿಯೇ ವಸೂಲಾಗುವುದೆಂದು. ಹೀಗಾಗಿ ಒಂದು ಹಿಗ್ಗು ಚೋಮನಿಗಿದೆ, ತಾನು ಇತರರಂತೆ ಸಾಲಗಾರನಲ್ಲ ಎಂಬುದು. ಅದರ ಜೊತೆಯಲ್ಲಿ ಇನ್ನೊಂದು ಬಯಕೆಯೂ ಅವನಿಗಿದೆ, ತಾನು ನೆಲವನ್ನು ಉತ್ತು ಬೆಳೆಯಬೇಕೆಂದು. ಬೇಸಾಯಗಾರನಾಗಬೇಕೆಂಬ ಬಯಕೆ ಕುತ್ತಿಗೆಯವರೆಗಿದೆ. ಆದರೆ ಅವನ ಊರಲ್ಲಿ ಹೊಲೆಯ ಬೇಸಾಯಗಾರನೆಂಬ ಜಾತಿಯೇ ಇಲ್ಲ. ಹಾಗಾಗುವ ಆಸೆ ಹಿಡಿದು ಸಂಕಪ್ಪಯ್ಯನವರನ್ನು ನಾಲ್ಕು ಗೇಣು ಜಾಗ ನನಗೆ ಗೇಣಿಗೆ ಕೊಡಿ ಎಂದು ಕೇಳುವ ಸಾಹಸವಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ನೇಗಿಲನ್ನು ಹಿಡಿದು ಮೆರೆದೇನು ಎಂಬ ಆಸೆಯಿದೆ. ಆದ್ದರಿಂದಲೇ 3 ವರ್ಷಗಳಿಂದ 2 ಹಸುವಿನ ಕರುಗಳನ್ನು ಸಾಕುತ್ತಾ ಬಂದಿದ್ದಾನೆ. ಈಗ ಅವಕ್ಕೆ 3 ವರ್ಷ ಪ್ರಾಯವಾಗಬಹುದು. ನೇಗಿಲನ್ನು ಹೊರುವ ಯೋಗ್ಯತೆ ಬಂದಿದೆ. ಈಗಾಗಲೇ ಮಾಪಿಳ್ಳೆ ಸಹಕಾರನೊಬ್ಬನು ಅವನಲ್ಲಿಗೆ ಬಂದು, ನಿನಗೆ ಕಿಚೋಮಯ್ಯು, ಈ ಕರುಗಳನ್ನು ನನಗೆ ಕೊಡು, 10 ರೂಪಾಯಿ ನಗದಿಯಿಂದ ಕೊಡ್ತೇನೆ ಎಂದು ಹೋಗಿದ್ದ. 10 ರೂಪಾಯಿಯ ಗಂಟು ಎಂತವರಿಗೂ ಬಾಯಿ ನೀರು ತರಿಸಬೇಕು. ಆದರೆ ಚೋಮ ಗಟ್ಟಿಯಾಗಿ ಕೂತಿದ್ದಾನೆ. 10 ಅಲ್ಲ, 100 ಕೊಟ್ಟರು ಮಾರುವುದಿಲ್ಲವಂತೆ. 100 ಅಲ್ಲದಿದ್ದರೂ 30 ರೂಪಾಯಿಯನ್ನಾದರೂ ಅದಕ್ಕೆ ಕಳ್ಳ ಕೂಡ ಕೊಟ್ಟನು. ಅದು ಚೋಮನ ಕೈಯಲ್ಲಿರುವುದರಿಂದ ಮಾಪಿಳ್ಳೆ ಮಾತ್ರ 10 ರೂಪಾಯಿಗಿಂತ ಹೆಚ್ಚಿಗೆ ಬೆಲೆ ಕೊಡಲಾರ. ಇಂದು ಕುಳಿತಲ್ಲಿಂದಲೇ ಚೋಮನಿಗೆ ಯೋಚನೆ ಬಂದಿದೆ. ಕರುಗಳು ಎತ್ತುಗಳಾಗಿವೆ, ಇನ್ನಿನ್ನೂ ಅವುಗಳನ್ನು ಕೆಲಸವಿಲ್ಲದೆ ಇರಿಸಿಕೊಳ್ಳಬಾರದೆಂದು ದನಿಯವರಿಗೆ ಹೋಗಿ ಒಂದು ಮುಡಿ ಗದ್ದೆಯನ್ನಾದರೂ ತನಗೆ ಗೇಣಿಗೆ ಕೊಡಬೇಕೆಂದು ಕೇಳುವುದು ಎಂದು ಆತ ಮನಸ್ಸು ಮಾಡ್ತಾನೆ. ಈವರೆಗೆ ತಾನು ಮರೆಯಾಗಿಸಿದ್ದ ಆಲೋಚನೆಗಳನ್ನು ತನ್ನ ಮಕ್ಕಳಿಗೆ ತಿಳಿಸಿದ. ಅವನ ಮಾತಿಗೆ ಪ್ರತಿಯಾಡುವ ಮಕ್ಕಳಿಲ್ಲ. ಆಡಿದರೆ ಬೆಳ್ಳಿಯೊಬ್ಬಳೆ ಆಡಬೇಕು. ಬೆಳ್ಳಿ ಬಾಯಿಯನ್ನು ತೆರೆದೇ ಬಿಟ್ಲು, ನೀನು ದನಿಯರೊಂದಿಗೆ ಬಾಯಿ ತೆರೆದು ಮರ್ಯಾದೆಯನ್ನು ಕಳ್ಕೊಳ್ಬೇಡ ಎಂದು. ಇದುವರೆಗೆ ಚೋಮನ ಹಿರಿಯರಲ್ಲಿ ಬೇಸಾಯ ಮಾಡಿದವರಿಲ್ಲ. ಅವನ ದನಿಯರಿಗೆ ಯಾವನೊಬ್ಬ ಹೊಲೆಯರ ಒಕ್ಕಲೂ ಇಲ್ಲ. ಹೊಲೆಯರು ನೇಗಿಲನ್ನು ಹಿಡಿದರೆ ಪ್ರಳಯವೇ ಆದೀತು ಎಂದು ತಿಳಿಯುವವರು ಅವರು. ಎಲ್ಲೋ ಯಾವುದೋ ಊರಿನಲ್ಲಿ ಯಾವನೋ ಒಬ್ಬ ಹೊಲೆಯ ಸರ್ಕಾರಿ ನೆಲವನ್ನು ದರಖಾಸ್ತಿಗೆ ಪಡೆದು ಏನೋ 4 ಬೀಡ ಭತ್ತವನ್ನು ಬೆಳೆಸುತ್ತಾನೆಂದು ಕೇಳಿ ಚೋಮನ ಕಿವಿ ನೆಟ್ಟಗಾಗಿ ನಾಲಗೆ ಮುಂದೆ ಬಿದ್ದರೆ ಅವನ ಬಾಳೆ ಉಳಿತಾಗುವುದಂತೆ. ಅದರಿಂದಾಗಿ ಬೆಳ್ಳಿಯು ಬೇಡವೆಂದಳು. ಚೋಮನ ಸಿಟ್ಟು ತಣಿಯಲಾಯಿತು. ಸಿಟ್ಟಿನಿಂದ ಆತ ಅತ್ತೂ ಬಿಟ್ಟ. ಹೊಲಕ್ಕೆ ಇರುವಾಗಲೇ ನೇಗಿಲು ಹಿಡಿಯಬೇಕೆಂದು ಆಸೆ ಮಾಡಿದ್ದೆ. ಅವಳಿಗೆ ಅದನ್ನು ಕಾಣುವ ಋಣವಿಲ್ಲದೆ ಹೋಯಿತು. ಸಾಯುವುದರೊಳಗೆ ನಾನಾದರೂ ಈ ಭಾಗ್ಯ ಪಡೆದೇನು, ನನ್ನ ಮಕ್ಕಳು ಅದನ್ನು ಕಂಡಾರು ಎಂದು ಆಸೆ ಹೇಳಿದರೆ ನೀನೇ ನನ್ನ ಆಸೆಗೆ ಕಲ್ಲು ಹಾಕುತ್ತೀಯಲ್ಲ ಎಂದು ಗೋಳುಗರೆದ. ಅಪ್ಪನ ಕಣ್ಣಿನಿಂದ ಮಳೆ ಸುರಿದ ಮೇಲೆ ಬೆಳ್ಳಿ ಮಾತನಾಡುತ್ತಾಳೆ. ತಾಯಿ ಸಾಯುವ ದಿನವನ್ನು ಅತ್ತದ್ದನ್ನು ಅವಳೊಮ್ಮೆ ಕಂಡಿದ್ಲು. ಈಗ ತಿರುಗಿ ತಂದೆಯನ್ನು ಸಮಾಧಾನ ಪಡಿಸುವ ಬಗೆಯನ್ನು ಕಾಣದೆಯೇ ದುಡಿಯ ಬಳಿಗೆ ಹೋಗಿ ಅದನ್ನು ತುರಿಸುತ್ತಾ ಕುಳಿತು ಚೋಮನ ಕಣ್ಣಿಗೆ ದುಡಿಬಿತ್ತು. ಹೋಗಿ ಅದನ್ನು ಕಿತ್ತುಕೊಂಡ. ಆವೇಶದಿಂದ ಅದನ್ನು ಬಾಲಿಸುತ್ತಾ ಕುಳಿತ ಬೆಳ್ಳಿಯ ಮನಸ್ಸು ಸಮಾಧಾನಗೊಂಡಿತು. ದುಡಿಯ ಮೊದಲಿನ ಬಡಿತವೇ ತನ್ನ ಮನೆಯ ಜಗಲಿಯ ಮೇಲೆ ಕುಳಿತ ಸಂಕಪ್ಪಯ್ಯನವರ ಕಿವಿಗೆ ಮುಟ್ಟಿತು. ಹಾ, ಒಂದು ಪಾವು ಅಕ್ಕಿ ಇಷ್ಟು ಬೇಗನೆ ಬಿರುಮನಿಗೆ ಮುಟ್ಟಿ ಅದರ ರಶೀದಿಯೂ ಬಂದಾಯಿತು ಎಂದು ನಕ್ಕು ನುಡಿದರು. ಚೋಮನು ದುಡಿ ಬಾರಿಸುತ್ತಲೇ ಇದ್ದಾನೆ. ಹಾಡುವವರು ಕುಣಿಯುವವರು ಯಾರೂ ಇಲ್ಲ. ಬೆಳ್ಳಿ ಒಳಗೆ ಗಂಜಿಯನ್ನು ಬೇಯಿಸುತ್ತಿದ್ದಾಳೆ. ಸಂಜೆಯೊಳಗೆ ಸಮಾರಾಧನೆಯಾಗಬೇಕು. ಹಿರಿಯ ಹುಡುಗರು ಕಾಡಿಗೆ ಹೋದವರು ಇನ್ನೂ ಮರಳಿ ಬರಲಿಲ್ಲ. ಚೋಮನು ತಲ್ಲೀನನಾಗಿ ಬಾರಿಸುತ್ತಿದ್ದಾನೆ. ಅದೆಂಥ ವಾದ್ಯವೂ ನಮಗೆ ತಿಳಿಯದು. ಬರಿಯೊಂದು ಢವರು ಕಿರಿಯ ಮರದ ಕಡ್ಡಿಯನ್ನು ಹಿಡಿದು ಡಮಡಮ್ಮ ಡಕಡಕ್ಕ ಎಂದು ಮೆಟ್ಟಿದರಾಯಿತು. ಹೊಸ ಸದ್ದಿಲ್ಲ, ಹೊಸ ಮಿಡಿತವಿಲ್ಲ. ಚೋಮನ ಮನಸ್ಸಿಗೆ ತಾನೊಂದು ಮೃದಂಗವನ್ನು ಬಾರಿಸುವ ಪಂಡಿತನೆಂಬಷ್ಟು ಹಿಗ್ಗು. ಬಾರಿಸುತ್ತಾನೆ ಡಮಡಮ್ಮ ಡಕಡಕ್ಕ ಎಂದು. ಇಷ್ಟೆಲ್ಲ ನುಡಿಸುತ್ತಿದ್ದುದು ಮನೆಯ ಅಂಗಣದ ಮುಂದೆ. ಹೀಗೆ ಬಾರಿಸುತ್ತಿರುವಷ್ಟರಲ್ಲಿ ಯಾರೋ ಪರವೂರಿನವರು ಅವನ ಮುಂದೆ ಬಂದು ನಿಂತರು. ಚೋಮನ ಬಾರಿಸುವ ಕೈ ನಿಂತಿತು. ಬಂದವರ ಮುಖ ನೋಡುತ್ತಾ ಕುಳಿತ. ಎದ್ದು ನಿಲ್ಲಬೇಕೆಂಬ ಬುದ್ಧಿಯು ಅವನಿಗೆ ಹೊಳೆಯಲಿಲ್ಲ. ಬಂದವರು ಗಂಟಲನ್ನು ಕೆರೆದುಕೊಂಡು ನೀನಲ್ಲವೇ ಚೋಮ ಎಂದರು. ಆ ಟಿವಿ ಸ್ವರಗಳನ್ನು ಕೇಳಿ ಒಮ್ಮೆಗೆ ಚೋಮ ಜಿಗಿದು ನಿಂತ. ಬಗ್ಗಿಬಿಟ್ಟ. ಹೌದು ಬುದ್ಧಿ ಎಂದ. ತೋಟದ ದೊರೆಗಳು ಆ 20 ರೂಪಾಯಿಗಳನ್ನು ನಿನಗೆ ದಾನವಾಗಿ ಬಿಟ್ಟಿದ್ದಾರೇನು ಎಂದು ಬಂದಾತ ಗದರಿಸಿದ. ಮೊದಲಿಗೆ ಚೋಮನಿಗೂ ಆ ಮಾತಿನ ಅರ್ಥವೇನೆಂಬುದು ಹೊಳೆಯಲಿಲ್ಲ. ತನ್ನ ನೆನಪನ್ನು ಮಗುಚಿ ಹಾಕಲು ಎಲ್ಲವೂ ಒಂದೊಂದಾಗಿ ಮನಸ್ಸಿಗೆ ಹೊಳೆಯಿತು. ಚೋಮ ತನ್ನ ಹೆಂಡತಿ ಸಾಯುವ ವರ್ಷ ಕಳಸದ ಸಮೀಪದ ಕಾಫಿ ತೋಟವೊಂದಕ್ಕೆ ಕೂಲಿಯಾಗಿ ಹೋಗಿದ್ದ. ಅದಕ್ಕಿಂತ ಕೆಲವು ವರ್ಷಗಳ ಹಿಂದೆಯೂ ಹೋಗಿ ಬರುತ್ತಿದ್ದ. ಅವನು ಹೊಲಸಿ ಸತ್ತ ಮೇಲೆ ಅವನು ತಿರುಗಿ ಹೋಗಲಿಲ್ಲ. ಕೊನೆಯ ಬಾರಿ ಬರುವಾಗ ತುಸು ಸಾಲ ಮಾಡಿ ಬಂದಿರಬೇಕು. ಎಷ್ಟೆಂಬುದು ನೆನಪಿಗೆ ಬಾರದು. 5 ವರ್ಷಗಳಾದವು. ಪ್ರಾಯಶಃ 4-5 ರೂಪಾಯಿಗಳಿರಬಹುದು. 20 ಎಂದಿಗೂ ಅಲ್ಲ. ಹೊಲೆಯನ ಮೈಯಲುವನ್ನು ಕಂಡು ಅಷ್ಟು ಹಣ ಮುಂಗಡ ಕೊಟ್ಟರೆಯೇ? ಮುಂದೆ ಯಾರೂ ಇವನನ್ನು ತೋಟಕ್ಕೆ ಕರೆಯಲು ಬಂದಿರಲಿಲ್ಲ. ಈ ವರ್ಷ ಅಲ್ಲಿ ಕೂಲಿಗಳ ಸಂಖ್ಯೆ ಕಡಿಮೆ ಇದ್ದುದರಿಂದ ಅವರು ಅವನನ್ನು ಹುಡುಕಿಕೊಂಡು ಬಂದಿದ್ದಾರೆ. 5 ವರ್ಷಗಳ ಅವಧಿಯಲ್ಲಿ ಸಾಲ ಪಡೆದ 4-5 ರೂಪಾಯಿಗಳನ್ನು ಗುಣಿಸಿ 20 ರೂಪಾಯಿಗಳನ್ನಾಗಿ ಮಾಡಿ ಚೋಮ 20 ರೂಪಾಯಿ ಎಂದು ಬಾಯಿ ತೆರೆಯುವಷ್ಟರಲ್ಲಿ ತೋಟದ ಸೇರೆಗಾರ ಕಣ್ಣು ಕೆಂಪು ಮಾಡಿದ. ಏನು 20 ರೂಪಾಯಿ ಅಲ್ಲವೇ? ಕೊಟ್ಟ ಹಣಕ್ಕೆ ಬಡ್ಡಿ ಗಿಡ್ಡಿ ಇಲ್ಲವೆಂದು ತಿಳಿದಿದೆಯಾ? ಕೊಂಡದ್ದು ಕೊಡುವ ಯೋಚನೆ ಇಲ್ಲದ ಬರೀ ಫಟಿಂಗರಿಗೆ. ಹೇಳು, ಯಾವಾಗ ತೋಟಕ್ಕೆ ಹೊರಡ್ತಿ ಎಂದರು. ಆಲೋಚನೆಗೆ ಅಲ್ಲಿ ಸಮಯವಿರಲಿಲ್ಲ, ಉತ್ತರಕ್ಕೆ ಅವಕಾಶವೂ ಇರಲಿಲ್ಲ. ಚೋಮನಿಗೆ ಏನೆನ್ನಲೂ ತೋಚಲಿಲ್ಲ. ಅವನು ವಿಚಾರ ಮಾಡುವಷ್ಟರಲ್ಲಿ ಬಂದಿದ್ದ ಸೇರೆಗಾರ ಮನ್ಮೇಲ್ ಸೋಜರು ನಾಳೆ ಶನಿವಾರ ಬರ್ತೇನೆ, ಹೊರಡುವುದಕ್ಕೆ ತಯಾರಾಗಿರು ಎಂದು ಆಜ್ಞಾಪಿಸಿಯೇ ಹೋದರು. ಮುಂದಿನ ಶನಿವಾರಕ್ಕಿದೆ 3 ದಿನ. 3 ದಿನಗಳಲ್ಲಿ ಎಲ್ಲಾ ಬಿಟ್ಟು ಚೋಮನು ತೋಟಕ್ಕೆ ಹೊರಟಾಯಿತು. ಹೋಗದಿದ್ರೆ 20 ರೂಪಾಯಿ ಸಾಲ ತೀರಿಸುವುದು ಹೇಗೆ? ಅದರ ನೆನಪು ಸಹ ಅವನಿಗಿರಲಿಲ್ಲ. ದನಿಗಳು ಒಮ್ಮೆ ತೋಟದ ಸಾಲ ಉಳಿದಿಲ್ಲವಷ್ಟೇ ಎಂದಾಗ ಹೂಂಗುಟ್ಟಿದ್ದ. ಈಗ ಅವರ ಮುಂದೆ ಹೋಗಿ ಏನೆನ್ನಲಿ? ಅವರಿಗೆ ಸುದ್ದಿ ತಿಳಿಸಿದ ಜಾರುವುದೇ? ಅಂತ ದ್ರೋಹ ಮಾಡಲು ಅವನ ಮನಸ್ಸು ತಲಮಳಿಸುತ್ತಿರುವ ಸಮಯಕ್ಕೆ ಸರಿಯಾಗಿ ಮೇಯಲು ಹೋಗಿದ್ದ ಎತ್ತುಗಳು ಬಂದವು. ಅವನ್ನು ಕಂಡು ಚೋಮನಿಗೆ ಧೈರ್ಯ ಬಂತು. ಇವೆರಡನ್ನು ಮಾಪಿಳ್ಳಿಗೆ ಮಾರಿ 20 ರೂಪಾಯಿ ಸಾಲ ತೀರಿಸಿ ಬಿಡುತ್ತೇನೆ ಎಂದು ನಿಶ್ಚಯಿಸಿದ. ಮರುಕ್ಷಣ ಬೇಸಾಯಗಾರನಾಗುವ ಅವನ ಆಸೆ ಅಡ್ಡ ಬಂದಿತು. ಪುನಃ ಯೋಚನೆಯ ಹಾದಿಯೇ ಕಟ್ಟಿ ನಿಂತಿತು. ಮನೆಯೊಳಕ್ಕೆ ಬಂದು ದುಡಿಯನ್ನು ಮೆಟ್ಟತೊಡಗಿದ. ಡಮಡಮ್ಮ ಡಕಡಕ್ಕ ಸಂಗೀತದಲ್ಲಿ ಚೋಮ ಮುಳುಗಿದ. ಇಂದು ಶುಕ್ರವಾರ, ನಾಳೆ ಬರಲಿರುವುದು ಶನಿವಾರ, ಮನ್ಮೇಲನ್ನು ಬರುವ ದಿನ. ಒಂದು ಅವನು ಕೇಳು 20 ರೂಪಾಯಿಗಳನ್ನು ಸಲ್ಲಿಸಬೇಕು, ಇಲ್ಲವೇ ತೋಟಕ್ಕೆ ಹೊರಡಬೇಕು. ನ್ಯಾಯದ ಸಾಲವೋ ಅನ್ಯಾಯದ ಸಾಲವೋ ಯಾರಿಗಿತ್ತು? ಮನ್ಮೇಲನ ಮಾತಿನ ಮೇಲೆ ಜಗತ್ತಿನ ವಿಶ್ವಾಸ ಉಳಿದೀತೆ ವಿನ ಚೋಮನ ಮಾತಿಗೆ ಬೆಲೆಯಿಲ್ಲ. ಚೋಮನಲ್ಲಿ ನಗದಿಯಿಂದ ಕೊಡುವುದಕ್ಕೆ ಒಂದೇ ಒಂದು ಬಿಡುಕಾಸಿರಲಿಲ್ಲ. ಎತ್ತುಗಳನ್ನು ಮಾರಿ ರಣಸಂದಾಯವನ್ನು ಮಾಡುವ ಆಸೆ ಒಂದು ಕಡೆ, ಎತ್ತುಗಳನ್ನು ಮಾರಿದ್ರೆ ಇನ್ನು ಈ ಜನ್ಮದಲ್ಲಿಯೇ ನಾನು ಬೇಸಾಯಗಾರನಾಗುವ ಪ್ರಸಂಗವೇ ಉಳಿಯಲಾರದು ಎಂಬ ಭಯ ಇನ್ನೊತ್ತಟ್ಟು. ಎತ್ತುಗಳನ್ನು ಮಾರಿದ್ರೆ ಸಿಗುವುದೆಲ್ಲವೂ ಲಾಭವೇ, ಯಾಕಂದ್ರೆ ಅವನು ಅವುಗಳನ್ನು ಕಾಸು ಕೊಟ್ಟುಕೊಂಡವನು. ಒಮ್ಮೆ ಕಾಡು ಹಾದಿಯಾಗಿ ಬರ್ತಾ ಇರುವಾಗ ಎಲ್ಲಿಂದಲೂ ಓಡಿ ಬರ್ತಾ ಇದ್ದಂತ ಕರುಗಳನ್ನು ಅಟ್ಟಿ ತಂದಿದ್ದ. ಹತ್ತಿರದಲ್ಲಿ ಬೇರೆ ಊರು ಸಹ ಇರಲಿಲ್ಲ. ಅಲ್ಲೇ ಅವನು ಬಿಟ್ಟು ಹೋದ್ರೆ ಸಂಜೆ ಕಳೆಯುವಷ್ಟರಲ್ಲಿ ಅವು ಹುಲಿ ಬಾಯಿಗೆ ತುತ್ತಾಗುವುದು ನಿಜ. ಹಾಗೆಂದು ತನ್ನದಲ್ಲಿದ್ರೂ ಕೂಡ ಸಾಕ್ತಾ ಬಂದ. ಯಾರಾದರೂ ಹಕ್ಕುದಾರರು ಬಂದು ತಮ್ಮದೆಂದು ಹೇಳಿದರೆ ಆಗಲೇ ಕೊಡುತ್ತಿದ್ದನು ಏನು. ಆದರೆ ಈಗ ಅವುಗಳ ಮೇಲೆ ಮಮತೆ ನಟ್ಟು ಹೋಗಿದೆ. ಚಣಿಯ ಗುರುವನ್ನು ಅವುಗಳನ್ನು ಮಾರಲು ಬಹಳವಾಗಿ ಹೇಳಿದರು. ಅವನಿಗೆ ವಿಕ್ರಯಿಸುವ ಮನಸ್ಸಾಗಲಿಲ್ಲ. ಬೆಳ್ಳಿ ಎಂದಳು, ಇದನ್ನು ಧನಿಯರಲ್ಲೇ ಇರಿಸಿ 20 ರೂಪಾಯಿಯನ್ನು ತಂದುಕೊಡೋಣ ಎಂದು. ಎಲ್ಲಿಂದ ಹಣ ತಂದರೂ ತಂದ ಹಣವನ್ನು ಮರಳಿ ಸಲ್ಲಿಸಲು ತಮ್ಮ ಜೀವನದಲ್ಲಿ ಬೇರೆ ಹಾದಿ ಇಲ್ಲವೆಂದು ಚೋಮನಿಗೆ ತಿಳಿಯಬೇಕು. ಅದರಿಂದಾಗಿ ಅವನು ಅದಕ್ಕೂ ಒಡಂಬಡಲಿಲ್ಲ. ಸರಿ, ಇನ್ನುಳಿದ ಉಪಾಯವೆಂದರೆ ಕಾಫಿ ತೋಟಕ್ಕೆ ಹೋಗಿ ಋಣಸಂದಾಯವಾಗುವ ತನಕ ದುಡಿಯುವುದು. ಅದರ ರಹಸ್ಯ ಚೋಮನಿಗೆ ತಿಳಿಯದೇ ಇಲ್ಲ. ಕಾಫಿ ತೋಟಗಳಿಗೆ ಹೋಗಿ ಇವರಿಗೆ ಋಣಸಂದಾಯವಾದುದೇ ಇಲ್ಲ. ಪ್ರತಿ ವರ್ಷವೂ ಅವರು ಸಾಲ ತೆಗೆಯುತ್ತಲೇ ಇರಬೇಕು. ತೆಗೆದ ಸಾಲ ತುಸುವು ಕಡಿಮೆಯಾಗದೆ ಉಳಿಯುತ್ತಲೇ ಇರಬೇಕು. ಕಾಫಿ ತೋಟದ ಚಳಿಜ್ವರ ಮತ್ತು ಸಾಲಗಳೆರಡೂ ಸಮ. ಸರಿ, ಬೇರೆ ಉಪಾಯವಿಲ್ಲ. ಧನಿಯರಲ್ಲಿಗೆ ಹೋಗಿ ಸಾಲ ಕೇಳುವುದೆಂದು ನಿರ್ಧರಿಸಿದ. ಅವರು ಒಡಂಬಡದಿದ್ದರೆ ಯಾವ ಪರಿಯಿಂದ ಯೋಚಿಸಿದರೂ ಚೋಮನ ಮನಸ್ಸಿಗೆ ಕೊನೆಯ ಚಿತ್ರವೇ ಇನ್ನಷ್ಟು ಬಲವಾಗಿ ಕಾಣತೊಡಗಿತು. ಅವನಿಗೇಕೋ ತೋಟದ ಜೀವನವೆಂದರೆ ಮನಸ್ಸಿಗೆ ಒಪ್ತಾ ಇರಲಿಲ್ಲ. ವರ್ಷಕ್ಕೆ ಸಾವಿರಾರು ಬಡವರು ತೋಟಗಳಿಗೆ ಹೋಗ್ತಾರೆ, ಬರ್ತಾರೆ. ಇವನು ಹೋಗಿದ್ದ ಬಂದಿದ್ದ. ಆದರೆ ಅಲ್ಲಿನ ಜೀವನದ ಮೇಲೆ ಅವನಿಗೆ ಮಮತೆ ಹುಟ್ಟಿರಲಿಲ್ಲ. ಹೋಗುವುದು, ದುಡಿಯುವುದು, ತಿರುಗಿ ಊರಿಗೆ ಬರುವುದು, ಹೋಗುವಾಗ ಇದ್ದಷ್ಟೇ ಶ್ರೀಮಂತಿಗೆ ಬರುವಾಗ. ಹಾಗೆ ಬರಿಯ ತಂತಮ್ಮ ಬಾಳ್ವೆಯನ್ನು ತಳ್ಳಿಕೊಂಡು ಹೋಗುವುದಾದರೆ ಊರು ಮನೆಯಲ್ಲಿ ಇದ್ದು ಬಿದ್ದುದನ್ನು ಮಾಡಿಕೊಂಡಿರಬಾರ್ದೇಕೆ? ಎಲ್ಲವೂ ಬರಿಯ ವೇದಾಂತವೇ. ನಾಳೆ ಮನ್ಮೆಯೆಲ್ಲ ಯಮದೂತನಂತೆ ಬಂದು ನಿಂತರೆ ಅವನೆದುರು ಕೆಲಸಕ್ಕೆ ಬಾರದ ವಿಚಾರಗಳು. ಆದ್ದರಿಂದ ಅವನು ಮಗಳನ್ನು ಕರೆದ. ಬೆಳ್ಳಿ, ನಾನು ಸುಮ್ಮನೆ ಯೋಚನೆ ಮಾಡುವ, ಹೋಗಿ 4 ತಿಂಗಳಿಗೆ ಬರ್ತೇನೆ ಎಂದ. ಆಗ ಬೆಳ್ಳಿಗೆ ಸಿಡಿಲು ಬಡದ ಹಾಗಾಯಿತು. ಮುಪ್ಪಿನ ತಂದೆ ಈ ವಯಸ್ಸಿನಲ್ಲಿ ತೋಟದಲ್ಲಿ ದುಡಿಯುವುದೆಂಬುದು ಅವಳಿಗೆ ಸರಿ ತೋರಲಿಲ್ಲ. ಒಮ್ಮೆ ಅವನೇ ಹೋದರೆ ಉಪಯೋಗವಾಗದು. ನಗದಿಯಿಂದ ದೊರೆತ ಬೆಳಿಗಾಸೊಂದು ಸಾಲ ಸಂದಾಯಕ್ಕೆ ಮುಟ್ಟುವ ಹಾಗಿಲ್ಲ. ಕಾಫಿ ತೋಟಗಳ ಬಳಿಯಲ್ಲಿ ಹೆಣ್ಣದಂಗಡಿಗಳು ಇದ್ದೇ ಇರ್ತದೆ. ಅವಳು ಮೌನವಾಗಿರುವುದನ್ನು ಕಂಡು ಚೋಮನಿಂದ, ಹೌದು, ಹೋಗದೆ ಬೇರೆ ಮಾರ್ಗವಿದೆಯೇನು? ಇಲ್ಲವಾದರೆ ಚನ್ನಿಯ ಗುರುವರನ್ನು ಕಳುಹಿಸಿಕೊಡಬೇಕು. ಅವರೇನು ಮಕ್ಕಳು? ಚನ್ನಿಯ ಗುರುವರು ಇನ್ನು ಮಕ್ಕಳಂತೆ. ನಿಜ, ತಂದೆಯ ಪಾಲಿಗೆ ಎಂದೆಂದಿಗೂ ಮಕ್ಕಳೇ ಸರಿ. ಅವರ ಮನಸ್ಸಿನಲ್ಲಿ ಮಾತ್ರ ಮೀಸೆ ಮೂಡಿದ ಮೇಲೂ ತಾವು ದೊಡ್ಡವರಾಗಲಿಲ್ವೇ ಎಂದಿದೆ. ಸ್ವತಂತ್ರವಾಗಿ ಬಾಳ್ವೆ ಮಾಡಬೇಕೆಂಬ ಆಸೆ ಅವರಿಗೆ ಬಂದಿದೆ. ತೋಟದ ಹೆಸರನ್ನು ಕೇಳಿ ಚೋಮನಿಗೆ ಭೀತಿಯಾದರೂ ಅವರಿಗೆ ಅದು ಆಕರ್ಷಕವಾಗಿದೆ. ತಿಂಗಳಿಗೆ 8-10 ರೂಪಾಯಿ ನಗದಿ ಸಂಬಳ ಸಿಗ್ತದೆ. ಅದನ್ನು ಬಿಟ್ಟು ಊರು ಮನೆಯಲ್ಲಿ ದಿನನಿತ್ಯ 2 ಪಾವು ಭತ್ತಕ್ಕಾಗಿ ದುಡಿಯುವುದು ಏನು ನ್ಯಾಯ ಎಂಬುದು ಅವರ ತಿಳಿವು. ಬೆಳ್ಳಿ ಎಂದಳು, ಅಪ್ಪ, ಈ ಪ್ರಾಯದಲ್ಲಿ ನೀನು ಸಣ್ಣ ಮಕ್ಕಳನ್ನು ಬಿಟ್ಟು ಮನೆ ಮಾರು ಬಿಟ್ಟು ದೂರ ಹೋಗಬಾರದು. ಕಾಳ ನೀಲದ ಗತಿಯನ್ನು ಅವರನ್ನು ಕಟ್ಟಿಕೊಂಡು ಬಿಡಾರ ಕೀಳಲು ಬಂದಿದ್ದೆ. ಅದು ಇಲ್ಲ, ದನಿಯರ ಋಣಸಂದಾಯವಾದಿತೆ. ಅದು ಇಲ್ಲ, ಚೋಮನ ಮುಖ ತೀರ ಸಪ್ಪಗಾಯಿತು. ಅದು ನಿಜ, ದನಿಯರ ಮನಸ್ಸನ್ನು ನೋಯಿಸಲು ಮಾರ್ಗವಿಲ್ಲ. ಅವನ ಕಿರಿಯ ಮಕ್ಕಳನ್ನು ಬಿಟ್ಟು ಅವನನ್ನು ಹೋಗಲು ಬಿಡಲು ಉಳಿದುದೊಂದೇ ಮಾರ್ಗ, ಹಿರಿಯ ಮಕ್ಕಳಿಬ್ಬರನ್ನು ಅಲ್ಲಿಗೆ ಕಳುಹಿಸಿಕೊಡುವುದು. ಒಬ್ಬನನ್ನು ಕಳುಹಿಸಲು ಧೈರ್ಯ ಸಾಲದು. ಅಲ್ಲಿ ಏನಾದರೂ ಜಡ ಜಾಪತ್ತು ಬಂದರೆ ಇಬ್ಬರನ್ನು ಕಳುಹಿಸುವುದಕ್ಕೂ ಭೀತಿ ಮತ್ತೊಂದಿದೆ. ಇಬ್ಬರೂ ಅಲ್ಲಿನ ಸಹವಾಸದಿಂದ ಕುಡಿಯುವುದಕ್ಕೆ ಕಲಿತು ಸಾಲ ತೀರಿಸುವ ಬದಲು ಹೆಚ್ಚಿಸಿಕೊಂಡು ಬಂದರೆ ಊರು ಮನೆಯಲ್ಲಿ ತುಸುವೆ ಕದ್ದು ಕುಡಿಯುತ್ತಿದ್ದರೆಂಬ ಸಂಗತಿ ಮುದುಕ ಚೋಮನಿಗೆ ಗೊತ್ತು. ಅಂತೂ ಬೆಳ್ಳಿಯೊಂದು ಸಮಾಧಾನ ಹೇಳಿದ್ಲು, ಅಪ್ಪ, ಅವರಿನ್ನೂ ಸಣ್ಣವರೇ, ಹೊಣೆಯನ್ನರಿತು ಸಂಸಾರ ಹುಡುಬೇಡುವೆ. ಅವರಿಗೆ ಮದುವೆ ಪ್ರಾಯ ಬಂದಿದೆ. ಇಂದೋ ನಾಳೆಯೋ ಹೊಲತಿಯರನ್ನ ಕೂಡಿರಬೇಕಾದವರನ್ನ ಮನೆಯಲ್ಲೇ ಇರಿಸಿಕೊಂಡಿರುವುದು ಸಮಯ. ಚೋಮನ ಚಿಂತೆಯು ಒಂದರಿಂದ ಇನ್ನೊಂದಕ್ಕೆ ನೆಗೆಯಿತು. ಹಿರಿಯ ಮಗ ಚಿನ್ನಿಯನಿಗೆ ಇನ್ನೂ ಮದುವೆ ಮಾಡಿರಲಿಲ್ಲ. ಅವನ ಸಮಪ್ರಾಯದ ದನಿಗಳಿಗೆ ಮದುವೆಯಾಗಿ 4 ವರ್ಷ. ತಾನು ಬಡವನೆಂಬುದರಿಂದ ಮಗನ ಮದುವೆ ಮಾಡಲು ಮರೆಯಬೇಕೆ? ಮಗನಿಗೆ ಮದುವೆಯಾಗಲೇಬೇಕೆಂದು ನಿಶ್ಚಯಿಸಿದ. ಹಾಗೆ ಮದುವೆ ಮಾಡಿಸಿಯೇ ತೋಟಕ್ಕೆ ಕಳುಹಿಸುವ ಯೋಚನೆ ಮಾಡಿದ. ಆದರೆ ನಾಳೆಯೇ ಬರುತ್ತಾರೆ ಮನ್ಮೇಲರು. ಅಂತೂ ಮಗನಲ್ಲಿ ಮದುವೆಯ ಆಸೆ ಹುಟ್ಟಿಸಿದ್ರೆ 4 ಕಾಸುಗಳನ್ನು ಉಳಿಸಿಕೊಂಡಾನೆಂಬ ಒಂದು ಭರವಸೆ ಅವನಿಗೆ. ಮದುವೆ ಎನ್ನುವಾಗ ಬೆಳ್ಳಿಯ ವಿಷಯವೂ ನೆನಪಾಗ್ತದೆ. ಅವಳಿಗೂ ಮದುವೆಯ ವಯಸ್ಸು ಮೀರಿದೆಯಲ್ಲ. ಆದರೆ ಮಗಳನ್ನು ಅಳಿಯನೊಂದಿಗೆ ಕಳಿಸಬೇಕಾದಿತ್ತೆಂಬ ಹೆದರಿಕೆಯಿಂದ ಅವಳ ಮದುವೆಯ ಪ್ರಸ್ತಾಪವನ್ನು ಚೋಮ ಮಾಡುವುದಿಲ್ಲ. ಇನ್ನೂ ಚಿಕ್ಕವಳು, ಅವಸರವೇನು ಎಂಬುದು ಅವನ ಸಮಾಧಾನ. ಮಾತಿನಲ್ಲಿಯೇ ಬಹಳ ಸಮಯ ಹೋಯಿತೆಂದು ಚೋಮನು ದೊರಬಡಿಸಿ ದನಿಗಳ ಮನೆಯ ಹಾದಿ ಹಿಡಿದ. ಬೆಳ್ಳಿ ತಮ್ಮಂದಿರಿಗೆ ಗಂಜಿ ಬಡಿಸಿ ಸೊಪ್ಪನ್ನು ತರುವುದಕ್ಕೆಂದು ಕಾಡಿಗೆ ಹೋದಳು. ಚೋಮ 100 ಹೆಜ್ಜೆ ಇರಿಸಿರಲಿಲ್ಲ. ದನಿಯರ ಮನೆಯಿಂದ ಚೋಮ ಎಂಬ ಕೂಗು ಕೇಳಿಸಿತು. ದನಿಯರು ಅವನಿಗಾಗಿ ಕಾದಿದ್ರು. ಚೋಮನು ಅವರ ಮನೆಯ ಅಂಗಣವನ್ನು ಏರುವಾಗ ಅವರು ಕಣ್ಣನ್ನು ಅರಳಿಸಿ ನಿಂತಿದ್ರು. ಉಳಿದ ಕೂಲಿಗಳು ಹಾರೆ ಬುಟ್ಟಿಗಳನ್ನು ಹಿಡಿದು ಅವನ ಬರವನ್ನು ಹಾರೈಸುತ್ತಿದ್ರು. ಚೋಮನಿಗೆ ಬಂದೊಡನೆಯೇ ದನಿಗಳ ಮರ್ಜಿ ತಿಳಿಯಿತು. ಮಾತನಾಡದೆ ಅವಸರವಸರದಿಂದ ಕೆಲಸಕ್ಕೆ ಹೊರಟ. ಕಳೆದ ವರ್ಷ ಮಳೆಗಾಲದಲ್ಲಿ ಹಳ್ಳವೊಂದು ಹಾದಿ ತಪ್ಪಿ ಗುಡ್ಡದ ಮಣ್ಣನ್ನೆಲ್ಲ ಒಂದು ಸುಗ್ಗಿಯ ಗದ್ದೆಯ ಮೇಲೆ ತಂದು ಸುರಿದಿತ್ತು. ಈ ವರ್ಷ ಮಳೆ ಬೀಳುವುದರೊಳಗೆ ಅದನ್ನ ಹಳ್ಳದ ತಿರುವನ್ನ ಮೊದಲಿದ್ದಂತೆ ಮಾಡದಿದ್ದರೆ ಇಡೀ ಬಯಲಿನ ಸಾಗುವಳಿಯೇ ಸೊನ್ನೆಯಾಗಬಹುದು. ಅದಕ್ಕೆ ಇನ್ನೂ ಎರಡು ಮೂರು

ಇಡಿಯ ದಿನದ ಕೆಲಸ ಹೊತ್ತು ನೆತ್ತಿಗೆ ಮುಟ್ಟುವುದರೊಳಗೆ ನಡೆದು ಹೋಗಿದೆ. ಸಂಕಪ್ಪಯ್ಯನವರ ಸವಾರಿ ತಮ್ಮ ಆಳುಗಳನ್ನು ನೋಡಲು ಆ ಕಡೆಗೆ ಬಂತು. ಚೋಮನ ಚಟುವಟಿಕೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಮುಪ್ಪಿನ ಚೋಮನ ಮೈ ನೆಟ್ಟಗಾಯಿತೆ ಎಂದು ಸಂತೋಷದಿಂದ ಬಂದಿತು. ಬೆಳಗಿನ ಕೆಲಸವನ್ನು ಬಿಡುವಾಗ ಹೊತ್ತು ತಿರುಗಿ ಎರಡು ಗಳಿಗೆಯಾಗಿತ್ತು. ಆಳುಗಳೆಲ್ಲ ಆಯಾಸದಿಂದ ಉಬ್ಬಸ ಬಿಡುತ್ತಾ ಬರ್ತಾ ಇದ್ರು. ಚೋಮ ಬೆರಳಿನಿಂದ ಬೆವರನ್ನು ಸವರಿಕೊಳ್ಳುತ್ತಾ ದನಿಗಳ ಅಂಗಣದ ಮುಂದೆ ಹೋಗಿ ಉಸ್ತೆಂದು ಕುಳಿತ. ದನಿಗಳು ಊಟ ಮಾಡಿ ಹೆಬ್ಬಾಗಿಲಿಗೆ ಬಂದು ಕುಳಿತಿದ್ರಷ್ಟೇ ಪ್ರಸನ್ನ ವದನರಾಗಿ ಎಲೆ ಅಡಿಕೆಯನ್ನು ಒಂದು ಚೂರು ಹೊಗೆ ಸೊಪ್ಪಿನ ತುಂಡನ್ನು ಅವನ ಕಡೆಗೆ ಎಸೆದರು. ಹೊಗೆ ಸೊಪ್ಪೆಂದರೆ ಚೋಮನ ಎರಡನೇ ಜೀವ. ಈ ದಿವಸ ಸಂಕಪ್ಪಯ್ಯನವರು ಸ್ವತಃ ತಾವು ತಿನ್ನುವ ಹೊಗೆ ಸೊಪ್ಪಿನ ತುಂಡನ್ನು ಅವನ ಕಡೆಗೆ ಎಸೆದಿದ್ದರು. ಎಲೆಡಿಕೆ ಮೆಲ್ಲುತ್ತಾ ಹೊಗೆ ಸೊಪ್ಪಿನ ತುಂಡಿನ ಚೂರಿಗೆ ಸುಣ್ಣವನ್ನು ತೀಡುತ್ತಾ ಕುಳಿತ ಸಂಕಪ್ಪಯ್ಯನವರು ಒಮ್ಮೆಗೆ, ಹೌದು ಚೋಮ, ಆ ನಿನ್ನ ಎತ್ತುಗಳನ್ನು ದೇವರಿಗೆ ಬಿಟ್ಟಿದೆಯೇನೋ ಎಂದು ಕೇಳಿದರು. ಚೋಮ ಮುಗುಳ್ನಗೆ ನಕ್ಕ. ಸಂಕಪ್ಪಯ್ಯನವರು ತಿರುಗಿ, ಚೋಮ, ನಮ್ಮ ಮನೆ ಎತ್ತಿನ ಜೋಡಿ ಮುದಿಯಾಗುತ್ತಾ ಬಂತು. ಅವನು ನಂಬಿ ಈ ವರ್ಷದ ಮಳೆಗಾಲ ಕಳೆಯುವಂತಿಲ್ಲ. ನಿನ್ನ ಆ ಜತೆಯನ್ನು ಯಾಕೆ ಕಟ್ಟಬಾರದು ಎಂದು ಕೇಳಿದರು. ಚೋಮನ ಬಾಯಿಯಿಂದ ಸೊಲ್ಲು ಹೊರಡಲಿಲ್ಲ. ನೀನು ನಮಗೆ ಕ್ರಯಕ್ಕೆ ಕೊಟ್ಟರು ಚಿಂತೆಯಿಲ್ಲ, ನಿನ್ನದಾಗಿ ನಮ್ಮ ಮನೆಯಲ್ಲಿ ಎದುರು ಚಿಂತೆಯಿಲ್ಲ. ಚೋಮನಿಗೆ ಏನನ್ನು ಹೇಳುವುದಕ್ಕೂ ತೋಚದಾಯಿತು. ಏನು ಸುಮ್ಮನಾಗಿಬಿಟ್ಟೆ, ಅದನ್ನು ನೇಗಿಲಿಗೆ ಹೂಡುವುದಿಲ್ಲವೆಂದು ಹರಕೆ ಬಿಟ್ಟಿದೀಯಾ ಎಂದು ಕೇಳಿದರು. ಆಗ ಚೋಮ ಉಪಾಯ ಕಾಣದೆಯೇ, ನೇಗಿಲಿಗೆ ಕಟ್ಟದೇ ಇರಲಿಕ್ಕೆ ನಾನೇನು ಬಸವನಾಡಿಸುವವನೇ ಎಂದ. ಹಾಗಾದರೆ ಅದನ್ನು ಈ ಮಳೆಗಾಲಕ್ಕೆ ಕಟ್ತೀಯಾ? ನಾನು ಬೇರೆ ಜೋಡಿಗಳನ್ನು ಹುಡುಕುವುದು ಬೇಡವಷ್ಟೇ. ನಗದಿ ಬೇಕಾದರೂ ಕೊಡುವ, ಕ್ರಯ ಎಷ್ಟಾಗ್ತದೆ ಎಂದು ಹೇಳು. ಇಲ್ಲವೇ ಕಂಡವರು ಹೇಳಲು. ಕ್ರಯಕ್ಕೆ ಮಾರುವ ಮನಸ್ಸಿಲ್ಲ, ಅವು ತಮ್ಮ ಕೆಲಸಕ್ಕೆ ಅಲ್ಲದೂ ಅಲ್ಲ. ನನ್ನ ಮನಸ್ಸಿನಲ್ಲೊಂದು ಭ್ರಮೆ ಇದೆ, ಅದನ್ನು ತಾವು ನಡೆಸಿಕೊಟ್ಟರಾಗ್ತಾ ಇತ್ತು. ಸಂಕಪ್ಪಯ್ಯನವರಿಗೆ ಚೋಮನ ಮನಸ್ಸಿನ ಭ್ರಮೆ ಏನೆಂದು ತಿಳಿಯುತ್ತಿರಲಿಲ್ಲ. ಅವರು ಏನೋ ಕೆಲಸದ ನಿಮಿತ್ತ ಒಳಕ್ಕೆ ಹೋದವರು, ಬೇಗ ಬರಲೇ ಇಲ್ಲ. ಮಧ್ಯಾಹ್ನದ ಕೆಲಸಕ್ಕೆ ವೇಳೆಯಾಯಿತೆಂದು ಚೋಮ ಹೊರಟು ಹೋದ. ಬೆಳಗಿನಷ್ಟೇ ರಭಸದಿಂದ ಕೆಲಸವನ್ನು ಸಾಗಿಸಿಬಿಟ್ಟ. ಕೆಲಸ ಪೂರ್ಣ ಮುಗಿದ ಮೇಲೆಯೇ ಬಂದ ದನಿಗಳಿಗೆ ಸಂತೋಷವಾಯಿತು. ಚೋಮ ತುಂಬ ನಂಬುಗೆಯವನೆಂದು ಅವರಿಗೆ ಗೊತ್ತು. ಕತ್ತಲು ಕವಿಯುವ ಸಮಯ, ದನಿಯರು ಕೂಲಿಗಳಿಗೆ ಅಕ್ಕಿಯನ್ನು ಅಳೆಯಿಸಿಕೊಂಡು ಕೂತಿದ್ದಾರೆ. ಎಲ್ಲರೂ ಮನೆಗೆ ಹೋದರೂ ಚೋಮ ಮಾತ್ರ ಅವರೊಡನೆ ಮಾತನಾಡುವ ಆಸೆಯಿಂದ ಕೂತಿದ್ದಾನೆ. ಏನನ್ನೂ ಕೇಳಲು ಚೋಮ ಕಾದಿದ್ದಾನೆ ಎಂಬುದು ಅವರಿಗೆ ತಿಳಿಯಿತು. ಅದರಿಂದಾಗಿ ಅವರು ಮೆಲ್ಲಗೆ ನಗುತ್ತಾ, ಏನು ಚೋಮನ ಸವಾರಿ ಇವತ್ತು ಅಂಗಡಿಗೆ ಹೋಗುವುದಿಲ್ಲವೋ ಎಂದು ಕೇಳಿದರು. ಚೋಮನಿಗೆ ಹೆಂಡದಂಗಡಿ ಮರವೇ ಆಗುವುದುಂಟೆ. ಇನ್ನಾವುದೋ ಆಸೆ ಒಂದು ಅವನನ್ನು ತಡೆದು ಹಿಡಿದಿದೆ. ಇವತ್ತು ಹೋಗುವುದಿಲ್ಲ, ಹೋಗಿ ದುಡಿಯನ್ನಾದರೂ ಬಾರಿಸಬಹುದಲ್ಲ. ಈ ಗ್ರಾಮದಲ್ಲಿ ಯಾರೊಬ್ಬರೂ ನಿದ್ದೆ ಮಾಡಬಾರದು ಎಂಬ ಹಠ ನಿನ್ನದು. ಚೋಮದನಿಗಳ ಪರಿಹಾಸ್ಯ ಕೇಳಿನಕ್ಕ. ಸಂಕಪ್ಪಯ್ಯನವರು ಅವನನ್ನು ಮಾತನಾಡಿಸಲು ಪ್ರಯತ್ನ ಪಡುತ್ತಿರುವಂತೆ ಕಂಡಿತು. ಮತ್ತೇಕೆ ಕೂತಿದ್ದೀಯಾ? ಇನ್ನೇನಿಲ್ಲ, ಎತ್ತಿನ ಜೋಡಿನ ಸಂಗತಿ. ಏನದು ಹೇಳು, ದಾಕ್ಷಿಣ್ಯ ಬೇಡ. ಇನ್ನೇನಿಲ್ಲ, ದನಿಗಳಿಗೆ ಇಷ್ಟೆಲ್ಲ ಒಕ್ಕಲು ಮಕ್ಕಳಿದ್ದಾರೆ. ಈ ಚೋಮನಿಗೂ ಒಂದು ಹಾಳು ಕೊಂಪೆಯನ್ನು ಗೇಣಿಗೆ ಕೊಟ್ಟಿದ್ರೆ ನಿಮ್ಮ ಹೆಸರು ಹೇಳಿ ಬದುಕ್ತಾ ಇದ್ದ. ಚೋಮನ ಮಾತನ್ನು ಕೇಳಿ ಸಂಕಪ್ಪಯ್ಯನವರಿಗೆ ಆಶ್ಚರ್ಯವಾಯಿತು. ಹೊಲೆಯರು ಬೇಸಾಯಗಾರರಾಗುವುದುಂಟು ಎನಿಸಿತು. ಆದರೆ ಅವರಲ್ಲಿ ಬಂಜರು ಬಿದ್ದ ಎಷ್ಟೋ ಜಮೀನುಗಳಿದ್ದವು, ಅವನ್ನೇಕೆ ಅವನು ಸಾಗುವಳಿ ಮಾಡಬಾರದೆಂದು ತೋಚಿದುದರಿಂದ ಅದೇ ವಿಷಯವನ್ನು ಪ್ರಸ್ತಾಪಿಸಲು ಒಳಕ್ಕೆ ತಮ್ಮ ತಾಯಿಯ ಬಳಿಗೆ ಹೋದರು. ಚೋಮ ಆಸೆಯಿಂದ ಹೊರಕ್ಕೆ ಕಾದು ಕುಳಿತ. ತಾನು ಬೇಸಾಯಗಾರನಾಗುವ ಸುದಿನ ಬಂತೆಂದು ಎದೆಯು ಉಲ್ಲಾಸದಿಂದ ಬಡಿಯಿತು. ಕಾಫಿ ತೋಟದ ಮರವೇ ಆಯಿತು. ದನಿಗಳು ತಿರುಗಿ ಬಂದು, ಚೋಮ, ಇದುವರೆಗೆ ನಮ್ಮ ಹಿರಿಯರು ನಿಮ್ಮವರಿಗೆ ಗೇಣಿಗೆ ಗದ್ದೆ ಕೊಟ್ಟಿದ್ದಿಲ್ಲ, ಈಗ ಹಾಗೆ ಕೊಡ್ಲಿಕ್ಕೆ ಬರುವ ಹಾಗಿಲ್ಲ ಅಂದರು. ಆ ಮಾತಿಗೆ ಪ್ರತಿ ಮಾತಿಲ್ಲ. ವಿಷಯ ಅಲ್ಲಿಗೆ ಮುಗಿಯಿತು. ಮನೆಯೊಳಗಿಂದ ಸಂಕಪ್ಪಯ್ಯನವರ ತಾಯಿ, ಅಬ್ಬಾ, ಈ ಹೊಲೆಯರಿಗೆ ಬಂದ ಸೊಕ್ಕೆ ಎಂದು ಶಪಿಸುತ್ತಿದ್ದಳು. ಚೋಮ ನಿರಾಶೆಯಿಂದ ಮನೆಗೆ ಮರಳುವ ನಿಶ್ಚಯ ಮಾಡಿದ. ಗ್ರಹಚಾರ ವಶಾತ್ ಮನ್ಮೇಲನ ಸವಾರಿ ಅವನು ಅಲ್ಲಿಂದೆದ್ದು ಹೊರಡುವಷ್ಟರಲ್ಲಿ ಸಂಕಪ್ಪಯ್ಯನವರೊಂದಿಗೆ ಬಂತು. ಬಂದವನೇ ಅಪಶಕುನದಂತೆ, ಸ್ವಾಮಿ, ಈ ನಿಮ್ಮ ಒಕ್ಕಲಿದ್ದೊಂದು 20 ರೂಪಾಯಿ ನಮಗೆ ಬರಬೇಕಿತ್ತು, ಯಾವ ಯುಗಕ್ಕೆ ಬರುವುದೋ ತಿಳಿಯದು. ಹೀಗೆ ಮಾತಾಡಿದ ಮನ್ಮೇಲನೆ ಎಲ್ಲರ ಬಗ್ಗೂ ಮಾತಾಡಿದ. ಸಂಕಪ್ಪಯ್ಯ ಸಿಟ್ಟಿನಿಂದ, ಚೋಮ, ನನ್ನ ಹತ್ತಿರ ನೀನು ಸಾಲ ನನಗಿಲ್ಲ ಅಂದಿರಲಿಲ್ಲ ಎಂದು ಗದರಿಸಿದ. ಆಗ ಚೋಮನ ಮುಖ ತಗ್ಗಿತು. ಮನ್ಮೇಲನು ಅಲ್ಲಿಯೇ ರಾತ್ರಿ ಊಟಕ್ಕೆ ನಿಂತ. ಚೋಮ ಶರೀರವನ್ನೆಳೆದುಕೊಂಡು ಹೊರಟ ಮನೆಗಲ್ಲ, ಬಿರುಮ ಪೂಜಾರಿಯ ಕಚೇರಿಗೆ. ಸಂಕಪ್ಪಯ್ಯನವರ ಮನೆಯಿಂದ ಬಿರುಮ ಪೂಜಾರಿಯ ಹೆಂಡದಂಗಡಿಗೆ 1.5 ಮೈಲು ದೂರವಿದೆ. ಚೋಮನು ನಡೆಯುತ್ತಲೇ ಇದ್ದ. ಹಾದಿಯುದ್ದಕ್ಕೂ ಏನು ಬಂದವು, ಯಾರೆಲ್ಲ ಸ್ಪಂದಿಸಿದ್ರು ಎಂಬುದರ ಪರವೇ ಅವನಿಗೆ ಉಂಟಾಗಲಿಲ್ಲ. ಅವನ ಮನಸ್ಸು

ಉದ್ವೇಗದಿಂದ ಕುದೀತಾ ಇತ್ತು. ತನ್ನ ಹಣೆಯಲ್ಲಿ ನೇಗಿಲಿನ ಯೋಗ ಬರಲಿಲ್ಲ ಎಂದು ಅವನು ಚಿಂತಿಸ್ತಾ ಇದ್ದ. ಎಷ್ಟೋ ಸಾರಿ ಯಾರೋ ಒಬ್ಬ ಆಫೀಸರು ಬಂದು ಅವನನ್ನು ಕರೆಯಿಸಿ ಉದ್ಧಾರ ಮಾಡುವೆನಾಗಿ ಹೇಳಿದರು. ಭೋಗನಹಳ್ಳಿಯ ಹೊರಬಯಲಲ್ಲಿದ್ದ ಒಂದು ತುಂಡು ಜಾಗವನ್ನು ಅವನಿಗೆ ಸರ್ಕಾರದಿಂದ ಕೊಡಿಸ್ತೇನೆ ಅಂದಿದ್ರು. ಹಾಗೆ ಮಾಡಿದರೆ ಇಷ್ಟ ಒಳಗೇನೆ ಕಡಿದಾದರೂ ಕೊಚ್ಚಿಯಾದರೂ ಅವನದೆಂಬ ಒಂದು ಗೇಣು ನೆಲ ಅಭಿಮಾನವನ್ನು ಕಾಯಲು ಉಳಿತಾಯಿತು. ಆದರೆ ಅವನೇ ಆ ಮಾತಿಗೆ ಕಿವಿಗೊಳ್ಳಲಿಲ್ಲ. ಕೊಟ್ಟಿದ್ರೂ ತನ್ನ ಜೀವನ ಸುಖಮಯವಾಗ್ತಿತ್ತೆಂಬ ಧೈರ್ಯ ಅವನಿಗಿರಲಿಲ್ಲ. ಅವನ ಮನಸ್ಸಿನಲ್ಲಿ ಇಂಥ ನೂರಾರು ಯೋಚನೆಗಳು ಬಂದು ಹೋಗುವುದರಲ್ಲಿ ಹೆಂಡದಂಗಡಿಯು ಸಮೀಪಿಸಿತು. ಬಿರುಮ ಅಂಗಡಿಯ ಕದವನ್ನು ಮುಚ್ಚಿ ಹೊರಟು ಹೋಗುವವನಿದ್ದ. ಅವನನ್ನು ಕಂಡೊಡನೆ ಕುಸು ತಡೆದು ನಿಂತ. ಆದರೆ ಒಳಗಡೆ ಮಾತ್ರ ಹೆಂಡವರು ಸ್ವಲ್ಪ ಇವನಿತ್ತು. ಚೋಮು ಬಂದಾನು ಎಂಬುದರಿಂದ ಅವನ ಕಾಲನ್ನು ಯಾರಾದರೂ ಕಾದರಿಸುತ್ತಾರೆ. ಆತ ಬಂದವ ಕಾಲು ಚಾಚಿ ಅಂಗಡಿಯ ಮುಂದೆ ಕೂತ. ಏನು ಮಾತಾಡಲಿಲ್ಲ. ಸೆರಗಿನಲ್ಲಿದ್ದ ಒಂದು ಸೇರು ಅಕ್ಕಿಯನ್ನು, ಎರಡು ದಿನದ ದುಡಿತವನ್ನು ಅವನ ಮುಂದೆ ಸುರುವಿದ. ಪೂಜಾರಿ ಬಂದು ಮೊದಲು ಅಕ್ಕಿಯನ್ನು ಅಳೆದು ಒಳಗೆ ತೆಗೆದುಕೊಂಡು ಹೋದ. ಹೋಗುವಾಗ, ಏನು ಮೂರುವರೆ ಪಾವು ಸರಿಯೇ ಎಂದು ಹೇಳಿಯೂ ಹೋದ. ಅಂತೂ ಸಂಕಪ್ಪಯ್ಯನವರ ಕೊಡುವ ಸೇರಿಗೂ ಬಿರುಮನ ಕೊಳ್ಳುವ ಸೇರಿಗೂ ನಡುವೆ ಅರ್ಧ ಪಾವಿನಷ್ಟು ಅಕ್ಕಿ ಹಾರಿಹೋಗಿತ್ತು. ಏನು ಇಲ್ಲ, ಅಕ್ಕಿ ತೆಗೆದುಕೊಂಡು ಒಳಗೆ ಹೋಗುವುದಕ್ಕೆ ಒಂದು ಸೀಸೆ ಹೆಂಡವನ್ನು ಗಡಿಗೆಯಿಂದ ತುಂಬಿಸಿ ತಂದುಕೊಟ್ಟ. ಅಷ್ಟು ಹೆಂಡ ಪೂರೈರಲಿಲ್ಲ, ನೀರನ್ನು ಕೂಡಿಸಿ ಅಷ್ಟು ಮಾಡಬೇಕಾಯಿತು. ಚೋಮನಿಗೆ ಒಂದು ಸೀಸೆ ಎಂದರೆ ಒಂದು ಗುಟುಕು. ಬಾಯಿಗೆ ನಂಚಿಕೊಳ್ಳಲು ಏನಾದರೂ ಇದೆಯೇ ಎಂದು ವಿಚಾರಿಸಿದ. ಅಷ್ಟು ಹೊತ್ತಿನಲ್ಲಿ ಏನು ಉಳಿತದಂತೆ? ಬೆರಳನ್ನು ಕಚ್ಚಿಕೊಳ್ಳಬೇಕು. ಇಷ್ಟೇನ ಮೂರುವರೆ ಪಾವಿಗೆ ಎಂದು ಕೇಳಿದ ಚೋಮ. ಇದಕ್ಕೆ ನೀರು ಹಾಕಲಿಲ್ಲ ಎಂದ ಬಿರುಮ. ಅಂತೂ ಚೋಮನೊಡನೆ ಕಸಿಬಿಸಿ ಮಾಡಿ ಉಪಯೋಗವಿಲ್ಲವೆಂದು ಗೊತ್ತು. ಅದರಿಂದ ಒಳಗೆ ಉಳಿದ, ಅಂದರೆ ಪಾತ್ರೆಗೆ ಅಂಟಿದ್ದ ಹೆಂಡಕ್ಕೆ ತಿರುಗಿ ನೀರು ಬೆರೆಯಿಸಿ ಇನ್ನೊಂದು ಸೀಸೆ ತುಂಬಿಸಿ ತಂದುಕೊಟ್ಟ. ಚೋಮ ನಿಮಿಷಾರ್ಧದಲ್ಲಿ ಎರಡನೇದನ್ನು ಕೂಡ ಎತ್ತಿ ಕುಡಿದ. ಇನ್ನೂ ಎನ್ನುವುದರಲ್ಲಿ ಬಿರುಮ ಅಂಗಡಿಯ ಕದವನ್ನು ಎಳೆದುಕೊಂಡು ತನ್ನ ಮನೆಯ ಹಾದಿ ಹಿಡಿದಾಯಿತು. ಚೋಮನಿಗೆ ತುಂಬಾ ಸಿಟ್ಟು ಬಂದಿತ್ತು. ಅಲ್ಲಿಯೇ ಖೇ ಹೇ ಎಂದು ಕೂಗಿದ. ಬಾಯಿಂದ ಏನೇನೋ ಹಾಡನ್ನು ಮನಮಣೆ ಮಾಡಿದ. ಬಲು ಹೊತ್ತಿನ ತನಕ ಕುಣಿದಿರಬೇಕು, ಯಾಕಂದ್ರೆ ಅವನಿಗೆ ಎಚ್ಚರವಾಗುವಾಗ ನಡುರಾತ್ರಿಯಾಗಿತ್ತು. ಆಕಸ್ಮಿಕವಾದ ಮಳೆಯೊಂದು ಬೀಸಿ ಅವನ ಮೈ ಒದ್ದೆಯಾಗಿತ್ತು. ಎಚ್ಚೆತ್ತು ಹೇಳದೆ ಕೇಳದೆ ಬಂದ ಮಳೆಯನ್ನು ಬೈಯುತ್ತಾ ಮನೆಯ ಹಾದಿಯನ್ನು ಹಿಡಿದಿದ್ದಾಯಿತು. ಮಳೆ ಹನಿ ಕುಟ್ಟುತ್ತಲೇ ಇತ್ತು. ಆಗಾಗ ಸಿಡಿಲು ಮಿಂಚುಗಳು ಬರ್ತಾ ಇತ್ತು. ಆ ಮಿಂಚಿನ ಬೆಳಕಿನಲ್ಲಿ ಕಾಲು ಎಡವುತ್ತಾ ತಡವುತ್ತಾ ಗುಡಿಸಲಿನ ಹಾದಿಯನ್ನು ಹಿಡಿದ. ಈಗ ದನಿಗಳ ನೆನಪು, ಸಾಗುವಳಿಯ ನೆನಪು ಯಾವುದೂ ಅವನಿಲ್ಲ. ಮಳೆ ಮತ್ತು ಪೂಜಾರಿಯ ಮೇಲಿನ ಸಿಟ್ಟು ಮಾತ್ರ. ಹಾದಿಯಲ್ಲಿ ಆತ ಗುಡಿಸಲನ್ನು ಸೇರಲು ಒಂದು ಗಂಟೆಯಾದರೂ ಹಿಡಿದಿರಬೇಕು. ಚೋಮನಿಗೇಕೆ ಗಂಟೆಗಳ ಚಿಂತೆ? ಬಂದು ಗುಡಿಸಲಿನ ಮುಂದಕ್ಕೆ ನಿಂತು ಬೆಳ್ಳಿ ಎಂದು ಒದರಿದ. ಬೆಳ್ಳಿಗೂ ನಿದ್ದೆ ಬಂದಿರಲಿಲ್ಲ. ಅಪ್ಪನ ಚಿಂತೆಯಲ್ಲಿ ಅವಳು ಮಗ್ನಳಾಗಿದ್ದಳು. ಅವನ ಸ್ವರವನ್ನು ಕೇಳಿ ತಡಿಕೆ ಬಾಗಿಲನ್ನು ತೆರೆದಳು. ಗಾಳಿಯೂ ಚೋಮನು ಜೊತೆಯಲ್ಲೇ ಒಳಕ್ಕೆ ನೋಡಿದ್ರು. ತಿರುಗಿ ಕದವನ್ನು ಹಾಕಿದ್ದು ಕತ್ತಲಿನ ಪ್ರಪಂಚವದು. ಬೆಳ್ಳಿ ತುಸು ಬೆಳಕು ಮಾಡುತ್ತೇನೆ ಎಂದು ಒಲೆಯ ಬಳಿಗೆ ಹೋಗಿ ಉಸಿರನ್ನೆಲ್ಲ ವ್ಯಯ ಮಾಡಿದ್ದು. ಮುಖಕ್ಕೆಲ್ಲ ಬೂದಿ ಹಾರಿತು. ಬೇರೆ ಹಾದಿ ಕಾಣದೆ ಗಂಜಿರಿಸಿದ್ದ ಮಡಿಕೆಯನ್ನು ತಂದು ತಂದಿಗೆ ಕೊಟ್ಟಳು. ನಿನಗೆಲ್ಲಿ ಎಂದು ಕೇಳಿದ ಚೋಮ. ಅವಳ ಊಟವಾಗಿತ್ತು. ಚೋಮ ಒಂದೇ ಗುಟುಕಿಗೆ ಅದನ್ನೆಲ್ಲ ಪೂರೈಸಿಬಿಟ್ಟ. ಹೆಂಡದ ಮೇಲಿನ ಸೀಡನ್ನು ಗಂಜಿಯ ಮೇಲೆ ತೆಗೆದು ಹೊರಕ್ಕೆ ಮಳೆ ಬರುತ್ತಲೇ ಇದೆ. ಚೋಮನ ಮನಸ್ಸಿನ ಅಶಾಂತಿ ತಗ್ಗುವಂತಿಲ್ಲ. ಅದರಿಂದಾಗಿ ದುಡಿಯಲ್ಲಿ ನೀನು ಹುಡುಕಿಕೊಳ್ಳುತ್ತದೆ. ಬೆಳ್ಳಿ ಏನಪ್ಪಾ ನೀನು ಹುಡುಕೋದು ಎಂದು ಕೇಳಿದ್ಲು. ಏನೆಂದ್ರೆ ಏನಪ್ಪ ಚೋಮ ಹುಡುಕಾಟ ಮುಂದುವರಿಸಿದೆ. ಬೆಳ್ಳಿ ಅವನನ್ನ ಎಳೆದು ಮಕ್ಕಳನ್ನೆಲ್ಲ ಕತ್ತಲಲ್ಲಿ ತುಳಿಬೇಡ ಅಂದು ನನಗೆ ಕಣ್ಣಿರಲಿ ಎಂದು ಗದರಿಸಿದ. ಕೊನೆಗೂ ದುಡಿ ಕೈಗೆ ಸಿಕ್ಕಿತು. ಸಿಕ್ಕಿದೊಡನೆ ಆವೇಶದಿಂದ ಎರಡು ಬಡಿ ತೊಂದು ಬಂದಿದೆ. ಆ ಸದ್ದಿಗೆ ಮನೆಗೆ ಮಕ್ಕಳು ಎಚ್ಚರಗೊಳ್ಳುವರೆಂದು ಬೆಳ್ಳಿ ಅವಸರದಿಂದ ಅದನ್ನು ಕಿತ್ತು ತೆಗೆದುಕೊಂಡು ಅವನನ್ನ ಚೆನ್ನಾಗಿ ಬಡಿದು ಬಿಟ್ಟು ನಡು ರಾತ್ರಿಯಾಯಿತು. ಈಗ ಮಕ್ಕಳು ನಿದ್ರೆ ಮಾಡಬಾರ್ದು ಅಂತ ಹೇಳಿ ಬಡಿತಿದ್ದೀರಾ ಎಂದು ಗದರಿಸಿದ್ಲು. ಅಪೂರ್ವ ಧೈರ್ಯ ಅವಳದು. ತಂದೆಯ ಮೇಲಿನ ಮಮತೆಯೇ ಈ ಕೋಪವಾಗಿ ಕಿಡಿಗೊಂಡಿದೆ. ಚೋಮಗೆ ಅವಳ ಗಂಟಲ ಸ್ವರವನ್ನು ಕೇಳಿ ಅಂಜಿಕೆಯಾಯಿತು. ತಬ್ಬಿಬ್ಬಾದ. ಬೆಳ್ಳಿ ಅವನ ಯಾವ ಯೋಚನೆಗಳಿಗೂ ಅವಕಾಶ ಕೊಡದವಳಂತೆ, ಬಾ ಇಲ್ಲಿ ಬಿದ್ದುಕೋ, ನಾಳೆ ಮೇಸ್ತ್ರಿಗಳು ಬರ್ತಾರೆಂದು ಗೊತ್ತಿಲ್ವಾ ಎಂದು ಹೇಳಿ ಅವನನ್ನ ಎಳೆದು ತಂದು ಮಲಗಿಸಿದ್ಲು.
ಅವನು ತುಂಬ ಕೊದ್ದಿರಬೇಕೆಂದು ಅವಳ ಗ್ರಹಿಕೆ, ತನಗೂ ತಲೆಗೆ ಏರಿರಬೇಕೆಂದು ಚೋಮನ ಗ್ರಹಿಕೆ. ಇಷ್ಟಕ್ಕೂ ಹೊಟ್ಟೆಗೆ ಬಿದ್ದುದು ಬರಿಯ ಅರೆ ಸಿಸಿ ತಾಜಾ ಹೆಣ್ಣು, ಉಳಿದಿದ್ದೆಲ್ಲ ನೀರಲ್ಲೇ. ಚೋಮನು ಮಲಗಿಕೊಂಡ, ಬೆಳ್ಳಿಯೂ ಮಲಗಿದ್ಲು. ನಿದ್ದೆ ಮಾಡಿದ್ರು ಇಲ್ವೋ ಅಂತೂ ಬೆಳಗಲು. ಉದಯಿಸುವ ಸೂರ್ಯ ಉದಯಿಸಲು ಚೋಮನೊಬ್ಬನನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಇದ್ರು. ಬೆಳ್ಳಿ ಅವಸರದಿಂದ ಕಿಚ್ಚನ್ನು ಉಳಿಸಲು ಹೋದ್ಲು. ಒಲೆಯಲ್ಲಿ ಕೆಂಡ ಉಳಿದಿರಲಿಲ್ಲ, ಬೆಂಕಿ ಪೆಟ್ಟಿಗೆ ಮೊದಲೇ ಇರಲಿಲ್ಲ. ದನಿಯರ ಮನೆಗೆ ಹೋಗಿ ನಾಲ್ಕು ಕೆಂಡಗಳನ್ನು ಬೇಡಿಕೊಂಡು ಬರುವಾಗ ಸಂಕಪ್ಪಯ್ಯನವರು ಅಂಗಣದಲ್ಲಿ ಕಾಫಿ ತೋಟದ ದೂರ ನಿಂತುದು ಕಣ್ಣಿಗೆ ಕಾಣಿಸಿತು. ಅವಸರದಿಂದ ತಂದೆಯನ್ನು ಎಚ್ಚರಿಸುವೆನೆಂದು ಒಳಗೆ ಹೋಗಿ ಮೈಯನ್ನು ಅಲುಗಾಡಿಸಿತು. ಅವನಿಗೆ ಗಾಢವಾದ ನಿದ್ರೆ, ಮೈ ಜ್ವರದಿಂದ ಉರಿತಾ ಇತ್ತು. ಗಾಬರಿಯಿಂದ ಸುಮ್ಮನಾಗಿ ತನ್ನ ಕೆಲಸಕ್ಕೆ ಹೋದ ಅಣ್ಣಂದಿರಿಬ್ಬರೊಡನೆ ಬೇಗನೆ ಹೋಗಿ ನಾಲ್ಕು ಹೊರೆ ಸೊಪ್ಪನ್ನು ದನಿಗಳ ಮನೆಗೆ ತಂದು ಹಾಕಬೇಕೆಂದು ತಿಳಿಸಿದನು. ಅವರು ಸಹ ಗಂಜಿನೀರಿಗೂ ಕಾಯಿಲ್ಲ, ಕತ್ತಿ ಹಿಡಿದು ಕಾಡಿಗೆ ಹೋದ್ರು. ನೀಲ ಕಾಳರು ಹೊರಕ್ಕೆ ಬಂದು ನೋಡ್ತಾರೆ, ಎತ್ತಿನ ಜೊತೆ ಕಟ್ಟಿ ಹಾಕಿದ ಮರದ ಕೆಳಗಡೆ ನಡುತ್ತಾ ನಿಂತಿದೆ. ಅವುಗಳಿಗಾಗಿ ಕಟ್ಟಿದ ಗುಡಿಸಲು ಬಿದ್ದು ಹೋಗಿದೆ, ಹೊಸದನ್ನು ಕಟ್ಟಲು ಅವಕಾಶವಾಗಲಿಲ್ಲ. ಅಕ್ಕನ ಸಮೀಪ ಹೋಗಿ, ಅಕ್ಕ, ಕರುಗಳು ರಾತ್ರಿಯೆಲ್ಲ ಮಳೆಯಲ್ಲಿ ನೆನೆದಿರಬೇಕು ಎಂದು. ಬೆಳ್ಳಿಗೆ ಮಳೆಯಲ್ಲಿ ಆ ಎತ್ತುಗಳು ನೆನೆಯುತ್ತವಲ್ಲ ಎಂಬ ನೆನಪು ಹೇಗೆ ಹೊಳೆಯಬೇಕು? ಮುದಿ ತಂದೆಯ ಚಿಂತೆ, ಮನೆಯಲ್ಲಿನ ಸಾಲದ ಚಿಂತೆಗಳ ನಡುವೆ ಯಾವುದರ ಜ್ಞಾಪಕವೂ ಅವಳಿಗೆ ಬಂದಿರಲಿಲ್ಲ. ಆಗ ಹೊರಕ್ಕೆ ಬಂದು ಕರುಗಳ ಕೊರಳಿನ ಹಗ್ಗವನ್ನು ತಪ್ಪಿಸಿ ಮೇವಿಗೆ ಅಟ್ಟಿ ಮನೆಗೆ ಮರಳಿದ್ದು. ಬರುತ್ತಾ, ಎತ್ತುಗಳೆರಡೂ ನಮ್ಮ ಸ್ಥಿತಿಗೆ ಹೆಚ್ಚಲ್ಲವೆ ಎಂದು ಬಂದು ಒದ್ದೆ ಕಟ್ಟಿಗೆಯನ್ನು ಅರಸ ತಂದು ಕಿಚ್ಚನ್ನು ಹೊತ್ತಿಸಿ ಗಂಜಿಯನ್ನು ಬೇಯಿಸಿ ಕೆಳಕ್ಕೆ ಇಳಿಸುವಾಗ, ಚೋಮನು ಏಳುವಾಗ, ಗುಡಿಯ ಮುಂದೆ ಮನೆಯನ್ನು ಬರುವಾಗ, ಎಲ್ಲವೂ ಒಂದಕ್ಕೊಂದು ಕೂಡಿ ಬಂದು ಚೋಮ ಎಂದು ಅವನು ಹೋಗಿದ. ಚೋಮನೊಳಗಿಂದ ಯಾರು ಎಂದು ಮೆಲ್ಲನೆ ಕೇಳಿದೆ. ಬೆಳ್ಳಿ ನಿಜ ಸಂಗತಿಯನ್ನು ತಿಳಿಸಿದ್ದು, ನೀನು ಮಲಗಿರು, ನಿಮಗೆ ಜ್ವರ ಬರ್ತಾ ಇದೆ, ಮಳೆಯಲ್ಲಿ ನೆನೆದರೆ ಜ್ವರ ಬಾರದೇ ಇದ್ದೀತೆ ಎಂದು. ಅವನನ್ನು ಹೇಳಗೊಳ್ಳದೆ ತಾನಾಗಿ ಹೊರಕ್ಕೆ ಬಂದು, ಅಪ್ಪನಿಗೆ ಜ್ವರ, ಮಲಗಿದ್ದಾನೆ, ಸ್ವಲ್ಪ ತಡೆದು ಬನ್ನಿ ಎಂದು. ಮನ್ಮೇಲ ಸಿಟ್ಟಿನಿಂದ ಹುರಿದು ಬಿಟ್ಟ, ಜ್ವರವೇ? ಜ್ವರ ಶುರುವಾಗುವುದಕ್ಕೆ ಏನು ದಾಡಿ ಮಾಡಿತು? ನಿನ್ನೆ ಸಂಜೆ ಅವನು ಮನೆಯರ ಮನೆಗೆ ಬರಲಿಲ್ಲವೆ, ಆಗ ಟೊಣಪನಂತೆ ಹರಡ್ತಾ ಇದ್ದ, ಈಗ ನಾನು ಬರ್ತೇನೆ ಎಂದು ಜ್ವರ ತೊಡಗಿತ್ತೇನು ಎಂದ. ಬೆಳ್ಳಿಗೆ ಸಿಟ್ಟು ಬಂತು. ನಿಜವನ್ನು ಹೇಳಿದ್ರು ನಂಬುವುದಿಲ್ಲವಲ್ಲ ಎಂದೆನಿಸಿತು. ಅವಳು ಮರು ಮಾತನಾಡಿದ್ದರಿಂದ ಅವನೊಬ್ಬನೇ ಸಿಟ್ಟಿನಿಂದ ತನ್ನ ಬೈಗಳ ಕೋಶವನ್ನು ಮುಗಿಸಿದ. ಎಷ್ಟೆಂದರೂ ಸಾಲ ಕೊಟ್ಟವನಿಗೆ, ಕೊಟ್ಟವನೇ ಅಲ್ಲದಿದ್ರೂ ತನ್ನ ದೊರೆಗಳಾದ ವಿಂಗೇಲರಿಂದ ಕೊಡಿಸಿದವು. ಅವನ ಮಾತಿನ ಅಬ್ಬರ ಬಲವಾಗುತ್ತಾ ಹೋದಂತೆ ಚೋಮನ ತಾಳ್ಮೆಯು ತೀರಾ ಕೆಡುತ್ತಾ ಬಂದಿತ್ತು. ನಡುಗುತ್ತಾ ಚಿತ್ರವಾಗುತ್ತಾ ಗುಡಿಯ ಬಾಗಿಲಿಗೆ ಬಂದು, ಜ್ವರ ಇದೆಯೋ ಇಲ್ಲವೋ ನನ್ನ ಮೈಮುಟ್ಟಿ ನೋಡಿ ಎಂದ. ಅವನ ಮಾತಿನ ನಡುಕು ನಿಜಸ್ಥಿತಿಯನ್ನು ಮನ್ಮೇಲನಿಗೆ ಸೂಚಿಸಿತು. ಅದರಿಂದ ಆತ ತುಸು ಶಾಂತನಾಗಿ, ಹಾಗಲ್ಲ ಚೋಮನ, ಇವತ್ತು ನನ್ನನ್ನು ಬರ ಹೇಳಿದ್ರೆ ನಾನು ನಿನ್ನೆಯೇ ಬಂದು ನಿಜ ಸಂಗತಿಯನ್ನು ಪ್ರಸ್ತಾಪಿಸಿದ್ದಾಯಿತು. ನಿನ್ನ ದನಿಗಳು ನಿನ್ನ ಹಳೆಯ ಸಾಲ ತೀರಿಸುವುದಕ್ಕೆ ಒಡಂಬಡುವುದಿಲ್ಲ ಎಂದ. ಅಯ್ಯೋ, ದನಿಗಳ ಹತ್ರ ನನ್ನ ಸಾಲವನ್ನು ತೀರಿಸಿ ಎಂದು ನೀವು ಯಾಕೆ ಕೇಳಿದ್ರೆ? ಕೇಳಿದನಪ್ಪ, ನೀನ್ ತೋಟಕ್ಕೆ ಬರಲು ಸಾಧ್ಯವಿಲ್ಲವಾದ್ರೆ ನಮ್ಮ ಹಣಕ್ಕೆ ಯಾವುದಾದ್ರೂ ಒಂದು ಸಾಲ ಜೇಡು ಬೇಡವೆ? ನಿಮ್ಮ ಹಣವನ್ನು ನಾನು ತಿಂದು ಹಾಕ್ತೇನೆ ಎಂದು ಯಾರು ಹೇಳಿದ್ರು? ಈ 5 ವರ್ಷಗಳ ಕಾಲ ನೀನು ಅದನ್ನು ಕೊಟ್ಟಿದೆಯೇನು? ನಿಮ್ಗೂ ಈಗ ಬಹಳ ವಯಸ್ಸಾಯಿತು, ನಿಮಗೆ ಬರುವ ಮನಸ್ಸಿಲ್ಲದಿದ್ದರೆ ನಿನ್ನ ಎತ್ತಿನ ಜೊತೆಯನ್ನಾದರೂ ದನಿಗಳಿಗೆ ಮಾರಿ. ನನ್ನ ಎತ್ತಿನ ಜೊತೆಯನ್ನು ನಾನು ಮಾರ್ತೇನೆ ಇರುತ್ತೇನೆ, ಅದೆಲ್ಲ ನಿಮಗೆ ಯಾಕೆ? ನಿಮ್ಮ ಹಣ, ನಿಮ್ಮ 20 ರೂಪಾಯಿ, ಅದನ್ನ ಸಂದಾಯ ಮಾಡಿದ್ರೆ ನಾನು ಬರಲಿಕ್ಕೆ ಉಪಾಯವಿಲ್ಲ. ನನ್ನ 2 ಮಕ್ಕಳಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಿ. ಅಷ್ಟಕ್ಕೆ ಸರಿಯಾಗಿ ಗುರುವಚನ್ಯರು ಸೊಪ್ಪಿನ ಹೊರೆಗಳನ್ನು ಹೊತ್ತುಕೊಂಡು ಮನೆಗೆ ಬಂದರು. ಅವರನ್ನ ತೋರಿಸುತ್ತಾ, ನೋಡಿ, ನಿಮ್ಗೇನು ಹೆದರಿಕೆ ಬೇಡ, ಇಬ್ಬರೆಂದರೆ 2 ಕಬ್ಬಿಣದ ತುಂಬಿದ್ದ ಹಾಗಿದ್ದಾರೆ. ಕರೆದುಕೊಂಡು ಹೋಗಿ ನಿಮ್ಮ ಸಾಲ ತೀರುವಲ್ಲಿಯ ತನಕ. ಅವರ ಕೈಯಲ್ಲಿ ಒಂದೇ ಒಂದು ಬಿಳಿಕಸನ್ನು ಕೊಡಬೇಡಿ, ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡಿ. ನಿಮ್ಮ ಸಾಲ ಮುಟ್ಟಿಸುವ ತನಕ 4 ತಿಂಗಳು 6 ತಿಂಗಳು ದುಡಿಸಿಕೊಂಡು ಅವರನ್ನು ಹಿಂದಕ್ಕೆ ಕಳುಹಿಸಿದೆ. ಗುರುವಚನಿಯರಿಗೆ ಆ ಎಲ್ಲಾ ಸಂಗತಿ ಮೊದಲೇ ತಿಳಿದಿತ್ತು. ಅವರು ಹೋಗುವುದಕ್ಕೆ ಅಣಿಯಾಗಿ ಬೆಳ್ಳಿ ಅವರಿಬ್ಬರನ್ನು ಕರೆದು ಗಂಜಿಯನ್ನು ಬಡಿಸಿ ಆದರದ ಮಾತುಗಳನ್ನು ಹೇಳಿದರು. ಇಬ್ಬರ ಊಟವೂ ಮುಗಿದು ಹೊರಕ್ಕೆ ಬಂದರು. ಮನ್ಮೇಲ ಹೆಸರಿಗೆ ತುಂಬಾ ಹಿಗ್ಗು, ಒಬ್ಬ ಆಳಿನ ಬದಲು 2 ಆಳುಗಳು ಬರುತ್ತಾರೆ. ಆ ಮಕ್ಕಳು ಹೊರಕ್ಕೆ ಬರುತ್ತಲೇ ಅವರಿಗೆ ತೋಟಕ್ಕೆ ಮನ್ಮೇಲರೊಂದಿಗೆ ಹೊರಡಲು ಸಿದ್ಧರಾಗಲು ಹೇಳಿದರು. ಅವರಿಗಂತ ಸಿದ್ಧತೆ ಏನು? ಇದ್ದ ವೇಷದಲ್ಲಿ ಅವರು ಹೊರಡುವವರು. ಅಂತೂ ತಂದೆ ಅವರಿಗೆ ಏನೇನು ಬೇಕಾಗಬಹುದೆಂದು ಊಹಿಸಿ ಒಂದು ಬೀಳಲಿನ ಪೆಟ್ಟಿಗೆಯನ್ನು 1-2 ಚೂರು ಹೊರಕು ಬಟ್ಟೆಗಳನ್ನು ಸಂಗ್ರಹಿಸಿಕೊಟ್ಟ.
ಈಗ ಅವರು ತೋಟದ ಯಾತ್ರೆಗೆ ಸಿದ್ಧರು. ಪಾಪ ಬೋಗನಹಳ್ಳಿ ಬಿಟ್ಟು ಹತ್ತು ಹರದಾರಿಯೂ ಹೊರಡಿದ ಮಕ್ಕಳು

0: ಬಟ್ಟೆಗಳನ್ನು ಹುಡುಕುವ ಹೆಜ್ಜೆ ಮುಂದುವರೆದ. ಅಲ್ಲೇ ಇದ್ದಿತ್ತು ಸೇಂದಿಯ ಅಂಗಡಿ. ತಾನು ಇವತ್ತು ಕುಡಿಯದೆ ಮಲಗಿಬಿಟ್ಟಿಲ್ಲದನಲ್ಲ ಎಂದು ಆ ಮುದುಕನಿಗೆ ಆಶ್ಚರ್ಯವಾಗಿತ್ತು. ಕುರುವಚನಿಯರಿಗೆ ಅಂಗಡಿಯ ಮುಂದೆ ನಿಲ್ಲಲು ಧೈರ್ಯ ತುಂಬಿತು. ಅವರು ಅಲ್ಲಿ ಇಲ್ಲಿ ಸೇಂದಿ ಕುಡಿಯಲಿಲ್ಲವೆಂದರು. ಮನೆಯಿಂದ ಹೊರಡುವಾಗ ಸ್ವಾಮಿ ಹೇಳಿದ ಮಾತುಗಳು ಇನ್ನೂ ಮರೆಯದೆ ಇದ್ದುದರಿಂದ ಏನು ಮಾಡಲಿ ಎಂದು ಯೋಚಿಸುವಷ್ಟರಲ್ಲಿ ಚಿಕ್ಕ ಕುಡಿಕೆಗಳು ಎದುರಿಗೆ ಬಂದವು. ಮುದುಕ ಇವರ ನಡೆಸಿಕೊಂಡು ಬಟ್ಟಲನ್ನು ಮಕ್ಕಳಿಗೆ ಬಿಟ್ಟ. ಇವರ ಸಂಶಯ ಕ್ಷಣಕಾಲಕ್ಕೆ ಮಾಯವಾಯಿತು. ಕುಡಿದು ಹೇಳುವಾಗ ನಾಲ್ಕಾಣೆ ಕಾಸು ಒಬ್ಬೊಬ್ಬರ ಪಾಲಿಗೆ ಸಂಚಕರವಾಯಿತು. ಕುಡಿದದ್ದು ಹೆಚ್ಚೋ ಅಂಗಡಿಯವರ ಲೆಕ್ಕ ಹೆಚ್ಚೋ ಯಾರಿಗೊತ್ತು. ಇವರು ಹೇಳುವುದರೊಳಗೆ ಇವರ ಪಡೆಯವರು ಬಂದು ಕುಡಿಕೊಂಡು ಅನುಕೂಲವಿದ್ದವರಿಂದ ತಮ್ಮ ಚಿಕ್ಕ ಮಕ್ಕಳನ್ನು ಕರೆದು ತಂದು ಅವರಿಗೂ ತುಸುಪಡಿಸಿದರು. ಸಂಜೆಯ ಸೂರ್ಯ ಮುಳುಗಿದ ಮುಂದಿನ ಪಯಣದ ಯೋಚನೆಯಾಯಿತು. ಮುಂದೆ ತೋಟಗಾರಿಕೆಯ ತಿಂಡಿ ತಿನಿಸುಗಳ ಅನುಕೂಲತೆ ಇಲ್ಲವೆಂದು ಒಂದೂವರೆ ಇಲ್ಲವೇ ಎರಡು ಮಜಲುಗಳಿಗೆ ಬೇಕೆನ್ನುವಷ್ಟು ತೋಟಗಳನ್ನು ಕೊಳ್ಳುವುದು. ಸೇಂದಿ ಅಂಗಡಿಯ ಬಳಿಯಲ್ಲೇ ಒಂದು ಮಾಪಿಳ್ಳೆ ಅಂಗಡಿಯಾಗಿತ್ತು. ಅಲ್ಲಿ ಅವಲಕ್ಕಿ ಈ ಮೊದಲಾದ ಅವಲಕ್ಕಿ ಅಂದರೆ ಇಷ್ಟಿಷ್ಟು ರೂಪ ವ್ಯತ್ಯಾಸವಿಲ್ಲದೆ ಭತ್ತದಿಂದ ಹೊರಕ್ಕೆ ಬಂದಾಯಿತು. ಅದನ್ನು ತಂದು ಎಷ್ಟು ತಿಂಗಳಾಯಿತು. ಅಂಥದ್ದನ್ನು ಬೆಲೆ ಕೊಟ್ಟುಕೊಂಡಿದ್ದರು. ಊರಲ್ಲೆಲ್ಲ ಸೇರಿಗೆ ಒಂದೂವರೆ ಆಣೆ ಇದ್ದರೆ ಆ ಅಂಗಡಿಯಲ್ಲಿ ಬರೇ ಮೂರು ಆಣೆ ಬೆಲೆ. ಅದು ಅಳತೆಯಲ್ಲಿ ಸೇರಿಗೆ ಮೂರು ಮಾತ್ರ. ಕೊಂಡು ಕೊಳ್ಳಲೇಬೇಕಲ್ಲ, ಕೊಂಡ್ರು. ಎಷ್ಟೆಂದು ನಿಯಮವಿಲ್ಲ. ಮನ್ವೇಲನು ಕೊಟ್ಟ ಬತ್ತೆಯಲ್ಲಿ ಉಳಿದುದೆಲ್ಲ ಹೆಂಡಕ್ಕೆ, ಇಲ್ಲವೇ ಅದಕ್ಕೆ. ಇನ್ನು ಎರಡು ಗಳಿಗೆಯೊಳಗೆ ಚಂದ್ರನು ಮೂಡುತ್ತಾನೆ. ಹೊರಟು ನಡೆದು ಘಟ್ಟದ ಬುಡವನ್ನು ಸೇರಿಬಿಡುವ ಎಂದು ನಿಶ್ಚಯವಾಯಿತು. ಘಟ್ಟದ ಬುಡಕ್ಕೆ ನಾಲ್ಕೈದು ಮೈಲುಗಳ ಹಾಗೆ. ರಾತ್ರಿಯಾದುದರಿಂದ ಬಿಸಿಲಿನ ತಾಪವಿಲ್ಲ. ಮೆಲ್ಲನೆ ಹೋದರೆ ಸರಿ. ಕುಡಿದ ಅಮಲು ಇಳಿಯದೆ ತೋಟಕ್ಕೆ ಹೋದರೂ ಹೋಗುವ, ನಮ್ಮ ಊರಿಗೆ ಹೋದರೂ ಹೋಗುವ ಎನ್ನುವ ಸಿಪಾಯಿಗಳೂ ಇದ್ದಾರೆ. ಗುರುವಚನೆಯರು ತಮ್ಮ ಮುಂದಿನ ಪಯಣಕ್ಕೆ ಅಣಿಯಾಗಿ ತಮ್ಮೊಡನೆ ಕಲೆತ್ತಿದ್ದ ಮುದುಕ ಮಾತನಾಡುತ್ತಾ ನಿಂತಿದ್ರು. ಮುದುಕ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದಾನೆ. ತೋಟ, ಮೇಸ್ತ್ರಿ, ಯಜಮಾನ ನಾನೇ, ಸಂಬಳ ಎಷ್ಟು ಕೊಡ, ಅದಕ್ಕೆ ಮಾಡಬೇಕು, ತಪ್ಪಿದ್ರೆ ನಾಲ್ಕು ನಾಲ್ಕು ಸೀಸೆ ಹೆಂಡ ಜುಲ್ಮಾನಿ ಎಂಬ ಅಬ್ಬರದ ಯೋಚನೆಗಳಲ್ಲಿ ಮುಳುಗಿದ್ದಾನೆ. ಅಷ್ಟರಲ್ಲಿ ಅವರು ಇಳಿದ ಸ್ಥಳ ಒಂದು ಮೂಲೆಯಿಂದ ಹಿಂದೆ ಕೇಳಿಸಿತು. ಕೆಲವರು ಓಡಿ ಹೋದ್ರು, ಗುರುವಚನೆಯರು ಓಡುವುದರಲ್ಲಿದ್ದರು. ಅಷ್ಟರಲ್ಲಿ ಆ ಮುದುಕ, ಅಳುತ್ತಾಳೆ, ಬೇರೆ ಕೆಲಸವಿಲ್ಲ ಅವಳಿಗೆ ಎಂದ. ಅಳುತ್ತಿದ್ದರು ಅವನ ಹುಡುಗಿಯ ಕೆಲಸವಿಲ್ಲದೆ ಅಲ್ಲ, ಅವಳ ಮಗ್ಗುಲಲ್ಲಿ ಮಲಗಿದ ಮಗು, ಎಂಟು ವರ್ಷದ ಹೆಣ್ಣು ಹುಡುಗಿ ಹೇಳುತ್ತಲಿಲ್ಲ, ಅದೇನು ಮಾಡಿದ್ರು. ಉಳಿದವರು ಅಲ್ಲಿಗೆ ಕರೆದೊಯ್ದರು, ಆದರೂ ಹುಡುಗಿ ಹೇಳಲಿಲ್ಲ, ಹೇಳುವಂತೆಯೂ ಇರಲಿಲ್ಲ. ಮುದುಕನಿಗೆ ಇಳಿದ ಗಳಿಗೆ ಬಂದಾಗ ತಾಯಿ ಹರಿಹಣೆ ಬಡಿದು ರೋಧಿಸುತ್ತಿದ್ದಾಳೆ, ಮಗು ಸತ್ತಿದೆ. ಇದ್ದ ಒಂದೇ ಮಗು, ಅವಳ ಮಗುವಲ್ಲ, ಅವಳ ಸತ್ ಹೋದ ಮಗಳ ಸತ್ತಿದೆ. ನಾಲ್ಕು ದಿನಗಳಿಂದಲೂ ಜ್ವರವಿತ್ತಂತೆ. ಅದೇ ಜ್ವರದಲ್ಲಿ ಪಯಣ ಬೆಳೆಸಿದರು. ಮಗುವನ್ನು ನಡೆಯಿಸಿಕೊಂಡೇ ಬಂದು ಊರಲ್ಲಿದ್ದರೆ ಜೀವನಿಲ್ಲ, ಮಗುವನ್ನು ಬಿಟ್ಟು ಬರುವುದಕ್ಕೆ ಅನ್ನದಾತರು ಇಲ್ಲ. ಜ್ವರವೆಂದರೆ ಅಂತ ಭೀಕರ ಆಪತ್ತೆಂದು ಅವರಿಗೆ ತಿಳಿದಿಲ್ಲ. ಯಾಕೋ ಮತಿ ಆಗ್ತದೆಂದು ತಿಳಿದವರಿಲ್ಲ. ಈಗ ಮೈ ತೀರ ತಣ್ಣಗಾಗಿದೆ. ಮುದುಕ ಬಿಕ್ಕಿ ಬಿಕ್ಕಿ ರೋಧಿಸತೊಡಗಿದ. ಮಿಕ್ಕವರು ಸುತ್ತುವರಿದು ಸಂತಾಪ ಸೂಚಿಸಿದರು. ಕೈ ತನ್ನ ಮಗಳ ನೆನಪನ್ನು ತೊಳೆದು ಮೊಮ್ಮಗಳ ಶವವನ್ನು ಕಣ್ಣೀರಿನಿಂದ ತೊಯ್ದುಬಿಟ್ರು. ಅದು ಮನೆಯ ಮುಂದಿನ ಪಂಜುರ್ಲಿಯ ಉಪದ್ರವೆಂದು ನಿಶ್ಚಯವಾಯಿತು. ಜ್ವರದಿಂದ ಮಗಿತೆಂದು ಜ್ವರವಿರುವಾಗ ಅವರು ದುಡಿಯುವುದಿಲ್ಲವೇ? ಬರೇ ಕಾವು ಏರಿ ಸಾವು ಬರಲು ಅದು ಕಟ್ಟಿಗೆಯನ್ನು ಉರಿಸುವ ಬೆಂಕಿ. ಅತ್ತಾಯಿತು, ಗತಿಯನ್ನು ಹೊತ್ತಾಯಿತು, ಕ್ಷಮೆ ಕೇಳಿಯಾಯಿತು. ಅಜ್ಜಿಯ ಕರುಳಿಗೆ ಹಲವು ತಿಂಗಳ ತನಕ ಸಮಾಧಾನವಾಗುವಂತಿಲ್ಲ. ಅಲ್ಲಿಯ ತನಕ ಹೆಣ್ಣು ಕಾದಿರಿಸುವುದು. ಮಗುವನ್ನು ಅವಳ ಕೈಗಳಿಂದ ಕಿತ್ತು ತುಸು ದೂರದಲ್ಲಿ ಮಣ್ಣುಗೂಡಿಸಿ ಬಂದರು. ನಡುರಾತ್ರಿಗೆ ಪಯಣ ಮುಂದುವರಿಯಿತು. ಈ ಬಡವರ ಬಾಳ್ಗಳಿದ್ದ ಚನಿಯ ಗುರುವರ ಉಳಿದ ಉತ್ಸಾಹ ಧೂಳಿಪಟವಾಗುವುದಕ್ಕೆ ಈ ಒಂದು ದೃಶ್ಯವೇ ಸಾಕಾಯಿತು. ಅವರ ಶಕ್ಕು ಮಗುವಿಗೆ ಸಂಬಂಧವಿಲ್ಲ. ಜೀವನದ ನಶ್ವರತೆಯ ಒಂದು ಭೀಕರ ದೃಶ್ಯ ಈಗ ಅವರ ಕಣ್ಣೆದುರಿಗೆ ನಿಂತಿದೆ. ಐದು ವರ್ಷಗಳ ಹಿಂದೆ ಅವರ ತಾಯಿಯ ಸಾವಾಗಿತ್ತು, ಈಗ ಅದರ ಮರವೆಯೂ ಆಗಿದೆ. ಆದರೆ ಈ ಕಂದಮ್ಮನ ಸಾವು ಅದಕ್ಕೂ ಹೆಚ್ಚೆನಿಸಿತು. ಎರಡು ದಿನಗಳ ಪಯಣದಲ್ಲಿ ಇವರೆಲ್ಲರೂ ತಮ್ಮ ಬಳಗವೆಂಬ ಭಾವನೆ ಬಂದಿತ್ತು. ಆ ಹಿರಿಯ ಬಳಗದ ಯಾತ್ರೆಯಲ್ಲಿ ಕಾಣಿಸಿದ ಈ ಘಟನೆಗೆ ಅಪೂರ್ವದ ಕ್ಷಣತೆ ಉಂಟಾಯಿತು. ತೋಟದ ಯಾತ್ರೆಯನ್ನು ಇನ್ನೂ ಬಣ್ಣಿಸುವುದಕ್ಕೆ ಬೆಟ್ಟದಲ್ಲೂ ಬಯಲಲ್ಲೂ ಬಿಸಿಲಲ್ಲೂ ಮಳೆಯಲ್ಲೂ ಅದರ ಚಿತ್ರ ಬದಲಾಗುವುದು. ಹೊರಗಿನ ಬಣ್ಣ ಬದಲಿಸಿ ಕಾಣಿಸಬಹುದು. ಅಂತರಂಗದ ವೇದನೆ ಒಂದೇ ತರನಾಗಿ ಉಳಿತದೆ. ಆದುದರಿಂದ ಬಲು ಸುಲಭದಲ್ಲಿ ಮನ್ವೇಲನ ಬಾಯಿಯಿಂದ ಬರಬಹುದಾದ ರೀತಿಯಲ್ಲಿ ಬಣ್ಣಿಸಿ ಮುಗಿಸುವ ದೊರೆಗಳೇ, ಕೂಲಿಗಳು ಬೆಳ್ತಂಗಡಿಗೆ ಬಂದು ಮೊನ್ನೆಯೇ ಸೇರಿದ್ದರು. ತಲೆಯೊಂದರ ಎಂಬಾಣೆಯಂತೆ ಖರ್ಚಿಗೂ ಕೊಟ್ಟಿದ್ದೆ. ದಾರಿಯುದ್ದಕ್ಕೂ ಕುಡಿದು ತಿಂದು ನೆಲೆಗೆ ಬಂದು ಸೇರಿದ್ದಾರೆ. ಮನಸ್ಸು ಮಾಡಿದ್ರೆ ನಿನ್ನೆ ಸಾಯಂಕಾಲವೇ ಬಂದು ಮುಟ್ಟಬಹುದಾಗಿತ್ತು. ನಡುವೆ ಕುಣಿದು ಕುಡಿದು ಆದ ಮಗುವಿನ ಸಾವಾದರೂ ತೋಟದವರ ಬಾಯಲ್ಲಿ ಸ್ಥಾನವನ್ನು ಪಡೆಯುವುದಿಲ್ಲ. ಏನೋ ಆ ಕಾರ್ಕಳದ ಮುದಿ ಪೊಮ್ಮನಿಲ್ಲವೆ? ಅವನು ಹೀಗೆ ಕಡ್ಡಿ ಆಗಿತ್ತಲ್ಲ ಆ ಹುಡುಗಿ, ಅದೊಂದು ಜ್ವರದಿಂದ ಸತ್ತೋಯ್ತಂತೆ. ಅದು ಇಷ್ಟು ದಿನ ಬದುಕಿದ್ದೆ ದೊಡ್ಡದು. ಒಂದೆರಡು ಉಸಿರುಗಳಲ್ಲಿ ಆತ ಅದನ್ನೂ ಬಣ್ಣಿಸಿಯಾಯಿತು.
1: ಚೋಮನಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತ.
0: ಮಕ್ಕಳ ವಿರಹವನ್ನು ಚೋಮ ಎರಡೇ ಎರಡು ದಿವಸಗಳಲ್ಲಿ ಸಹಿಸುವುದಕ್ಕೆ ಕಲಿತ. ಕಣ್ಣಿಂದ ಮರವೆಯಾದರೂ ಇನ್ನೇನು, ಇಂದಲ್ಲ ನಾಳೆಯಾದರೂ ಬೇರೆಯಾಗುವವರೆ, ದೇವದೇವರವರನ್ನು ಉಳಿಸಿದ್ರೆ ಸಾಕು ಎಂದಂದುಕೊಂಡ. ಒಂದಕ್ಕೆರಡರಂತೆ ಬಡ್ಡಿ ಹೊರಿಸಿ ಲೆಕ್ಕವನ್ನ ತಿದ್ದಿ ತೋರಿಸಿದ ಮನ್ವೇಲನ ವಿಷಯದಲ್ಲಿಯೂ ಅವನ ಮನಸ್ಸು ನೆಮ್ಮದಿಗೆ ಬಂದಿದೆ. ಸ್ವತಃ ಅವನ ಮೈಯ ಜ್ವರ ಇಳಿಯದೆ ಅವನು ಇನ್ನೂ ಹಾಸಿಗೆಯಲ್ಲೇ ಹೊರಗಿರುತ್ತಾನಾದರೂ ಅವನಿಗೆ ಅದೊಂದು ಚಿಂತೆಯ ವಿಷಯವೆಂದಿಲ್ಲ. ಹೆಚ್ಚೇನು, ಮನೆಯಲ್ಲಿ ದುಡಿಯುವ ಜನರಿಬ್ಬರು ದೂರವಾಗಿ ಬರುವ ಸಂಪಾದನೆ ಕಡಿಮೆಯಾದ ಬೇಸರಕ್ಕೂ ಅವನು ಎದೆಗಾರನೆ. ಅವನ ಚಿಂತೆ ಒಂದೇನೆ, ತಾನು ಇನ್ನೆಂದಾದರೂ ಬೇಸಾಯಗಾರನಾಗುವುದುಂಟೆ ಎಂದು. ಎಷ್ಟೋ ವರ್ಷಗಳಿಂದ ಸಾಗಿ ಬಂದ ಕನಸದು, ಅದಕ್ಕೆ ಇಂಬುಗೊಡುವಂತೆ ಕಾಡಿನ ಎರಡು ಕರುಗಳು ಸಿಕ್ಕಿದ್ದು. ಅವು ಈ ಮೂರು ವರ್ಷದ ಅವಧಿಯಲ್ಲಿ ಕಾಡಿನ ಹುಲಿಯ ಬಾಯಿಗೆ ತುತ್ತಾಗದೆ ಚೆನ್ನಾಗಿ ಬೆಳೆದು ಅವನ ಆಸೆಯನ್ನು ಕೆರಳಿಸಿ ಬಂದುದು. ಇಂದೋ ನಾಳೆಯೋ ತಾನೊಬ್ಬ ಬೇಸಾಯಗಾರನಾದನೆಂಬ ಆನಂದದ ಸ್ವರ್ಗಕ್ಕೆ ಕಾಲೂರಿದುದು ಇವೆಲ್ಲವುಗಳ ಭವಿಷ್ಯವೇನು? ಪ್ರತಿಕ್ಷಣ ಅವನ ಮುಂದೆ ಮನೆಗೊಳಗೆ ನಿಂತಿರುವ ನೇಗಿಲಿನ ಚಿತ್ರ ಕಾಣಿಸುತ್ತಾ ಇದೆ. ಒಮ್ಮೊಮ್ಮೆ ತಾನು ನನಗಾಗಿ ನೇಗಿಲನ್ನು ಹಿಡಿಯಬಾರದಾದರೆ ಇನ್ನೊಬ್ಬರಿಗಾಗಿ ಯಾತಕ್ಕೆ ಹಿಡಿಯಬೇಕು ಎಂದು ಯೋಚಿಸುತ್ತಾನೆ. ಬೇಸಾಯಗಾರನಾಗುವ ಯೋಗ ತನ್ನದಿಲ್ಲದಿದ್ದರೆ ಇನ್ನೊಬ್ಬರ ಗದ್ದೆಯ ಕೆಸರಿನಲ್ಲಿ ಈಜಿ ಏತಕ್ಕೆ ಬಾಳಬೇಕು? ಆತನಿಗಿಲ್ಲ. ವಿಚಾರಗಳ ಕೋಲಾಹಲ ಅವನ ಮೆದುಳಿನಲ್ಲಿ ನಡೆಯುತ್ತಿದೆ. ಈವರೆಗೆ ದನಿಯರು ಎಂದೊಡನೆ ಬಾಗಿ ಬಗ್ಗಿದ ಅವನ ಮನಸ್ಸು, ವಿನಯವೇನು, ದಾಸ್ಯ ಬುದ್ಧಿ ಈಗ ನೆಟ್ಟಗೆ ನಿಲ್ಲಲು ಹೋರಾಡುತ್ತಿದೆ. ನನಗೆಲ್ಲಿಯ ದನಿ? ನನ್ನ ಆಸೆಯನ್ನು ಪೂರೈಸಿದ ದನಿಗಳ ಹಂಗು ನನಗ್ಯಾಕೆ ಎನ್ನುತ್ತಾನೆ. ಮುಂದೆ ಆ ಸರ್ಕಾರಿ ಆಫೀಸರರು ಒಂದು ದಿನ ಬೋಧಿಸಿ ಹೋದಂತೆ ಸ್ವತಂತ್ರ ಜೀವಿಯಾಗಿ ಊರಿನ ಮೈದಾನಿನಲ್ಲಿ ಒಂದು ಗುಡಿಸಲನ್ನು ಕಟ್ಟಿ ನೇರಾಗಿ ತಾನೇ ಸರ್ಕಾರಕ್ಕೆ ತೀರ್ವೆ ಕೊಡುತ್ತಾ ಬರುವೆನಾಗಿ ತರ್ಕಿಸುತ್ತಾನೆ. ಆಗ ಊಟಕ್ಕೇನು ಗತಿ? ದನಿಯರ ಮನೆಯ ಕೂಲಿ ತಪ್ಪಿತಲ್ಲ. ಕಾಡಿನ ಕಟ್ಟಿಗೆಯಿದೆ, ತಳ್ಳಲಿ ಬೀಳಲಿದೆ, ಕೇದಗೆಯ ಬನಗಳಿವೆ. ಬಿಳಲುಗಳನ್ನಾಗಲಿ ಕೇದಗೆಯ ಓಲೆಗಳನ್ನಾಗಲಿ ತರುವುದು, ಸೀಳಿ ಚಾಪೆಯನ್ನು ಬುಟ್ಟಿಯನ್ನು ಹೆಣೆಯುವುದು, ಮಾರಿ ಜೀವಿಸುವುದು, ತಾನೇ ತನ್ನರಸು. ಅತ್ಯಂತ ಸುಖವಾದ ಕನಸು. ಸ್ವಾತಂತ್ರ್ಯದ ಕಲ್ಪನೆಯ ಉತ್ಸಾಹದಿಂದ ಇಂದು ಬೆಳಗಿಗೆ ಓಮನು ಹುಲಿಯನ್ನು ಹಿಡಿದಿದ್ದಾನೆ. ಬಾರಿಸುವ ಕೈಗಳು ಅಶಕ್ತಿಯಿಂದ ನಡುಗುತ್ತಿವೆಯಾದರೂ ಆವೇಶದಿಂದ ಬಡಿಯುತ್ತಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲ. ಬೆಳ್ಳಿ ತನ್ನ ತಮ್ಮಂದಿರನ್ನು ಕರೆದುಕೊಂಡು ಮುಂಜಾನೆಗೆ ಸೊಪ್ಪನ್ನು ತರಲು ಹೋಗಿದ್ದಾಳೆ. ನಿತ್ಯವೂ ದನಿಗಳಲ್ಲಿಗೆ ತಂದು ಹಾಕುವ ಸೊಪ್ಪನ್ನು ತಂದು ಹಾಕದಿದ್ದರೆ ಕೈ ಬಾಯಿಯ ತನಕ ಓಡುವ ಆಸೆಯುಂಟೆ? ಯಾರೂ ಇಲ್ಲದ ಗುಡಿಸಲಲ್ಲಿ ಚೋಮನ ಉತ್ಸಾಹವನ್ನು ತಡೆಯುವವರುಂಟೆ? ಡಮ ಡಮ್ಮ ಡಕಡಕ್ಕ ಎಂದು ಒಂದೇ ಸವನೆ ಬಾರಿಸುತ್ತಿದ್ದಾನೆ. ಹೊರಗಣ್ಣಿಂದ ಯಾರೋ ಮೂರು ನಾಲ್ಕಾವೃತ್ತಿ ಚೋಮ ಚೋಮ ಎಂದು ಕೂಗಿದರೂ ಅವನಿಗೆ ಎಚ್ಚರವೇ ಆಗಲಾರದು. ಕೊನೆಗೆ ಅವರು ತೀರಸಿರಸ್ವರದಿಂದ, ಏ ಸತ್ತವನೆ, ನಿನ್ನ ಕಿವಿ ಪೊಟ್ಟಿ ಹೋಗಿದೆಯಾ ಎಂದು ಕೂಗಲು ಅದು ಮಾತ್ರ ಚೋಮನ ಕಿವಿಯನ್ನು ನಾಟಿತು. ದುಡಿಯನ್ನು ಮೆಟ್ಟುವ ಕೋಲು ಕಳಚಿಬಿತ್ತು. ಒಮ್ಮೆಗೆ ಉತ್ಸಾಹ ಮಾಯವಾಗಿ ಉಸಿರು ಕಟ್ಟಿತು. ಹೊರಗಿಂದ ಕರೆಯುತ್ತಿರುವವರು ಅವನ ದನಿಗಳು. ಸಂಕಪ್ಪಯ್ಯನವರೇ ದನಿಗೆ ತುಸು ದೂರದಲ್ಲಿ ಬಂದು ನಿಂತು ಕರೆಯುತ್ತಿದ್ದರು. ಬೆಳ್ಳಿ ತಂದೆಗೆ ಜ್ವರವೆಂದು ಹೇಳಿ ಬಂದಿದ್ದಳು. ಅದು ತಾವು ಗೇಣಿಗೆ ಹೊಲಕೊಡಲು ನಿರಾಕರಿಸಿದ ಸಿಟ್ಟಿನಿಂದೆಂದು ಅವರಿಗೆ ಸಂಶಯ ಬಂದಿತ್ತು. ಈಗ ದುಡಿಯ ಕೋಲಾಹಲ ಅವರ ಊಹೆಯನ್ನ ಬಲಪಡಿಸಿತು. ಅವನು ಗುಂಡ ಹೊರಕ್ಕೆ ಮೋರೆ ಹಾಕುತ್ತಲೇ, ಜ್ವರದವನ ಕೈ ಇಷ್ಟು ಜೋರಿನಿಂದ ಬಾರಿಸುತ್ತದೆ ಎಂದರು. ಒಂದೇ ಒಂದು ಮಾತು ಸಿಡಿಲೆರಗಿದಂತೆ ಎರಗಿತು. ಚೋಮನ ಕ್ರಾಂತಿಯ ಅಬ್ಬರ ದನಿಯರ ಆ ಸ್ವರವನ್ನು ಕೇಳಿದಾಗ ಗೊಬ್ಬರವಾಯಿತು. ಏನು ಸವಾರಿ, ಮನೆಯ ಕಡೆಗೆ ಬರಲಿಲ್ಲ? ಮಕ್ಕಳು ಕಾಫಿ ತೋಟಕ್ಕೆ ಹೋದ್ರೆ ಮನೆಯ ಮುಂದೆ ಅಲ್ಲಿ ಇಲ್ಲಿ ಚೂರುಪಾರು ಕೆಲಸ ರಾಶಿ ಬಿದ್ದಿದೆ. ಅವನ್ ಯಾರು ಮಾಡುವವರು? ಇನ್ನು ಮಳೆ ಯಾವಾಗ ಬರುತ್ತದೆಂಬುದು ನಿಶ್ಚಯವಿಲ್ಲ. ಸವಾರಿ ಮಳೆಗಾಲಕ್ಕೆ ಮನೆ ಕೆಲಸಕ್ಕೆ ಬಂದಿತೆ? ಇಲ್ಲವೇ ದುಡಿ ಬಾರಿಸಿದ ಬಂಗಲೆಯಲ್ಲೇ ಕಾಲ ಕಳೆಯುತ್ತದೆಯೇ? ದುಡಿಯ ಸದ್ದುಸ್ಪಯ್ಯನವರನ್ನು ಬರಮಾಡಿತ್ತು. ಅವರನ್ನ ಎದುರಿಸುವ ಶಕ್ತಿ ಚೋಮನಿಗುಂಟೆ.
1: ಚೋಮ ತೀರ ಬಗ್ಗಿಕೊಂಡು, ಸಿಟ್ಟು ಮಾಡಬೇಡಿ ಬುದ್ಧಿ, ಎರಡು ದಿನವೆಲ್ಲ ಮನೆಯಲ್ಲೇ ಮಲಗಿ ಬೇಸರ ಬಂದಿತ್ತು. ಇತ್ತ ಮಕ್ಕಳು ಗಟ್ಟಕ್ಕೆ ಹೋದ ಚಿಂತೆ ಬೇರೆ, ಏನೋ ಬೇಸರ ಹೋಗಲಿ ಎಂದು ದುಡಿಯನ್ನ ಹಿಡಿದೆ. ಇಲ್ಲ, ಬೆಳಿಗ್ಗೆ ಪೂಜಾರಿಯ ಕಚೇರಿಗೆ ಹೋಗಿದೆಯೋ? ಹೋಗುವುದಂದ್ರೆ ಹೇಗೆ ಬುದ್ಧಿ, ಕೈಯಲ್ಲಿ ಕಾಸು ಬೇಡುವೆ. ನಿನ್ಗೇನು ಕಡಿಮೆ, ನಾಲ್ಕು ಬುಟ್ಟಿಗಳನ್ನು ಹೆಣಿದ್ರೆ ಎಂಟು ಸೀಸೆಯ ಏರ್ಪಾಡು ಕುಳಿತಲ್ಲಿಯೇ ಆಗುತ್ತದಲ್ಲ. ಇಷ್ಟು ಹೊತ್ತಿನ ತನಕ ಬುಟ್ಟಿ ಚಾಪೆ ಎಂದು ಹಿಗ್ಗಿದ ಮನಸ್ಸಿಗೆ ಒಂದು ಬರೆ ಇಡಬೇಕು. ಸುಮ್ಮನೆ ಮೈಗಳನ್ನಾಗಿ ಬಿದ್ದಿರಬೇಡ, ಗದ್ದೆಗೆ ಬೇಲಿಯಾಗಬೇಕು. ಮನೆ ಹತ್ತಿರದ ತೋಡಿಗೊಂದು ಸಂಕಾಗಬೇಕು. ಅಲ್ಲದೆ ತಂದು ಹಾಕಿದ ಬಿದಿರಿನ ರಾಶಿ ಬಿಸಿಲಲ್ಲಿ ಒಣಗ್ತಾ ಇದೆ, ಅದರಿಂದೊಂದು ಮಾಡನ್ನ ಮಾಡು ಎಂದು ಮಳೆ ಬೀಳುವೊಳಗೆ ಆಗಬೇಕಾದ ಕೆಲಸಗಳ ವಿವರವನ್ನು ಹೇಳಿ ಹೋದ್ರು. ಚೋಮ ನಾಳೆಯಿಂದ ಕೆಲಸಕ್ಕೆ ಬರುತ್ತೇನೆಂದು ಅವರನ್ನು ಸಮಾಧಾನಪಡಿಸಿದ. ಸಂಕಪಯ್ಯನವರಿಗೆ ಸಿಟ್ಟು ಬಂದರೆ ಉಳಿಯುವುದು ಒಂದು ಕ್ಷಣ. ಅಲ್ಲದೆ ಚೋಮನ ಗುಣ ಅವರಿಗೆ ತಿಳಿಯದ್ದಲ್ಲ. ಅವರ ತಂದೆ ಇರುವಾಗಲೂ ಚೋಮನೆಂದರೆ ಮಮತೆ. ಆದುದರಿಂದ ನಾಳೆ ಬರುತ್ತೇನೆಂದೊಡನೆ ಕೇಳಿ ಹೊರಟು ಹೋದರು. ಮರುದಿನ ಚೋಮ ಸೊಂಟಕ್ಕೆ ಕತ್ತಿ ಬಿಗಿದು ತಲೆಗೆ ಹಾಳೆ ಇರಿಸಿ ಹೊತ್ತಿಗೆ ಮೊದಲೇ ದನಿಯರ ಮನೆಯ ಕೆಲಸಕ್ಕೆ ಹೋದ. ದನಿಯರು ಅಂಗಣದಲ್ಲಿ ನಿಂತಿದ್ರು. ಇವನನ್ನು ಕಂಡು ನಗ ಒಂದು ತುಂಡು ಹೊಗೆಸೊಪ್ಪನ್ನು ಎಸೆದು, ಯಾವುದನ್ನು ಹಿಡಿಯುತ್ತಿ ಚೋಮ? ಬೇರೆ ಯಾರೂ ಬರಲಿಲ್ಲ, ಬಿದಿರನ್ನ ಕೂಡಿ ಹಾಕಲು ಚಪ್ಪರದ ತಯಾರಿ ಮಾಡು ಎಂದರು. ಚೋಮ ಹಸನ್ಮುಖಿಯಾಗಿ ಕೆಲಸಕ್ಕೆ ಹೊರಟು ಹೋದ. ಎಂಟು ದಿವಸಗಳು ಸರಿದು ಚೋಮನು ಅವನ ದನಿಯರು ಮೊದಲಿನಂತೆ ಇದ್ದಾರೆ. ಮಳೆಗಾಲದ ಹೆಚ್ಚಿನ ಕೆಲಸಗಳು ಮುಕ್ಕಾಲು ಪಾಲು ಮುಗಿದವು. ಚೋಮನಿಗೆ ದನಿಗಳ ಮುಖವನ್ನು ಕಂಡು ತಿರುಗಿ ಆಸೆ ತುಂಬಿದೆ. ಹೆಚ್ಚು ಬೇಡ, ಒಂದು ಹತ್ತು ಸೇರು ಬೀಜ ಬಿತ್ತುವಷ್ಟು ಜಾಗವನ್ನು ಕೇಳೋಣ ಎಂಬ ಆಸೆ ತಿರುಗಿ ಮೂಡಿದೆ. ನೆಪದಲ್ಲಿ ನೆಪ ಮಾಡಿಕೊಂಡು ಅಂಗಣದಲ್ಲಿ ಕಾದಿದ್ದು ತನ್ನ ಆಸೆಯನ್ನು ಎರಡನೇ ಆವೃತ್ತಿ ಬಿಟ್ಟು ಹೇಳಿದರು. ಸಂಕಪಯ್ಯನವರಿಗೆ ಅವನ ಮುಖವನ್ನು ಕಂಡು ಕನಿಕರವಾಯಿತು. ಹೆಮ್ಮೆ ಮೆರೆಯಿಸಲು ಚೋಮನು ಆ ರೀತಿ ಕೇಳುತ್ತಿಲ್ಲವೆಂಬುದು ಅವರಿಗೆ ಗೊತ್ತು. ಅಲ್ಲದೆ ಅವನ ಹಿರಿಯ ಹುಡುಗರಿಬ್ಬರು ತೋಟಕ್ಕೆ ಹೋದುದರಿಂದ ಸಂಪಾದನೆ ಸೊನ್ನೆಯಾಗಿದೆ. ಇದಾದರೂ ಒಂದು ದೊರೆತರೆ ನಾನು ವರ್ತವಾದರೂ ನನಗೆ ಒಂದಿತಲ್ಲ ಎಂಬ ಆಸೆಯಲ್ಲವೇ ಎಂದು ಅಂದುಕೊಂಡ್ರು. ಆದರೆ ಅವನ ಹೇಳಿಕೆಗೆ ಒಮ್ಮೆಗೆ ಆದೀತೆಂದು ಉತ್ತರ ಕೊಡುವ ಬದಲು, ಚೋಮ ಅವಸರವೇನು, ನಾಳೆ ನಾಡಿದ್ದು ಹೇಳ್ತೇನೆ ಎಂದರು. ಮಳೆಗಾಲಕ್ಕಿರುವುದು ವಾರವೋ ಹತ್ತು ದಿನಗಳು. ಆದರೆ ಚೋಮನು ದನಿಯರ ಮಾತನ್ನು ನಂಬಿ ಆಸೆಯಿಂದ ಮನೆಗೆ ಹೋದ. ಬೆಳ್ಳಿಯೊಡನೆ ತನ್ನ ಭಾಗ್ಯವನ್ನು ಕೊಚ್ಚಿಕೊಂಡ. ರಾತ್ರಿಯೆಲ್ಲ ಸಣ್ಣ ಎರಡು ಮಕ್ಕಳನ್ನು ಕುಣಿಸುತ್ತಾ ದುಡಿಬಾರಿಸಿದ. ಸ್ವತಃ ಸಂಕಪಯ್ಯನವರಿಗೆ ತಮ್ಮ ಆಳು ಚೋಮನಿಗೆ ಹಾಳು ಬಿದ್ದ ಒಂದು ಹೊಲದ ಚೂರನ್ನು ಕೊಡುವುದಕ್ಕೆ ಆಕ್ಷೇಪವಿಲ್ಲ. ಪ್ರತಿ ವರ್ಷವೂ ಗೇಣಿಯನ್ನು ತಿಂದು ಹಾಕುವ ಯಾವ್ಯಾವ ಒಕ್ಕಲುಗಳಿಗಿಂತ ಚೋಮನಿಗೆ ಕೊಡಬಾರದೇಕೆ ಎಂದೇ ಇತ್ತು. ಆದರೆ ತಾಯಿಯ ಮುದ್ರೆಯನ್ನು ದೊರಕಿಸುವುದು ಕಠಿಣವೇ ಸರಿ. ಹಳೆ ಸಂಪ್ರದಾಯದ ಮುದುಕಿಯವಳು, ಹೊಲೆಯರು ಸ್ವತಃ ಬೇಸಾಯ ಮಾಡುವುದೆಂಬ ಹೊಸ ಆಲೋಚನೆ ಅವಳ ಮನಸ್ಸಿನಲ್ಲಿ ಎಡೆಯೇ ದೊರೆಯದು. ಸುತ್ತಮುತ್ತಲಿನಲ್ಲಿ ಮೇಲು ಜಾತಿಯವರ, ಏಕೆ ಸಾಮಾನ್ಯ ಹಳ್ಳಿಯ ಯಾರೊಬ್ಬರ ಮನಸ್ಸಿಗೂ ಒಪ್ಪುಗೆಯಾಗದ ಸಂಗತಿಯದು. ಅವರು ಬೇಸಾಯಗಾರನಾಗಿ ಸ್ವತಂತ್ರರಾದರೆ ನಾಳೆ ನಾವು ನೇಗಿಲು ಹಿಡಿದರೆ ಸರಿ ಎಂದು ತಿಳಿದರು ಜನರು. ಎಷ್ಟಿದ್ರೂ ಸಂಕಪಯ್ಯನವರು ಬಡ ಚೋಮನಿಗಾಗಿ ತಾಯಿಯನ್ನ ಮೃದುವಾಗಿ ಮಾತಾಡಿಸಿ ನೋಡಿದರು, ಬಲವಾಗಿ ಬೇಡಿದ್ರು. ತಾಯಿಯ ಉತ್ತರ ಒಂದೇ, ಬೇರೆ ಯಾರಾದರೂ ಹಾಗೆ ಮಾಡಿದ್ದಾರೆ, ಮೊದಲಿಗೆ ನೀನು ಹೊಲೆಯರಿಗೆ ಉಪವೀತ ಕೊಡುವುದು ಬೇಡ, ನಾಳೆ ನಿನಗೆ ಅಪಕೀರ್ತಿ ಬಂದಿದೆ. ಸಂಕಪಯ್ಯನವರು ಮುಂದಿನ ಚಿತ್ರವನ್ನು ಸ್ಮರಿಸಿಕೊಂಡ್ರು. ಚೋಮನನ್ನು ಗೇಣಿಯ ಒಕ್ಕಲನ್ನಾಗಿ ಮಾಡುವುದರಿಂದ ತನಗೆ ಅಪಕೀರ್ತಿಯೇ ಸರಿ ಎಂದು ನಿಶ್ಚಯ ಮಾಡಿಕೊಂಡ್ರು. ಉಪಾಯವಿಲ್ಲದೆ ಎರಡು ದಿವಸಗಳ ತನಕ ಸುಮ್ಮನಿದ್ದು ಆನಂತರ ಇದ್ದ ಸಂಜೆಯನ್ನು ಬಲವಾಗಿ ವಿವರಿಸಿ ಎಲ್ಲವನ್ನೂ ತಿಳಿಸಿದರು. ಚೋಮನ ಕಣ್ಣುಗಳಿಂದ ನೀರು ಹನಿದುದನ್ನು ಕಂಡು ವ್ಯಥೆಗೊಂಡ್ರು. ಚೋಮ ತನ್ನ ಹಾಸುಗೆಗೆ ಸರಿಯಾಗಿ ಕಾಲು ನೀಡಬೇಕು, ನಮ್ಮ ಹಣೆಯಲ್ಲಿ ಬರೆಯದಿದ್ದುದಕ್ಕಾಗಿ ಅತ್ತರೆ ಉಪಯೋಗ. ಅವನ ಈ ಮಾತು ಚೋಮನ ಮನಸ್ಸಿಗೆ ಯಾವ ರೀತಿ ತೋರಿತೋ ಯಾರು ಬಲ್ಲರು. ಆತನ ಮನಸ್ಸು ಉದ್ವಿಗ್ನಗೊಂಡಿತು. ಅವನು ಕೆಲಸಕ್ಕೇನು ಬರುತ್ತಲೇ ಇದ್ದ, ಹೋಗುತ್ತಲೇ ಇದ್ದ, ತೋರಿಕೆಯ ನಗುವನ್ನು ಸಂಕಪ್ಪಯ್ಯನವರೆದುರಿಗೆ ಇರಿಸಿಕೊಂಡು ಇದ್ದ. ಆದರೆ ಅಂತರಂಗದಲ್ಲಿ ಅತಿಯಾದ ಮತ್ಸರ ಉಂಟಾಗಿದೆ. ಇಡೀ ಹಳ್ಳಿಯ ರೈತರ ಮೇಲೆಯೇ ಅವನಿಗೆ ಮತ್ಸರ ಬಂದಿದೆ. ಅದು ಒಂದೇ ಕಾರಣದಿಂದ, ತನ್ನನ್ನು ಜೀವಿತದ ಕೂಲಿಯಾಗಿರಿಸಿ ತಾವು ಬೇಸಾಯಗಾರರಾದದಕ್ಕೆ. ಬೇಸಾಯದಿಂದ ಉಳಿದವರಿಗೆ ಸಿಗುವ ಸ್ವರ್ಗವಾಗುವುದೆಂದು ಯೋಚನೆ ಅವನಿಗಿಲ್ಲ. ಅದು ಸ್ವರ್ಗವೇ ಇರಲಿ ನರಕವೇ ಇರಲಿ, ತನಗೂ ಅದು ಸಿಗಬಾರದೇಕೆ ಎಂಬುದು ಅವನ ವಾದ. ಇದಾದ ಎರಡು ದಿವಸಗಳ ಆನಂತರ ಅವನು ದನಿಗಳದ್ದೊಂದು ಬಿಟ್ಟು ಹಿಡಿದು ಮಗ್ಗುಲ ಹಳ್ಳಕ್ಕೆ ಹೋಗಿದ. ಇವನು ಹೋದ ಮನೆ ಕೃಷಿಯನ್ನರದ್ದು. ಅವನು ಒಬ್ಬ ಗೇಣಿಯ ಒಕ್ಕಲು. ಅವನಲ್ಲಿಗೆ ಹೋದಾಗ ಅವನೊಡನೆ, ನಿಮ್ಮ ಊರಿನಲ್ಲಿ ಗೇಣಿಗೆ ಗದ್ದೆ ಸಿಕ್ಕೀತೆ ಎಂದು ವಿಚಾರಿಸಿದ. ಆತನು, ನಮ್ಮದೇ ಗದ್ದೆ ಆಸ್ತಿ ಉಂಟೆಂದು ಇನ್ನೂ ಗೇಣಿಗೆ ಕೊಡದೆ ಉಳಿದಿದೆ, ಪಾದ್ರಿ ಸಾಹೇಬರನ್ನು ಕೇಳಿದರೆ ಖಂಡಿತವಾಗಿ ಕೊಡಬಹುದೆಂದು ಅವನಿಗೆ ಅಭಯವನ್ನು ಕೊಟ್ಟ. ಆ ದಿನ ಅವರನ್ನು ಕಂಡು ಬರಲು ಅವಕಾಶವಿಲ್ಲದರಿಂದ ದನಿಯರ ಕೆಲಸ ಮುಗಿಸಿಕೊಂಡು ಗುಡಿಸಲಿಗೆ ಮರಳಿದ. ಮರುದಿನ ಸಂಕಪ್ಪಯ್ಯನವರಲ್ಲಿ ತನಗೆ ನಂಟರ ಮನೆಯಲ್ಲಿ ಒಬ್ಬ ಕಾಯಿಲೆಯವನನ್ನು ನೋಡುವ ಕೆಲಸವಿದೆ ಎಂದು ಹೇಳಿದ. ಅನುಮತಿ ಪಡೆದು ಹೊರಟು ಅವರ ಮನೆಗೆ ಹೋದ. ಆ ಮನೆಯ ರೈತ ಅವನನ್ನು ಕಟ್ಟಿಕೊಂಡು ತಮ್ಮ ಪಾದ್ರಿಗಳಲ್ಲಿಗೆ ಹೋದ. ಆಗ ಚೋಮನ ಮನಸ್ಸಿನಲ್ಲಿ ತುಂಬಾ ಸುಖದ ಕನಸುಗಳು ಕಾಣಿಸಿಕೊಂಡವು. ಹಿಂದೂಗಳಂತೆ ಪಾದ್ರಿಗಳು ತನ್ನನ್ನು ನಿರಾಕರಿಸಲಿಕ್ಕೆಂಬುದು ಅವನ ನಂಬಿಕೆ. ಅವರು ತನ್ನವರನ್ನು ಮುಟ್ಟುತ್ತಿಲ್ಲವೆ. ಪಾದ್ರಿಗಳ ಗರ್ಜಿಗೆ ಆ ಇಬ್ಬರು ಅಲ್ಲಿ ಅವರನ್ನು ಕಾದುಕೊಳ್ಳಿತು. ಪಾದ್ರಿ ಸಾಹೇಬರ ಭೇಟಿಯಾಗಲು ಬಹಳ ಸಮಯ ಹೋಯಿತು. ಅವರಿಗೆ ಎಲ್ಲಾ ಸಂಗತಿ ತಿಳಿದು ಬರಲು ತೀರ ಉತ್ಸಾಹದಿಂದ ಹೊರಕ್ಕೆ ಬಂದು, ಏನು ಚೋಮನೆಂದು ನಿನ್ನ ಹೆಸರೇ? ಚೋಮ, ಗೇಣಿಗೆ ಕೊಡಬಹುದಾದಂತಹ ಗದ್ದೆಗಳಿವೆ. ಬರೇ ಗದ್ದೆಗಳಲ್ಲ, ಬಹಳ ಒಳ್ಳೆಯ ಗದ್ದೆಗಳೇ ಇವೆ. ನಿಮ್ಮ ಹಳ್ಳಿಗೆ ತೀರ ಸಮೀಪದಲ್ಲಿಯೇ ಇದೆ, ಆದರೆ ಅವೆಲ್ಲಿ ಇಗರ್ಜಿಯ ಆಸ್ತಿ. ನಮ್ಮ ಜಾತಿಯವರಿಗೆ ಅಲ್ಲದೆ ಇತರರಿಗೆ ಗೇಣಿ ಕೊಡಲು ಬರುವುದಿಲ್ಲ. ಚೋಮ, ನೀನು ಹಾಳಾದ ಅವರಿವರ ಚಾಕರಿ ಮಾಡಿಕೊಂಡಿರುವ ಬದಲು ಕ್ರಿಶ್ಚನ್ನನಾಗಿ ಸ್ವತಂತ್ರನಾಗಬಾರದೆ ಎಂದು. ಚೋಮ ಮರು ಮಾತನಾಡಲಿಲ್ಲ. ಸಿಟ್ಟಿನಿಂದ ಕಿರಿಕಿರಿಯಾಗಿ ಅಲ್ಲಿಂದ ಹೊರಟು ನೇರಾಗಿ ತನ್ನ ಗುಡಿಸಲಿಗೆ ಬಂದು ಮಲಗಿದ. ಬೆಳ್ಳಿಗೂ ಆ ಸಂಜೆಯ ತನಕ ಸುದ್ದಿಯನ್ನು ತಿಳಿಸಲಿಲ್ಲ. ಸಂಜೆ ತುಡಿಯನ್ನು ಹಿಡಿದು ತನ್ನ ಹೃದಯದ ದುಃಖವನ್ನೆಲ್ಲ ಕಳಚಿಕೊಂಡ. ನಿಷ್ಕರ್ಮೆಯಿಂದ ಮಳೆ ಎಡೆಬಿಡದೆ ಬಡಿಯುತ್ತಲೇ ಇದೆ. ಅದರಲ್ಲೇ ಬೆಳ್ಳಿಯು ಅವಳ ತಮ್ಮಂದಿರು ಸುತ್ತಮುತ್ತಲೋದಕ್ಕೆ ಹೋಗಿ ಬಂದಬೇಕು. ಮಳೆಗಾಲದಲ್ಲಿ ದೂರಕ್ಕೆ ಹೋಗಬೇಕೆಂದು ಮನೆಯ ಸುತ್ತಮುತ್ತ ಎಲ್ಲಿ ಸವರಿದ್ರೂ ಸೊಪ್ಪೆ. ಇತ್ತ ಹೊಲಗಳಲ್ಲಿ ನೀರು ನಿಲ್ಲಲು ತೊಡಗಿದೆ. ಗದ್ದೆಗಳನ್ನೆಲ್ಲ ಉತ್ತು ಅಗೆಯನ್ನು ಮಾಡಲು ಸಿದ್ಧತೆಯಾಗಬೇಕು. ಎಲ್ಲೆಲ್ಲಿಯೂ ಕೂಲಿಗಳ ಅಭಾವ, ಏಕೆಂದರೆ ಎಲ್ಲರ ಬೇಸಾಯ ಒಂದೇ ಸಮಯದಲ್ಲಾಗಬೇಕು. ಇಷ್ಟು ದಿನ ಬಿಸಿಲು ಕಾದು ಒಮ್ಮೆಗೆ ಜಡಿ ಮಳೆ ಬೀಳತೊಡಗಿದ್ದರಿಂದ ಪ್ರತಿ ಮನೆಯಲ್ಲಿ ನೆಗಡಿ ಶೀತ ಜ್ವರವೆಂದು ಮಲಗಿದ್ದಾರೆ. ಸುದೈವದಿಂದಲೋ ದುರ್ದೈವದಿಂದಲೋ ಚೋಮನ ಮನೆಯಲ್ಲಿ ಕಾಯಿಲೆಯ ಹೆಸರಿಲ್ಲ. ಸದಾ ನರಳುತ್ತ ಬಿದ್ದಿರುವ ನೀಲಕಾಳರು ಚುರುಕೆಯಿಂದ ತಿರುಗಾಡಲು ಸಮರ್ಥರಾಗಿದ್ದಾರೆ. ತಮ್ಮ ಪಾಲಿನ ಶ್ರಮಕ್ಕೆ ಅವರು ನಗುತ್ತಾ ಮೈಯೊಡ್ಡುವ ಉತ್ಸುಕತೆಯಲ್ಲಿದ್ದಾರೆ. ಬೆಳ್ಳಿಯ ಅವಸರವು ಹೇಳಿಕೊಳ್ಳುತ್ತದೆ. ಸೊಪ್ಪು ತರುವುದು, ಅಡುಗೆ ಮಾಡುವುದು, ದನಿಯರ ಮನೆಗೆ ಓಡುವುದು, ನಾಟಿ ಕೆಲಸ ಪ್ರಾರಂಭವಾಗಿದೆ. ಚೋಮನು ಅವಸರದಿಂದ ಓಡಾಡ್ತಾ ಇದ್ದಾನೆ. ಅವನದೇ ಎತ್ತಿನ ಜೋಡಿಯನ್ನು ಪ್ರಥಮ ಬಾರಿಗೆ ಆತ ನುಗ್ಗಕ್ಕೆ ಕಟ್ಟಿದ್ದಾನೆ. ಮಳೆ ಬರುತ್ತಿದ್ದರೂ ರಕ್ಷಿಸದೆ ತನ್ನ ದನಿ ಹೊಲವನ್ನು ಉಳುತ್ತಿದ್ದಾನೆ. ಅವನ ಜೊತೆಯಲ್ಲಿ ಇನ್ನೂ ಕೆಲವು ಆಳುಗಳನ್ನು ಹಾಕಿದ್ದಾರೆ. ಅವರ ಬಾಯಿಯಿಂದ ಓ ಓ ಎಂಬ ರಾಗಾಲಾಪ ಕೇಳಿಸುತ್ತಿದೆ. ಚೋಮನ ಬಾಯಿಯಿಂದ ಯಾವ ರಾಗವೂ ಹೊರಡುವುದಿಲ್ಲ. ಕೇವಲ ಯಂತ್ರದಂತೆ ನೇಗಿಲನ್ನು ಅನುಭವಿಸುತ್ತಿದ್ದಾನೆ. ನೇಗಿಲು ಅಡ್ಡ ಹೊಡೆಯಲಿ, ನೀಟ ಹೋಗಲಿ, ಗಮನಿಸುವಂತಿಲ್ಲ. ಅವನು ಎತ್ತುಗಳನ್ನು ಅಟ್ಟಿಕೊಂಡು ಹೋಗುವ ಬದಲು ಎತ್ತುಗಳೇ ಅವನನ್ನು ಎಳೆದುಕೊಂಡು ಹೋಗುವ ಹಾಗಿದೆ. ತನ್ನ ಸ್ವಂತ ಬೇಸಾಯಕ್ಕೆ ನೆರವಾಗಬೇಕೆಂದು ಸಾಕಿದ ಎತ್ತುಗಳನ್ನು ತನ್ನ ಜೀವನದ ಆಕಾಂಕ್ಷೆಗೆ ಅಡ್ಡಿ ಬಂದ ದನಿಯರ ಸಲುವಾಗಿ ನೇಗಿಲಿಗೆ ಕಟ್ಟಿದ್ದಾನೆ. ಕೆಲಸ ಮಾಡಲು ಮನಸ್ಸಿನಿಂದ ಬಂದಿತ್ತು. ಆದರೂ ಆಳುವವನು ಜಗವೇ ತಿರಸ್ಕರಿಸಿದ ಆಳು ಆಳಿನ ಕೆಲಸ ಮಾಡುತ್ತಿದ್ದಾನೆ. ಮಳೆ ಬೆಳೆಯುತ್ತಿರುವಾಗಲೂ ನೇಗಿಲನ್ನು ನಿಲ್ಲಿಸಿ ಮಳೆಯಲ್ಲಿಗೆ ತನ್ನ ಕಣ್ಣೀರನ್ನಾದರೂ ಸೇರಿಸಿ ಕೆಲಸ ಮಾಡುತ್ತಾನೆ. ತನ್ನ ಎತ್ತುಗಳು ದನಿಯ ಹೊಲದಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆ ತನ್ನ ಎದೆಯ ಮೇಲೆ ಇಡುವ ಹೆಜ್ಜೆಯನ್ನು ಕಾಣುತ್ತಿದೆ. ತಾನಾವ ಕೆಟ್ಟ ಗಳಿಗೆಯಲ್ಲಿ ಆ ಕರುಗಳನ್ನು ತಂದು ಸಾಕಲು ನಿಶ್ಚಯಿಸಿದನೆಂದು ತನ್ನನ್ನೇ ಶಪಿಸಿಕೊಳ್ಳುತ್ತಾನೆ. ತಾನು ಅವುಗಳನ್ನು ತಾರದಿರುತ್ತಿದ್ದರೆ ಅವು ಹಿರಿಯ ಬಾಯಿಗೆ ಬಿಡುತ್ತವಲ್ಲದೆ ಎಂಬ ಯೋಚನೆ ಬರುತ್ತದೆ. ಅವನ ದುರ್ದೈವದ ಚಿಂತೆ ಕಡುಕೋಪದಲ್ಲಿ ಪ್ರಯಾಣಿಸಿ ಒಮ್ಮೊಮ್ಮೆ ಎತ್ತುಗಳ ಬೆನ್ನಿನ ಮೇಲೆ ಎರಗುವುದುಂಟು. ಏಟಿನ ಬರಕ್ಕೆ ಅವು ನೆಗೆದಿರುತ್ತವೆ. ಅವುಗಳ ಗತಿಯು ತನ್ನ ಗತಿಗಿಂತ ಭಿನ್ನವಾಗಲು ಇವನ ಮನಸ್ಸಿನ ಓಟವನ್ನು ಯಾರೋ ತಡೆದಂತಾಗುತ್ತದೆ. ತಾನು ಎತ್ತುಗಳನ್ನು ಹಿಡಿಯುತ್ತಿದ್ದೇನೆ, ಅವುಗಳ ತಪ್ಪೇನು, ತನ್ನಂತ ಮೂರ್ಖನಿಲ್ಲ ಎಂದು ಯೋಚಿಸುತ್ತಾನೆ. ಅವನ ಉಳುವ ಕೆಲಸವಂತೂ ಸಾಗುತ್ತಲೇ ಇದೆ. ಉತ್ತ ಸಾಲನ್ನೇ ಉಳಿತ ಬಂದರೂ ಬಂದನು. ಒಂದು ಬಾರಿ ಇವನ ಜೊತೆಗೆ ಉಳುತ್ತಿದ್ದವರೆಲ್ಲ ನೊಗವನ್ನು ಕಳಚಿ ಹೊರಟು ಹೋದರು. ಇವನನ್ನು ಕಲೆದು ಕೂಗಿ ಹೋದರು. ಇವನ ಯೋಚನೆಯಲ್ಲಿ ಎಲ್ಲೆತ್ತೋ ತಿಳಿಯಲು ಉಳುತ್ತಲೇ ಇದೆ. ಉಳುವುದರಲ್ಲಿ ವಿಜಯಿತು. ಎತ್ತುಗಳು ಉಸಿರು ಬರೆಯುತ್ತ ಬಾಯಿಯಲ್ಲಿ ಜೊಲ್ಲನ್ನು ಸುರಿಸಿ ನಿಂತು ಬಿಟ್ಟವು. ಇವನು ನಿಂತು ಅವನಿಗೂ ತಿಳಿದು ಎಷ್ಟು ಹೊತ್ತು ನಿಂತಿತ್ತೆಂದು ತಿಳಿಯಲು ಅವನ ಕೈಯಿಂದ ನೇಗಿಲನ್ನು ಎಳೆದುಕೊಂಡೇ ಎತ್ತುಗಳು ಗುಡಿಸಲಿಗೆ ನಡೆದವು. ಅವು ಆ ರೀತಿ ಮನೆಗೆ ಬಂದದ್ದನ್ನು ಕಂಡು ಬೆಳ್ಳಿಗೆ ಆಶ್ಚರ್ಯವಾಯಿತು. ಅವಸರದಿಂದ ಅವುಗಳ ಜೊತೆಯನ್ನು ಹಿಡಿಸಿ ನೇಗಿಲನ್ನು ಕಳಚಿ ಅಂಗಳದಲ್ಲಿ ಕೆಡೆದು ಎತ್ತುಗಳನ್ನು ಅವುಗಳಿಗಾಗಿ ಕಟ್ಟಿದ ಮಾಡಿಗೆ ಒಯ್ದಳು. ಎತ್ತುಗಳ ಮೈಗಳು ಏಟಿನಿಂದ ಊರಿ ಹೋಗಿದ್ದವು.
0: ಬಾಯಿಯಿಂದ ಜಲ್ಲು ಎಲ್ಲೂ ಸುರಿಯುತ್ತಿತ್ತು. ಕನಿಕರದಿಂದ ಅವುಗಳ ಮೈಯನ್ನು ಸವರುತ್ತಾ ಮೀವು ಬಿಟ್ಟಿದಳು. ಮರುಕ್ಷಣವೇ ಅವಳ ಮನಸ್ಸು ತಂದೆಯ ಕಡೆಗೆ ಹರಿಯಿತು. ಅಪ್ಪ ಎಂದು ಕೂಗುತ್ತಾ ಬಯಲಿಗೆ ಕತ್ತಲು ಮಸುಕು ಮಸುಕಾಗಿ ಕರೆದಿತ್ತು. ಅಪ್ಪನ ಉತ್ತರ ಸಿಗಲಿಲ್ಲ. ಹಾಗೆಯೇ ಅವಸರದಿಂದ ಮುಂದುವರೆದಳು. ಹಾದಿಯಲ್ಲಿ ಯಾರನ್ನೂ ಎಡವಿ ಮುಗ್ಗರಿಸಿದಳು. ಅಯ್ಯೋ ಎಂದು ಗಾಬರಿಯಿಂದ ನೆಲದಿಂದ ಎದ್ದು ನಿಂತುಕೊಂಡಿದ್ದಾಳೆ. ಎದುರಿಗೆ ಚೆನ್ನಾಗಿದ್ದಾನೆ. ನಡು ಹೊಲದಿಂದ ಅದೇ ಗದ್ದೆಯ ಅಂಚಿಗೆ ಬಂದು ಕುಳಿತಿದ್ದ ಅವನಿಗೂ ಎಚ್ಚರವಾಯಿತು. ಇಲ್ಲೇನು ಮಾಡುತ್ತೀಯಾ ಎಂದು ಕೇಳಿದಳು. ಎಲ್ಲಿ ಎಂದು ಅವನು ಕೇಳಿ.
1: ಕೆಲವು ದಿನಗಳಿಂದ ಅವನ ಮನಸ್ಸು ಚೆನ್ನಾಗಿಲ್ಲವೆಂದು ಅವಳಿಗೆ ತಿಳಿದಿದೆ. ಆದುದರಿಂದ ಹೆಚ್ಚು ಮಾತನಾಡದೆ ಮನೆಯ ತನಕ ಕೈ ಹಿಡಿದು ಕರೆದಿದ್ದಳು. ಆತ ಚಿಕ್ಕ ಮಗು ತಾಯಿಯನ್ನು ಹಿಂಬಾಲಿಸುವಂತೆ ಅವಳ ನಡೆಯನ್ನು ಹಿಂಬಾಲಿಸಿ ಹೋದ. ಗುಡಿಸಲು ಬಂತು. ಒಳಕ್ಕೆ ಕರೆದಿದ್ದಳು. ಎಲ್ಲಿ ಅವನ ಕೈ ಬಿಟ್ಟಳೋ ಅಲ್ಲೇ ಕುಳಿತ. ಅವಸರದಿಂದ ಬೆಳ್ಳಿಯು ಬಿಸಿ ನೀರನ್ನು ಒಂದು ಮಡಿಕೆಯಲ್ಲಿ ಕಾಯಿಸಿ ಅಪ್ಪ ಮೀಯುತ್ತಿದ್ದ ಎಂದು ಕೇಳಿದೆ. ಯಾಕೆ ಎಂಬ ಉತ್ತರ ಬಂತು. ಮಳೆ ಬಿಟ್ಟುದರಿಂದ ಅಂಗಣದಲ್ಲಿ ಒಂದು ಮಣೆಯನ್ನಿರಿಸಿ ಅವನ ಮುಳ್ಳಿಸಿ ನಾಲ್ಕು ತಂಬಿಗೆ ನೀರನ್ನು ಇಟ್ಟು ನೀರನ್ನು ಕರೆದು ಅಪ್ಪನ ಮೇಲೆಜ್ಜಲು ಹೇಳಿದಳು. ಅಂತೂ ಸ್ನಾನ. ಆನಂತರ ಬೆಳ್ಳಿ ಗಂಜಿಯನ್ನು ತಂದು ಅವನ ಮುಂದಕ್ಕೆ ಬಿಸಿದಳು. ಉಣ್ಣು ಎಂದಳು. ಏನು ಎಂದು ಕೇಳುತ್ತಾನೆ. ಊಟವಾಯಿತು. ಮಲಗುವುದಕ್ಕೆ ಅವನಿಗಾಗಿ ಒಂದು ಹರಕು ಚಾಪೆಯನ್ನು ಹೆಚ್ಚಿಸಿ

ಹಗಲೆಲ್ಲ ದಣಿದ ಮಕ್ಕಳಿಬ್ಬರು ಮಲಗಿ ನಿದ್ದೆ ಹೋದ್ರು. ಸೋಮನನ್ನು ಮಾತಾಡಿಸಲು ಅವಳಿಷ್ಟು ಪ್ರಯತ್ನಿಸಿದ್ರು, ನಿರರ್ಥಕವಾಯಿತು. ಬೆಳ್ಳಿಯು ಆಗ ದುಡಿಯನ್ನು ತಂದು ಒಲೆಯ ಉರಿಗೆ ತುಸು ಹಿಡಿದು ಅವನ ಮುಂದಕ್ಕಿರಿಸಿದಳು. ಮಾತನಾಡದೆ ಲೇ ಲೇ ಲೇ ಚೆನ್ನು ಲೇ ಲೇ ಲೇ ಎಂದು ಹಾಡತೊಡಗಿದಳು. ತುಸು ಸಮಯ ಅವನು ಮೌನವಾಗಿಯೇ ಇದ್ದ. ಮಳೆಗಾಲ ತೊಡಗಿದಂದಿನಿಂದ ದುಡಿಯನ್ನು ಮುಟ್ಟಿ ನೋಡಿರಲಿಲ್ಲ. ಈಗ ಒಮ್ಮಿಂದೊಮ್ಮೆಗೆ ಸ್ಫೂರ್ತಿ ಬಂದಂತಾಗಿ ಅದನ್ನು ಬಾಚಿ ಹಿಡಿದು ಬಾರಿಸಲು ತೊಡಗಿದ. ಹಾಡೂ ಸಾಗಿತು, ಡಮಡಮ್ಮವೂ ನಡೆಯಿತು. ಆವೇಶ ಅತಿಯಾಗಿ ತಂದೆ ಮಕ್ಕಳಿಬ್ಬರು ಕುಣಿಯತೊಡಗಿದರು. ಮಗಳು ತಂದೆಯ ಪ್ರೀತಿಯ ಸಲುವಾಗಿ ಕುಣಿದಳು. ಆತ ತನಗೆ ಗೊತ್ತಿಲ್ಲದೇ ಕುಣಿದ. ಬಹಳ ಹೊತ್ತಿನ ಸಮಯವೂ ಈ ಲೀಲೆ ಸಾಗಿತು. ಕೊನೆಗೆ ಎಲ್ಲವನ್ನ ಮುಗಿಸಿ ಮುದುಕ ಚಾಪೆಯ ಮೇಲೆ ಕುಳಿತ. ಹುಡುಗಿಯು ಅವನ ಬಳಿಯಲ್ಲಿ ಕುಳಿತು ಮೈಯನ್ನು ಸವರುತ್ತಾ ತೀರ ಮೃದು ನುಡಿಯಿಂದ, ಅಪ್ಪ ಏನಿವತ್ತು ಮೈ ಚೆನ್ನಾಗಿಲ್ಲ ಎಂದೆ. ಮೈಯೆಂದೇ ಮಾತಾಡಿಸಿದ್ಲು, ಮನಸ್ಸು ಎನ್ನಲಿಲ್ಲ. ಚೋಮು ಮೆಲ್ಲನೆ, ಏನು ಚೆನ್ನಾಗಿದ್ರೇನು, ಅದೃಷ್ಟ ಚೆನ್ನಾಗಿಲ್ಲದ ಮೇಲೆ ಎಂದ. ಮಾತು ಒಂದೊಂದಾಗಿ ಮುಂದುವರಿಯಿತು. ಪಾದರಿಯ ಹತ್ತಿರ ಹೋಗಿ ಬಂದಂದಿನಿಂದ ನಡೆದ ಯಾವತ್ತೂ ಸಂಗತಿಗಳನ್ನು ಮಗಳೆದುರಿಗೆ ತೋರಿಕೊಂಡ. ಬೆಳ್ಳಿಯು ಜಾಣೆ, ತಮ್ಮ ನೆಲೆಯನ್ನರಿತಳು. ಲೋಕವೆನ್ನುವ ಹಾಗೆ ಕರಿನಾಯಿ ಬಿಳಿದಾಗಲಾರದೆಂದು ಬಲ್ಲವಳು. ಆದುದರಿಂದ ಅಪ್ಪ ನಾವು ಯೋಗ್ಯತೆಗೂ ಮೀರಿ ಆಸೆ ಮಾಡಿದರೆ ನಡೆದಿದೆ. ಬೇಸಾಯ ಮಾಡಬೇಕಾದ್ರೆ ಬ್ರಾಹ್ಮಣರಾಗಿಯೋ ಬಂಟರಾಗಿಯೋ ಗೌಡರಾಗಿಯೋ ಹುಟ್ಟಬೇಕಲ್ವೇ? ಹಾಳಾದ ಹೊಲೆಯರಾಗಿ ಹುಟ್ಟಿ ಬೇಸಾಯ ಮಾಡಬೇಕು ಎಂದ್ರೆ ಆಗ್ತದೆ? ದನಿಗಳಾದರೂ ಏನ್ ಮಾಡ್ತಾರೆ? ಊರಿನ ಕಟ್ಟುಕಟ್ಟಳೆಯಲ್ವೇ, ಅದನ್ನವರು ಮುರಿದ್ರೆ ಅವರಿಗೆ ಯಾರೇನಂದರು? ಅವರ ಸುದ್ದಿ ಬಿಡು, ನಾಳೆ ನೀನೇ ಬೇಸಾಯಗಾರನೆಂದು ತಿಳಿ. ಆಗ ನಮ್ಮ ಜಾತಿಯವರೇ ಎಷ್ಟು ಸಿಟ್ಟಾಗ್ಲಿಕ್ಕಿಲ್ಲ. ಅಲ್ಲದೆ ನಮ್ಗೆ ಏನು ಕಡಿಮೆ ಆಗಿದೆ? ಎರಡು ಎತ್ತುಗಳಿವೆ, ಇನ್ಯಾರಿಗೆ ಎತ್ತಿನ ಜೋಡಿ ಇದೆ? ಉಳುವುದು ಕೊಯ್ಯುವುದು ನಮಗೆ ತಪ್ಪಿದ್ದಲ್ಲ. ಬೇಸಾಯಗಾರರಾದ್ರಿಂದ ಹೊತ್ತೇನು ಲಾಭ? ನಾಲ್ಕು ಸೇರು ಭತ್ತ ಹೆಚ್ಚಿಗೆ ಬರಬಹುದು. ಮಳೆ ಬೆಳೆ ಚೆನ್ನಾಗಿರದಿದ್ರೆ ನಾಲ್ಕು ಹೋಗಲೂಬಹುದು. ಈಗ ಒಂದಾದರೂ ಅಂತ ಚಿಂತೆಯುಂಟೆ? ಮೈಯಲ್ಲಿ ಮಾಂಸವಿರುವಷ್ಟು ದಿನ ದುಡಿದ್ರೆ ಬೇಡ ಅನ್ನುವರಿದ್ದಾರೆ. ಜೈಮೆಗೆ ಹೋದ ದಿವಸ ಎರಡು ಪಾವು ಅಕ್ಕಿ ತಪ್ಪಿದ್ದುಂಟೆ. ಕೂಟೆ ತೊಡಗಿದಂದಿನಿಂದ ದಿನಕ್ಕೆ ಒಂದು ಸೇರು ಅಕ್ಕಿ ಸಿಗಲಿಲ್ವೇ ಅಲ್ವೇ? ನೀನು ಎತ್ತನ್ನು ಕಟ್ಟಿದ್ರೆ ಏನಾದರೂ ಕೊಟ್ಟೆ ಕೊಡುತ್ತೇನೆ ಅಂದಿದ್ದಾರೆ. ನಿಮ್ಗಿಷ್ಟಲ್ಲದೆ ಇನ್ನೇನಾಗಬೇಕು ಎಂದು. ಮಗಳದ್ದು ಬಲು ದೀರ್ಘವಾದ ಉಪನ್ಯಾಸ. ಚೋಮನಿಂದ ಯಾವ ಉತ್ತರವೂ ಬರಲಿಲ್ಲ. ಅವನ ಮುಖವನ್ನು ನೋಡೋಣವೆಂದ್ರೆ ಎಲ್ಲವೂ ಕತ್ತಲೆ. ರಾತ್ರಿ ದೀಪ ಉರಿಸುವ ಮನೆಯಲ್ಲವೆಂದು ಮೊದಲೇ ಹೇಳಿರುವೆವು. ಅದರಿಂದಾಗಿ ತಂದೆಯ ಮನೋಭಾವವನ್ನು ತಿಳಿಯಲಾರದೆ ಆತ ನಿದ್ರೆ ಹೋಗಿರಬೇಕೆಂದು ಆಕೆ ತಿಳಿದಳು. ಅವನ ಅವಸ್ಥೆಯೂ ಒಂದು ರೀತಿಯಲ್ಲಿ ನಿದ್ರಾವಸ್ಥೆಯಂತೆಯೇ ಇತ್ತು. ಮನಸ್ಸಂತೂ ಜಾಗೃತಾವಸ್ಥೆಯಲ್ಲಿರಲಿಲ್ಲ. ಅವಳು ಅವನ ಮಗ್ಗುಲಲ್ಲಿಯೇ ಹಾಸಿಗೆಯನ್ನು ಹರಡಿ ಇದ್ದೊಂದು ಸೀರೆಯನ್ನು ಎಳೆದು ಮುದುಡಿ ಮಲಗಿಕೊಂಡಳು. ಹೊರಗಿನಿಂದ ಮಳೆ ಬಡಿಯತೊಡಗಿತು. ಮಳೆಯೊಂದಿಗೆ ಗಾಳಿಯ ಆರ್ಭಟೆಯು ಅಧಿಕವಾಯಿತು. ಸುತ್ತಲಿನ ಮರಗಿಡಗಳು ಅತ್ತಿತ್ತ ಬೀಳ್ಬಡಿದು ಮುರಿಯಲಾರಂಭಿಸಿದವು. ಅದೊಂದು ವಿಚಿತ್ರವಾದ ರಾತ್ರಿಯಾಗಿ ಕಾಣಿಸಿತು. ಬೆಳಗಿನ ತನಕ ಪ್ರಳಯವನ್ನೇ ತರುವ ಮಳೆಯ ಉತ್ಪಾತ. ನಿಜ, ಚೋಮನ ಮನಸ್ಸಿನ ಪ್ರಳಯಕ್ಕಿಂತ ಪ್ರಚಂಡವಾದ ಉತ್ಪಾತವಾಗುತ್ತಿತ್ತು. ನಿದ್ರೆಯು ಉಕ್ಕಿ ಉರುಳುವ ಸಮುದ್ರದ ತೆರೆಗಳಂತೆ ಬಡಿದಾಡುತ್ತಿತ್ತು. ಕಳಸದ ಮಿಂಗೇಲ ದೊರೆಗಳ ಕಾಫಿ ತೋಟವೆಂದರೆ ಬಾರಿ ದೊಡ್ಡ ತೋಟ. ಎಷ್ಟೋ ದೂರದ ತನಕ ಗುಡ್ಡದ ಮಗ್ಗುಲಿನಲ್ಲಿ ಅವರದೇ ತೋಟ. ಅದರ ಕೆಳಗೆ ಕೆಲಸ ಮಾಡುತ್ತಿದ್ದ ಸಂಖ್ಯೆಯಲ್ಲಿ ಮನ್ಮೇಲನಂತ ಸೇರೆಗಾರರ ಸಂಖ್ಯೆಯೇ ಹತ್ತಕ್ಕೆ ಮಿಕ್ಕಿಯಿತ್ತು. ಅಲ್ಲಲ್ಲಿ ಉದ್ದವಾದ ಮನೆಯಲ್ಲಿ ನಗರದ ಚಾಲುಗಳಂತೆ ಕೂಲಿಗಳ ಸಲುವಾಗಿ ಲಾಯಗಳನ್ನು ಕಟ್ಟಿಸಿ ಹಾಕಿದ್ದರು. ಗುರುವಚನೆಯ ಕೂಲಿಗಳ ಕಡೆಯಿಂದ ತೋಟವನ್ನು ಸಮೀಪಿಸುವುದರೊಳಗಾಗಿ ಮನ್ಮೇಲನ ಸವಾರಿ ಅವರಿಗೆ ಭೇಟಿಯಾಯಿತು. ಹಳೆಯ ಕೂಲಿಗಳು ತಮ್ಮಗಳನ್ನು ಸೇರಿಕೊಂಡರು. ಚನ್ನಿಯ ಗುರುವರಂತೆ ಈ ತನಕ ತೋಟದ ಮುಖವನ್ನು ಕಾಣದ ಹೊಸ ಕೂಲಿಗಳು ಹಲವರಿದ್ದರು. ಅವರನ್ನು ಮನ್ಮೇಲನು ದೊರೆ ಬಳಿಗೆ ಕರೆದೊಯ್ದನು. ಇವನು ಇಂಥವನು, ಅವನು ಅಂಥವನು ಎಂದು ಅವರಿಗೆ ತಿಳಿಸಿದ್ದಾಯಿತು. ಅವರ ಅನುಮತಿಯೊಳಗೆ ಅವನಿಗೆ ಇಂತಿಷ್ಟು ಸಂಬಳ, ಇವನಿಗೆ ಇಂತಿಷ್ಟು ಸಂಬಳವೆಂಬುದಾಗಿ ತಿಳಿಸಿದ್ದಾಯಿತು. ಗುರುವಚನಿಯರ ಪಾಲಿಗೆ ತಿಂಗಳೊಂದರ 7 ರೂಪಾಯಿಗಳೆಂದು ನಿರ್ಣಯವಾಯಿತು. ಮುಂದಿನ ವರ್ಷ 8 ರೂಪಾಯಿಗಳನ್ನು ಕೊಡುತ್ತೇವೆಂಬುದಾಗಿ ಆಗಲೇ ತಿಳಿಸಿದರು. ಪ್ರತಿ ವಾರಕ್ಕೆ 1 ರೂಪಾಯಿ ಅವರ ಮನೆ ಮೇಲಿರಿಸಿ ಉಳಿದುದನ್ನ ಸಾಲಕ್ಕೆ ವಜಾ ಮಾಡಿಕೊಳ್ಳುವುದಾಗಿ ಹೇಳಿದರು. ಸರಿ, ದೊರೆಗಳ ಬಳಿ ಅವರ ಕೆವಾಯಿತು. ಮನ್ಮೇಲನ್ನು ಬಂದು ಹೊಸ ಕೂಲಿಗಳನ್ನು ಒಂದು ಚಾಲಿಗೆ ಕರೆದುಕೊಂಡು ಹೋದ. ಗುರುವಚನಿಯರ ಹೊಸ ಮನೆ ಎಂದರೆ ನೋಡುವಂತಿತ್ತು. ತೋಟದ ನಡುವಿನಲ್ಲಿ ಉದ್ದವಾಗಿ ಬಲು ಅಗಲ ಕಿರಿದಾಗಿ ಕಟ್ಟಿದಂತ ಒಂದು ಲಾಯ. ಎದುರುಗಡೆಯಿಂದಲ್ಲದೆ ಹಿಂದೆಯಿಂದಲೇ ಬಲಕ್ಕೆ
ಕಿಟಕಿ ಬಾಗಿಲುಗಳ ತಂಟೆಯಿಲ್ಲ. ಎದುರಿಗೆ ಸಾಲು ಸಾಲಾಗಿ ಬಾಗಿಲುಗಳೇ ಹೊರತು ಕಿಟಕಿಗಳಿರಲಿಲ್ಲ. ಒಂದು ಬಾಗಿಲಿನಷ್ಟೇ ಎಡೆ. ಒಂದು ಬಾಗಿಲೆಂದರೆ ಒಂದು ಕೋಣೆ. ಕೋಣೆಯ ಒಳಗೆ ಕಾಲು ಇರಿಸಲು ತುಂಬಾ ಭಯಭಕ್ತಿ ಬೇಕು. ವಿನಯದಿಂದ ಕತ್ತನ್ನು ನಡುವನ್ನು ಬಗ್ಗಿಸಿಕೊಂಡು ಒಳಕ್ಕೆ ಹೋಗದಿದ್ದರೆ ರುಂಡವೇ ಕಳಚಿ ಬೀಳಬಹುದು. ಗುರುವಚನೆಯರಿಗೆ ಲಾಯನ್ನು ತೋರಿಸಿಕೊಟ್ಟು ಮನ್ವೇಲನ್ನು ಹೊರಟು ಹೋದ. ಅವರಿಬ್ಬರು ತಮ್ಮ ಮನೆಯನ್ನು ಹೋಗರು. ಅವರ ನೆಲವೆಂಬುದು ಕಾಫಿ ತೋಟದ ಭೂಮಿಯಲ್ಲಿ. ಅವರಿಗೆ ಚಿಕ್ಕ ಮನೆಯಲ್ಲಿ ವಾಸ ಮಾಡಿ ರೂಢಿಯಿದೆ. ಆದರೆ ಅಂಥ ನೆಲವನ್ನು ಮಾತ್ರ ಕಂಡವರಲ್ಲ. ಬಂದ ಆಯಾಸಕ್ಕೆ ಒಮ್ಮೆ ಸಿಂಹದ ಉಸ್ತೆಂದು ಕಾಲು ನೀಡಿದರು. ಆ ಕೊಠಡಿಯಲ್ಲೇ ಒಂದು ಮೂಲೆಯಲ್ಲಿ ಕೆಲವು ಕಲ್ಲುಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದವು. ಅದೇ ಬಾಯಾರಿಕೆಯಾದುದರಿಂದ ಒಂದು ಗಡಿಗೆಯನ್ನು ತೆಗೆದುಕೊಂಡು ಹೊರಕ್ಕೆ ಹೋದರು. ಕುಡಿಯುವ ನೀರಿನ ಬಾವಿ ಸುತ್ತೆಲ್ಲಿಯೂ ಕಾಣಿಸಲಿಲ್ಲ. ನೆರೆಯ ಕೊಠಡಿಯವರನ್ನು ಕರೆದು ವಿಚಾರಿಸಿದರು. ಅವರು ಅಲ್ಲಿಗೆ ಹೊಸಬರೇ, ಏನು ಮಾಡಲಿ ಎಂದು ಯೋಚಿಸುವಷ್ಟರಲ್ಲಿ ಇನ್ನೊಬ್ಬ ಕೂಲಿ ಆ ಹಾದಿಯಾಗಿದ್ದ ನೀರು ಎಂದು ಕೇಳಲು, ಅಲ್ಲಿ ನೋಡಬಾರ್ದೆ ಎಂದು ಅವನು ಮಾರುತ್ತರವಿತ್ತು ಹೊರಟು ಹೋದ. ಅವರು ಅತ್ಯುತ್ತಮ ಹೆಸರು ಏನೂ ಕಾಣಿಸಲಿಲ್ಲ. ಕೊನೆಗೆ ಅವನು ತೋರಿಸಿದ ದಿಕ್ಕನ್ನು ನಂಬಿ ಕೆಳಕ್ಕೆ ಇಳಿದ್ರು. ತುಸು ದೂರದಲ್ಲಿಯೇ ಪುಟ್ಟೊಂದು ನೀರಿನ ಉದಾಹರಿಸಿತ್ತು. ಅದರಲ್ಲಿ ಗಡಿಗೆಯನ್ನು ಮುಳುಗಿಸಿ ನೀರನ್ನು ತೆಗೆದುಕೊಂಡು ಬಂದರು. ಇದೇ ರೀತಿಯಲ್ಲಿ ಗೃಹಕೃತ್ಯಗಳ ಪರಿಚಯವಾಯಿತು. ಮರು ದಿವಸದಿಂದ ತೋಟದ ಕೆಲಸವು ತೊಡಗಿತು. ಕಾಫಿ ಗಿಡಗಳ ಸುತ್ತಲೂ ಅಗೆದು ಸಮುವುದು, ಗೊಬ್ಬರವನ್ನು ಹಾಕುವುದು, ಇವೇ ನೂರಾರು ಕೆಲಸಗಳು ಅವರ ಪಾಲಿಗೆ ಬಂದವು. ದುಡಿಯಲು ಬಂದವರಿಗೆ ಆ ಕೆಲಸ ಈ ಕೆಲಸವೆಂದರೆ ತೋಟ ತುದಿಯಿಂದ ತುದಿಯ ತನಕ ದಕ್ಷಿಣ ಕನ್ನಡ ಜಿಲ್ಲೆಯ ಆಳುಗಳು ತುಂಬಿಕೊಂಡಿದ್ರು. ಅವರೆಲ್ಲರೂ ಗುರುವಚನೀಯ ಜಾತಿಯವರು. ಅವರ ಮೇಲಿನ ಮೇಸ್ತ್ರಿಗಳು ಮಾತ್ರ ಮೇಲು ಜಾತಿಯವರು. ಅವರೂ ಘಟ್ಟದ ಕೆಳಗಿನವರು. ಅಷ್ಟೊಂದು ಜನ ಒಂದಿನವರಾಗಿದ್ದರು ತಮ್ಮಲ್ಲಿ ಕಲಿತು ಬೆರೆಯುವ ಸ್ವಭಾವ ವಿಶೇಷವಾಗಿ ಅಲ್ಲಿ ಕಾಣಿಸಲಿಲ್ಲ. ಅಲ್ಲಿ ಪ್ರತಿಯೊಂದು ಜಡ ಪ್ರಪಂಚ ಕಾಣಿಸ್ತಾ ಇತ್ತು. ಯಾವನೊಬ್ಬ ಕೂಲಿಯಲ್ಲೂ ಉತ್ಸಾಹದ ಸುಳಿವಿರಲಿಲ್ಲ. ವಿರಾಮ ದೊರೆಯಿತೆಂದ್ರೆ ಆಚೆ ಮಗ್ಗುಲ ಕೋಣೆಯಲ್ಲಿ ಕುಳಿತೇ ಈಚೆ ಮಗ್ಗುಲ ಕೋಣೆಯವರನ್ನ ಮಾತಾಡಿಸ್ತಾ ಇದ್ರು. ಇಂಥ ನವ ಪ್ರಪಂಚದಲ್ಲಿ ಗುರುವಚನೆಯರ ಉತ್ಸಾಹ ಎಷ್ಟು ದಿವಸಗಳ ತನಕ ಉಳಿದಿತು? ಸಾಲದ್ದಕ್ಕೆ ಇಬ್ಬರಿಗೂ ಮಳೆ ಜ್ವರ ತಗುಲಿತು. ಒಂದು ದಿನ ಒಬ್ಬ ಮಲಗಿಕೊಂಡ್ರೆ ಇನ್ನೊಂದು ದಿನ ಮತ್ತೊಬ್ಬ ಮಲಗುವುದಾಯಿತು. ಮತ್ತೊಬ್ಬರು ಜ್ವರ ಬರ್ತಾ ಇರುವಾಗ ಕೆಲಸಕ್ಕೆ ಹೋಗ್ತಿರಲಿಲ್ಲ. ಆದರೆ ಮುಂದೆ ಅದೇ ರೀತಿ ಮಾಡಿದರೆ ಜೀವನ ಸಾಗುವುದು ಕಷ್ಟವೆಂದು ತಿಳಿದು ಜ್ವರ ಕಟ್ಟಿಕೊಂಡೇ ಕೆಲಸ ಮಾಡತೊಡಗಿದರು. ನಮ್ಮ ತರುಣರಿಗೆ ಕೆಲವು ಗೆಳೆಯರ ಪರಿಚಯವಾಯಿತು. ಅವರ ಎಡಮಗ್ಗುಲಿಗೆ ಹಾದಿಯ ಮೇಲೆ ಮಗುವನ್ನು ಕಳೆದುಕೊಂಡ ಕಾರ್ಕಳದ ಪೊಮ್ಮನ ಕುಟುಂಬವಿತ್ತು. ಬಲಮಗ್ಗುಲಲ್ಲಿ ಕನ್ನಡ ಜಿಲ್ಲೆಯ ಕೊಕ್ಕಡದಿಂದ ಬಂದ ಇನ್ನೊಂದು ಕುಟುಂಬವಾಗಿತ್ತು. ಕುಟುಂಬವೆಂದರೆ ವಿಶೇಷ ಜನರಿರಲಿಲ್ಲ. ತಂದೆ ತಾಯಿ ಮಗಳು ಹೀಗೆ ಮೂವರ ಒಂದು ಚಿಕ್ಕಮ್ಮ. ಅವರಿಗೆ ಆ ಬಳಗದವರ ಪರಿಚಯವಾಗಿ ಬೇಸರದ ಗಳಿಗೆಯನ್ನು ಕಳೆಯಲು ಎಷ್ಟು ಅನುಕೂಲವಾಯಿತು. ಆದರೆ ಊರಲ್ಲಿ ಸಮಯ ಕಳೆದಂತೆ ಕಳೆಯಲು ಅವರಲ್ಲಿ ದುಡಿಯನ್ನು ಬಾರಿಸುವ ರಸಿಕರಿಲ್ಲ. ನಮ್ಮ ತರುಣರಿಗೆ ಕೆಲವು ಗೆಳೆಯರ ಪರಿಚಯವಾಯಿತು. ಅವರ ಎಡಮಗ್ಗುಲಿಗೆ ಹಾದಿಯ ಮೇಲೆ ಮಗುವನ್ನು ಕಳೆದುಕೊಂಡ ಕಾರ್ಕಳದ ಪೊಮ್ಮನ ಕುಟುಂಬವಿತ್ತು. ಬಲಮಗ್ಗುಲಲ್ಲಿ ಕನ್ನಡ ಜಿಲ್ಲೆಯ ಕಡದಿಂದ ಬಂದ ಇನ್ನೊಂದು ಹೊಲೆಯರ ಕುಟುಂಬ ನಿಂತಿತ್ತು. ಕುಟುಂಬವೆಂದರೆ ವಿಶೇಷ ಜನರಿರಲಿಲ್ಲ. ತಂದೆ ತಾಯಿ ಮಗಳು ಹೀಗೆ ಚಿಕ್ಕ ಕುಟುಂಬ. ಅವರಿಗೆ ಆ ಬಳಗದವರ ಪರಿಚಯವಾಗಿ ಬೇಸರದ ಗಳಿಗೆಯನ್ನು ಕಳೆಯಲು ಎಷ್ಟು ಅನುಕೂಲವಾಯಿತು. ಆದರೆ ಊರಲ್ಲಿ ಸಮಯ ಕಳೆದಂತೆ ಕೂಗುತ್ತಾ ಕುಣಿಯುತ್ತಾ ಕಳೆಯಲು ಅವರಲ್ಲಿ ದುಡಿಯನ್ನು ಬಾರಿಸುವ ರಸಿಕರಿಲ್ಲ. ತಿಂಗಳುಗಳಾದವು. ಅಷ್ಟರಲ್ಲೇ ಇಬ್ಬರಿಗೂ ಮನೆಯ ನೆನಪು ಬಲವಾಗಿ ಪೀಡಿಸತೊಡಗಿತು. ಅವರೇ ಒಮ್ಮೆಗೆ ಹೊರಡುವಂತ ಅನುಕೂಲತೆ ಇಲ್ಲ. ಆದರೆ ಒಮ್ಮೆಗೆ ಹೊರಡುವಂತ ಅನುಕೂಲತೆ ಇಲ್ಲ. ಅವರು ತೋಟದ ಕಾಯಂಗಳಾಗಿ ಇತರರಂತೆ ತೀರಾ ಹೆಚ್ಚು ಕೆಲಸವಿದ್ದಾಗ, ಅಂದರೆ ಫಸಲಿನ ಸಮಯದಲ್ಲಿ ಮಾತ್ರ ಬಂದು ಹೋಗುವವರಲ್ಲ. ಮನೆಗೆ ಹೋಗಬೇಕೆಂಬ ಮನಸ್ಸಾದರೆ ಹೋಗಲು ಅನುಕೂಲವಿಲ್ಲ. ತಂದೆಯ ಋಣವನ್ನು ತುಸುವಾದರೂ ತೀರಿಸಿದ್ದಾದರೆ ಬಳಿಕ ಹೇಳದೆ ತಯಾರಿಯಾದರೂ ದೊಡ್ಡ ತಪ್ಪಾಗದು. ಆದರೆ ತಂದೆಯ ಋಣ ತೀರುವುದು ಯಾವ ಯುಗದಲ್ಲೆಂದು ತಿಳಿಯದು. ವಾರಕ್ಕೆ ಇರುವ ಒಂದು ರೂಪಾಯಿಯಲ್ಲಿ ಅವರ ಜೀವನದ ಪ್ರತಿ ಸಲಕರಣೆಯು ಆಗಬೇಕು. ಅದರಲ್ಲೂ ವಾರಕ್ಕೆ ಒಂದು ದಿನದಲ್ಲಾದರೂ ಮನಸ್ಸು ತೃಪ್ತಿಯಾಗುವಷ್ಟು ಹೆಂಡದ ಅಭಿಷೇಕವಾಗಬೇಕು. ಸಂಬಳದ ದಿವಸ ಬಂದಿತೆಂದ್ರೆ ಕಾರ್ಕಳದ ಪೊಮ್ಮನಿದ್ದಾನೆ. ಅವನಂತಿರುವ ಎತ್ತುಗಳು ಸಾಲು ಸಾಲಾಗಿ ತೋಟದಿಂದ ಬಲು ಸ್ವಲ್ಪ ದೂರದಲ್ಲಿ ಇದ್ದ ಸೇಂದಿಯ ಅಂಗಡಿಗೆ ಸವಾರಿ ಬಿಡ್ತಾ ಇದ್ರು. ಈಚೆ ಹೆಂಡವನ್ನು ಸಾಲು ಸಾಲಕ್ಕೆ ಕೊಡುವ ಅಂಗಡಿಕಾರ ಇದ್ದ. ಆದುದರಿಂದ ಕುಡಿಯುವುದಕ್ಕೇನೋ ತುಂಬಾ ಪ್ರೋತ್ಸಾಹ. ಸಂಬಳ ಸಿಕ್ಕಿದ ದಿವಸವೇ ಎರಡು ಮೂರು ಕರಗ್ತಾ ಇತ್ತು. ಈಗ ಸಾಲವೂ ದೊರೆಯುತ್ತಿರುವುದರಿಂದ ವಾರಕ್ಕೆ ಎರಡು ಮೂರು ಬಾರಿಯಾದರೂ ಹೋಗದೆ ನೀಡಲು ಮನಸ್ಸಾಗ್ತಾ ಇರಲಿಲ್ಲ.
ಹೀಗಾಗಿ ವಾರಕ್ಕೆ 100 ರೂಪಾಯಿ ದೊರೆತರೆ ಅದರಲ್ಲಿ 8-10 ಆಣೆ ಕಾಸು ಹೆಂಡದಂಗಡಿಯ ಲೆಕ್ಕಕ್ಕೆ ಆಗ್ತದೆ. ಉಳಿದುದರಲ್ಲಿ ಊಟ ಅಡುಗೆಲ್ಲವೂ ಊಟಕ್ಕೆ ಸಾಲದೆ ತಿರುಗಿ ಸಾಲ ತೆಗೆಯುವುದೂ ಉಂಟು. ಅಂತೂ ತಿಂಗಳ ಸಂಬಳದಲ್ಲಿ ಪ್ರತಿ ಕಾಸು ಚೋಮ ಕೊಟ್ಟ ಉಪದೇಶ ಅವನಲ್ಲೇ ಉಳಿಯಿತು. ದಿವಸಗಳನ್ನು ತಿಂಗಳನ್ನು ತಳ್ಳಿ ಚೋಮನ ಋಣ ಇದ್ದಷ್ಟೇ ಉಳಿದ ಇನ್ನು 5-6 ತಿಂಗಳುಗಳ ಬಡ್ಡಿಯಿಂದ ತುಸುಕೊಬ್ಬಿದೆ. ಹೆಂಡ ಬಿಡೋಣವೆಂದರೆ ಹಾಳು ಅಭ್ಯಾಸ, ಅದು ಅವರನ್ನು ಬಿಡುವುದಿಲ್ಲ. ಅಲ್ಲದೆ ಮೈಯನ್ನು ಮರೆಯಿಸಲು ಅದೊಂದು ಇಲ್ಲದಿದ್ರೆ ಬೇರಾವ ಸಂಜೀವನವಿದೆ. ಇತ್ತ ಚಳಿಯನ್ನ ಮನಸ್ಸು ತಂದೆಯು ಅಭಯವಿತ್ತ ತನ್ನ ಮದುವೆಯ ಕಡೆಗೂ ಹರಿಯುತ್ತಿದೆ. ಒಬ್ಬಳು ಹೊರತಿಯನ್ನು ಕಟ್ಟಿಕೊಟ್ಟು ಸಂಸಾರ ಮಾಡಿ ಸುಖವಾಗಿರಬೇಕು ಎಂಬ ಆಸೆ ಅವನಲ್ಲೀಗ ದಿನ ದಿನ ಬೆಳೀತಾ ಇದೆ. ಮದುವೆ ಮಾಡಿಕೊಂಡ್ರೆ ನಿಜ ತೋಟಕ್ಕೆ ಬರುವುದಿಲ್ಲವೆಂದು ಆತ ನಿರ್ಣಯಿಸಿಬಿಟ್ಟಿದ್ದಾನೆ. ಚನಿಯನ ಕತೆ ಹಾಗಾದರೆ ಗುರುವನ ಕತೆ ಬೇರೆಯೇ ಇದೆ. ಕುಡಿಯುವುದರ ಗುರುವ ಚನಿಯನಿಗೆ ಮುಂದಾಳಲ್ಲದಿದ್ದರೂ ಹಿಂದಾಳಲ್ಲ. ಇಬ್ಬರೂ ಕುಡಿದು ಬಂದು ಆಗಾಗ ಜಗಳವಾಗಿದ್ದ ಇದರಿಂದಾಗಿ ಮೆಲ್ಲ ಮೆಲ್ಲನೆ ಅಣ್ಣ ತಮ್ಮಂದಿರಲ್ಲಿ ಒಂದು ರೀತಿಯ ಒಡಕಿಗೂ ಪ್ರಾರಂಭವಾಯಿತು. ಅದನ್ನು ಬೆಳೆಯಿಸಲು ಚನಿಯನಿಗೆ ಭಯ, ಮದುವೆಯ ಆಸೆ. ಅಣ್ಣನಿಗೆ ಲಗ್ನದ ಭಯವಾಗಿದೆ. ನನ್ನ ಪ್ರಸ್ತಾಪ ತಂದೆ ಆಡಿರಲಿಲ್ಲ. ತಾನೇ ಚಿಕ್ಕವನ, ಅವನಂತೆ ನಾನು ಸಂಸಾರಿಯಾಗಬೇಡುವೆ, ಅದೇನು ಮೊದಲಿನಿಂದಲೂ ನನ್ನ ಮೇಲೆ ಅನಾದಾರ ಎಂಬೊಂದು ಅಸೂಯೆ. ಈ ಅಸೂಯೆ ಸರ್ಕಾರದ ಸ್ವರೂಪ ಹೊಂದುವಂತೆ ಕಾಣುತ್ತಿದೆ. ಅವರ ಇನ್ನೊಂದು ಮಗ್ಗುಲ ಮನೆಯವರ ವಿಚಾರವನ್ನು ಹೇಳಿದವಲ್ಲ, ತಂದೆ ತಾಯಿ ಮಗಳ ಆ ಇನ್ನೊಂದು ಮಗ್ಗುಲ, ಅವರೊಡನೆ ಗುರುವ ತುಂಬ ಗೆಳೆತನವನ್ನು ಬೆಳೆಸಿದ. ತಂದೆ ತಾಯಿಗಳಿಬ್ಬರೂ ಮುದುಕರು. ಅವರ ಮಗಳು ಮದುವೆಯಾಗದ ಅವಳನ್ನು ಮಾರಿ ಎಂದು ಕರೆಯುತ್ತಿದ್ದರು. ಗುರುವ ಮಾರಿಯರಲ್ಲಿ ಪ್ರಣಯ ಮೊಳೆಯಿತು. ಮಾರಿಗೆ 18 ವಯಸ್ಸಿರಬಹುದು. ಗುರು ಅವಳಿಗಿಂತ 3 ವರ್ಷಕ್ಕೆ ಹಿರಿಯ. ಉಭಯಥರಲ್ಲೂ ಮನಸ್ಸು ಬೆಳೆಯುತ್ತಾ ಬಂದಿದೆ. ಈ ಕೂಟ ಕೂಡಿದರೆ ತಮ್ಮ ಜೀವನದ ಹೊರೆಯನ್ನು ತುತ್ತುವಾದರೂ ಅಳಿಯ ನಿರ್ವಹಿಸುವನೆಂಬ ಆಸೆ ಹಿರಿಯರಿಗೆ. ಆದರೆ ಯಾವುದೂ ಬಾಯಿ ಬಿಡುವಷ್ಟು ಕಂಡಿರಲಿಲ್ಲ. ಚನ್ನಿಯನಿಗೆ ತಮ್ಮನ ರೀತಿಯ ಮೇಲೆ ಸಂಶಯ ಬರತೊಡಗಿತು. ಒಂದು ದಿನ ಗುರುವನನ್ನು ಕರೆದು, ನೀನು ಅವರ ಗುಡಿಸಿ ಹೋಗಬಾರದು ಎಂದು ಅಪ್ಪಣೆಯಿತ್ತ. ಗುರುವ ಮಾತನಾಡಲಿಲ್ಲ, ಹೋಗುವುದನ್ನು ಮಾತ್ರ ಬಿಡಲಿಲ್ಲ. ಅಣ್ಣನ ಸಿಟ್ಟು ಸಹಿಸದಾಯಿತು. ಮಾರಿಯನ್ನು ನೀನು ತಂದುಕೊಳ್ತೀಯಾ ಎಂದು ಕೇಳಿದ. ಗುರುವ ದುಡುಕಿ, ಹೌದು, ನೀನೇನು ಎಂದ. ಅಷ್ಟು ನಿಷ್ಠುರದ ಮಾತು ಈ ತನಕವೂ ಅವರಿಬ್ಬರ ನಡುವೆ ಹಾದಿರಲಿಲ್ಲ. ಚನಿಯ ತೀರಾ ನೊಂದುಕೊಂಡ. ಸಿಟ್ಟೇರುವ ಅವರು ಯಾವ ಜಾತಿಯನ್ನು ಗೊತ್ತೇ, ನಮ್ಮವರಾದರೂ ಈಗ ಇಗರ್ಜಿಯವರಾಗಿದ್ದಾರೆ, ಸುಮ್ಮನೆ ಅವಳ ಹುಚ್ಚನ್ನು ಕಟ್ಟಿಕೊಳ್ಳಬಾರ್ದು, ಅಪ್ಪನಿಗೆ ಬೇರೆ ನೆಂಟಸಿಗೆ ಮಾಡಿಸ್ತೇನೆ ಎಂದ. ಗುರುವನಿಗೂ ಅವಳು ಕ್ರಿಸ್ತಿಯಾಳು ಎಂಬುದು ತಿಳಿದಿರಲಿಲ್ಲ. ಅದೇ ಅವಳ ಹೆಸರಿಗೆ ಕಾರಣ. ಮೇಲೇನಿ ನಾಮಕರಣ ಮಾರಿ ಎಂಬ ತದ್ಭವದಲ್ಲಿ ಪರಿಣಮಿಸಿತ್ತು. ಆ ಮೂವರು ಕೊಕ್ಕಡದ ಊರಿನ ಕ್ರಿಶ್ಚಿಯನರಾಗಿದ್ದರು. ಯೇಸುಕ್ರೈಸ್ತ ಯಾರೆಂದು ಅವರಿಗೆ ತಿಳಿಯದಿದ್ರು ಅವರ ಕೊರಳಲ್ಲಿ ಒಂದು ಪುಟ್ಟ ಕ್ರೂಜೆ ತೂಗುತ್ತಿತ್ತು. ಗುರುವನಿಗೆ ತನ್ನ ಭವಿಷ್ಯದ ಸೂಕ್ಷ್ಮಗಳು ಹೊಳೆದವು. ತಾನು ಮಾರಿಯನ್ನು ಲಗ್ನವಾದರೆ ಕ್ರಿಶ್ಚಿಯನಾಗುವೆನೆಂದು, ಅದಕ್ಕೆ ಒಡಂಬಡನೆಂದು. ಆದರೆ ಅದೊಂದೇ ಕಾರಣದಿಂದ ಅವರ ಪ್ರಣಯ ಮುರಿದು ಬೀಳುತ್ತದೆಯೇ? ಸರಿ, ಗುರುವಚನಿಯರು ತನ್ನ ಸೇರಿ 8-9 ತಿಂಗಳಾದವು. ಚೋಮ ತನ್ನ ಮಕ್ಕಳಿಗಾಗಿ ರಾತ್ರಿಂದಿವ ಚಿಂತಿಸುತ್ತಿದ್ದ. ಇಲ್ಲಿ ಚನಿಯನು ತಂದೆಯ ಮನೆ ಎಂದು ಸೇರಿದ ಚಿಂತೆಯಲ್ಲಿದ್ದ. ಕೂಲಿಗಳಿಗೆ ಒಂದು ತಿಂಗಳ ರಜೆ ದೊರೆಯಿತು. ಊರಿನ ಆಸೆ ಇದ್ದವರೆಲ್ಲ ಪಾತ್ರೆ ಪರಡಿ ಗಂಟು ಮೂಟೆಗಳನ್ನು ಕಟ್ಟಿದ. ಕೆಲವರು ಅದೇ ರಾತ್ರಿ ಪ್ರಯಾಣ ಬೆಳೆಸಿದರು. ಕೆಲವರಿಗೆ ಊರಿಗೆ ಮರಳುವಾಗ ಮೋಟಾರಿನಲ್ಲಿ ಹೋಗಬೇಕೆಂಬ ಒಂದು ಆಸೆ ಇತ್ತು. ಗುರುವಚನಿಯರು ಈ ತನಕ ಮೋಟರನ್ನು ಮುಟ್ಟಿ ನೋಡಿದವರಲ್ಲ. ಸಾಯದರೊಳಗೆ ಈ ವಿಚಿತ್ರ ವಾಹನವನ್ನು ಏರಬೇಕೆಂಬ ಆಸೆ. ಅವರ ಲಾಯದಲ್ಲಿದ್ದ 3-4 ಕುಟುಂಬದವರು ಮೋಟಾರು ಯಾತ್ರಿಕರೇ. ಮೊಮ್ಮಗಳನ್ನು ಕಳೆದುಕೊಂಡಪ್ಪ ಮಾತ್ರ ಹೊರಡಲಿಲ್ಲ. ಅವನ ಹೊಲತಿಯ ಮನಸ್ಸಿಗೆ ಇಂದಿಗೂ ಶಾಂತಿ ಬಂದಿರಲಿಲ್ಲ. ಇನ್ನು ಊರೆಲ್ಲಿ ಗುಡಿಯಲ್ಲಿ ಎಂದು ಅವಳು ಕಣ್ಣೀರನ್ನು ಸುರಿಸುತ್ತಿದ್ದಳು. ಅವರೆಲ್ಲರೂ ಕಳಸದ ಪೇಟೆಗೆ ಬಂದರು. ಇವರಂತೆ ಮೋಟಾರಿನ ಆಸೆ ಹೂಡಿದ 100+ ಕೂಲಿಗಳು ಬಂದು ಸೇರಿದರು. ಮೋಟಾರ ಏಜೆಂಟರಿಗೆ ಹಬ್ಬ. ಒಂದೊಂದು ವಾಹನದ ಮೇಲೆ 30-40 ಮಂದಿಯನ್ನು ತುಂಬಿಸಿದ್ರು ತುಂಬಿಸಿದ್ರೆ ಮಾಡು ಮಡಿದವು. ತೋಟದ ಕೂಲಿಗಳ ಘಟ್ಟದ ಕೆಳಗಿನ ಯಾತ್ರೆ ತೊಡಗಿತು. ಮೋಟಾರು ಅವರನ್ನು ಚಾರ್ಮಾಡಿಯ ಗಡಿಯಲ್ಲಿ ತಿರುಗಿ ಕೂಲಿಗಳನ್ನು ತರಲು ಧಾವಿಸಿತು. ತಂದ 100+ ಮಂದಿ ಅಲ್ಲೇ ನಡುಗಟ್ಟದ ಬಳಿಯಲ್ಲಿ ಕೊಳೆಯುತ್ತಿದ್ದಾರೆ. ಕೆಳಗಿನಿಂದ 66 ಬಂದು ತಾವು ಎಂದು ಊರು ಮುಟ್ಟುತ್ತೇವೋ ಎಂಬ ತಿಳಿವು ಯಾರಿಗೂ ಇಲ್ಲ. ಸರಿ, ಕೆಳಗಿಂದ ಒಂದು ಅದರಿಂದ ಜನರು ಕಿಕ್ಕಿರಿಯುವಷ್ಟರಲ್ಲಿ ಎಲ್ಲರೂ ಅದನ್ನು ತುಂಬಿಕೊಂಡ್ರು. ಮೋಟಾರು ಏಜೆಂಟರು ಅವರ ಟಿಕೆಟ್ ನೋಡುವಾಗ ಅದು ಬೇರೊಂದು ಕಂಪನಿಯಾದಂತೆ. ಸರಿ, ಅವರೆಲ್ಲರನ್ನೂ ಇಳಿಸಿದರು.
ಹೀಗೆ ಕಾದು ಪಯಣ ಬೆಳೆಸಿ ನಡೆದಾರಿಗೆ ಬೆಳ್ತಂಗಡಿಯನ್ನು ಹೋಗಿ ಸೇರಿದ್ರು. ಅವರಲ್ಲಿ ಹಲವರು ಮೋಟಾರಿನಲ್ಲಿ ಮುಂದಿನ ಪಯಣವನ್ನು ಮಾಡಿದ್ರು. ಉಳಿದವರು ರಸ್ತೆಯ ಮಗ್ಗುಲಲ್ಲಿ ಮಲಗಿದ್ರು. ಬೆಳಗಾಗುವ ತನಕ ಅವರಿಗೆ ಘೋರ ನಿದ್ರೆ. ಬೆಳಗಾಯಿತು. ಚನಿಯನೆದ್ದು ತಮ್ಮನನ್ನು ಕರೆದ. ಇನ್ನೆರಡು ದಿನಗಳ ಪ್ರಯಾಣವಿದೆ ಅವನ ಭೋಗನಹಳ್ಳಿಗೆ. ಆತುರದಿಂದ ಹೊರಡಲು ಅಣಿಯಾದ. ಆದರೆ ಕುರುವ ಕಾಣಿಸಲಿಲ್ಲ. ನದಿಯ ದಂಡೆಗೆ ಕಾದ, ಬರಲಿಲ್ಲ. ನದಿಯ ತೀರಕ್ಕೂ ಹೋದ, ಯಾರೂ ಇರಲಿಲ್ಲ. ಅಲ್ಲಿ ಇಲ್ಲಿ ಹುಡುಕಿದ. ಇವನ ಜೊತೆಯಲ್ಲಿ ಬಂದ ಮಾರಿಯಮ್ಮನ ಬಳಗವೂ ಕಾಣಿಸಲಿಲ್ಲ. ಗುರುವ ತನ್ನನ್ನು ಬಿಟ್ಟು ಮಾರಿಯ ಮೇಲೆ ಮೋಹದಿಂದ ಓಡಿ ಹೋಗಿದ್ದಾನೆಂದು ಮನೆಯನ್ನು ಸೇರುವ ಉತ್ಸಾಹ

0: ಸ್ನೇಹಿತರೆ, ಸಂತೋಷದ ದಿನವನ್ನ ಕಳೆದೆ ಆಸೆಯಲ್ಲಿ ಮನಸ್ಸಿನಲ್ಲಿತ್ತು. ಬೆಳ್ಳಿಗೂ ಅಣ್ಣಂದಿರನ್ನ ಕಾಣುವ ಬಯಕೆ ಬಹಳ, ಅದರಲ್ಲೂ ಗುರುವನ್ನ ಹೆಚ್ಚು. ಅಣ್ಣ ಬಂದಿದ್ರೆ ನಾಳೆ ಜಾತ್ರೆಯ ಚಂದ ಹೇಳಿತೀರದೆಂದು ಅವಳ ಮನಸ್ಸು ಅನ್ನುತ್ತಿತ್ತು. ಜಾತ್ರೆಯ ಏನಾದರೂ ಕೇಳಲು ಆ ದಿವಸ ಸಂಜೆ ತಂದೆ ಮಕ್ಕಳಿಬ್ಬರು ಧನಿಗಳ ಮನೆಗೆ ಹೋಗಿದ್ರು. ಸಂಕಪ್ಪಯ್ಯನವರ ಸಣ್ಣದಾಗಿ ಅರ್ಧದಾಣೆಯಂತೆ ತಂದೆ ಮಕ್ಕಳಿಗೆ ಕೊಟ್ರು. ಕೊನೆಗೆ ನೀಲಕಾಳರ ನೆನಪಾಗಿ ಇನ್ನೊಂದಾಣೆಯನ್ನು ತೆಗೆದು, ನಿನ್ನ ಸನ್ನೆರಡು ಮಕ್ಕಳಿಗೆ, ಅವರ ಕೈಯಲ್ಲೇ ಇರಿಸು, ನೀನೇ ಎಲ್ಲವನ್ನ ಕುಡಿದು ತೇಗಬೇಡ ಎಂದು ಹೇಳಿದ. ಚೋಮ್ಮ ನಗುತ್ತಾ ಮನೆಗೆ ಮರಳಿದ. ಸಂಜೆ ಗಂಜಿ ಕುಡಿದು ದುಡಿಯನ್ನು ಬಾರಿಸುತ್ತಾ ಕುಳಿತು ಸಮಯದ ಜೊತೆಯಲ್ಲಿ ಬೆಳ್ಳಿಯೂ ತುಂಬಾ ಸಂತೋಷದಿಂದಿದ್ಲು. ಅವರ ಹರುಷಕ್ಕೆ ಖರ್ಚಿಗೆಂದು ಅವಳು ಎರಡು ಕೈಗಳನ್ನು ಕೆಳಗಿಳಿಸಿದ್ಲು. ಹಬ್ಬಕ್ಕೆ ಚನಿಯ ಗುರುವರು ಬಾರದ್ದೊಂದು ದೊಡ್ಡ ಕೊರತೆ. ನಿದ್ದೆಗೆ ಜಾರುವಾಗ ಚೋಮ, ಈ ಸಾರಿ ಮಕ್ಕಳು ಬಂದರೆ ಇನ್ನವರನ್ನು ಘಟ್ಟಕ್ಕೆ ನಾನು ಕಳಿಸುವುದಿಲ್ಲ, ಎಷ್ಟೆಂದ್ರೂ ಇಬ್ಬರು ಕೂಡಿ ನನ್ನ ಸಾಧಿಸಬಹುದು, ತೀರಿಸದೆ ಹೋದರೆ ಎತ್ತುಗಳನ್ನಾದರೂ ಮಾರಿ ನಾನೇ ತೀರಿಸುತ್ತೇನೆ ಎಂದುಕೊಂಡ. ಏನೋ ಕಾರಣದಿಂದ ಹಿರಿಯ ಮಕ್ಕಳನ್ನು ಅಗ್ರೆ ನೀಡುವುದು ಅವನ ಜೀವನದ ಕತ್ತಲನ್ನು ಹೆಚ್ಚಿಸಿದಂತಾಗಿತ್ತು. ಚನಿಯ ಬಂದು ಮನೆಯನ್ನು ಸೇರಿದುದು ಅದೇ ರಾತ್ರಿ. ನಾಳೆ ಹಬ್ಬವೆಂದು ತಿಳಿದೇ ಬಂದಂತೆ ಬಂದ. ಬರುವಾಗ ಬಹಳ ಹೊತ್ತಾಗಿ ಹೋಗಿತ್ತು. ಆಯಾಸದಿಂದ ಮಾತು ಗಟ್ಟಿಯಾಗಿ ಬಂದವನು ಎರಡು ಮೂರ ವೃತ್ತಿ ತನ್ನ ತಂಗಿಯನ್ನು ಕೂಗಿ ಕರೆದ. ಅವಳಿಗೆ ಎಚ್ಚರವಾಗಲಿಲ್ಲ. ಕೊನೆಗೆ ತಂಗಿಯ ಹೆಸರನ್ನು ಬಿಟ್ಟು ಅಪ್ಪ ಅಪ್ಪ ಎಂದು ಕೂಗಿದ. ಚೋಮನಿಗೆ ನಿದ್ರೆ ಬಂದಿತ್ತೋ ಇಲ್ಲವೋ ಅಂತೂ ಕೂಡಲೇ ಎಚ್ಚರಗೊಂಡು, ಯಾರು ಎಂದ. ನಾನು ಚನಿಯ ಎಂದು ಉತ್ತರ ಬರಲು ಹಾಸುಗೆಯಿಂದ ಜಿಗಿದು ಮೇಲೆ ಹಾರಿ ಕದವನ್ನು ತೆರೆದ. ಅವಸರ ಅವಸರದಲ್ಲಿ ಅಣ್ಣ ಬಂದ ನೋಡು ಎಂದು ನೋಡಿದ. ಈ ಒಂದು ವರ್ಷದ ಅವಧಿಯಲ್ಲಿ ಆಗ ಉಂಟಾದಷ್ಟು ಆನಂದ ಅವನಿಗೆ ಎಂದಾಗಿರಲಿಲ್ಲ. ಬೆಳ್ಳಿಗೆದ್ದು ಒಲೆಯ ಮುಂದಕ್ಕೆ ಹೋಗಿ ಏನಾದರೂ ಕೆಂಡವಿದೆಯೇ ಎಂದು ಊದಿದ್ಲು. ಏನೂ ಇಲ್ಲ. ಊದಕ್ಕೆ ಆ ಸಂಜೆ ಅವರು ಅಡುಗೆಯನ್ನೇ ಮಾಡಿರಲಿಲ್ಲ. ಹೊರಕ್ಕೆ ಬಂದು ಬಿಸಿನೀರು ಕಾಯಿಸಿದ ಒಲೆಯಲ್ಲಿ ಏನಾದರೂ ಉಂಟೆ ಎಂದು ನೋಡಿದಳು. ಅಲ್ಲಿಯೂ ಕೆಂಡವಿರಲಿಲ್ಲ. ಉರಿಸಲು ಬೆಂಕಿಯ ಕಡ್ಡಿಯೂ ಇರಲಿಲ್ಲ. ಕತ್ತಲಲ್ಲಿ ಕುಳಿತಿರುವುದೇ ಎಂದಳು ಬೆಳ್ಳಿ. ಚೋಮನು ಸಂತೋಷದಿಂದ, ಚನಿಯ ಗುರುವ ಎಲ್ಲ ಚೆನ್ನಾಗಿದ್ದೀರಲ್ಲ ಮಕ್ಕಳೇ ಎಂದು ಅವರ ಕೈಯನ್ನು ಬಾಚುವ ಆತುರ. ಆತುರದಿಂದ ಮುಂದಕ್ಕೆ ಕೈಯನ್ನು ಹಿಡಿದ. ಚನಿಯನ ಕೈ ಸಿಕ್ಕಿತು. ಯಾರು ಚನಿಯ ಎಂದು ಕೇಳಿದ. ಹೌದು ಎಂದುತ್ತರ ಬಂದಿತ್ತು. ಚನಿಯ, ನಾಳೆ ಪಂಜದ ಜಾತ್ರೆ ಗೊತ್ತೇ? ಇಲ್ಲ. ಹೌದು, ನಾಳೆಯ ಜಾತ್ರೆ. ದನಿಯರು ಅರ್ಧರ್ಧಾಣೆ ಕೊಟ್ರು. ನೀವು ಸಂಜೆ ಬಂದಿದ್ರೆ ಇನ್ನೂ ಒಂದಾಣೆ ಸಿಕ್ತಿತ್ತು. ಬೆಳ್ಳಿ ಹೇಳು ನಿನ್ನ ಅಣ್ಣನಿಗೆ. ಅದು ಯಾವ ಹುಡುಗಿ ಎಂದು. ಬೆಳ್ಳಿ ನಕ್ಕು ಬಿಟ್ಲು. ಚನಿಯ ನಿಕ್ಕು ಸ್ವಸ್ಥವಾಗಿ. ಚೋಮವೆಲ್ಲನೆ, ಚನಿಯ ಸಂಬಂಧವನ್ನು ನೋಡಿ ಇರಿಸಿದ್ದೇನೆ. ನೀನು ಬಂದೇ ಅಲ್ಲ, ಹಿರಿಯರಿದ್ದರೆ ಈ ಮಳೆಗಾಲದೊಳಗೆ ಲಗ್ನ ಮಾಡಿಸ್ತೇನೆ. ಹೆಣ್ಣು ಚೆನ್ನಾಗಿದೆ, ನೀನು ನೋಡಿರಬಹುದು. ಪಂಜದ ಕೊಪ್ಪದ ಮಂಡನ ಮಗಳು ಆ ಗಿಡ್ಡಿ. ನಾಳೆ ಜಾತ್ರೆಗೆ ಹೇಗೂ ಬಂದಾಳು ನೋಡ್ವಿಯಂತೆ. ಚನಿಯನಿಗಾಗ ಹರುಷವೂ ಆ ಕತ್ತಲ ಕೂಟದಲ್ಲಿ ಏನೂ ತಿಳಿಯುವಂತಿಲ್ಲ. ಮಗು ಗುರುವ, ದಯಕುಲು ಮಾಡಿದ್ರೆ ಮೂರನೇ ವರ್ಷ ನಿಮಗೂ ಮದುವೆ ಮಾಡಿಸುವ. ಈ ಸಾರಿಯೇ ಹುಡುಕಿದೆ, ವೈನಾದ ಹುಡುಗಿ ಸಿಗ್ಲಿಲ್ಲ. ಅಲ್ಲದೆ ನಮ್ಮ ಕೂಡು ಕಟ್ಟಿನೊಂದಿಗೆ ಸೇರುವಂತವ್ರು ಬೇಕಾಗಲ್ಲ. ಎಂಥದ್ದಾದ್ರೂ ಹುಡುಗಿ ಆದ್ರೆ ಸಾಕೆ. ಹಾಗೆ ಗುತ್ತಿಗಾರಿನಲ್ಲಿ ಕೆಳಕೊಪ್ಪದಲ್ಲಿ ಓ ಅವನ ಮಗಳಿಲ್ವೆ? ಚನಿಯನಿಗೆ ಭಯವಾಯಿತು. ಬೆಳ್ಳಿಗೆ ಅವನೇನನ್ನುತ್ತಾನೆಂದು ಕೇಳುವ ಆತುರವಾಯಿತು. ಗುರುವನ ಧ್ವನಿ ಹೊರಳದ್ದ ಕಂಡು, ಅಣ್ಣ ಏನು ನಿನಗೆ ಭಾರಿ ಬೇಸರವೇ ಎಂದಳು. ಚನಿಯನು ನಗುತ್ತಾ, ಗುರುವ ಬರಲಿಲ್ಲ ಎಂದ. ಚೋಮನಿಗೆ ಗಾಬರಿಯಾಯಿತು. ಹಾಗಾದ್ರೆ ಅವನೆಲ್ಲಿ? ಇಲ್ಲಿ ಮನೆಯಲ್ಲಿ ಮುದುಕನನ್ನು ಕಾಣುವ ಆಸೆ ಅವನಿಗಿಲ್ವೆ? ಮನೆ ನಾನು ಮಾತ್ರ ಮಕ್ಕಳು ಮಕ್ಕಳು ಎಂದು ಬಡ್ದುಕೊಳ್ಳುವುದು? ಇವುಗಳಿಗೆ ಕುಡಿ ಮೀಸೆ ಮೊಳೆಯಿತೆಂದ್ರೆ ದಿಕ್ಕು ದೇಶ ಕಾಣುವುದಿಲ್ಲ. ಅಣ್ಣ ಹಾಗೆ ಏನು ತೋಟದವರು ಬಿಡ್ಲಿಲ್ವೋ ಏನೋ ಎಂದು ಬೆಳ್ಳಿ ಸಮಾಧಾನ ಹೇಳಿದ್ದು.
1: ಚೋಮನದುಡಿ, ಡಾಕ್ಟರ್ ಕೆ ಶಿವರಾಮ ಕಾರಂತ.

0: 107.8 FM.
1: Radio Siren, 107.8 FM.
2: Radio Siren, ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕುಂಚ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮಥ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ಬಾಡಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು, ತಾರಸುರ ಎಂ ನಾರಾಯಣ ಹೆಗ್ಡೆ. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ಎರಡನೇ ಕಂತು.
1: ತಾರಕ, ನಿನ್ನ ಆಶ್ಚರ್ಯ ಆಯ್ತು.
2: ಯಾಕೆ?
1: ದಿತಿ ದೇವಿಯ ಮಕ್ಕಳು ನಾವು ದೈತ್ಯರು, ಅದಿತಿ ದೇವಿಯ ಮಕ್ಕಳಾದ್ರಿಂದ ನೀವು ಸಣ್ಣವರು, ಹಿರಿಯರಾದಂತ ನಮಗೆ ನಿನ್ನ ಆಕಾಶ ದೊರಕಬೇಕಾದ್ದು ಅಂತ ಆಡಿದೆ. ನಾಕ ಎಂಬುದು ನಮ್ಮ ಅಪ್ಪನಿಂದ ಕೊಡಲ್ಪಟ್ಟದ್ದು ಹೌದಾಗಿದ್ರೆ, ಪಿತ್ರಾರ್ಜಿತ ಆಸ್ತಿ ಹೌದು ಅಂತಾಗಿದ್ರೆ ನೀ ಕೇಳುವುದರಲ್ಲಿ ಅರ್ಥ ಉಂಟು. ಆ ರೀತಿಯಾದದ್ದಲ್ಲ ಇದು. ನಾನು ಮರ್ಮ ಪ್ರಪಂಚದಲ್ಲಿ ಹುಟ್ಟಿ ನನ್ನದ್ದಾದಂತಹ ಸ್ವಯ ಸಾಧನೆಯ ಮೂಲಕವಾಗಿ ಶತಾಧ್ವರವನ್ನು ಮಾಡುವುದರ ಮೂಲಕ ಪಾತ್ರನಾದಾಗ ಈ ಸುರಪೀಠ ನಿನಗೆ ಎಂಬುದಾಗಿ ಕೊಡಲ್ಪಟ್ಟದ್ದು. ಹಾಗೆ ಕೊಡಲ್ಪಡುವಾಗ ಪೀಠಕ್ಕೆ ನಾನು ಎಂಬುದಷ್ಟೇ ಹೊರತು ಸಪ್ತ ದಿಕ್ಪಾಲಕರು ನನಗೆ ಅವರೇ ಅಂತ ಏನು ಇರಲಿಲ್ಲ. ಹಾಗಾದ್ರೆ ಸ್ವರ್ಗ ಎಂಬುದು ನಿರ್ಮಾಣ ಮಾಡುವಲ್ಲಿ ಮೂರು ಮೂರ್ತಿಗಳು ಸಂಪೂರ್ಣ ಕಾರಣಕರ್ತರು. ಅವರ ಅನುಗ್ರಹಕ್ಕೆ ಯಾರು ಕಾರಣೀಭೂತರಾಗ್ತಾರೋ, ಯಾರು ಪಾತ್ರರಾಗ್ತಾರೋ ಅಂತವರಿಗೆ ಅವರು ಒಲಿದು ಕೊಡುವಂತಹದ್ದು. ಹಾಗಾದ್ರೆ ಒಲಿದು ಕೊಟ್ಟಲ್ಲಿ ನಮ್ಮ ಕವಿಯರೇ ಇದನ್ನ ಮಮ ನಾವು ಮಾಡಿದ್ದು ಅದನ್ನೇ ಯಾಗವನ್ನು ಮಾಡುವ ಕಾಲದಲ್ಲಿಯೂ ಕೂಡ ನಮ್ಮದಲ್ಲ ಎಂಬ ಭಾವದಿಂದ ನಾವು ಮಾಡಿದ್ದು. ಸ್ವರ್ಗದಲ್ಲಿರುವಾಗಲೂ ಕೂಡ ನಾವು ಮಾಡುವುದೇನು ನಮ್ಮದಲ್ಲ, ಇದು ತಾಯಿಯ ಅನುಗ್ರಹದಿಂದ ಮೂರು ಮೂರ್ತಿಗಳ ಅನುಗ್ರಹ ಮಾತ್ರವಾದದ್ದು. ನಾವು ಇಲ್ಲಿ ನಾವು ಮಾಡುವಂತಹ ಕಾರ್ಯಕರ್ತರು ಮಾತ್ರ ಅಂತ ಭಾವಿಸಿದವರು ನಾವು.
2: ಆಯ್ತಪ್ಪ,
1: ಅದಲ್ಲ ಕರ್ಮ ಪ್ರಪಂಚದಲ್ಲಿರುವಂತಹ ನೀವು ಸ್ವರ್ಗದ ಕಲ್ಪನೆಯನ್ನು ಹೊಂದಿ ಆ ಭೂಮಿಯನ್ನೇ ಸ್ವರ್ಗ ಮಾಡಿ, ಅದಾಗುವುದಿಲ್ಲ ನಿಮಗೆ. ಇತಿಹಾಸದಿಂದ ನೀವು ಪಾಠವನ್ನು ಕಲಿಯುವುದಿಲ್ಲ. ಈ ಮೊದಲು ಸ್ವರ್ಗವನ್ನು ಏರಿದ ಜ್ಞಾನವನ್ನು ಕಳ್ಕೊಂಡಿದ್ದಾರೆ. ಹಾಗಾದ್ರಿಂದ ಆ ದಾರಿ ಅಲ್ಲ. ಹೀಗೊಂದು ದಾರಿ ಉಂಟು, ಆ ದಾರಿಯ ಮೂಲಕ ನಾವು ಸವಿಸೋಣ ಅಂತ ನೀವು ಮಾಡುವುದಿಲ್ಲ. ನಿಮ್ಮ ದೇಹವನ್ನು ದಂಡಿಸ್ತೀರಿ, ಪರಿಣಾಮದಲ್ಲಿ ವಿಧಿಯನ್ನು ಹರಣನ್ನು ಮೆಚ್ಚಿಸಿಕೊಳ್ತೀರಿ, ವರವನ್ನು ಪಡೆಯುತ್ತೀರಿ.
2: ದೇವೇಂದ್ರ,
1: ಓ
2: ಬಹಳ ಸುಲಭವಾಯಿತು ನೀನು ಹೇಳಿದ ಮಾತು. ತ್ರಿಮೂರ್ತಿಗಳಲ್ಲಿ ಒಬ್ಬ ವಿಧಿಯೂ ಹೌದು,
1: ಖಂಡಿತ ಹೌದು.
2: ವಿಧಿಯೇ ನನಗೆ ಅಜೇಯತ್ವವನ್ನು ಕೊಟ್ಟಿರುವಾಗ ಈಗ ನಿನ್ನನ್ನು ಎದುರಿಸುವಲ್ಲಿ
1: ನಾನು
2: ವಿಧಿ ನನಗೆ ವರವನ್ನು ಕೊಡುವಾಗ ನಾವಾಗಿ ಸುರೇಂದ್ರನಿಗೆ ದೇವೇಂದ್ರ ಪಟ್ಟವನ್ನು ಕೊಟ್ಟಿದ್ದೆ, ಹಾಗಾಗಿ ಅವನನ್ನು ನೀನು ಕೆಣಕುವುದಕ್ಕೆ ಹೋಗಬೇಡ ಎಂದೇನು ಹೇಳಿ. ವರವನ್ನು ಪಡೆಯುವಾಗಲೂ ನಾನು ಚೆನ್ನಾಗಿ ಯೋಚಿಸಿದ್ದೇನೆ. ಸುರರಾಗಲಿ ನರರಾಗಲಿ ಶಿವನಾಗಲಿ ನನಗೆ ಇದಿರಿಲ್ಲದಂತಹ ವರವನ್ನು ಕೊಡಬೇಕು ಎಂಬ ಹಾಗೆ ತಥಾಸ್ತು ಎಂದು ಹೇಳಿದ್ದಾನೆ. ಹಾಗಾದ್ರೆ ಇದಕ್ಕೆ ವಿಧಿಯ ಸಮ್ಮತಿಯೂ ಇದೆ. ಯಾವುದು ವಿಧಿಯ ಸಂಕಲ್ಪವೋ ಸಮ್ಮತಿಯೋ ಅದು ಈಡೇರಲೇಬೇಕು.
1: ತಾರಕಾಸುರ, ಈಗ ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ವಿಧಿಯನ್ನು ತಪಸ್ಸು ಮಾಡಿದವರು ಬಹಳಷ್ಟು ಜನ ಇಲ್ವೋ? ಮಾಡಿದವರಿಗೆಲ್ಲರಿಗೂ ವಿಧಿ ಪ್ರತ್ಯಕ್ಷ ಆಗ್ಲಿಲ್ವೋ?
2: ಹೌದು,
1: ವರವನ್ನು ಕೊಡ್ಲಿಲ್ವೋ? ವರವನ್ನು ಪಟ್ಟವರೆಲ್ಲರೂ ಪಡೆದವರೆಲ್ಲರೂ ಏನಿದ್ದಾರೆ? ಶಾಶ್ವತವಾಗಿ ಉಳಿದಿದ್ದಾರ? ಇಲ್ಲಿ ಪ್ರಶ್ನೆ ಏನು ಬರುವುದು? ನಾವು ಸ್ವರ್ಗದಲ್ಲಿ ನಿನಗೆ ಈ ಪೀಠ ಎಂಬುದಾಗಿ ಕೊಡಲ್ಪಟ್ಟಂತಹ ದಾರಿ ಹೀಗೆ ಎಂಬುದನ್ನು ನಾವು ಸೂಚಿಸುವುದು. ಈಗ ನೀವು ಹಿರಿಯರು ಹೇಳಿಕೊಂಡು ಹೀಗೊಂದು ದಾರಿ ಉಂಟು, ಈ ದಾರಿಯ ಮೂಲಕ ಹೋದೆ ಅಂತಾದ್ರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳುವುದು ನಮ್ಮ ಕ್ರಮ. ನೀವು ಹಾಗಲ್ಲ, ನಾವು ಬೇರೆ ಒಂದು ದಾರಿಯನ್ನು ಹಿಡಿದು ಹೋಗ್ತೇವೆ ಅಂತ ಹೇಳುವವರಿಗೆ ನಾವು ಹೇಳುದು, ಒಮ್ಮೆ ಇತಿಹಾಸವನ್ನು ನೋಡಿ, ಯಾರಾದ್ರೂ ಉಳಿದಿದ್ದಾರ ಶಾಶ್ವತವಾಗಿ?
2: ಬೇರೆಯವರ ಕರುಣೆಯಿಂದ ಈ ಪೀಠವನ್ನು ಉಳಿಸಬೇಕಾದಂತಹ ನೀನು ನನಗೆ ಈಗ ಉಪದೇಶ ಮಾಡಬೇಕಾದಿಲ್ಲ.
1: ಅಯ್ಯೋ,
2: ಬಲವಂತನಾದವನೇ ಅಧಿಕಾರ. ಹಾಗಾಗಿ ಇಲ್ಲಿ ನಿರ್ಣಯವಾಗಬೇಕಾದದ್ದು ಯಾರು ಬಲವನು ಎನ್ನುವಂತಹ ಪ್ರಶ್ನೆ.
1: ನಿನಗೆ ಉಪದೇಶ ಮಾಡಿದ್ದಲ್ಲ, ಇಲ್ಲಿಯ ಪೀಠಾಧ್ಯಕ್ಷನಾಗಿ ನಡೆದಂತಹ ವಿಚಾರವನ್ನು ನಿನಗೆ ನಾನು ಬಲದ ಮೂಲಕವೇ ಪಡೆದು ತೋರಿಸ್ತೇನೆ ಅಂತ ಹೇಳಿದ್ರೆ ನಾವು ದುರ್ಬಲರಲ್ಲ.
2: ಈಗ ಹಿಂದೆ ಅನೇಕರು ಬಂದು ಸೋತಿದ್ದಾರೆ, ಇದನ್ನು ಶಾಶ್ವತವಾಗಿ ಪಡೆದಿಲ್ಲ ಎಂದು ಹೇಳುವಲ್ಲಿ ಅನೇಕ ಸಲ ನೀನು ಬರ್ತದಲ್ಲ.
1: ಖಂಡಿತ ಸೋತಿದ್ದೇನೆ, ಆದ್ರೆ ಅವರು
2: ಹಾಗಾದ್ರೆ ಹಿಂದಿನ ಅನುಭವ ನಿನಗಾಗಬೇಕು. ನನಗೆ ಆ ಅನುಭವ ಅಂದ್ರೆ ನನಗೊಂದು ವಿಶೇಷವಾದಂತಹ ರಕ್ಷೆ ಇದೆ. ಹಾಗಾಗಿ ಮಾತಿನಿಂದ ಏನೂ ಪ್ರಯೋಜನ ಆಗುವುದಿಲ್ಲ.
1: ಹಾಗಾದ್ರೆ ನಿನಗೆ ಒಂದೊಂದು ಸ್ಪಷ್ಟವಾಗಿದೆ.
2: ಏನು
1: ಮಾತಿನಿಂದ ನೀ ಬುದ್ಧಿ ಕಲಿಯುವುದಿಲ್ಲ ಅಂತಾದ್ರೆ ಜಾಣನಿಗೆ ಕೊಣ್ಣೇ ಬೆಟ್ಟು ಒಂದುಂಟು, ನಮ್ಮಲ್ಲಿಯೂ ಆಯುಧ ಹಿಡಿದೆ ಹಿಡಿದು ನಿಂತೆ.
2: ಯಾರು ಜಾಣ ಯಾರು ಕೋಣ ನೀನೇ.

ಪ್ರಯೋಜನವಾಗಿರಲಿಲ್ಲ. ಕೊನೆಗೂ ಸೋತು ಓಡಿ ಹೋದ. ಈಗ ನಾನು ಯೋಚಿಸುವುದು, ಈ ಅಧಿಕಾರ ನನಗೆ ಸಿಕ್ಕಿದೆ, ಸಿಕ್ಕಿದೆ ಈ ಅಧಿಕಾರವನ್ನು ನಾನು ದಕ್ಕಿಸಿಕೊಳ್ಳಬೇಕು. ಯಾಕೆಂದ್ರೆ ನಮಗೆ ಸಮಯ ಬಹಳ, ಹೆಚ್ಚು ಹೊತ್ತು ಕಳೆಯುವುದಕ್ಕೆ ಇದು ಹೊತ್ತಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನ್ನನ್ನು ಸುರಗದ್ದುಗೆ ಎನ್ನೇರ್ತೇನೆ, ಮುಂದೆ ಏನಾಗ್ತದೆ ಎನ್ನುವುದರ ಪ್ರತೀಕ್ಷೆ.

0: ಸೂಚಿಸಿದ ಅವನೇ ಆಡಿದ್ದ.
1: ಮನ್ಮಥಗರು ಪುರಗರನ ಪರ ತಪವ ಕೇಳಿದು, ಪುರಗರ ಪರ ತಪವ ಕೇಳಿದೆಂದು ಬೋಧಿಸು. ತ್ವರಿತದಲ್ಲಿ ನಡೆಯೆಂದು ಕಳು

0: ಅಧಿಕಾರವನ್ನು ಹೊತ್ತವ ಅಧಿಕಾರವನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ಎಷ್ಟು ತಿರುಗಬೇಕು, ಯಾರ್ಯಾರ ಬಳಿ ಹೋಗಬೇಕು. ಇಲ್ಲದೆ ಹೋದ್ರೆ ತಾರಕಾಸುರನಿಂದ ನಾ ಸೋತೆ.
1: ತಾರಕಾಸುರನಿಂದ ಸೋತದ್ದೇ ಅಲ್ಲ,
2: ಮತ್ತೆ
0: ವಿಧಿ ಕೊಟ್ಟಂತ ವರಕ್ಕೆ ಮಾನ್ಯತೆ ಕೊಟ್ಟು ನಾವು ಸೋಲಬೇಕಾಯಿತು.
1: ಹಾಗೆ
0: ಯಾರವನಿಗೆ ವರ ಕೊಟ್ಟಿದ್ದಾನೋ ಅವನೇ ದಾರಿ ಅಂತ ಹೇಳಿ ಸತ್ಯಲೋಕಕ್ಕೆ ಹೋದ್ರೆ ವಿಧಿ
2: ಏನಂತೆ,
0: ನಾ ಬರೆದಾಗಿದೆ, ನಾ ಬರೆದಾಗಿದೆ. ಇನ್ನು ನಿಮಗೆ ಯಾರು ಲೋಕಪಾಲಕನಿದ್ದಾನೋ ಅಂತವನೇ ಇದಕ್ಕೆಲ್ಲ ಸರ್ವ ಸಮರ್ಥ. ವಿಧಿ ಸಹಿತನಾಗಿ ಲೋಕಪಾಲಕನಾದಂತಹ ಶ್ರೀಮನ್ನಾರಾಯಣ ಇರುವಂತಹ ವೈಕುಂಠಕ್ಕೆ ಹೋದ್ರೆ ನಾರಾಯಣ ದೇವರು ಏನಾಯ್ತು ಅಂತ ಎಲ್ಲಾ ವಿಚಾರವನ್ನು ತಿಳಿದ ಮೇಲೆ ನಾರಾಯಣ ದೇವರು ಆಡಿದ್ದು, ಲೋಕದ ಪಾಲಕನಾಗಿ ನಾವು ವ್ಯವಹರಿಸುವಾಗ ಪಾಲನೆ ಪ್ರಧಾನವಾದಂತ ಕಾರ್ಯ. ಹಾಗಾದ್ರಿಂದ ಕಂಗಾಲಾದಂತ ನೀವು ಯಾರು ದುಃಖಿಸಬೇಡಬೇಕಂತ ಅಗತ್ಯ ಇಲ್ಲ.
1: ಇದಕ್ಕೆ
0: ಅವನೇ ಕೇಳಿಕೊಂಡಿದ್ದಾನಲ್ಲ ವರವನ್ನು, ಶಿವಕುಮಾರನಿಂದ ನನಗೆ ಮರಣ ಬರಲಿ ಎಂಬುದಾಗಿ. ಹಾಗಾದ್ರೆ
1: ಶಿವನಿಗೆ ಮಗನಾದ ಮಾತಿ ನೀವು ವ್ಯವಹರಿಸಬೇಕು.
0: ಶಿವ ಈಗಾಗಲೇ ತಪಸ್ಸಿನಲ್ಲಿದ್ದಾನೆ,
1: ಅಂತವನ ತಪಸ್ಸನ್ನು ಕೆಡಿಸುವುದಪ್ಪ ಯಾರು ಅಂತ
0: ಕೇಳಿದ್ರೆ ಅವನೇ ಆಡಿದ್ದು ನೇರವಾಗಿ
1: ಅಲಕ್ಕ.
0: ಮನ್ಮಥನಲ್ಲಿಯೇ ನೀನು ಹೇಳಬೇಕು ಸಕಲ ವಿಚಾರವನ್ನು
1: ಹೇಳುವುದರ ಮೂಲಕ ಕಾಳಿ ಬೇಡಿ
0: ಅವನನ್ನು ಒಪ್ಪಿಸಿ ಶಿವನ ತಪಸ್ಸನ್ನು ಕೆಡಿಸುವ ಹಾಗೆ ನೀ ಮಾಡಿದೆ ಅಂತ. ಮುಂದೆ ಖಂಡಿತವಾಗಿಯೂ ಲೋಕದ ರಕ್ಷಣೆಯಾಗುವಂತಹ ಕಾರ್ಯ ಲೋಕ ಕಲ್ಯಾಣ ಆಗುತ್ತದೆ ಅಂತ.
1: ಹಾಗಾದ್ರಿಂದಲೇ
0: ವಿಧಿ ಆಡಿದ ಮಾತನ್ನೇ ಶಿರದಲ್ಲಿ ಹೊತ್ತು ನೇರವಾಗಿ ಕುಸುಮಾವತಿಯ ಕಡೆಗೆ

0: ಬಂದಿದ್ದೇನೆ ಸ್ವಾಮಿ. ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಯಾರು? ಹೀಗೆ ಹಲವರಲ್ಲಿ ಪ್ರಶ್ನೆ ಹುಟ್ಟಿಕೊಂಡ ಕಾಲದಲ್ಲಿ ನಮಗಿಂತಲೂ ನಮ್ಮ ಹಿರಿಯರದ್ದೇ ಹೆಚ್ಚು ಹೇಳುವುದು
1: ಏನು?
0: ಲಕ್ಷ್ಮೀನಾರಾಯಣ.
1: ಹೌದಷ್ಟೇ, ಹೌದು.
0: ಆದ್ದರಿಂದಲೇ ನಮ್ಮ ಅಪ್ಪಮ್ಮನ ವಿಷಯವಾಗಿಯೇ ನಾನು ನೋಡಬೇಕಾಗುತ್ತದೆ. ಆದರೆ ಆದರ್ಶ ಎನ್ನುವುದು ಯಾವ ರೀತಿ ನಡೆಯುತ್ತದೆ? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿಯಿಂದ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಾರೆ ಅಂತಾದ್ರೆ ಅಲ್ಲಿ ಲಕ್ಷ್ಮೀನಾರಾಯಣರ ವಾಸಸ್ಥಾನ ಉಂಟು ಅಂತ ಅರ್ಥ. ಅಂತ ಲಕ್ಷ್ಮೀನಾರಾಯಣರಿಗೆ ಮಗನಾಗಿ
1: ಪ್ರಪಂಚಕನಾಗಿ
0: ವ್ಯವಹಾರದಲ್ಲಿ ತೊಡಗಿಸಿಕೊಂಡವ.
1: ಹೌದು ಸ್ವಾಮಿ.
0: ಪ್ರಪಂಚದಲ್ಲಿ ಪಂಚಭೂತಗಳು, ಪಂಚತನ್ಮಾತ್ರೆಗಳು, ಹಾಗೆ ಪಂಚಭಾವಗಳು, ಹೀಗೆ ಪಂಚಗಳೇ ಪ್ರಪಂಚದಲ್ಲಿ ಬೆಳೆಯಿಸುತ್ತಾ ಉಂಟು. ಪಂಚಬಾಣನಾಗಿರುವಂತಹ ನಾನು ಮಹಾವಿಷ್ಣುವಿನ ಸಂಕಲ್ಪದಂತೆ ಅವನ ಮನಸ್ಸಿಜೋದ್ಭವನಾಗಿಯೇ ಪ್ರಕಟಗೊಂಡವ.
1: ಸತ್ಯ.
0: ಹನುಮಂತ ಹೀಗೆ ನನ್ನನ್ನು ಕರೆದರು. ಮಾರ, ಮೀನಕೇತನ, ಪುಷ್ಪಬಾಣ, ಹೀಗೆ ಹಲವಾರು ಹೆಸರುಗಳಿಂದ ಪ್ರಪಂಚದಲ್ಲಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ.
1: ಸತ್ಯ.
0: ಕೇವಲ ನಾನೊಬ್ಬ ಅವನ ಮನಸ್ಸನ್ನು ಆಕರ್ಷಿಸಬೇಕು, ಮನಸ್ಸುಗಳು ಒಂದಾಗಬೇಕು ಅಂತ ಇದ್ರೆ ನಾನೊಬ್ಬನೇ ಕರ್ಮ ನಿರತನಾಗುವುದಲ್ಲ. ಕೆಲವೊಂದು ದೃಶ್ಯಗಳೇ ನಮಗೆ ಪ್ರೇರಕವಾಗುತ್ತವೆ, ಪೂರಕವಾಗುತ್ತವೆ. ಅದಕ್ಕೆ ಸಾಕ್ಷಿಯಾಗಿ ಪ್ರತಿ ಮನ್ಮಥರು ನಮ್ಮನ್ನು ನೋಡುವಾಗಲೇ ಒಂದು ರೀತಿಯ ಪ್ರೇಮದ ಭಾವ ಹುಟ್ಟಿಕೊಳ್ಳುತ್ತದೆ. ಕಾರಣ ನಮ್ಮ ಬದುಕು ಅವರಿಗೆ ಎಂತ ಸಂದೇಶಾತ್ಮಕವಾದದ್ದನ್ನೇ ಕೊಡುತ್ತದೆ ಅಂತ ಅರ್ಥ. ಮತ್ತೆ ನಿನ್ನ ನನ್ನ ಜೊತೆಗಾರಿಕೆಯನ್ನು ಪ್ರಪಂಚದವರು ಕೊಂಡಾಡಿದ್ದೇ ಕಾಮರತಿಯಲ್ಲಿ ಮೇಳ. ಒಂದು ಮೇಳ ಆಗಬೇಕಿದ್ರೆ ಎಷ್ಟು ಮಂದಿ ಬೇಕು?
1: ಆದ್ರೆ ನಮ್ಮದಕ್ಕೆ ಅಷ್ಟೆಲ್ಲ ಆಗತ್ತೆ
0: ಬೇಡ. ನಮ್ಮದ್ದು ನಿಜವಾಗಿ ಹೇಳಿದ್ರೆ ಒಂದು ಚಿಕ್ಕ ಮೇಳ,
1: ಚಿಕ್ಕ ಮೇಳ ದೊಡ್ಡ ಕೀರ್ತಿಯನ್ನು ಪಡೆದದ್ದು.
0: ಮಾತ್ರವಲ್ಲ ಚೊಕ್ಕ ಮೇಳ.
1: ಹೌದು ಹೌದು.
0: ಮಾತ್ರವಲ್ಲ ತಕ್ಕ ಮೇಳ.
1: ಇನ್ನು ನಮ್ಮ ಮೇಳವನ್ನು ನೋಡಿಕೊಂಡು ಮುಂದಿನ ಜನಾಂಗ
0: ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಮೇಳ ಪ್ರಾರಂಭಿಸದಿದ್ರೆ ಸಾಕು.
1: ನಮ್ಮದು ಗಟ್ಟಿ ಮೇಳ,
0: ನಮ್ಮದು ಗಟ್ಟಿ ಮೇಳ. ಅವರದ್ದು ಕೇವಲ ಗಟ್ಟಿಗಾಗಿ ಮೇಳ ಅಂತ
1: ಆಗಬಾರ್ದು.
0: ಆದ್ದರಿಂದ ಏನೇನಾದರೂ ನಮ್ಮ ಈ ಮೇಳದಲ್ಲಿ ನಡೆಯುವ ಪ್ರಸಂಗ ಒಂದೇ, ಪ್ರೀತಿ ಪ್ರೇಮ ಪ್ರಣಯ.
1: ಪ್ರಣಯ
0: ಬಿಟ್ಟರೆ ಬೇರೆ ಯಾವುದು ಇಲ್ಲ.
1: ವಿರಹಿಗಳಿಗೂ ಬೇಕು, ಸಸಿಗಳಿಗೂ
2: ಬೇಕು. ಜಯಸಿ
1: ಪ್ರಯೋಗ ಮಾಡಿದ್ರೆ ದೇಹ ಅರ್ಧವಾಗುತ್ತದೆ.
0: ಸತ್ಯ ಒಂದಿದ್ದದ್ದು ಎರಡಾಗುತ್ತದೆ.
1: ನೀವು ಒಂದಾಗಿ ಮೂರನೇದರ ಹೊಸ ಸೃಷ್ಟಿಗೆ ಕಾರಣವಾಗುತ್ತದೆ,
0: ನೂತನ ಸೃಷ್ಟಿಗೆ ಅದು ಕಾರಣವಾಗುತ್ತದೆ. ಸೃಷ್ಟಿಗೆ ಮೂಲ ಒಂದು ರೀತಿಯಿಂದ ಬ್ರಹ್ಮ, ಅವನಿಗಿಂತಲೂ ಪೂರಕ ಶಕ್ತಿಯಾಗಿ ನಾನು.
1: ಅಲ್ಲ, ಆ ಬ್ರಹ್ಮ ನಿಮ್ಮ ಮುಂದೆ ಎಂತದ್ದು?
0: ಹರಿಯ ಪಾಲನಿಗೆ ಪೂರಕನಾಗಿ, ಸೃಷ್ಟಿಕರ್ತನಾದ ವಿಧಾತನ ಸೃಷ್ಟಿಗೆ ಪ್ರೇರಕನಾಗಿ, ಲಯಕರ್ತನಾದಂತಹ ಸದಾಶಿವನ ಸಂಕಲ್ಪಕ್ಕೆ ಅನುಕೂಲವಾಗಿ ವ್ಯವಹರಿಸುವವನ.
1: ಹಾಗಾದ್ರೆ ಈ ಮೂರು ಕಾರ್ಯಕ್ಕೂ ಬಾಧ್ಯಸ್ಥರು ಇದ್ದೀರಿ
0: ಖಂಡಿತ. ಅಲ್ಲಿ ಲೋಕಹಿತ ಚಿಂತನೆ ಉಂಟು ಅಂತ ಅರ್ಥ. ಹೂವಿನಿಂದಲೇ ಕಟ್ಟಿದಂತಹ ಈ ನಮ್ಮ ಇದು ಪುಷ್ಪಪುರವೂ ಹೌದು.
1: ಮತ್ತೆ ಬಾಣಗಳು ಹಾಗೆ ಅಲ್ವಾ?
0: ನನ್ನದು ಐದು ಬಾಣಗಳು, ಚೂತ, ಅಶೋಕ, ಅರವಿಂದ, ಐದು ಪಂಚಬಾಣಗಳು ಹೂವಿನದ್ದೇ.
1: ಹೂವಿನದ್ದೇ
0: ಬಿಲ್ಲು
1: ಕೈಯಲ್ಲಿ.
0: ಹೌದು, ಸಿಹಿಯನ್ನೇ ಕೊಡಬಹುದಾದ ಬಿಲ್ಲು. ಇದನ್ನು ಹಿಡಿದುಕೊಂಡು ದಕ್ಷನ ಸುತೆಯಾದ ನಿನ್ನನ್ನು ತಕ್ಕ ದಕ್ಷ ಪತ್ನಿಯಾಗಿ,
1: ಅಂದ್ರೆ
0: ತಕ್ಕ ಪತ್ನಿಯಾಗಿ ಸ್ವೀಕರಿಸಿದ್ದೇನೆ. ನಿಮ್ಮನ್ನು ಉಂಟು ನಮಗೆ.
1: ಹೌದು,
0: ಒಂದು ರೀತಿಯಿಂದ ಲೋಕಹಿತ ನಮ್ಮ ಚಿಂತನೆ.
1: ಹಾಗಾಗಿ ಲೋಕ ನಮ್ಮನ್ನು ಬೇರೆಯಾಗಿ ಗುರುತಿಸಿದೆ.
0: ಖಂಡಿತ ಇಲ್ಲ. ಸತ್ಯ ಕಾಮ

0: ಆತ್ಮೀಯರು.
1: ಹೌದಲ್ಲ,
0: ನಾವು ಏನಿದ್ದರೂ ಇತರರ ಬಗ್ಗೆ ಕಾಳಜಿ
1: ಖಂಡಿತಲ್ಲ. ಅಲ್ಲದೇ ಯಾರಾತನಲ್ಲಿ ಕಾಮೋತ್ಪನ್ನವಾಗಬೇಕು ಅಲ್ಲಿ ರತಿಭಾವ ಬೇಕೇ
0: ಬೇಕೇ ಬೇಕು. ಮಾತ್ರವಲ್ಲ, ರತಿಭಾವ ಉಂಟಾಗಬೇಕು.
1: ಕನ್ಯಾ ವರಯತೆ ರೂಪ
0: ಹಾಗಾಗ್ತದೆ,
1: ಮನ್ಮಥ ಸದೃಶವಾದ ರೂಪ
0: ಬೇಕು. ಆದ್ದರಿಂದ ನಮ್ಮಲ್ಲಿ ವೃಂದಾವನಕ್ಕೆ ಉಂಟು.
1: ಹೌದು,
0: ಇವತ್ತು ಏನು ನಿನ್ನ
1: ಅರೆಗಳಿಗೆ ಕೂಡ ನಿಮ್ಮನ್ನು ಬಿಟ್ಟಿರುವವಳಲ್ಲ ನಾನು.
0: ಅಲ್ವೇ, ನೀನು ನಾನು ಒಂದಾಗಿರುವ ಈ ಸಂದರ್ಭ, ಬಗ್ಗೆ ಚಿಂತಿಸುವ ಸಂದರ್ಭ,
2: ಕಾಮಚಕ್ರೇಶ್ವರ
1: ಅದು ಗೊತ್ತಾಯ್ತು ಯಾರು
0: ಯಾರು
1: ಈ ಬೇಡುವವರಿಗೆ ಹೊತ್ತು ಗೊತ್ತು ಅಂತ ಇಲ್ಲ ಸ್ವಾಮಿ. ತೊಂದರೆ ಕೊಡುದು ಬಾರ್ದು ಅಂತ
2: ಯೋಚನೆ.
1: ಶನಿವಾರ ಬಾ, ಶನಿವಾರ ಯಾರು ಕುಡಿದ್ರೆ ಶನಿವಾರ ಆಯ್ತಾ? ನಾವು
0: ಬೇಡುವವರು ನಮ್ಮಲ್ಲಿವರೆಗೂ ಬರ್ತಾರೆ,
1: ಮನೆ ಬಾಗಿಲಿಗೆ ಬಂದು ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ ಅಂತ.
0: ಬೇಡುವವರು ಕಾಡುವವರು ನಮ್ಮಲ್ಲಿಗೆ ಬರ್ಲಿಕ್ಕಿಲ್ಲ. ಯಾಕೆ? ಕಾಡುವವರನ್ನೇ ಬೇಡುವ ಹಾಗೆ ಮಾಡುವಂತಹ ಸ್ವಭಾವ ನಮ್ಮಲ್ಲ.
1: ಆದರೂ ಕೂಡ ಯಾರೋ ಅಲ್ಪಾದ್ರೆ
0: ನೋಡೋಣ ಏನಿದ್ದರು. ಹರಿಸುತನಾದ ನನ್ನ ಮನೆ ಅಂಗಳಕ್ಕೆ ಬಂದ ಕಾಲದಲ್ಲಿ
1: ಇಲ್ಲ ಅಂತ
0: ಹೇಳಿಕೆ.
1: ಆದ್ರೆ ಒಂದುಂಟು ಇನ್ನು ನಿಮಗೆ ಅಲ್ಲಿ ಮಾತಾಡ್ಲಿಕ್ಕೆ ಹೊತ್ತು ಹೋದ್ರೆ ಗೊತ್ತಾಗುದಿಲ್ಲ. ನೀವು ಅವನನ್ನು ಅಲ್ಲಿಲ್ಲೇ ಹೆಬ್ಬಾಗಿನಲ್ಲೇ
0: ಏನಿದ್ದರೂ ನಿನ್ನಲ್ಲಿ ಮಾತಾಡದೆ ನನ್ನ ವ್ಯವಹಾರ
1: ಇಲ್ಲಲ್ಲ.
0: ಅವನನ್ನೊಂದು ಕಳುಹಿಸಿ
1: ಅಲ್ಲಿಂದಲೇ ಹೊರಬಾಗಿಲ್ಲ.
0: ಆದ್ರೆ ನಾವು ಸತಿಪತಿಯರು, ನಮಗೊಂದು ಗೃಹಸ್ಥ ಧರ್ಮ ಉಂಟು.
1: ಅದೇ, ಆದ್ರೂ ಕೂಡ ಹೆಚ್ಚು ಮಾತು
0: ಹೊರಗಿಂದಲೇ ಕಳುಹಿಸುವ ಜಿಪುಣತನ ನಮ್ಮದಲ್ಲ. ಕೊಡಬೇಕಾದ ಸಂಸ್ಕಾರವನ್ನು ಕೊಟ್ಟು
1: ಅಲ್ಲ, ಅರೆಗಳಿಗೆಯೂ ನನ್ನ ಗಂಡನನ್ನು ಬಿಟ್ಟಿರೋ ಜಿಪುಣತನ ನನಗೆ ಉಂಟಲ್ಲ.
0: ಆದರೂ ನೀನು ಒಳಗಿತ್ತು ಕೊಡಬೇಕಾಯ್ತು. ಆದ್ದರಿಂದ ಒಳಗಿತ್ತುಕೋ.
1: ಆಯ್ತು,
0: ಬಂದವನನ್ನು ನಾನು ಸ್ವಾಗತಿಸ್ತೇನೆ. ಒಳಗಿತ್ತು
1: ದೇವೇಂದ್ರ ದೂರ ನೀಡಿದ್ದಿ.
0: ಹೊರಗೆ ಸ್ವಲ್ಪ ತಡಾಯಿತು.
2: ಅದು ಗೊತ್ತಾಯ್ತು.
0: ಮುಖ ಕಾವರಿಸಿದ ಮುಸುಕನ್ನು ಹೊರತೆಗೆದಿದ್ದೇನೆ.
2: ಓ,
0: ಮಾತ್ರವಲ್ಲ ನಿನ್ನನ್ನು ಹೊರಸೆಳೆದಿದ್ದೇನೆ. ಕರೆದಿದ್ದೇನೆ. ಸತ್ಕಾರಕ್ಕೊಂದು ನೀನು ಬರುವುದು ಬೇಡ.
1: ಬೇಡಲ್ಲ,
0: ನೀನು
1: ಅಲ್ಲ, ನನಗೆ ರತಿ ಅಂತ ಕರೆದ ಹಾಗೆ ಕೇಳಿಸಿದ.
0: ಇಲ್ಲ,
1: ಅದು ಅಪ್ಪಿಕೊಂಡಿದ್ದೇನೆ ಅಂದ್ರಲ್ಲ ಹಾಗೆ. ಮತ್ತೆ
0: ಮನ್ಮಥನ ಪುರದಲ್ಲಿ ಆದ್ದರಿಂದ ಸತ್ಕಾರಕ್ಕೆ ನಾನಿದ್ದೇನೆ. ನಾನೇ ಮಾತಾಡಿ
1: ಬೇಗ ಬೇಗ
0: ಕಳಿಸ್ತೇನೆ.

0: ದೇವರಾಜ ಮದನ ಪರಮ ಆಶ್ಚರ್ಯವಾಯಿತು.
1: ಯಾಕೆ?
0: ನೆರೆಯಿಕೊಂಡು ದೇವಭೂಮಿಯಲ್ಲಿ ನಿನ್ನ ಆಕ್ಯವಾಳತನವನ್ನು ನಡೆಸಬೇಕಾದವ ನೀನು.
2: ಹಾ,
0: ತ್ರೈಲೋಕಕ್ಕೆ ಹಿತಕಾರಕವಾದ ಕೈಂಕರ್ಯವನ್ನೆಸಲಿರುವ ಕಂದಿದಾನನದಿಂದಲೇ ನನ್ನದ್ದಾದ ಕುಸುಮಾವತಿ ಪಟ್ಟಣಕ್ಕೆ ನಿನ್ನ ಆಗಮನ. ಯಾವುದೋ ಒಂದು ರೀತಿಯ ನೋವು ಅಲ್ಲಿ ಅಭಿವ್ಯಕ್ತಗೊಳ್ಳುತ್ತಾ ಉಂಟು.
2: ಹಾ,
0: ಅಂತರಂಗದ ಭಾವಾಮುಖವೆನ್ನುವ ಕನ್ನಡಿಯಲ್ಲಿ ಬಿಂಬಿಸಲ್ಪಡುತ್ತದೆ. ನಿನ್ನನ್ನು ನೋಡಿದಾಗ ಏನೋ ಘನತರವಾದ ಸಮಸ್ಯೆ ಉಂಟಾಗಿದೆ ಎನ್ನುವುದು ಸ್ಪಷ್ಟ. ಅಲ್ಲಾಭೂಮಿಗಳಬಹುದಾದಂತಹ ಸಮಸ್ಯೆ ಏನಿದ್ದರೂ ಪರಿಹಾರಕ್ಕೆ ನಿನಗೆ ಕುಸುಮಾವತಿ ಕೇಂದ್ರ ಅಲ್ಲ.
2: ಅಲ್ವೇ ಅಲ್ಲ.
0: ಒಂದೋ ನನ್ನಪ್ಪ ಮಹಾವಿಷ್ಣುವಿನ ಬಳಿಗೆ, ಇಲ್ಲದಿದ್ರೆ ಸದಾಶಿವನಾದಂತಹ ಕೈಲಾಸಾರತಿಯ ಬಳಿಗೆ ಹೋಗಬೇಕಾದವ ನೀನು. ಬದಲಾಗಿ ನನ್ನಲ್ಲಿಗೆ ಬಂದಿದ್ದಿಂತಾದ್ರೆ
2: ಆದ್ರೆ
0: ನನ್ನಿಂದಲೇ ಏನನ್ನು ಪಡೆಯುವುದಕ್ಕೆ ಉಂಟು ಎನ್ನುವುದು ಸ್ಪಷ್ಟ. ಬಿಟ್ಟು ನೀನೋರ್ವನೇ ಈ ರೀತಿ ಕಂಗೆಟ್ಟು ಇಲ್ಲಿಗೆ ಬರಬೇಕು ಅಂತಿದ್ರೆ
2: ಇದ್ರೆ
0: ಕಾರಣ ಏನು ಅಂತ ಬೇಕಲ್ಲ. ನನ್ನ ಏನಯ್ಯ ನಿನಗೊದಗಿದ ಸಮಸ್ಯೆ? ಏನಾಯಿತು ನಿನಗೆ? ನನ್ನಿಂದ ಏನಾಗಬೇಕು ಹೇಳುವೆಯಾ?

0: ಮನ್ಮತ
1: ಇಂದ್ರ
0: ಮೊದಲಾಗಿ ನಿಮ್ಮ ನನ್ನಿಂದ ತೊಡಕಾಗಿದೆ ಅಂತ ಆದ್ರೆ ಅದಕ್ಕೆ ವಿಷಾದಿಸುತ್ತೇನೆ.
2: ನಮ್ಮದ್ದು ಏನಿದ್ರು ಸರಸ ಲೋಕಹಿತವನ್ನು
0: ನೀವು ಇರುವುದೇ ಹಾಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯಕ್ಕೆ ಹೋಗುವ ಕಾಲದಲ್ಲಿ ಬೇರ್ಪಟ್ಟಿದ್ರು ಒಂದಾಗುವುದು ಒಂದು ಹೊತ್ತಿನಲ್ಲಿ ಮಾತ್ರ.
2: ಸತ್ಯ
0: ನಿಮ್ಮಗಲ್ಲ ಅಲ್ಲ ಲೋಕದಲ್ಲಿ ನೀವು ಬಿಟ್ಟೇ ಇರುವುದಿಲ್ಲ ಒಬ್ಬರನ್ನೊಬ್ಬರು
2: ಬಿಟ್ಟಿದ್ದರೆ ರತ್ಯಮನ್ಮತ್ತಾರೆ
0: ಆಗುವಾಗ ಹೊತ್ತಾಯಿತೇನೋ
2: ಕಾಮ ಚೋದಿತನಾದ ಕಾರಣವೇ ನಾನು ಕಾಮ ಚಕ್ರೇಶ್ವರ.
0: ವಿಳಂಬವಾದರೂ ಕೂಡ ಬಾಗಿಲು ತೆರೆದೆಯಲ್ಲ ಅದಕ್ಕೆ ನನಗೆ ಸಂತೋಷ ಆದದ್ದು. ನಿಧಿ ನೀನು ದಯೆ ದಾನ ಧರ್ಮ ಶೀಲ ಎಂಬಂತ ಗುಣಗಳೆಲ್ಲವೂ ಕೂಡ
1: ಪ್ರಪಂಚದಲ್ಲಿ
0: ಬಳಸಿಕೊಳ್ಳಬೇಕಾದ ಗುಣಗಳು ಅಂತ ಆಡಿದವು. ಅಂತಹ ಗುಣಗಳನ್ನು ಹೊಂದಿದವ ಯಾವತ್ತಿದ್ರು ಕೂಡ ದುರ್ಮಾರ್ಗಕ್ಕೆ ಹೋಗಲಾರ. ಸಚ್ಚಿಂತನೆಯನ್ನೇ ಮಾಡುವುದರ ಮೂಲಕ ಲೋಕಹಿತಕ್ಕಾಗಿ ದುಡಿಯುತ್ತಾನೆ ಎಂಬುದನ್ನು ಲೋಕ ಕಂಡುಕೊಂಡದ್ದು.
2: ನಿಜ
0: ನಿಮ್ಮನ್ನು ಕಾಣುವಾಗ ನನಗೆ ಅನ್ನಿಸುವುದು ಸದ್ಗುಣಗಳೆಲ್ಲ ಎಲ್ಲಿದೆ ಎಲ್ಲಿಯೂ ಇಲ್ಲ. ಈಗ ನಾ ಬಂದ ಕಾರಣವನ್ನು ನೀ ಕುತೂಹಲಿಗನಾಗಿ ಕೇಳ್ತಾ ಇದ್ದಿ.
2: ಸತ್ಯ
0: ನಾನು ಯಾವಾಗಲೂ ಸುರಲೋಕದಲ್ಲಿ ಇರುವವ ಸುರಪೀಠದಲ್ಲಿ ಇರುವ ಕಾಲದಲ್ಲಿ ಸಮಸ್ತರು ನನ್ನ ಮಾತನ್ನು ಕೇಳತಕ್ಕವರು.
2: ಲೋಕಹಿತವನ್ನು ಬಯಸುವ ಕಾರಣವೇ ನೀನು ಶಂಕರಾಚಾರ್ಯರಿಸಿಕೊಂಡವ.
0: ಹೌದು ಹಾಗಿದ್ದರೆ ನಮಗೂ ಸಮಸ್ಯೆ ಬಂತು ಅಂತಾದಾಗ ಸಮಸ್ಯೆ ನಿವಾರಣೆಗಾಗಿ ನಾವು ವೈಕುಂಠಕ್ಕೆ
2: ಸತ್ಯ
0: ಆ ನಂತರದಲ್ಲಿ ಕೈಲಾಸಕ್ಕೆ. ನೀ ಆಶ್ಚರ್ಯಗೊಳ್ಳುವುದಕ್ಕೆ ಕಾರಣವಾದದ್ದು ಇಲ್ಲಿಗೆ ಬಂದದ್ ಯಾಕೆ ಬರುವುದಾದಂತ ಕಳವಳ ಸ್ಪಷ್ಟವಾಗಿಯೇ ಗುರುತಿಸಿದ್ದಿ.
2: ನಿನಗೆ ಸಮಸ್ಯೆ ಉಂಟಾದ ಕಾಲದಲ್ಲಿ ನೀನಾಗಿಯೇ ಮಂದಮಾರುತನೋ ವಸಂತನೋ ಜಯಂತರನ್ನೋ ಕರೆದು
0: ಹೌದು
2: ಬದಲಾಗಿ ನೀನೇ ನನ್ನ ಬಾಗಿಲಿಗೆ ಬಂದಿದ್ದೀಂದ್ರೆ
0: ನಿನ್ನ ಚಿಕ್ಕ ಮೇಳವನ್ನು ದೊಡ್ಡ ಮೇಳ ಮಾಡುವುದಕ್ಕೆ ಹೇಳುವುದು ನಾನು ಹಾಗೆ ನೀವೆಲ್ಲರೂ ಸೇರಿ ಹೋಗಿ ಅಂತ.
2: ನೀನು ಚಿಕ್ಕ ಮೇಳವನ್ನು ದೊಡ್ಡ ಮೇಳ ಮಾಡ್ತೀಯೋ ಅಲ್ಲ ಚಿಕ್ಕ ಮೇಳವೂ ಇಲ್ಲದ ಹಾಗೆ ಮಾಡ್ತೀಯೋ ಅಂತ ನನಗೆ ಗೊತ್ತಾಗೋದಿಲ್ಲ.
0: ನನಗೆ ಯಾಕೆ ಅನ್ನಿಸಿತು ನಾವೆಲ್ಲವೂ ಲೋಕವೇ ನಮ್ಮ ಮನೆ ಎಂಬುದಾಗಿ ಭಾವಿಸಿದವರು. ನೀನು ಕುಸುಮಾವತಿಯ ಅರಮನೆಯೇ ನಿನ್ನ ಮನೆ ಅಂತ ಭಾವಿಸಿದವ.
2: ಸದ್ಯಕ್ಕೆ ನಮಗೆ
0: ನಿನಗೆ ಲೋಕ ಆಗಿ
2: ಹೋಗಿದೆ
0: ಎಂಬ ವಿಚಾರದ ಬಗ್ಗೆ ನೀನು ತಿಳಿದಿದ್ದೀಯೋ ಅಲ್ಲ ತಿಳಿಯದೇ ಹಾಗೆ ವ್ಯವಹರಿಸ್ತಾ ಇದೆಯೋ ನನಗೊತ್ತಿಲ್ಲ.
2: ಲೋಕಹಿತ ಚಿಂತಕನಾಗಿ ನನ್ನಪ್ಪ ಇದ್ದಾನೆ, ಅವರ ಪ್ರತಿನಿಧಿಯಾಗಿ ನೀನಿದ್ದಿ. ನೀವೆಲ್ಲ ಇರುವಾಗ ನಾವು ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದಿಲ್ಲ.
0: ಅಧಿಕಾರ
2: ಹಸ್ತಕ್ಷೇಪ
0: ಹಿರಿಯರಾದವರು ಅಧಿಕಾರದಲ್ಲಿ ಇರುವಾಗ ಕಿರಿಯರಾದವರು ಒಂದರ್ಥದಲ್ಲಿ ಅದರ ಕಡೆಗೆ ವಿರಕ್ತರೆ
2: ಆಗಿರ್ತಾರೆ. ನಿಜ
0: ಹಾಗೆ ಅಂತೇಳಿ ಆ ಹೊಣೆಗಾರಿಕೆ ಏನು ಎಂಬುದರ ಬಗ್ಗೆ ಲಕ್ಷ ಇರಬೇಕು ತಾನೆ.
2: ಖಂಡಿತ ನಮಗುಂಟು.
0: ಲೋಕಪಾಲನೆ ಎಂಬ ಅಧಿಕಾರವನ್ನು ಹೊತ್ತಂತ ನಿಮ್ಮ ತಂದೆ
2: ಇದುವರೆಗೆ
0: ಸ್ವರ್ಗದಲ್ಲಿ ಕ್ಷೇಮವಾಗಿಯೇ ನಾವು ಇದ್ದವರು ಹೌದಾಗಿದ್ರೂ ಕೂಡ ಈ ಕಾಲದಲ್ಲಿ ನಮಗೆ ಒದಗಿದಂತಹ ಕಷ್ಟ ನಿವಾರಣೆಗೆ ನಿಮ್ಮ ಅಮ್ಮನಲ್ಲಿಗೆ
2: ಆಯ್ತಲ್ಲ ಸಮಸ್ಯೆ ಬಗೆಹರಿಬೇಕಿತ್ತಲ್ಲ.
0: ಸಮಸ್ಯೆ ಬಗೆಹರಿದುದು ಹೌದಾಗಿದ್ರೆ ನೇರವಾಗಿ ಸ್ವರ್ಗವನ್ನೇ ಸೇರ್ತಾ ಇದ್ದೆ ಅಲ್ಲ ಸಮಸ್ಯೆ ಇದ್ದೆ.
2: ಏನಾಯಿತು?
0: ಆದ್ರೆ ಸಮಸ್ಯೆ ಬಹಳ ಗಂಭೀರವಾದಂತದ್ದು.
2: ನನ್ನ ಅಪ್ಪನಿಂದಲೂ
0: ತನ್ನದ್ದಾದಂತಹ ದೇಹ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ವಿಧಿಯಿಂದ ಪಡೆದಂತಹ ವರದ ಮೂಲಕವಾಗಿ ಉಬ್ಬಿ ಕೊಬ್ಬಿ ಸ್ವರ್ಗದ ಮೇಲೆ ದಾಳಿ ಮಾಡಿ ನಮ್ಮನ್ನು ವಿಧಿಯಿಂದ ವರ ಪಡೆದ ಮೇಲೆ ವಿಧಿಯಾಣತೆಗೆ ನಾವು ಬಾಗಲೇಬೇಕಲ್ಲ. ಮುಂದೆ ನಮ್ಮ ಸ್ವರ್ಗವನ್ನು ಉಳಿಸಿಕೊಳ್ಳುವಂತಹ ದಾರಿಯೇನು ಎಂಬುದಾಗಿ ನಾವು ವಿಧಿಯಲ್ಲಿಯೇ ಹೋಗಿ ಕೇಳಿದಾಗ ವರ ಕೊಟ್ಟಂತ ವಿಧಿಯೇ ಆಡಿದ್ದು. ದಾರಿ ನನಗೆ ಗೊತ್ತಿಲ್ಲ ಅಂತ
2: ವಿಧಿಗೆ ದಾರಿ ಸಿಗಲಿಲ್ಲ. ಹಗೆಗಳಿಗೆ ವರವೀವರಿರುವರು ತೆಗೆಯಲ್ಲರಿಯರು ಕೊಟ್ಟ ವರಗಳ ಕೊಡುವ ತೆಗೆವ ಸಮರ್ಥ ರಾರಿ ಜಗದಿ ಹರಿಯಂತೆ.
0: ವೈಕುಂಠಕ್ಕೆ ದಾರಿ ತೋರಿಸಿದ್ದು, ನೇರವಾಗಿ ವೈಕುಂಠಕ್ಕೆ ಹೋದೆವು. ವೈಕುಂಠಕ್ಕೆ ಹೋದಾಗ ಶ್ರೀಮನ್ನಾರಾಯಣ ದೇವರು ಆಡಿದ್ರು,
2: ವಿಶೇಷ ಗೊತ್ತುಂಟು.
0: ಆದ್ರೆ ಪ್ರಸಂಗ ಸ್ವಲ್ಪ ಮುಂದುವರೆದಿದೆ. ಈ ಪ್ರಸಂಗ ಇನ್ನೂ ಮುಂದುವರೆದು ನಿಮಗೇನಾದ್ರೂ ಒಳ್ಳೇದಾಗಬೇಕು.
3: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೆ ಇದು ಬಣ್ಣ ಬಣ್ಣದ ಬದುಕು.

0: ಮಾದಪ್ಪ, ಆ ಬಿಲ್ಲು ಪಚ್ಚನೆ ದುಂಡು ಯಾವೇ ಕುಳಿತು ಪದವಿ ಬಿಡುತ್ತೆ.
1: ಪಿಲಿಗಿಡ ಪೆರನೆ ಬೈದಿನಿ ನಿಕ್ಲೇರ್ದಾತ ಈತ ಮಾತ ಆಂಡ್ ಅಲೆ ಅಲೆ ಪಿಲಿ ಬತ್ತಡೆ ಬಲಿ ಬಲಿ ಯಾನ್ ಪಿಲಿಗಿಡ ಪೋಯ್ ನಿಕ್ಲ್ ಎನ್ನೊಟ್ಟುಗು ಬಲಿ ಒಕ್ಕನೆ ಪೋಯಿ.

0: ಹುಟ್ಟಲು ಎಷ್ಟು ಗಂಟೆ ದಾರಿ ಇದೆ?
1: 2 ಗಂಟೆ ಅಜ್ಜಿ, ದೊಂಬುದೂದಿ ಸಮಯ ತೀರಿಣ.
0: ಅಲ್ಲಲ್ಲ, ಹಾಗಲ್ಲ. ಮುಗಪುಂಚಕ್ಕೆ ಎಷ್ಟು ಗಂಟೆ ದಾರಿ ಇದೆ? ಏತು ಗಂಟೆ ಮುಗಪುಂಚಕ್ಕೆ? ಮುಗಪುಂಚಕ್ಕೆ ಎಷ್ಟು ಗಂಟೆಗೆ ತಲುಪುದು?
1: ಬೋರಿ ಬಸ ಉರುಳತ
0: ಅಪ್ಪಯ್ಯಗೆ ನಡೆದು ನಡೆದು ಆಯಾಸನ ವಾಸಿತ್ತಾರೆ ಅಪ್ಪಯ್ಯ. ಕೈ ಕೊಡಿ, ನೀಡ್ಕೊಳ್ತೇನೆ.
1: ಯಾನ್ ಬರ್ದು ಬರ್ದು ಮಾಲ್ವೇನ?
0: ಯಾಕೆ ಕುದುರೆ ಗಾಡಿಯಲ್ಲಿ ಹೋಗುವ, ಯಾಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದೀರಿ?
1: ಇಂಚಿನ ಹೋರಿಟ್ಟು ಬೋಟ ಯಾರು ಮುಕ್ಕು ತಿನ್ನೇ ಬೈದಿನೇ.
0: ನಿಮಗೆ ಕದಿನೆ ಬಿಟ್ರು ಕೇಳ್ಸಲ್ಲ, ಪಿರಂಗಿ ಬಿಟ್ರು ಕೇಳ್ಸಲ್ಲ. ನಾಡ್ಕೊಂಡ್ರೆ ಯಾಕೆ ಬಂದ್ರಿ ಅಪ್ಪಯ್ಯ, ಯಾಕೆ ಬಂದ್ರಿ?
1: ಬಂದ್ರಿ ದಾನೆ ನಿಮಗೆ ಚಳಿಯಾಪುಂಡು ಮಂದಿರಿ ಬಣ್ಣಗ ನಂಗ್ ಅಂಗಿ ಉಂಡು ಬೊಡ್ಚ ಸಾಧ್ಯದ ಖರ್ಚಿಗೆ ಕಾಸಲ ಉಂಡು. ಮಂದಿರದ ಬಿತ್ತು ಕಣ್ಣ ನೆಟ್ಟಿನ ಪಣವದ ಬಿತ್ತು ಕಣ್ಣ.
0: ಅಪ್ಪಯ್ಯ ಕುದುರೆ ಗಾಡಿನೂ ಬೇಡ, ಮಂದ್ರಿನೂ ಬೇಡ, ಮುಗಪುಂಜದ ಕತೆ ಅಪ್ಪಯ್ಯ, ಕತೆ ಕತೆ.
1: ಈ ಊರು ಕತ್ತದ ಬೆರಟಿ ಎಲ್ಲ ಬೋಬುಜಿಯರ್ ತಿಕ್ಕಂಡ ಕುದುರೆ ಗಾಡಿಯಲ್ಲಿ ಪೋಯಿ ಮರಬೇರ ಮಂಡೆ ಕಟ್ಟಿನಾತ ಇತ್ತೆದ ಜವಣೆಯರ ಕೈಕಾರ ಬಂದೋಜಿ. ಅಗುಳಿ ಬಂದೇನೆ
0: ಅಲ್ಲ, ಮುಗಪುಂಜದ ಕತೆ ಕತೆ ಹೇಳ್ರಿ, ಬೇಗ ಹೋಗುವ.
1: ಇವರ ಬಾಯಿ ಮುಚ್ಚಿ ಬಲಗೆ ಕತ್ತದಿಯರೆ ಮನಲ್ಲ ಬೆರ್ಮಾರು ದಿಕ್ಕು. ನಮ್ಮ ಐದ ಬಂದಿಡು ಪುಲ್ಲಿ ಅಣ್ಣ, ಪುಲ್ಲಿ ಅಣ್ಣ ಪಿದಾಯ ದೊರ್ಪು.
0: ಓ ಕತ್ತಪ್ಪ ಕತೆ ಹೇಳ್ರಿ ಮಾರೇ.
1: ಮುಗ ಮುಂಚದ ಐಕೆ ಜೋಗುಲು ಜೋರು ಪಾತ್ರೆಡು ಮಣ ಮಣ ಮಂತ್ರದಲ್ಲ ಮೆಲ್ಲ ಹಿಂದಿನ ತಿನ್ಲೆಕ ಪಚ ಪಚ ಪಚ ಪಚ ಅಂತ ಬಾಯಿ ಮಗರೋಡು. ಕತೆ ಇತ್ತ ಬಾಕಿ ಅಣ್ಣತ ಪಲೇ ಅಗ್ನಿವೀರ ಪಟ್ಟಲಿಯೇನ ಧರ್ಮಜಿ ಅರಮನೆಯನ್ನು ಗುರ್ದು ಬೇತೆಯನ್ನು ಕುಲ್ಲಿಯೇನ ತಪಸ್ಸು ಕುಲ್ದು ಬ್ರಹ್ಮದೇವನ ವರ ಪಡೆಯೇನಾ.

0: அரசுல நாட்டு ராணி பத்மினி பைரல் பஞ்சஜீவலியே கோட பந்தத்தா லெத்தந்து சீதா இடனே பந்தட்டு
1: ಬರಿಯರೆ ಪಂಡರಿಗೆ
0: ಅಂದಂದು ಬರ್ರ ಪಂಡ ಆನಿ ಮಗನ ಪುಟ್ಟುದಿನ ದಿನದ ಸಂಭ್ರಮಗು ನಿನ್ನ ನಾಟ್ಯದ ಜಿಂಜಿಕೆ ನಲಿಕೆ ಮೆನ್ಪುರಿ ತೆಲಿಕೆ ನೇಯ್ ಮೇಯ್ ಸೊಂಟದ ತುಡಿಪೆ ಮೀನಿಂದ ನೀಂದಾಟಿಗೆದ ಆ ನಿನ್ನ ಪಜ್ಜದ ಪೊಲಿಕೆ ಇದಿನ ಕಂಡು ತೋಜೊಂದುಂಡು

0: ಅಜಲಪ ಉಲ್ಲಾಸ ಉರ್ಕರಡು ಅಮೃತ ಬಂಜಿ ಸೇರಡು ಪರು ಬಲ
1: ಇಂಕ್ ಬುಚ್ಚ ಇರಿಸುಲೆ ಅವು ಪರಿಂಡ ಅಜ್ಜಿ ತಪ್ಪು ಕಣ್ಣು ಕಟ್ಟಿಲೆ ಅವು
0: ಪದ್ಮಿನಿ ವೈಕಲ ಪೋಡಿಯರ ಬಲ್ಲಿ ಒಂದುವಿನ ಪರ್ಣ ಪೋಡಿಗೆದ ದುನಿಪು ತನಿಪು ಉಲ್ಲಾಸದ ಪುದಿಪು
2: ಬರು ಬರು ಪದ್ಮಿನಿ ಬರು

0: ಚಂದಿಕಾ, ಯಾನು ಎಂಕ ಬತ್ತಿ ಕೋಪದ ಬರುಟಿ ಕಡೆಯವಂದೆ ನಿನ್ನ ರೂಪ ಬದಲಾಪನ ಶಾಪ ಕೊರಿಯೆ. ಇತ್ತೆ ರಾತ್ರಿ ಪಗಿಲ್ ನಿನ್ನ ನಿಜ ರೂಪ ತೋಡುಂದು ಆಸೆ ಅವನು. ಅಂಚಾದ ನಿನ್ನ ನಿಜ ರೂಪನು ಬರ್ಪಾವೆ.
1: ಸ್ವಾಮಿ, ದಾಹಿ ಸ್ವಾಮಿ, ಇಂಕ ನಿಜ ರೂಪ ಕೊರಿಯರು. ಈ ನಿರ್ದ ಬಂದ ನೋಡ್ದು ಮುಡುಗಡೆ ಮಲ್ತಾರೆ. ಯಾ ನನ್ನ ಒಂದು ಮೂಡುಗು ಪೂಲಿಯೇ
0: ಬುಚ್ಚಿ. ಇನಿ ಈ ನಿನ್ನ ಇಲ್ಲಡೆ ಪೋಡ. ಇನಿ ಎನ್ನೊಟ್ಟಿಗೆ ಕುಸಲ್ ಪಾತಿರೊಂದು ಸೌಡಿಗುಡುಗುಡುಗಂದೇ ನಿಕ್ಕಿನಿ ನಿಜ ರೂಪ ಕೊರಿಯೇ. ಚಂದ್ರಿಕಾ, ಇಂಕ ನಿನ್ನ ಮಿತ್ತು ಮೋಕೆ ಪುಟ್ಟದುಂಡು. ನನ ಈ ಎನ್ನಲಾದೇ ಉಪ್ಪುಡುಂದು ಎನ್ನ ಆಸೆ ಚಂದ್ರಿಕಾ. ಬಲ ಪಿಳ ಜಾರಡ ಎನ್ನ ಬೆಪ್ಪುಗೆ ಬರದೆ ಕಾಯ್ಕ. ಬಲ
1: ಇಜ್ಜಿ ಸಾಧಿಜ್ಜಿ, ಏನನ್ನ ಏನು ಬೈಕು ನೀಡಿದೆ? ಯಾನು ಬೈಕಿನರೇನು ಎನ್ನ ಉಳಿದು ಯಾನು ಕುಲ್ಲಾದಾತನ ಬುಡ್ಚಿ ಸ್ವಾಮಿಲೆ ಮಾತು ಕೊರ್ದು ಎಂಕಿನ ಬೋಡಿಗೆ ಎಂಕಿನ ಪೋವರೆ ಅನುಕೊರ್ಲೆ ಇಲ್ಲಿಗೆ ದಮ್ಮಯ್ಯ.
0: ಚಂದ್ರಿಕಾ, ಎನ್ನ ಬಂದನಡು ಉಪ್ಪುನ ನಿನ್ನ ನಿನ್ನ ಇಚ್ಛೆದಂಚ ಬಿಡುಗಡೆ ಮಲ್ಪರೆ ಎನ್ನದ ಚಂದ್ರಿಕಾ. ಈ ಇಚ್ಛೆನೆ ಎನ್ನ ಸೇರುಡೆ ಬಲ ಚಂದ್ರಿಕಾ. ಬಲ ಎನ್ನ ಬೆಪ್ಪುಗೆ ಬಲ ಚಂದ್ರಿಕಾ. ಉಂತಲ್ಪ ಬಲ ಇಂಚಿ ಬಲ ಬಲ ಬಲ.

ಹಿರಣ್ಯರುಡು ತಾತ ತೆರೀನೆ ಪನ್ಪರ ತೂದು ಪನ್ಪರಿ ಮಗಲಿ ಚಂದ್ರಿಕನ ತೂಪಿನ ಪಾಕ್ಯ ಎಂಕು ಉಂಡಿ ಪಲ್ಲೆ ಜ್ಯೋತಿಷರೆ ಪಲ್ಲೆ.

ಈತನೇಟ ತುಳುಕೂಟ ಕುಡ್ಲ ಮೊಕಲ್ನ ಮುತಾಲೆ ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಡ್ ಶರಬೇಶ್ವರ ಕಲಾವಿದರು ಕುಡ್ಲ ಮೊಕುಲು ನಡಪುಡಾದ ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ ರಡ್ ಏನೊಂದು ಪುಲೆ ರೇಡಿಯೋ ಸಾರನ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ
1: ರೇಡಿಯೋ ಸಾರಂಗ್ 107.8 FM.
2: ಸಾಹಿತ್ಯ ಮೋಹನ್ ರಾಜ್.

ನನದುಂಬಗಲ್ ಪ್ರೇಮಾಯಣ ಪದಪಂತಿನಕುಲು ಪ್ಯಾಟ್ಸನ್ ಪಿರೇರಾ ಶರಣ್ಯ ಭಟ್ ಸಾಹಿತ್ಯ ಬರೆತಿನಾರು ಮೋಹನ್ ರಾಜ್ ಸಂಗೀತ ಕೊಡ್ತಿನಾರು ಸಂಸನ್ ಪಿರೇರಾ.

ಒಂದು ತುಡರು ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ನನದುಂಬಗ್ ಬಿಳಿಯಾರು ರಾಕೇಶ್ ಭೋಜರಾಜ್ ಶೆಟ್ಟಿ ಅರ್ನ ನಿರ್ಮಾಣ, ನಿತಿನ್ ರೈ ಕುಕ್ಕವಳ್ಳಿ ಅರ್ನ ನಿರ್ದೇಶನಡು ಮೂರ್ದು ಬತ್ತಿನ ಧರ್ಮ ದೈವ ತುಳು ಸಿನಿಮಾದ ಕೆಲವೊಂಜಿ ಪದಕ್ಕುಲು. ಈ ಪದಕ್ಕುಲೆಗ್ ಸಂಗೀತ ಕೊಡ್ತಿನಾರು ನಿಶಾನ್ ರೈ, ಸುರುತ ಪದ ಧರ್ಮ ದೈವ ಶೀರ್ಷಿಕೆ ಪದ ಉಂದನ್ನು ಬರೆತಿನಾರು ಕೆ ಪೇಜಾವರ, ಪದ ಪಂತಿನಾರು ಪಟ್ಲ ಸತೀಶ್ ಶೆಟ್ಟಿ.

ಉಂದು ಧರ್ಮದೈವ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲು ನನ್ನ ದುಂಬುದ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇಳಿ ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಆಗಿದ್ದೀನಿ.
1: ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ ಹನಿ ಹನಿ ಸೇರಿದ್ರೇನೆ ಹಳ್ಳಿ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಸರಿ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳು 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.

0: ಸ್ಟೇಷನ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ,
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗದ ಎಲ್ಲ ಕೇಳುಗರಿಗೆ ಶ್ರೇಯ ಸುಳ್ಳೆಳ ಪ್ರೀತಿಯ ನಮಸ್ಕಾರಗಳು. ಇಂದಿನ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಾಯ್ಸ್ ಆರಾಧನಾ ತಂಡದ ಕರಾವಳಿಯ ಕಲಾವಿದರು ನಿಮ್ಮನ್ನ ಅವರ ಕಲೆಯ ಮೂಲಕ ಮನೋರಂಜಿಸಲಿದ್ದಾರೆ. ಹಾಗಾಗಿ ಎಲ್ಲ ಕೇಳುಗರು ನಮ್ಮ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳಿಕೊಳ್ತಾ, ಇದೀಗ ಮೊದಲಿಗೆ ಜೀವನದ ಮೂಲಭೂತ ಮೌಲ್ಯಗಳಲ್ಲಿ ಒಂದಾಗಿರುವ ಪ್ರಾಮಾಣಿಕತೆಯ ಒಂದು ಕಥೆಯ ಮೂಲಕ ಇದೀಗ ಚಮನ್ ಎಸ್ ಬಂಗೇರ.
3: ಒಂದು ಊರಿನಲ್ಲಿ ಒಬ್ಬ ವೀರಣ್ಣವೆಂಬ ಕಟ್ಟಿಗೆ ವ್ಯಾಪಾರಿದ್ದನು. ಅವನು ದಿನಾ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಪೇಟೆಯಲ್ಲಿ ಮಾರಿ ತನ್ನ ಜೀವನವನ್ನು ಸಾಗಿಸಿದ್ದನು. ಒಂದು ದಿನ ಮರದ ಮೇಲೆ ಕುಳಿತುಕೊಂಡು ಕಟ್ಟಿಗೆಯನ್ನು ಕೊಡಿಯುವಾಗ ಅವನ ಕೊಡಲಿ ಜಾರಿ ನೀರಿಗೆ ಬಿತ್ತು. ಮರದಿಂದ ಕೆಳಗೆ ಇಳಿದು ತನ್ನ ಕೊಡಲಿಯನ್ನು ಎಷ್ಟೇ ಹುಡುಕಿದರೂ ಕೊಡಲಿ ಸಿಗಲೇ ಇಲ್ಲ. ಮೇಲೆ ಬಂದು ವನದೇವತೆಯನ್ನು ಪ್ರಾರ್ಥಿಸಿದನು. ವನದೇವತೆ ಪ್ರತ್ಯಕ್ಷರಾಗಿ, ಮಗು ಏನಾಯ್ತು, ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಎಂದು ಕೇಳಿದರು. ಅವಾಗ ವೀರಣ್ಣ, ನನ್ನ ಕೊಡಲಿ ನೀರಿಗೆ ಬಿತ್ತು, ನಾನು ಇನ್ನು ಹೇಗೆ ತನ್ನ ಜೀವನವನ್ನು ಸಾಗಿಸಲಿ? ಅವಾಗ ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿಯನ್ನು ತಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಅವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಬೆಳ್ಳಿಯ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಅವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ಅವಾಗ ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಸಾಮಾನ್ಯವಾದ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಅವಾಗ ವೀರಣ್ಣ ಖುಷಿಯಿಂದ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಹೇಳಿದ. ಆವಾಗ ವನದೇವತೆಗೆ ಖುಷಿಯಾಯ್ತು. ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಮೂರೂ ಕೊಡಲಿ ಕೂಡ ಕೊಡುತ್ತೇನೆ. ಅದು ಕೊಡಲಿಯನ್ನು ಹಿಡಿದುಕೊಂಡು ಸಾಹುಕಾರನ ಬಳಿ ಹೋಗಿದನು. ಸಾಹುಕಾರ ಆಶ್ಚರ್ಯದಲ್ಲಿ ಕೇಳಿದನು, ಇದು ಮೂರು ಕೊಡಲಿ ನಿನಗೆ ಹೇಗೆ ಬಂತು? ಅವಾಗ ವೀರಣ್ಣ, ಇದು ನನಗೆ ವನದೇವತೆ ಕೊಟ್ಟದ್ದು ಎಂದು ಹೇಳಿದನು. ಅವಾಗ ಸಾಹುಕಾರ ತನ್ನ ಕೊಡಲಿಯನ್ನು ಹಿಡಿದುಕೊಂಡು ನೀರಿಗೆ ಬಿಸಾಕುವಾಗ ವನದೇವತೆಯನ್ನು ಪ್ರಾರ್ಥಿಸಿದನು. ಅವಾಗ ವನದೇವತೆ ಪ್ರತ್ಯಕ್ಷಳಾಗಿ, ಮಗು ಏನಾಯ್ತು ಎಂದು ಕೇಳಿದನು. ಅವಾಗ ಸಾ

0: ನಿಮಗೆ ಸುಖವಿಲ್ಲ. ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ನಿಜವಾದ ಸ್ನೇಹಿತನ ಅರ್ಥವನ್ನ ನಮಗೆಲ್ಲರಿಗೂ ತಿಳಿಸಿದ ಕೃಷ್ಣ ಹಾಗೂ ಸುಧಾಮನ ಕಥೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಯಶ್ವಿತ್.
2: ಪ್ರಾಚೀನ ಕಾಲದಲ್ಲಿ ಸಂದೀಪನಿಯ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮ ಎಂಬ ಇಬ್ಬರು ಗೆಳೆಯರಿದ್ದರು. ಕ್ರಮೇಣ ಕಾಲ ಕಳೆಯುತ್ತಾ ಹೋಯಿತು. ಇಬ್ಬರು ದೊಡ್ಡವರಾದರು. ಕೃಷ್ಣ ಇಲ್ಲಿ ದ್ವಾರಕಾಧೀಶನಾದರೆ ಸುಧಾಮನು ಬಡ ಜೀವನದಲ್ಲಿ ಬಿದ್ದನು. ಸುಧಾಮನ ಹೆಂಡತಿ ಮಕ್ಕಳಿಬ್ಬರು ಎಷ್ಟೋ ರಾತ್ರಿ ಉಪವಾಸದಿಂದ ಮಲಗುತ್ತಿದ್ದರು. ಒಂದು ದಿನ ಸುಧಾಮನ ಹೆಂಡತಿ ಸುಧಾಮನನ್ನು ಬಳಿ ಕರೆದು, ಸ್ವಾಮಿ, ನೀವು ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣನ ಬಳಿಗೆ ಹೋಗಿ ಸ್ವಲ್ಪ ಧನ ಸಹಾಯ ಕೇಳಬಹುದಲ್ಲವೇ? ಅವನ ಖಜಾನೆಯಲ್ಲಿ ಸ್ವಲ್ಪ ನಿಮಗೆ ಕೊಟ್ಟರೂ ಏನೂ ವ್ಯತ್ಯಾಸವಾಗುವುದಿಲ್ಲ. ಆವಾಗ ಸುಧಾಮನು, ಬೇಡ, ಅವನು ನನ್ನ ಬಾಲ್ಯದ ಸ್ನೇಹಿತನು, ನಾನು ಅವನ ಹತ್ತಿರ ಹೇಗೆ ಸಹಾಯವನ್ನು ಕೇಳಲಿ? ಆದರೂ ಸುಧಾಮನ ಹೆಂಡತಿ ಬಿಡದೆ ಸುಧಾಮನನ್ನು ದ್ವಾರಕಗೆ ಕಳಿಸಿಯೇ ಬಿಟ್ಟಳು. ಅವನು ತನ್ನ ಹರಿದ ಕೊಲಕಾದ ಬಟ್ಟೆಯಲ್ಲೇ ದ್ವಾರಕಗೆ ಹೊರಟಿದ್ದನು. ಹೊರಡುವಾಗ ಒಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಗಂಟು ಕಟ್ಟಿ ಹೊರಟಿದ್ದನು. ಅವನು ದ್ವಾರಕಗೆ ಹತ್ತಿರ ಬರುವಾಗ ಅವನಿಗೆ ಮುಜುಗರವಾಯಿತು. ಆದರೂ ಹೊರಟನು. ಅಲ್ಲಿದ್ದ ಕಾವಲುಗಾರನು ಅವನನ್ನು ತಡೆದು, ಏ, ಯಾರು ನೀನು? ಇಲ್ಲಿಗೆ ಏಕೆ ಬಂದಿರುವೆ ಎಂದು ರೋಷದಿಂದ ಕೇಳುವಾಗ ಸುಧಾಮನು, ಸ್ವಾಮಿ, ನಾನು ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಎಂದು ನಾನು ಅವನನ್ನು ನೋಡಲು ಬಂದಿದ್ದೇನೆ. ನನ್ನನ್ನು ದಯವಿಟ್ಟು ಒಳಗೆ ಬಿಡಿ. ಅದಕ್ಕೆ ಕಾವಲುಗಾರನು, ಆಯಿತು, ಹೋಗು ಎಂದನು. ಸುಧಾಮ ಬರುವುದನ್ನು ಕಂಡು ಕೃಷ್ಣ ಓಡೋಡಿ ಬಂದು ಅವನನ್ನು ಅಪ್ಪಿಕೊಂಡನು. ಬರಮಾಡಿಕೊಂಡು ರಾಜಮರ್ಯಾದೆ ಕೊಟ್ಟನು. ಇಲ್ಲಿ ಬಂದಿರುವ ವಿಷಯವೇನು ಗೆಳೆಯ? ಆವಾಗ ಸುಧಾಮನು, ಏನೂ ಇಲ್ಲ ಗೆಳೆಯ, ನಿನ್ನನ್ನು ನೋಡಲೆಂದು ಬಂದಿದ್ದೇನೆ. ಹೌದೇ, ಹಿಂದೆ ಏನೋ ಗಂಟು ಇರುವಾಗೆ ಇದೆಯಲ್ಲ? ಏನೂ ಇಲ್ಲ, ಏನೂ ಇಲ್ಲ ಎಂದು ಸುಧಾಮ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದನು. ಆದರೂ ಕೃಷ್ಣ ಅದನ್ನು ತೆಗೆದುಕೊಂಡು, ಹೇ, ಅವಲಕ್ಕಿ ನನಗೆ ತುಂಬಾ ಇಷ್ಟವಾದದ್ದು ಎಂದು ಹೇಳಿದನು. ಸುಧಾಮನು ಸ್ವಲ್ಪ ಸಮಯ ದ್ವಾರಕಾದಲ್ಲಿದ್ದು ಮತ್ತೆ ತನ್ನ ಊರಿಗೆ ವಾಪಸ್ಸು ಹೊರಟನು. ಅವನು ಊರಿಗೆ ಹತ್ತಿರ ಬರುವಾಗ ಅವನಿಗೆ ಭಯವಾಯಿತು. ಛೇ, ನಾನು ಖಾಲಿ ಕೈಯಲ್ಲಿ ಬಂದಿದ್ದೇನೆ, ಈಗ ನನ್ನ ಹೆಂಡತಿ ನನ್ನನ್ನು ಏನು ಮಾಡುವಳು? ಆದರೂ ಎದೆಗುಂದದೆ ಹೊರಟನು. ಅವನು ಊರಿಗೆ ಕಾಲು ಇಡುವಾಗ ಅವನಿಗೆ ಆಶ್ಚರ್ಯವಾಯಿತು. ತನ್ನ ಗುಡಿಸಿಲಿದ್ದ ಮನೆ ದೊಡ್ಡ ಅರಮನೆಯಾಗಿ ಬದಲಾಗಿದೆಯಲ್ಲ, ಏನಿದು ಆಶ್ಚರ್ಯ ಎಂದು ತನ್ನ ಹೆಂಡತಿ ಹತ್ತಿರ ಕೇಳುವಾಗ ತನ್ನ ಹೆಂಡತಿ ಹೇಳಿದಳು, ಸ್ವಾಮಿ, ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣ ಬಂದು ನಮಗೆ ಸಹಾಯ ಮಾಡಿದ್ದಾನೆ ಮತ್ತು ಈ ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಅದಕ್ಕೆ ಸುಧಾಮನು, ಹೌದೇ, ನಾನು ಅವನತ್ರ ಏನೂ ಹೇಳಿರಲಿಲ್ಲ, ಆದರೂ ಅವನು ನನಗೆ ಹೇಗೆ ಸಹಾಯ ಮಾಡಿದನು? ಕೃಷ್ಣ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಕಥೆಯ ನೀತಿ, ಭಕ್ತಿಯ ಮಾರ್ಗದಲ್ಲಿ ನಡೆದರೆ ಮುಕ್ತಿಯ ಮಾರ್ಗ ಸದಾ ದೊರೆಯುವುದು. ಧನ್ಯವಾದ.
1: ಮುಂದೆ ಪ್ರಾಮಾಣಿಕ ರೈತನ ಜೀವನದ ಬಗ್ಗೆ ಬೆಳಕು ಚೆಲ್ಲಲು ಒಂದು ಕಥೆಯ ಮೂಲಕ ಇದೀಗ ನಿಮ್ಮ ಮುಂದೆ ಹೃದಯ ಪಿ ಬಂಗೇರ ಮೂಡುಬಿದ್ರೆ.
3: ಒಂದು ಅಲ್ಲಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಅವನಿಗೆ ಸಣ್ಣ ಹೊಲವಿದ್ದು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆ ಬೆಳೆದು ಬಂದ ಹಣದಿಂದ ಸುಖವಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಗದ್ದೆಯಲ್ಲಿ ಏನೋ ಒಂದು ಕಠಿಣವಾದ ವಸ್ತು ಸಿಕ್ಕಿದ ಅನುಭವವಾಯಿತು. ಅವನು ಕುತೂಹಲದಿಂದ ಅಗೆಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಅವನು ದೊಡ್ಡ ಮಡಿಕೆಯನ್ನು ಕಂಡುಕೊಂಡನು. ಆ ಮಡಿಕೆಯನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅದು ಚಿನ್ನದ ನಾಣ್ಯಗಳಿಂದ ತುಂಬಿತ್ತು. ರಾಮಯ್ಯ ತುಂಬಾ ಖುಷಿಪಟ್ಟ. ಆದರೆ ಅವನು ಯೋಚನೆ ಮಾಡತೊಡಗಿದ. ಈ ಭೂಮಿ ನನ್ನದು, ಆದರೆ ಈ ಖಜಾನೆ ನನ್ನದಲ್ಲ. ಇದು ಯಾರದೂ ಆಗಿರಬಹುದು. ಇದನ್ನು ನಾನು ನನ್ನದ್ದು ಎಂದು ಹೇಳುವುದು ಸರಿಯೇ ಎಂದು ಯೋಚಿಸಿದ. ಅವನು ಪ್ರಾಮಾಣಿಕನಾಗಿದ್ದರಿಂದ ಅದನ್ನು ತನ್ನದ್ದಾಗಿ ತೆಗೆದುಕೊಳ್ಳದೆ ಹಳ್ಳಿಯ ಮುಖ್ಯಸ್ಥನ ಬಳಿ ಹೋಗಿ ಎಲ್ಲಾ ವಿಚಾರವನ್ನು ತಿಳಿಸಿದ. ಗೌಡನು ರಾಮಯ್ಯನ ಪ್ರಾಮಾಣಿಕತೆಯನ್ನು ನೋಡಿ ತುಂಬಾ ಖುಷಿಪಟ್ಟ. ಅವನು ಹೇಳಿದ, ನೀನು ತುಂಬಾ ಒಳ್ಳೆಯವನು. ಈ ಖಜಾನೆ ನಿನಗೆ ಸಿಕ್ಕಿದ್ದು ದೇವರ ಆಶೀರ್ವಾದ. ಈ ಖಜಾನೆಯನ್ನು ಇಟ್ಟುಕೊಳ್ಳುವ ಹಕ್ಕಿದೆ ಎಂದ. ಆದರೆ ರಾಮಯ್ಯ ಮತ್ತೆ ಹೇಳಿದ, ನನಗೆ ಬೇಕಾದಷ್ಟು ಜೀವನ ಸಾಗಲು ಇದೆ. ಈ ಖಜಾನೆ ನನಗೆ ಬೇಡ. ಈ ಖಜಾನೆಯಲ್ಲಿದ್ದ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ ಉಪಯೋಗಿಸಿದರೆ ಒಳ್ಳೆಯದು. ಹಳ್ಳಿಯವರು ರಾಮಯ್ಯನ ಮಾತುಗಳನ್ನು ಒಪ್ಪಿಕೊಂಡರು. ಆ ಹಳ್ಳಿಯಲ್ಲಿ ಶಾಲೆ,

0: ಕೆರೆ ರಸ್ತೆಗಳನ್ನು ನಿರ್ಮಿಸಿದರು. ಹಳ್ಳಿಯು ಬಹಳ ಸುಂದರವಾಗಿ ಬೆಳೆಯಿತು. ರಾಮಯ್ಯನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು. ಎಲ್ಲರೂ ರಾಮಯ್ಯನನ್ನು ಗೌರವಿಸಿದರು. ಈ ಕಥೆಯ ನೀತಿ ಏನೆಂದರೆ ಪ್ರಾಮಾಣಿಕತೆ ಯಾವಾಗಲೂ ದೊಡ್ಡ ಬಹುಮಾನ ತರುತ್ತದೆ.
1: ಧನ್ಯವಾದಗಳು. ಶ್ರಮದ ಬೀಜ ಬಿತ್ತಿದರೆ ಫಲದ ಮರ ಖಂಡಿತವಾಗಿಯೂ ಬೆಳೆಯುತ್ತದೆ ಎಂದು ತಿಳಿಸುವ ಕಥೆಯ ಮೂಲಕ ನಿಮ್ಮ ಮುಂದೆ ಗಾನವಿ ಮೂಡಬಿದ್ರೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ ಪೂಜಾರಿ ಮಾರ್ನಾಡ್. ನಾನು ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಿಮ್ಗೆಲ್ರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಹಾಗಿದ್ರೆ ನಾನಿವತ್ತೊಂದು ಶ್ರಮಕ್ಕೆ ತಕ್ಕ ಫಲ ಎಂಬ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ಶಂಕರಪ್ಪ ಮೇಸ್ಟ್ರು ಎಂಬ ಮೇಸ್ಟ್ರು ಇದ್ದರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲಾದ್ರಲ್ಲೂ ಮುಂದಿರಬೇಕೆಂಬ ಆಸೆ. ಮಕ್ಕಳಿಗೂ ಕೂಡ ಅವರನ್ನು ಕಂಡರೆ ತುಂಬಾ ಇಷ್ಟ. ಶಂಕರಪ್ಪ ಮೇಸ್ಟ್ರಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ ಆಗಿ. ಅವನಿಗೆ ಓದಿನ ಕಡೆಯಲ್ಲಿ ಸ್ವಲ್ಪವೂ ಕೂಡ ಗಮನಿರಲಿಲ್ಲ. ಆದರೆ ಶಂಕರಪ್ಪ ಮೇಸ್ಟ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ. ಆದರೆ ಅವರ ಮಗ ಅವರಿಗೆ ಪೂರ್ತಿಯಾಗಿ ತದ್ವಿರುದ್ಧನಾಗಿದ್ದನು. ಒಂದು ದಿನ ಊರವರು ಊರಿಗೆಲ್ಲ ಪಾಠ ಮಾಡುವ ಶಂಕರನವನ ಮಗನೇ ಸುದ್ಧ ಸೋಮಾರಿ ಅಂತ ಹೇಳಲು ಶುರು ಮಾಡಿದರು. ಇದನ್ನು ಕೇಳಿದ ಶಂಕರಪ್ಪನಿಗೆ ಕೋಪ ಬಂದು ಮಗನ ಬಟ್ಟೆ ಬರಿಯನ್ನು ಗಂಟು ಕಟ್ಟಿ ಮನೆಯಿಂದ ಬಿಸಾಕಿ, ನೋಡು ನೀನು ಚೆನ್ನಾಗಿ ಓದಿದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ರೆ ನೀನು ಎಲ್ಲಾದ್ರೂ ಹೋಗಿ ಬದುಕಿಕೊ ಎಂದು ಬೈದು ಅವನನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ. ಪಾಪ ಮಂಜುನಾಥ, ಅವನಿಗೆ ಏನೂ ತಿಳಿದಿದೆ. ಪ್ರತಿದಿನ ಒಂದು ಕೆರೆಯ ಬಳಿ ಕುಳಿತುಕೊಂಡು ಸ್ವಲ್ಪ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದ. ಇದನ್ನು ನೋಡಿದ ಒಬ್ಬ ಊರಿನ ಹಿರಿಯರು ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ, ಇಲ್ಲದಿದ್ರೆ ಇವನ ಜೀವನ ಹಾಳಾಗಿ ಹೋಗುತ್ತದೆ ಅಂದುಕೊಂಡು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡು ಅಲ್ಲೇ ಇದ್ದ ಮರಳುಗಳನ್ನ ನಿಧಾನವಾಗಿ ನೀರಿಗೆ ಹಾಕುತ್ತಿದ್ದರು. ಇದನ್ನು ನೋಡಿದ ಮಂಜುನಾಥ, ಏನ್ ಸ್ವಾಮಿ ಮರಳನ್ನ ನೀರಿಗೆ ಹಾಕುತ್ತಿದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನಾನು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟಲಿದ್ದೇನೆ, ಇದರಿಂದ ಊರಿನ ಜನರಿಗೆ ಸಹಾಯ ಮಾಡಬೇಕೆಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಏನು ನೀವು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟುತ್ತಿದ್ದೀರಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನೋಡು ನೀನು ಸ್ವಲ್ಪವೂ ಕೂಡ ಓದದೆ ಬರೆಯದೆ ದೊಡ್ಡ ವಿದ್ವಾಂಸನಾಗಲು ಸಾಧ್ಯ ಅಂದರೆ ನಾನು ಕೂಡ ನನ್ನ ಕೈಯಿಂದ ಒಂದು ದೊಡ್ಡ ಸೇತು ಕಟ್ಟಲು ಸಾಧ್ಯ ಅಲ್ಲವೇ ಅಂತ ಹೇಳ್ತಾರೆ. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಓದಕ್ಕೆ ಬರೆಯಕ್ಕೆ ಶುರು ಮಾಡುತ್ತಾನೆ. ಕಷ್ಟಪಟ್ಟು ಓದುತ್ತಾನೆ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಾಡಾನೆ. ಸ್ವಲ್ಪ ವರ್ಷಗಳ ನಂತರ ದೊಡ್ಡ ವಿದ್ವಾಂಸನಾಗುತ್ತಾನೆ. ಇದನ್ನು ನೋಡಿದ ಊರವರು ಹಾಗೂ ಶಂಕರಪ್ಪ ಮೇಸ್ಟ್ರಿಗೆ ತುಂಬಾ ಖುಷಿಯಾಗುತ್ತದೆ. ಈ ಕಥೆಯ ನೀತಿ ಏನೆಂದರೆ ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗಲು ಸಾಧ್ಯ. ಧನ್ಯವಾದಗಳು.
1: ವಂದನೆಗಳು. ಅಪ್ಪನ ಪ್ರೀತಿ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ, ಆದರೆ ಅವರ ತ್ಯಾಗವು ಎಲ್ಲವನ್ನೂ ಹೇಳುತ್ತದೆ. ಆ ಪ್ರೀತಿಯನ್ನ ತೋರುವ ಹಾಡಿನೊಂದಿಗೆ ಇದೀಗ ನಿಮ್ಮ ಮುಂದೆ ಚಾತುರ್ಯ ಎಕ್ಕಾರು.
3: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು

0: ಐ ಲವ್ ಯು ಪಾ.
1: ಧನ್ಯವಾದಗಳು. ನಾಯಿ ಮರಿ ಮತ್ತು ಅಳಿಲಿನ ಕಥೆಯ ಮೂಲಕ ಎಲ್ಲ ಪುಟ್ಟ ಪುಟಾಣಿ ಮಕ್ಕಳಿಗೆ ಕುತೂಹಲ ಮೂಡಿಸುವ ಕಥೆಯೊಂದಿಗೆ ನಿಮ್ಮ ಮುಂದೆ ಪುಟಾಣಿ ಶ್ರಾವ್ಯ ಪೂಜಾರಿ.
0: ನನ್ನ ಹೆಸರು ಶ್ರಾವ್ಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಳಿಲು ಮತ್ತು ನಾಯಿ ಮರಿಯ ಕಥೆ. ಒಂದು ಊರಿನಲ್ಲಿ ಅಳಿಲು ಮತ್ತು ನಾಯಿ ಮರಿ ಗೆಳೆಯರಾಗಿದ್ದರು. ಒಮ್ಮೆ ಗೂಡಿನ ಹೊರಗೆ ಇರುವ ತಿನ್ನಲು ಹೊರಗೆ ಬರುವಾಗ ಜ್ವರ ಮಳೆ ಬಂತು. ಆಗ ಅಳಿಲು ನಾಯಿ ಮರಿಯ ಬೆನ್ನಿನ ಮೇಲೆ ಕುಳಿತುಕೊಂಡು ಇಬ್ಬರ ಜೊತೆಯಾಗಿ ತಿಂಡಿ ತಿಂದರು.
1: ವಂದನೆಗಳು. ಮುಂದಕ್ಕೆ ಮುರುಳಿನಾದದ ಮಾಧುರ್ಯ ತುಂಬಿದ ಶ್ರೀಕೃಷ್ಣನ ಹಾಡಿನೊಂದಿಗೆ ನಿಮ್ಮ ಮುಂದೆ ನವ್ಯ ಪೂಜಾರಿ.
0: ನನ್ನ ಹೆಸರು ನವ್ಯ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಪದ್ಯ.

ಹರಿ ನಾರಾಯಣಿ ಹರಿಯೋ, ಹರಿ ಕೇಶವ ಹರಿ ಗೋವಿಂದ, ಹರಿ ನಾರಾಯಣಿ ಹರಿಯೋ, ಹರಿ ಸುಂದರ ನಂದ ಮುಕುಂದ, ಹರಿ ನಾರಾಯಣಿ ಹರಿಯೋ, ಹರಿ ಸುಂದರ ನಂದ ಮುಕುಂದ.

0: നാരായണി അരിയോ ഹരിസുന്ദരനന്ദ മുകുന്ദ ഹരിനാരായണി അരിയോ ഹരിനാരായണി അരിയോ.
1: ധന്യവാദ. ಮುಂದೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ದೇಶ ಭಾರತದ ಮಹತ್ವದ ಬಗ್ಗೆ ಭಾಷಣದೊಂದಿಗೆ ನಿಮ್ಮ ಮುಂದೆ ಅಮೋಘ್ ಭಟ್.
0: ನನ್ನ ಹೆಸರು ಅಮೋಘ್ ಭಟ್. ಇಂದು ನಾನು ನಮ್ಮ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬುದು ಕೇವಲ ಘೋಷಣೆಯಲ್ಲ, ಅದೊಂದು ಭಾವನೆ. ಪುರಾತನ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯ ತಾಣ, ನದಿಗಳು, ಪರ್ವತಗಳು, ಕಲೆ ಮತ್ತು ಭಾಷೆಗಳಿಂದ ಸಮೃದ್ಧವಾಗಿರುವ ಭಾರತ ಜಗತ್ತಿಗೆ ಶಾಂತಿ, ಯೋಗ ಮತ್ತು ಜ್ಞಾನವನ್ನು ನೀಡಿದ ಹೆಮ್ಮೆಯ ದೇಶ. ಭಾರತ ವಿಶ್ವ ನಾಗರಿಕತೆ ಮಾತೆ, ಅನೇಕತೆಯಲ್ಲಿ ಏಕತೆಯಿರುವ ದೇಶ. ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ, ಇತಿಹಾಸದ ಆದಿದೇವತೆ, ದಂತಕಥೆಗಳ ಮಹಾಮಾತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ನಮ್ಮ ದೇಶ ಹೇಗಿದೆ ಅಂದರೆ, ಉತ್ತರದ ಉತ್ತುಂಗದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಸರದಿ, ಮೇಲೆ ಕಿರೀಟಪ್ರಾಯದ ಹಿಮವರ್ಷ, ಕೆಳಗೆ ನೀಲ ಸಿಂಧು ಜಲಸ್ಪರ್ಶ. ತನ್ನ ಮಧ್ಯೆ ಬೆಳೆದು ನಿಂತಿರುವ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ವರ್ಷ. ನಮ್ಮ ಭಾರತ ದೇಶ ಎಂತಹ ಶ್ರೇಷ್ಠ ದೇಶ ಅಂದರೆ, ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಗಣಿತವನ್ನು ಹೇಳಿಕೊಟ್ಟಿದ್ದ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ವಿಜ್ಞಾನದ ಬಗ್ಗೆ ಹೇಳಿಕೊಟ್ಟಿದ್ದ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಿದ್ದ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಆಯುರ್ವೇದದ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಅತ್ಯಂತ ಮೊದಲ ಬಾರಿಗೆ ಯೋಗವನ್ನು ಪರಿಚಯಿಸಿಕೊಟ್ಟಂತಹ ಶ್ರೇಷ್ಠ ಭಾರತ ನಮ್ಮದು. ಕೇವಲ ಸಂಪ್ರದಾಯ ಮಾತ್ರವಲ್ಲ, ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲೂ ನನ್ನ ದೇಶ ಮುಂಚೂಣಿಯಲ್ಲಿದೆ ಎನ್ನಲು ನನಗೆ ಹೆಮ್ಮೆಯಾಗುತ್ತದೆ. ಈ ದೇಶದ ನಾಗರಿಕರಾಗಿ ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಿ ಪ್ರಕೃತಿಗೆ ಕೊಡುಗೆ ನೀಡೋಣ ಎನ್ನುತ್ತಾ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಸಾಲಿನೊಂದಿಗೆ ನನ್ನ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ರೆಡ್ಡಿಯೋ ಸಾರ್ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ. ವಂದೇ ಮಾತರಂ, ಜಯ ಶ್ರೀರಾಮ್.
1: ವಂದನೆಗಳು. ಇದೀಗ ಮುಂದಕ್ಕೆ ನಾನು ಮುಸ್ಸಂಜೆಯಲ್ಲಿ ನಾನು ನನ್ನ ಹರಿಸಿ ಹೋಗುವಾಗ ಎಂಬ ಕವನದ ಮೂಲಕ ನಿಮ್ಮ ಮುಂದೆ ಮನಿಷ್ಕಾ ಮಂಗಳೂರು.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮನಿಷ್ಕಾ ದನಂದ್ ಮಂಗಳೂರು. ಮಾಡುವ ಕವನ ವಚನ ಶಿಕಿಗೆ ಬರೆದ ಪತ್ರ ಎಂಬ ಶೀರ್ಷಿಕೆಯೊಂದಿಗೆ ಇಲ್ಲಿ ನಾನು ನವಿಲನ್ನು ಶಿಕಿ ಎಂದು ಅನುಮೋದಿಸಿದ್ದೇನೆ. ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನು ಹರಸಿ ಹೋಗುವಾಗ ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ವಸಂತ ಕಾಲದ ಮುಸ್ಸಂಜೆಯಲ್ಲಿ ತುಂತೂರು ಮಳೆ ಬೀಳುತ್ತಿರಲು, ತುಂತೂರು ಮಳೆ ಬೀಳುತ್ತಿರಲು, ಹಸಿರಸಿರು ಮೈತನ ತುಂಬಿಯ ಪ್ರಕೃತಿ ಸೌಂದರ್ಯ ಕಣ್ತುಂಬಿಸುತ್ತಿರಲು, ಸೌಂದರ್ಯ ಕಣ್ತುಂಬಿಸುತ್ತಿರಲು, ಕರಿಮೋಡದ ಅಲೆಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿರಲು, ತಣ್ಣನೆ ಗಾಳಿ ಬೀಸುತ್ತಿರಲು, ಹಸಿರು ತುಂಬಿಹ ಗಿಡಮರಗಳ ರಾಶಿಯ ಬಿಟ್ಟು ಒಣಮರದ ಕೊಂಬೆಯಲ್ಲಿ ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಮನಮೋಹಕ ವಿಸ್ಮಯದಲ್ಲೊಂದು ಪ್ರಕೃತಿ ಕಲಿಸುತ್ತಿರುವ ಪಾಠ ಅರವರಾರು. ಯಾರನ್ನು ಕಡೆಗಣಿಸಿದೆ ಕೆಡುಕಿನಲ್ಲೂ ಒಳ್ಳೆತನ ಬಯಸು. ನೀ ಎಲ್ಲಿರುವೆ, ಹೇಗಿರುವೆ, ಹೆಂಗಿರುವೆವೆನ್ನುವುದು ಮುಖ್ಯವಲ್ಲ ಮನುಜ. ನಿನ್ನ ಇರುವಿಕೆಯಲ್ಲಿ ನಿನ್ನತನದ ನಿಜವು ತಿಳಿಯುವುದು ತಿರಸ್ಕರಿಸಬೇಡ ಯಾವುದನ್ನು. ತಿಳಿದು ಬದುಕು, ಸ್ವಚ್ಛಂದವಾಗಿ ಹಾರಾಡು ಮನಬದ್ದಂತೆ. ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನ ಹೆಸರಿಗೆ? ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನ ಹೆಸರಿಗೆ? ಇತಿ ಮನಿಷ್ಕಾ.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ 1980ರಲ್ಲಿ ಬಿಡುಗಡೆಯಾದ ರಾಮ ಲಕ್ಷ್ಮಣ ಚಿತ್ರದ ಎಸ್ ಜಾನಕಿಯವರು ಹಾಡಿರುವಂತಹ ಕೇಳಿದ್ದು ಸುಳ್ಳಾಗಬಹುದು ಎಂಬ ಹಾಡಿನ ಮೂಲಕ ನಿಮ್ಮ ಮುಂದೆ ಆತ್ಮಿ ಅಜೇಕಾರು.
3: ನನ್ನ ಹೆಸರು ಆತ್ಮಿ ಪ್ರಕಾಶ್ ಅಜೇಕಾರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿ ಒಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಒಡತಿ ಗಂಗಮ್ಮ, ತೊಟ್ಟಿನಳವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿ ಒಡನೆ ಪ್ರೀತಿಯಲ್ಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಳಿದ್ದಳು ಗಂಗಮ್ಮ. ಮುಂದೆ ಏನಾಯ್ತು ಕೇಳಮ್ಮ, ಮನೆಯಲ್ಲಿ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿದಳು. ಕಂದನು ಇನ್ನೂ ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ. ತೊಟ್ಟಿಲ ಬಯಲೇ ಕಾವಲಿಡು, ಹೊರಗೆ ಎಲ್ಲೋ ಹೋಗದಿರು. ಕಂಗೆಯು ಹೊರಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ ಸರಸರ ಹರಿಯಿತು ರಸದಲ್ಲಿ. ಮನೆಯನ್ನು ಸೇರಿತು ನಿಮಿಷದಲ್ಲಿ, ಮುಂಗುಸಿ ನೋಡಿತು ಹಾವನ್ನು ತೊಟ್ಟಿಲ ಬಳಿಗೆ ಬರುವುದನು. ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗಡಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಹಾವಿನ ಪ್ರಾಣ ಬಹಿರಿ

0: ಚಿತಗಂಗೆ ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು ಮುಂಗುಸಿಯನ್ನು ಚಚ್ಚಿದಳು. ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಕಂದನು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯಿತು.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ ಮುಂಗಾರು ಮಳೆ ಚಿತ್ರದ ಎಲ್ಲರ ನೆಚ್ಚಿನ ಹಾಡು ಕನಸಲು ನೂರು ಬಾರಿ ಎಂಬುವ ಹಾಡಿಗೆ ದನಿಯಾಗಲು ಈತನಿಗೆ ನಿಮ್ಮ ಮುಂದೆ ಪಂಚಮಿ ಅಜೇಕಾರ್.
2: ನನ್ನ ಹೆಸರು ಪಂಚಮಿ ಪ್ರಕಾಶ್ ಅಜೇಕಾರ್.

ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ವತಿಯಿಂದ ನಡೆಸಲು ಕೊಟ್ಟ ಕಾರ್ಯಕ್ರಮ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶ ನೀಡಿದ ರೇಡಿಯೋ ಸಾರಂಗ ನಿರ್ದೇಶಕರಿಗೆ ಹಾಗೂ ಕಾರ್ಯಕ್ರಮವನ್ನ ಆಲಿಸಿದ ಎಲ್ಲ ಸಾರಂಗ ಕೇಳುಗರಿಗೆ ನಮ್ಮ ವಂದನೆಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ವಂದನೆಗಳು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नानो मैं हॉस्पिटलली एडमिट आगिदागा यारो अंकल ननगे रक्त कोट्टु हेल्प माडिदंते।
2: ನಾನು ಸರ್ಜರಿಯಾಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಹರಿಕಥಾ ಪ್ರಸಾರ. ಇವತ್ತಿನ ಹರಿಕತೆ ಗಜಗೌರಿ ವೃತ್ತ. ನಡೆಸಿಕೊಡುವವರು ಡಾಕ್ಟರ್ ಗುರುರಾಜಲು ನಾಯ್ಡು.
2: ಶುಕ್ಲಾಂಬರಧರಂ ವಿಷ್ಣು ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವ ವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಿಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಡೇರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಲೇಖದಯಾಭತ್ರಂ ವಿಭಕ್ತ್ಯಾದಿ ಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇರಂ ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನು ಮಧ್ಯಮ ಅಶ್ವದ

ಕೀರ್ತನಾರಂಭ ಕಾಲದಲ್ಲಿ ಲೋಕದಲ್ಲಿ ತಾಯಿಗೆ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಶಾಸ್ತ್ರಗಳು ಸಹ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂದು ಪ್ರಥಮ ಸ್ಥಾನವನ್ನ ತಾಯಿಗೆ ಕೊಟ್ಟಿದ್ದಾರೆ. ದೊಡ್ಡವರು ಹೇಳ್ತಾರೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಗಿಂತಲೂ ಮಿಗಿಲಾದವರು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ಅದನ್ನೇ ನಿರೂಪಣೆ ಮಾಡುತ್ತಾ ಹೇಳಿದರು, ತಾಯಿಗೆ

ಮಿಗಿಲಾದ ದೇವನಿಲ್ಲ, ಧರ್ಮಕ್ಕಿಂತಲೂ ಮಿಗಿಲಾದ ಸ್ನೇಹಿತನಿಲ್ಲ. ಇದೇನು ಧರ್ಮಕ್ಕಿಂತಲೂ ಮಿಗಿಲಾದ ಸ್ನೇಹಿತನಿಲ್ಲ ಅಂದ್ರೆ, ಈ ಲೋಕದ ಸ್ನೇಹಿತರೆಲ್ಲರೂ ನಾವು ಇಲ್ಲಿ ಇರೋವರೆಗೂ ಇರ್ತಾರಷ್ಟೇ, ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಇದ್ಯಾವ ಸ್ನೇಹಿತರೂ ನಮ್ಮ ಸಂಗಡ ಬರುವುದಿಲ್ಲ. ಆಗ ಆ ಲೋಕದಲ್ಲಿಯೂ ಬಂದು ನಮ್ಮೆಲ್ಲ ವಿಚಾರಗಳಲ್ಲಿಯೂ ಸಹಾಯವನ್ನು ಮಾಡತಕ್ಕಂತಹ ಚೈತನ್ಯ ಉಳ್ಳದ್ದು ಎಂದರೆ ಮಾಡಿದ ಧರ್ಮ. ಯಾರಾದರೂ ಸತ್ತರೆ ಜನ ಏನಂತಾರೆ ಅಂದರೆ, ಎಂಥ ಪುಣ್ಯಾತ್ಮ ಸತ್ತಪ್ಪ, ಎಂಥ ಗುಣವಂತ ಸತ್ತ, ಎಂಥ ವಿದ್ಯಾವಂತ ಸತ್ತ, ಎಂಥ ಕಲಾವಿದ ಸತ್ತ ಎಂದು ಆ ಸತ್ತವರ ಬಗ್ಗೆ ಗುಣಕಥನವನ್ನು ಮಾಡ್ತಾರೆ ವಿನಃ ಶರೀರದ ಬಗ್ಗೆ ಯಾರೂ ಮಾತನಾಡಲ್ಲ. ಹೇಳದಪ್ಪ ಇದ್ದ ಸತ್ತೋದ್ನಯ, ಏನ್ ತಿಂತಿದ್ದ ಮನೆ ಹಾಳಾಗ ಸತ್ತೋದ್ನಯ ಅಂತ ಯಾರೂ ಹೆಣಕ್ಕಾಗಳುವುದಿಲ್ಲ, ಗುಣಕ್ಕಾಗಿ ಅಳುತ್ತಾರೆ ಅನ್ನುವುದಾದರೆ, ಇಲ್ಲಿ ತಾಯಿ ಎಂಬತಕ್ಕಂಥ ಶಬ್ದವನ್ನ ದೇವರು ಎಂದು ಪೂಜೆ ಮಾಡಿದಂತಹ ಅನೇಕ ಜನ ಭಕ್ತರ ಕಥೆಯಲ್ಲಿ, ಪಾಂಡವರಲ್ಲಿ ಮಹಾನುಭಾವನಾದ ಅರ್ಜುನ ತನ್ನ ತಾಯಿಗೋಸ್ಕರವಾಗಿ ದೇವಲೋಕದ ಐರಾವತವನ್ನು ತರಿಸಿ ಗಜಗೌರಿ ವ್ರತವನ್ನು ಆಚರಣೆ ಮಾಡಿದ ಕಥಾಭಾಗವನ್ನ ಇಂದು ನಾವೆಲ್ಲರೂ ಕೇಳಿ ಭಾಗಿಗಳಾಗೋಣ. ಈ ಗಜಗೌರಿಯ ವ್ರತವನ್ನು ಕೇಳಿದವರಿಗೆಲ್ಲರಿಗೂ ಪುಣ್ಯಪ್ರಾಪ್ತವಾಗುವಂತೆ ಭಗವಂತ ಆಶೀರ್ವದಿಸಲಿ ಅಂತ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ, ಮೆರವಪುರದೊಳಗೆ ಪಿರಿಯ

ಬಸಂಡಿ. ಜಗದೊಡೆಯನಾಗಿರುವ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು ಇಂದ್ರಪ್ರಸ್ಥಪುರದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ತಾಯಿಯ ಸೇವೆಯನ್ನು ಮಾಡುತ್ತಾ ಅವಿಚ್ಛಿನ್ನವಾದ ಕೀರ್ತಿಯನ್ನು ಗಳಿಸಿದ್ದಾರೆ. ಇಲ್ಲಿ ಹಸ್ತಿನಾಪುರದಲ್ಲಿ ಗಾಂಧಾರಿ 101 ಜನ ಮಕ್ಕಳ ತಾಯಿಯಾಗಿದ್ದಾಳೆ. ಶಾಸ್ತ್ರಕಾರ ಹೇಳ್ತಾರೆ, ಏಕೋಪಿ ಗುಣವಾನ್ ಪುತ್ರೋ ನಿರ್ಗುಣೈನ ಶತೈರಪಿ ಏಕಚಂದ್ರ ಸ್ತಮೋಹಂತಿ ನಕ್ಷತ್ರಂ ಕಿಂ ಪ್ರಯೋಜನಂ. ಒಬ್ಬ ಮಗ ಸಾಕು ವಂಶವನ್ನು ಉದ್ಧಾರ ಮಾಡುವನು, ವಂಶ ಹಾಳು ಮಾಡತಕ್ಕಂಥ ಅವರು 100 ಜನ ಹುಟ್ಟಿ ಪ್ರಯೋಜನವೇನು? ಏನೂ ಇಲ್ಲ. ಮಕ್ಕಳೇ ಇಲ್ಲದೆ ಇರತಕ್ಕಂಥ ಅವರಿಗೆ ಒಂದು ಚಿಂತೆ ಮಕ್ಕಳಾಗಲಿಲ್ವಲ್ಲ ಅಂತ, ಮಕ್ಕಳಾದವರಿಗೆ ಮತ್ತೊಂದು ಚಿಂತೆ ಮಕ್ಕಳು ಉತ್ತಮರಾಗಲಿಲ್ವಲ್ಲ ಅಂತ. ಉತ್ತಮರಾದ ಮಕ್ಕಳಾಗಬೇಕಾದರೂ, ಉತ್ತಮನಾದ ಪತಿ ಸಿಕ್ಕಬೇಕಾದರೂ ಹೆಣ್ಣು ಮಾಡಿದ ಪುಣ್ಯ, ಉತ್ತಮ ಹೆಂಡತಿ ದೊರಕಬೇಕಾದ್ರೆ ಅದು ಪುರುಷ ಮಾಡಿದ ಪುಣ್ಯ, ಅವರಿಬ್ಬರಿಗೂ ಒಳ್ಳೆ ಮಕ್ಕಳಾಗಬೇಕಾದ್ರೆ ದೈವಾನುಗ್ರಹ. ಆ ಮಕ್ಕಳ ಮಾತೇ ಚಂದ, ಮಕ್ಕಳಿದ್ದ ಮನೆ ಚಂದ. ಮಕ್ಕಳಿಲ್ಲದೆ ಹೋದ ಮೇಲೆ ಆ ತಾಯಿ ತಂದೆಗಳ ಮನಸ್ಸಿಗೆ ನೋವೆ. ತಾಯಿ ಮಗುವನ್ನು ಕೊಟ್ಟುಕೊಂಡು, ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬು ತುಳ್ಳ ತುಳ್ಳ ತತಾ ಅಳ ತುಳ್ಳೋ ತತಾ ಅಂದ್ರೆ ಆ ತಾಯಿಗೆ ಏನ ಆನಂದವೋ. ಅದಕ್ಕೆ ಶಾಸ್ತ್ರಕಾರ ಹೇಳಿದರು, ಅಮೃತಂ ಬಾಲಭಾಷಿತಂ, ಆದರೆ ಚಿಕ್ಕಂದಿನೊಳ ಅಕ್ಕರ ವಿದ್ಯೆಗಳ ಅರಿಪದಿರ್ದೊಡೆ ಕೊಂದಂ. ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಸರಿಯಾದ ರೀತಿ ನೀತಿಗಳನ್ನು ಕಲಿಸದೆ ಹೋದರೆ ತಂದೆ ತಾಯಿಗಳೇ ಆ ಮಕ್ಕಳನ್ನು ಕೊಂದಂತಹ ದೋಷಕ್ಕೆ ಗುರಿಯಾಗುತ್ತಾರೆ ಅನ್ನುವುದಕ್ಕೆ ಕೌರವರು ಪಾಂಡವರೇ ಸಾಕ್ಷಿ. 101 ಜನ ಮಕ್ಕಳ ತಾಯಿ ಆಗಿರ್ತಕ್ಕಂಥ ಗಾಂಧಾರಿಗೆ ಮನಸ್ಸಿನಲ್ಲಿ ದುಃಖವಂತೆ, ನನ್ನ ಮಕ್ಕಳನ್ನು ಯಾರು ಕೊಂಡಾಡೋಲ್ಲ, ಒಳ್ಳೆಯವರು ಅಂತ ಯಾರು ಹೇಳೋಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಮನಸ್ಸಿನಲ್ಲಿ ತಾನು ಸಂಕಲ್ಪ ಮಾಡಿಕೊಂಡಿದ್ದ ಗುರುಗಳಾಗಿರ್ತಕ್ಕಂಥ ನಾರದರನ್ನು ಸ್ಮರಣೆ ಮಾಡ್ತಾ ಇದ್ದಾಳಂತೆ. ಗುರುದೇವ, ನಾರದ ಮಹರ್ಷಿಗಳೇ ಆಗಾಗ ಬಂದು ನಮಗೆ ಆದೇಶವನ್ನು ನೀಡತಕ್ಕಂಥ ಅವರು ಕಾಣ್ತಲೇ ಇಲ್ಲವಲ್ಲ ಅಂತ ಕೈ ಜೋಡಿಸಿದ್ದಾಳೆ.

ಸ್ಮರಣೆ ಮಾಡುತ್ತಿದ್ದರೆ ನಾರದರ ಮನಸ್ಸಿಗೆ ಬಂತು ಏನು? ಪೂಜ್ಯರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದಿದ್ದಾನೆ. ಅಮ್ಮ ಗಾಂಧಾರಿ, ಆಗ ಈಕೆ ಯಾರು ಯಾರು ಎಂದು ಹುಡುಕಾಡಿದಳಂತೆ. ಏಕೆ ಹುಡುಕಾಡಿದಳು ಎಂದರೆ, ಗಾಂಧಾರಿ ತನ್ನ ಗಂಡ ಕುರುಡ ಎಂದು ತಿಳಿದು ತನ್ನ ಕಣ್ಣಿಗೊಂದು ಬಟ್ಟೆಯನ್ನು ಕಟ್ಟಿದ್ಲು. ಗಂಡ ನೋಡದೇ ಇರುವ ಈ ಪ್ರಪಂಚವನ್ನು ನಾನು ನೋಡುವುದು ಬೇಡ. ನಮ್ಮ ಭಾರತ ದೇಶದ ನಾರಿಯರ ಆದರ್ಶ ಸಕಲ ಜಗತ್ತಿಗೂ ಆದರ್ಶವಾಗಿಯೇ ಉಳಿದಿದೆ. ಈಗಲೂ ಗಂಡನಿಗೆ ಒಲ್ಲದ ಕಾರ್ಯವನ್ನ ನಮ್ಮಲ್ಲಿ ಜನರು ಮಾಡುವುದೇ ಇಲ್ಲ. ಗಂಡನಿಗೆ ಬೇಡವಾದ ಪದಾರ್ಥಗಳನ್ನು ಅಡಿಗೆ ಮಾಡಿ ಬಡಿಸುವುದಂತೂ ಮೊದಲೇ ಇಲ್ಲ. ಗಂಡನಿಗೆ ಎದುರಾಗಿ ನಿಂತು ಮಾತನಾಡುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ. ಬಹುಜನಗಳು ಅದಕ್ಕೆ ಬೆದರುಪಾತವಾಗಿರುತ್ತಾರೆ, ಅದವರಿಗೆ ಗೊತ್ತಿಲ್ಲದೆ ಇರೋ ದೋಷ. ಈ ಪೂರ್ವದಲ್ಲಿ ಸುಮಾರು 20-30 ವರ್ಷಗಳ ಹಿಂದೆ ಕೆಲವರು ಮಾತನಾಡಿಕೊಳ್ಳೋದುಂಟು. ಏನಡಿಗೆ ಮಾಡಿದ್ರಿ ಅಂದಾಗ ಆಯಮ್ಮ ಇನ್ನೊಬ್ಬಾಕೆ ಉತ್ತರ ಕೊಡ್ತಾಳೆ, ಅವರಿಲ್ಲದ ಊಟ ಎಂಥ ಊಟ ಬಿಡಮ್ಮ. ಅಲ್ಲ ಏನಡಿಗೆ ಮಾಡಿದ್ರೆ, ಅಯ್ಯೋ ಅವ್ರ ಊರಿಗೆ ಹೋಗಿದ್ದಾರೆ, ಅವರಿಲ್ಲದ ಮೇಲೆ ಇನ್ನೆಂಥ ಊಟ. ಅಡಿಗೆ ಏನ್ ಮಾಡೋದು, ಹೆಸರು ಬೇಳೆ ಇತ್ತು, ಒಂದಿಷ್ಟು ಕೋಸಂಬರಿ ಮಾಡ್ಕೊಂಡು ಪಾಯಸ ಮಾಡ್ಕೊಂಡಿದ್ದೆ. ಅಯ್ಯೋ ಅವರಿಲ್ದೇ ಇದ್ದ ಮೇಲೆ ಇನ್ನೆಂಥ ಊಟ ಮಾಡೋದು, ಹೇಗಿದ್ರು ಅನ್ನ ಮಾಡ್ತೀವಲ್ಲ ಅಂತ ಒಂದಿಷ್ಟು ಚಿತ್ರಾನ್ನ ಮಾಡಿಕೊಂಡು ಒಂದೆರಡು ಆಂಬೊಡೆ ಸುಟ್ಕೊಂಡಿದ್ದೆ. ಅಮ್ಮ ತಿನ್ನಕ್ಕಾಗತ್ತೇನಮ್ಮ ಅವರಿಲ್ದೇ ಇದ್ದ ಮೇಲೆ, ಇನ್ನೇನ್ ಮಾಡೋದು ಅಡಿಗೆ ಮಾಡಿದ್ದೀನಲ್ಲ ಅಂತ ಒಂದಿಷ್ಟು ಹಪ್ಪಳ ಸಂಡಿಗೆ ಮಾಡಿಕೊಂಡು ಹೇಗೂ ಈ ಹೆಸರು ಬೇಳೆ ಪಾಯಸ ಮಾಡ್ಕೊಂಡಿದ್ವಲ್ಲ ಅಂತ ಅದನ್ನೆಲ್ಲ ಒಂದಿಷ್ಟಿಷ್ಟಿಷ್ಟಿಷ್ಟಿಷ್ಟು ತಿಂತ ಒಂದಿಷ್ಟು ತಿಳಿ ಸಾರು, ಒಂದಿಷ್ಟು ಹುಳಿ, ಒಂದಿಷ್ಟು ಮಜ್ಜಿಗೆಗೆ ಒಂದಿಷ್ಟು ಒಗ್ಗರಣೆ ಹಾಕ್ಕೊಂಡು ಒಂದೇ ಅಯ್ಯೋ ಅವರಿಲ್ದು ಊಟ ಅಂತ ಊಟ ಬಿಡಿ ಅಂತ ಹೇಳ್ತಿದ್ದರಂತೆ. ನಾವು ಕಾಣದ ವಿಚಾರ, ಯಾರು ಹೇಳಿದ್ದನ್ನ ನಿಮ್ಮಲ್ಲಿ ಒಪ್ಪಿಸಬೇಕಾದಷ್ಟೇ. ಆದರೆ ಆದರ್ಶ ನಾರಿಯರು ಹೇಗಿರ್ತಾರೆ ಎಂದರೆ, ಪತಿಯು ಕಾಡದ ಈ ಪ್ರಪಂಚ ನಾನು ನೋಡುವುದು ಬೇಡ ಎಂಬುದಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದ ಗಾಂಧಾರಿ ಯಾರು ಗುರುಗಳೇ ಅಂದಾಗ ನಾರದರು ಕೇಳಿದ್ರು, ತಾಯಿ ಏನು ಮಾಡ್ತಾ ಇದ್ದೀಯಮ್ಮ? ಗುರುಗಳೇ

ಲೋಕದಲ್ಲಿ ಜನರೆಲ್ಲರೂ ನನ್ನ ಮಕ್ಕಳನ್ನ ಆಡ್ಕೊಳ್ತಾರೆ ಗುರುಗಳೇ, ಉತ್ತಮರಲ್ಲ, ದುರ್ಮಾರ್ಗಿಗಳು, ಅಹಂಕಾರಿಗಳು ಅಂತ. ಅವರಂತಾರೆ, ಈ ಹೆತ್ತ ತಾಯಿಯ ಕರುಳು ಕೇಳುವುದಿಲ್ಲವಲ್ಲ, ನನ್ನ ಮಕ್ಕಳು ಬಹುಕಾಲ ಬಾಳಬೇಕು, ದೀರ್ಘಾಯುಷ್ಯವಂತರಾಗಬೇಕು ಅಂತ ಆಶೆ ಗುರುಗಳೇ. ಆಗ ನಾರದರು ಯೋಚನೆ ಮಾಡ್ತಾರೆ, ಆಹಾ ಪರಮಾತ್ಮ, ಈ ತಾಯಿ ಎಂಬತಕ್ಕಂತಹ ಒಂದು ಈ ಪದವನ್ನು ಎಷ್ಟು ಕೊಂಡಾಡೋದು. ಅಮ್ಮ, ಅದಕ್ಕೊಂದು ಕೆಲಸ ಮಾಡು ತಾಯಿ, ನಿನ್ನ ಮಕ್ಕಳೆಲ್ಲ ಒಳ್ಳೆಯವರಾಗಬೇಕಾದ್ರೆ ಯಾವ್ದಾದ್ರು ಒಂದೇ ಒಳ್ಳೆ ಕೆಲಸವನ್ನು ಮಾಡಮ್ಮ. ಏಕೆಂದ್ರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೂ ಇರುತ್ತೆ? ಗುರುಗಳೇ, ನೀವು ಆಶೀರ್ವಾದ ಮಾಡಿ ನನ್ನ ಮಕ್ಕಳನ್ನೆಲ್ಲ ಒಳ್ಳೆಯವ್ರನ್ನ ಮಾಡಿ. ಆಗ ನಗುತ್ತಾರೆ ನಾಡಿದ್ರಮ್ಮ, ಯಾರಾದ್ರೂ ಮಂತ್ರ ಹಾಕಿ ಒಳ್ಳೆಯವ್ರು ಮಾಡೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಕೆಟ್ಟವರು ಅನ್ನೋರು ಇರ್ತಲೇ ಇರಲಿಲ್ಲ. ತಾಯಿ ಕೇಳು, ಧೀರತ್ವಂ ಧಾತೃತ್ವಂ ಪ್ರಿಯವಕ್ತೃತ್ವಂ ಉಚಿತಜ್ಞತಾ ಅಭ್ಯಾಸೇನ ನಲಭ್ಯಂತಿ ಚತ್ವಾರಿ ಸಹಜಾ ಗುಣ. ಈ ನಾಲ್ಕು ಗುಣಗಳು ಹುಟ್ಟು ಗುಣವಾಗಿ ಬರಬೇಕಮ್ಮ. ಹೇಳಿಕೊಟ್ಟ ಗುಣ ಎಲ್ಲಿವರೆಗೂ ನಿಲ್ಲುತ್ತೆ? ಯಾರಿಗಾದ್ರೂ ಒಂದು ಮಾತು ಹೇಳಿಕೊಟ್ರೆ ಅವ್ರಿಗೆ ಎಷ್ಟು ಕಾಲ ಕಲ್ತಿರ್ತಾರೆ, ಅದು ಬರೋದೇ ಇಲ್ಲ. ಯಾರೋ ಒಬ್ಬ ಮೊನ್ನೆ ತುಮಕೂರಿನಲ್ಲಿ ಕೆಲಸಕ್ಕೆ ಸೇರೋಕೆ ಬಂದಿದ್ದ, ಅವನಿಗೆ ಕನ್ನಡ ಬರ್ತಿರಲಿಲ್ಲ. ಅವ್ರು ಯಾರೋ ಒಬ್ರು ಹೇಳ್ಕೊಟ್ರಲ್ಲ, ನೀ ಕನ್ನಡದಲ್ಲಿ ಮಾತನಾಡಿದ್ರೆ ಕೆಲಸ ಸಿಕ್ಬೋದು, ಆದ್ರಿಂದ ನಾವು ಹೇಳ್ಕೊಟ್ಟಂಗೆ ಬರ್ಕೊಂಬಿಡು. ಏನು ನಿನ್ನ ಹೆಸರೇನು ಅಂತಾರೆ? ರಂಗಪ್ಪ ಅನ್ನು. ವಯಸ್ಸೆಷ್ಟು ಅಂತಾರೆ? 18 ಅನ್ನು. ಯಾವ ಊರು ಅಂತಾರೆ? ತುಮಕೂರು ಅನ್ನು. ಕೆಲಸಕ್ಕೆ ಸೇರ್ಕೊಳ್ತೀಯಾ ಅಂದ್ರೆ ಹೂವನ್ನು ಅಂತ ಹೇಳ್ಕೊಟ್ರು. ಅವನು ಕನ್ನಡವೇ ಬರೋಲ್ಲ, ಬರ್ಕೊಂಬಿಟ್ಟ ಪುಸ್ತಕದಲ್ಲಿ, ಬಾಯ್ಪಾಠ ಮಾಡ್ತಾನೆ. ರಂಗಪ್ಪ 18 ತುಮಕೂರು, ಹ್ಞೂ ರಂಗಪ್ಪ 18 ತುಮಕೂರು, ಹ್ಞೂ ರಂಗಪ್ಪ 18 ತುಮಕೂರು, ಹ್ಞೂ. ಬರೋವಾಗ ಹೋಗೋವಾಗೆಲ್ಲ ಇದೇ ಮಾತು, ಊಟ ಕೂತ್ಕೊಂಡ್ರು ರಂಗಪ್ಪ 18 ತುಮಕೂರು ಅಂತಾನೆ. ಯಾರಾದ್ರೂ ನಮಸ್ಕಾರ ಅಂದ್ರೆ ರಂಗಪ್ಪ 18 ತುಮಕೂರು, ಇದೇ ಆಗ್ಬಿಡ್ತು. ಕೆಲಸಕ್ಕೆ ಸೇರ್ಕೊಳ್ಳೋ ಕಾಲ ಬಂತು. ಆ ಸೇರ್ಸ್ಕೊಳ್ಳೋರು ಇವನ್ ನೋಡಿದ್ರು, ಇವನ್ ನಮ್ಮ ದೇಶದವನೇ ಅಲ್ಲ, ಎಂತೇನು ಕೆಲಸಕ್ಕೆ ಸೇರಕ್ ಬಂದಿದ್ದಾನಂತ. ಹೆಸರೇನಯ್ಯ? ಅವನ್ ರಂಗಪ್ಪ. ಅಲೇ ರಂಗಪ್ಪ ಅಂತಾನಲ್ಲ ಇವನು, ಹಾ ನಮ್ಮೂರ್ನವನೇ ಅಲ್ವಲ್ಲ. ಅವರು ವಯಸ್ಸು ಕೇಳಬೇಕಾಗಿತ್ತು, ಯಾವ ಊರು ಅಂದ್ರು. ಇವನು 18. ಅವ್ರಿಗೆ ಸಿಟ್ಟು ಬಂತು, ಏಯ್ ತಲೆಗೆಲೆ ಕಟ್ಟಿದೇನು? ತುಮಕೂರು. ಅವ್ರ ಸಿಟ್ಟು ಬಂದಿದ್ದೆ, ವದೆ ಬೇಕಾ ಅಂತ ಬಂದಂತೆ. ಇದಕ್ಕೆ ಹೇಳ್ತಾರೆ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಲ್ಲಿವರೆಗೂ ನಿಲ್ಲುತ್ತೆ? ಅಮ್ಮ ನಾನೊಂದು ಮಾತು ಹೇಳ್ತೇನೆ, ನಿನ್ನ ಮಕ್ಕಳು ಒಳ್ಳೆಯವರಾಗಬೇಕಾದ್ರೆ ಒಂದು ವ್ರತ ಮಾಡಮ್ಮ. ಯಾವ ವ್ರತ? ಗಜಗೌರಿ ವ್ರತ. ಆ ತಾಯಿಯನ್ನು ಪೂಜೆ ಮಾಡಮ್ಮ. ಗೌರಿ

ಅಮ್ಮಾ, ನೀನು ಗಜಗೌರಿಯ ವ್ರತವನ್ನು ಮಾಡುತ್ತಾಯಿ. ಆ ಗಜಗೌರಿಯ ವ್ರತವನ್ನು ಮಾಡುವುದರಿಂದ, ಆ ವ್ರತದ ಫಲದಿಂದ ನಿನ್ನ ಮಕ್ಕಳು ಒಳ್ಳೆಯವರಾಗೋಗ್ತಾರಮ್ಮ. ಗುರುಗಳೇ, ಗಜಗೌರಿ ವ್ರತ ಎಂದು ಕಥೆಯನ್ನು ಕೇಳಿದ್ದೇನೆ, ಆದರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲವಲ್ಲ ಗುರುಗಳೇ. ಅಮ್ಮ, ಅದಕ್ಕೆ ಇನ್ನೇನಿಲ್ಲ ತಾಯಿ, ದೇವಲೋಕದ ಐರಾವತದಂತಹ ಒಂದು ಆನೆಯನ್ನು ತಯಾರು ಮಾಡಿಸು, ಅದರ ಮೇಲೆ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿಸು, ನೆಂಟರಿಷ್ಟರು ಬಂಧು ಬಳಗದವರನ್ನೆಲ್ಲರನ್ನು ಬರಮಾಡಿಸು, ಕೇಳಿದವರಿಗಿಲ್ಲ ಎನ್ನದೇ ದಾನ ಧರ್ಮಗಳನ್ನು ಕೊಟ್ಟು ಆ ದೇವಿಯನ್ನು ಆರಾಧಿಸಮ್ಮ. ಆ ಜಗಜ್ಜನನಿ ನಿನಗೆ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಡ್ತಾಳೆ. ಈಕೆ ಕೈಗಳನ್ನು ಜೋಡಿಸಲು ಧನ್ಯೋಸ್ಮಿ ಧನ್ಯೋಸ್ಮಿ. ಗುರುಗಳೇ, ತಾವು ಹೇಳಿದಂತೆಯೇ ಮಾಡ್ತೇನೆ, ತಾವು ಹೇಳಿದಂತೆ ಗಜಗೌರಿ ವ್ರತವನ್ನು ನಾನು ಖಂಡಿತ ಮಾಡುತ್ತೇನೆ. ಆದರೆ ಮತ್ತೊಂದು ವಿಚಾರ ಏನಮ್ಮ, ನಾನು ಯಾವಾಗಲಾದರೂ ತಮ್ಮನ್ನು ಪ್ರಾರ್ಥಿಸಿದಾಗ ತಾವು ಬಂದು ಮುಂದೆ ಹೇಗೆ ಮಾಡಬೇಕು ಎನ್ನುವ ವಿಚಾರವನ್ನು ದಯಮಾಡಿ ಹೇಳಿಕೊಡ್ಬೇಕು ಗುರುಗಳೇ. ತಥಾಸ್ತು. ನಾರದರು ಹೋದ ಮೇಲೆ ಈ ತಾಯಿ ಪಕ್ಕದಲ್ಲಿ ತಿರುಗಿದಂತೆ, ಯಾರಲ್ಲಿ? ನನ್ನ ಮಗನಾದ ಸುಯೋಧನನನ್ನು ಬರಮಾಡಿಸಿ. ತಾಯಿ ಹೇಳಿ ಕಳಿಸಿದಳು ಎಂದ ಕೂಡಲೇ ದಡ ದಡ ದಡ ದಡ್ಡೆ ಓಡಿ ಬಂದ ಮಗ. ತಾಯಿ ಕಾಲಿಗೆ ನಮಸ್ಕಾರ ಮಾಡಿದ. ಜಯ ಮಾತಾ. ಸುಯೋಧನ, ನಾನೊಂದು ವ್ರತವನ್ನು ಮಾಡಬೇಕು ಅಂತಿದ್ದೇನೋ ಮಗನೇ. ಸುಯೋಧನ ನಗುತ್ತಾನೆ. ಅಮ್ಮ, ದುರ್ಯೋಧನನ ತಾಯಿಯಾದ ನೀನು ಒಂದೇ ಒಂದು ವ್ರತವನ್ನು ಮಾಡುವುದೇ? ಮಾಡು ತಾಯಿ ನೂರೊಂದು ವ್ರತಗಳನ್ನ. ಈ ಮಗನಿಂದೇನಾಗಬೇಕು ಹೇಳಮ್ಮ? ಏನೂ ಇಲ್ಲ ಕಂದ. ಅರಮನೆಯ ಮುಂದುಗಡೆ ದೇವಲೋಕದ ಐರಾವತದಂತಹ ಒಂದು ಆನೆ ತಯಾರು ಮಾಡಿಸು. ಸುಯೋಧನ ಹೇಳಿದ, ಇಷ್ಟೇನಾ ಅಮ್ಮ? ಇದ ನೋಡಿ, ಈಗಲೇ ಏರ್ಪಾಡು ಮಾಡುತ್ತೇನೆ. ಯಾರಲ್ಲಿ ಅಂದ. ಒಂದು 10-15 ಜನ ಸೇವಕರು ರೋಡ್ ಬಂದರು. ಮಹಾಸ್ವಾಮಿ ಏನಪ್ಪಣೆ, ಮಹಾಪ್ರಭು ಏನಪ್ಪಣೆ? ಅದಕ್ಕೆ ರಾಜವಾಣಿ ಅಂತ ಹೆಸರು. ರಾಜರ ಪಕ್ಕದಲ್ಲಿ ತಿರುಗಿ, ಯಾರಲ್ಲಿ ಅಂದ್ರೆ ಏನಪ್ಪಣೆ, ಮಹಾಸ್ವಾಮಿ ಏನಪ್ಪಣೆ ಅಂತ ಒಂದು 50 ಜನವಾದರೂ ಬರ್ತಾರೆ. ನಾವೇನಾದರೂ ಪಕ್ಕದಲ್ಲಿ ತಿರುಗಿ, ಯಾರಲ್ಲಿ ಅಂದ್ರೆ ಯಾರು ಇಲ್ಲ ಇಲ್ಲಿ. ಯಾಕೆಂದ್ರೆ ನಮ್ಮ ವಾಣಿಗೆ ಅಷ್ಟೇ ಬೆಲೆ, ಅದಕ್ಕೆ ಆ ವಾಣಿಗಳಲ್ಲಿ ಇರಬಹುದಾದ ಶಕ್ತಿ. ಇಲ್ಲಿ ಸುಯೋಧನ, ಯಾರಲ್ಲಿ? ಏನು ಮಹಾಸ್ವಾಮಿ, ನಾಡಿನಲ್ಲಿರಬಹುದಾದಂತಹ ಶಿಲ್ಪಿಗಳಲ್ಲಿ ಅತ್ಯುತ್ತಮರನ್ನು ಆರಿಸಿ ಕರತನ್ನಿ. ಅರಮನೆಯ ಮುಂದುಗಡೆ ದೇವಲೋಕದ ಐರಾವತದ ಆನೆಯು ಸಿದ್ಧವಾಗಬೇಕು, ಬಹು ಬೇಗ ಹೋಗಿ. ಹೋಗಿ ಹುಡುಕಾಡಿ ಕರತಂದರು, ಅರಮನೆಯ ಮುಂದುಗಡೆ ನಡೆಯುತ್ತಿದೆಯಂತೆ ಆನೆ ತಯಾರಾಗ್ತಾ ಇದೆ. ಹೇಗಿದೆ ಎಂದರೆ, ದಿನ 1-2 3-4 ದರದಲ್ಲಿ

ರಾಜಾಜ್ಞೆಯಂತೆ ಶಿಲ್ಪಿಗಳು ಬಂದಿದ್ದಾರೆ. ಆನೆ ತಯಾರಾಗ್ತಾ ಇದೆ. ಒಂದು ಎರಡು ಮೂರು ನಾಲ್ಕು ಈ ದಿನದೊಳಗಾಗಿ ಆನೆ ಸಿದ್ಧವಾಯಿತು. ಹೇಗಿದೆ ಆನೆ ಎಂದರೆ, ದೇವತೆಗಳು ಗಗನದಲ್ಲಿ ಸಂಚಾರ ಮಾಡುವಾಗ ಆಕಸ್ಮಿಕವಾಗಿ ಭೂತಲವನ್ನು ನೋಡಿದರೆ ಈ ಅರಮನೆ ಮುಂದೆ ನಿಂತಿರಬಹುದಾಗಿರುವ ಈ ಆನೆಯನ್ನು ಕಂಡು ಇದೇನಿದು, ನಮ್ಮ ದೇವಲೋಕದ ಆನೆ ಇಲ್ಲೇಕೆ ಬಂದಿದೆ ಎಂದು ಆಶ್ಚರ್ಯ ಪಡಬೇಕು. ಅಂತಹ ರೀತಿಯಲ್ಲಿ ಸ್ವಯಂ ಆ ಐರಾವತವೇ ಪ್ರತ್ಯಕ್ಷವಾಗಿದೆಯೇನೋ ಅನ್ನುವಂತಹ ಆನೆ ಸಿದ್ಧವಾಯಿತು. ಮಗ ಬಂದು ತಾಯಿಗೆ ಹೇಳಿದ, ಅಮ್ಮ ಆನೆ ಸಿದ್ಧವಾಗಿದೆ. ಆ ಕೂಡಲೇ ತಾಯಿ ಜಯ ಗುರುದೇವ, ಹೇ ನಾರದ ಮಹರ್ಷೇ ಅನ್ನುವಾಗ ನಾರದರು ಥಟ್ಟನೆ ಬಂದರು. ನಾರಾಯಣ. ಏನು ತಾಯಿ, ಗುರುಗಳೇ ಆನೆ ಸಿದ್ಧವಾಗಿದ್ದೀನಿ, ಏನು ಮಾಡಬೇಕು? ಏನಿಲ್ಲ ತಾಯಿ, ಕುಲಪುರೋಹಿತರನ್ನು ಬರಮಾಡಿಸಿ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡು, ಅನೇಕ ವಿಧದಲ್ಲಿ ಪೂಜೆಯನ್ನು ಮಾಡು, ದಾನ ಧರ್ಮಗಳನ್ನು ಮಾಡು, ಬೇಡಿದವರಿಗಿಲ್ಲ ಎನ್ನದೇ ದಾನವನ್ನು ಕೊಡು. ಹಾಗೆ ಮಾಡ್ತೇನೆ ಗುರುಗಳೇ. ಎಲ್ಲರನ್ನು ಕರೆಸ್ತೀಯಮ್ಮ? ಎಲ್ಲರನ್ನು ಕರೆಸ್ತೇನೆ. ನಾಟಕರು, ಪಾಠಕರು, ಗಾಯಕರು, ಕೀರ್ತನಕಾರರು, ಪುರಾಣಿಕರು, ವಿನ್ಯಾಸಕರು, ಯೋಧರರು, ವೀರರು, ನ್ಯಾಯಾಧಿಪತಿಗಳು, ನ್ಯಾಯಾಧಿಪತಿಗಳು, ನ್ಯಾಯವಾದಕರೇ ಮೊದಲಾಗಿರ್ತಕ್ಕಂಥ ನಮ್ಮ ನಾಡಿನ ಅನೇಕರು, ಆಬಾಲ ವೃದ್ಧರಾಗಿ ಎಲ್ಲರನ್ನು ಕರೆಸ್ತೇನೆ. ನಾರದರು ಹೇಳಿದ್ರಮ್ಮ ಎಲ್ಲರನ್ನು ಕರೆಸ್ತೀಯಲ್ವೇ? ಹೌದು ಗುರುಗಳೇ, ಎಲ್ಲರನ್ನು ಕರೆಸ್ತೇನೆ. ಅಮ್ಮ ಎಲ್ಲರನ್ನು ಕರೆಸೋ ಹಾಗಿದ್ದರೆ ನಿನ್ನ ತಂಗಿಯಾಗಿರುವ ಕುಂತಿಯನ್ನು ಕರೆಸ್ತೀಯಲ್ವೇ? ಆಗ ಗಾಂಧಾರಿ ಹೇಳಿದ್ರು, ಗುರುಗಳೇ ಅದೊಂದು ಮಾತು ಮಾತ್ರ ಸಾಧ್ಯವಿಲ್ಲ ಗುರುಗಳೇ. ಏಕೆ ಸಾಧ್ಯವಿಲ್ಲ ಎಂದರೆ, ಆ ಕುಂತಿಯ ಮಕ್ಕಳಿಂದಲ್ಲವೇ ನನ್ನ ಮಕ್ಕಳಿಗೆಲ್ಲ ಇಷ್ಟೊಂದು ತೊಂದರೆಯಾಗಿರುವುದು. ಗುರುಗಳೇ, ಆ ಕುಂತಿ ನನ್ನ ಈ ವೈಭವವನ್ನು ನೋಡಿ ಹಾಗೆ ಕೊರಗ ಹೋಗ್ಬೇಕು. ಯಾರಾದರೂ ಕುಂತಮ್ಮ ಯಾಕೆ ಕುಂತೆ ಅಂದ್ರೆ ಸುಮ್ಮನೆ ಕುಂತೆ ಅಂತ ಹಾಗೆ ಕೊರಗೆ ಕೊರಗೆ ಸತ್ತು ಹೋಗ್ಬೇಕು, ಅವಳನ್ನು ಮಾತ್ರ ಕರೆಸೋಲ್ಲ. ನಾರದರು ನಗುತ್ತಾರೆ, ನಾರಾಯಣ ನಾರಾಯಣ. ಈ ಪೂಜೆ ದೇವಿ ಪೂಜೆಯಲ್ಲ, ಹೊಟ್ಟೆ ಕಿಚ್ಚಿನ ಪೂಜೆ. ಈ ಹೊಟ್ಟೆ ಕಿಚ್ಚಿನ ಪೂಜೆ ಹೊಟ್ಟೆ ಕಿಚ್ಚಿನ ದೇವರಿಗೆ ಪ್ರಿಯ. ಯಾರೋ ಇಬ್ಬರು ತಪಸ್ಸು ಮಾಡುತ್ತಿದ್ದರು, ಒಬ್ಬನಲ್ಲಿ ಪರಮೇಶ್ವರ ಪ್ರತ್ಯಕ್ಷವಾದ. ಅಯ್ಯ ಏನು ವರ ಬೇಕು? ಅವನು ಇನ್ನೊಬ್ಬನ ನೋಡಿ ಕೇಳಿದ, ಸ್ವಾಮಿ ಅವನಿಗೆ ವರ ಕೊಡ್ತೀಯಾ ತಾನೆ? ಹೌದು. ಅವನಿಗೆ ಎಷ್ಟು ವರ ಕೊಡ್ತೀಯೋ ಅದಕ್ಕೆ ಎರಡರಷ್ಟು ನನಗೆ ಬರಬೇಕು. ಪರಮಾತ್ಮನಕ್ಕಪ್ಪ ನಿನಗೇನು ಅವೆಲ್ಲ ಬೇಡ ಸ್ವಾಮಿ, ಅವನಿಗೆ ಏನು ಕೊಡ್ತೀಯೋ ಅದಕ್ಕೆ ಎರಡರಷ್ಟು ನನಗೆ ಬರಬೇಕು. ತಥಾಸ್ತು. ಇನ್ನೊಬ್ಬನಲ್ಲಿಗೆ ಬಂದ, ಅಪ್ಪ ನಿನಗೇನು ವರ ಬೇಕು? ಅವನು ಈ ಕಡೆ ತಿರುಗಿ ನೋಡ್ದ, ಇವನಿಗೆ ನೆಕ್ಸ್ಟ್ ಪಾರ್ಟಿಯಲ್ಲಿ ಕೂತಿದ್ದ. ಸ್ವಾಮಿ ಅವನಿಗೆ ವರ ಕೊಟ್ಟಿಯ? ಕೊಟ್ಟೆ. ಏನು ವರ ಕೊಟ್ಟೆ? ಅವನು ಕೇಳಿದ್ದಾನಪ್ಪ ನಿನಗೆ ಏನು ವರ ಕೊಡ್ತೀನೋ ಅದಕ್ಕೆ ಎರಡರಷ್ಟು ಬರಬೇಕಂತ. ಅವನಂದ, ಅಯ್ಯಯ್ಯೋ ಮೋಸ ಮಾಡಿಬಿಟ್ಟ ಸ್ವಾಮಿ, ನಾನು ಎಷ್ಟು ಕೇಳಿದ್ರು ಕಡಿಮೆ ಆಗೋಗುತ್ತೆ ಸ್ವಾಮಿ. ಈ ಪ್ರಪಂಚವೇ ನನಗೆ ಕೊಡು ಅಂದ್ರೆ ಇಂಥ ಪ್ರಪಂಚ ಎರಡು ಅವನಿಗೆ ಬಂದ್ಬಿಡುತ್ತೆ. ಯೋಚನೆ ಮಾಡಿ ಸ್ವಾಮಿ, ಒಂದು ವರ ಕೊಡು. ಏನು? ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು, ಹೋಗುವಂತ ವರ ಕೊಡು. ದೇವರು ನೋಡಿದಲೇ, ಇದು ಯಾವ ಸೀಮೆ ವರವೋ? ಅಲ್ಲ, ಕಣ್ಣು ಕೈ ಕಾಲು ಹೋಗುವಂತ ಬರಬೇಕು. ಕೊಡು ಸ್ವಾಮಿ, ನನಗೊಂದು ಕಣ್ಣು, ಒಂದು ಕೈ, ಒಂದು ಕಾಲು ಹೋದರೂ ಚಿಂತೆ ಇಲ್ಲ, ಅವನಿಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು ಹೋಗ್ತಾವಲ್ಲ, ಅಷ್ಟೇ ಸಾಕು. ದೇವರಂದ್ರಂತೆ, ನಿಮ್ಮ ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಕಾಡುತ್ತಪ್ಪ, ಪರರನ್ನು ಕೆಡಿಸಬೇಕು ಎಂದರೆ ನೀವೇ ಕೆಡ್ತೀರಾ ಅಂತ ಈ ವಿಚಾರ ಇಲ್ಲೇಕೆ ಬಂತು ಅಂದರೆ, ನಾರದರು ನಗನಗಿತ, ತಾಯಿ ನಿನ್ನ ಇಚ್ಛೆ ಬಂದಂತೆ ಮಾಡುವಂತ ತೆರಳಿದರಂತೆ. ಈ ಗಾಂಧಾರಿ ಹೇಳಿದ್ಲು, ಮಗನೇ ಸುಯೋಧನ, ಎಲ್ಲರಿಗೂ ಹೇಳಿ ಕಳಿಸು, ದಂಗುರದವನಿಗೆ ಹೇಳು ಇಂದ್ರಪ್ರಸ್ಥಪುರದಲ್ಲಿ ಹೋಗಿ ಪಾಂಡವರ ಮನೆ ಮುಂದ್ಗಡೆನೆ ಡಮುರುಗ ಸಾರು ಅಂತ. ಎಲ್ಲರೂ ವಿಚಾರ ಗೊತ್ತಾಗಿದೆ, ಡಮುರುಗದವನು ಬಂದ, ಪಾಂಡವರ ಅರಮನೆಯ ಮುಂದ್ಗಡೆ ಡಮ ಡಮ ಡಮ ಡಮ ಡಮ ಡಮ ಡಮುರುಗ ಬರ್ತ. ಕುಂತಿ ಮೇಲೆದ್ದು ಬಂದು ನೋಡಿದ್ಲಂತೆ, ಏನ್ ಹೇಳ್ತಿದ್ದಾರೆ? ಸಾರುವೆ ಡಂಗುರ ಕೇಳಿರಿ ಪುರ.

ಗಜಗೌರಿ ಪೂಜೆಯನ್ನು ಗಾಂಧಾರಿ ದೇವಿ ಮಾಡುತ್ತಿದ್ದಾರೆ, ಎಲ್ಲರೂ ಬರಬೇಕೋ. ಕುಂತಿ ಕೇಳಿದಳಂತೆ, ಆಹಾ, ನಮ್ಮಕ್ಕ ಗಜಗೌರಿ ಪೂಜೆ ಮಾಡುತ್ತಿದ್ದಾಳೆ. ಗಜಗೌರಿ ಪೂಜೆ ಎಂದರೆ ಲೋಕದಲ್ಲಿ ನಾನು ಆ ವ್ರತದ ಕಥೆಯನ್ನು ಕೇಳಿದ್ದೇನೆ ವಿನಃ ಕಣ್ಣಾರ ಕಂಡಿದ್ದಿಲ್ಲ. ನಮ್ಮಕ್ಕ ರಾಣಿ ಆದ್ದರಿಂದ ಬಹು ಚೆನ್ನಾಗಿ ಮಾಡ್ತಾಳೆ, ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮಾಡ್ತಾಳೆ. ನಾನು ಹೋಗಿ ನೋಡ್ಕೊಂಬಂದು ಬಿಡ್ತೇನೆ, ನಾನು ಹೋಗಿ ಮಾಡುವುದೇನಿಲ್ಲ. ಆ

ಬಂದವರ ಪಾದಕ್ಕೆ ನಮಸ್ಕಾರ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ, ನನ್ನ ಮಕ್ಕಳು ಸುಖವಾಗಿರುವಂತ ಆಶೀರ್ವಾದ ಮಾಡಿ ಅಂತ ಬೇಡ್ಕೊಂಡ್ಬಿಡ್ತೇನೆ. ಪಕ್ಕದಲ್ಲೊಬ್ಬ ಸಖಿ ಕೇಳ್ತಾಳೆ, ಅಮ್ಮ ನೀನು ಅವರು ಕರೀದೇ ಇದ್ರು ಹೋಗ್ತೀಯ? ಕುಂತಿ ಹೇಳಿದ್ಲು, ಇಲ್ಲ ಇಲ್ಲ, ಕರೀದೇ ಇದ್ರೆ ನಾನು ಹೋಗೋದಕ್ಕಾಗೋಲ್ಲ, ಇನ್ಯಾರ ಮನೆಯಲ್ಲಾದರೂ ಆಗಿದ್ರು ಹೊರಟೋಗ್ತಿದ್ದೆ, ಇದು ನಮ್ಮ ದಾಯಾದಿಗಳ ಮನೆಯಾಗಿರುವುದರಿಂದ ಹೋದರೆ ನನ್ನ ಮಕ್ಕಳಿಗೆ ಅವಮಾನ. ಇಲ್ಲ ಹಾಗೇನಿಲ್ಲ, ನಮ್ಮಕ್ಕ ಖಂಡಿತ ಹೇಳಿ ಕಳಿಸ್ತಾಳೆ, ನಮ್ಮಕ್ಕ ಅಂತ ಅವಳೆಲ್ಲ ಹೇಳಿ ಕಳಿಸ್ತಾಳೆ, ಹೇಳಿ ಕಳಿಸ್ತಾಳೆ ಅಂತ ಕಾದಿದ್ದಾಳೆ. ತಟ್ಟೆ ತಟ್ಟೆಗಳಲ್ಲಿ ಹಣ್ಣು ಹೂವುಗಳನ್ನೆಲ್ಲ ಎತ್ತಿಟ್ಟಿದ್ದಾಳೆ. ಇಲ್ಲಿ ಗಾಂಧಾರಿ ದೇವಿ ಅತಿ ವೈಭವದಿಂದ ಗಜಗೌರಿ ವ್ರತವನ್ನ ಸಾಂಗವಾಗಿ ಮಾಡುತ್ತಾ ಇದ್ದಾಳೆ. ಮಗ ಬಂದ, ಅಪ್ಪ ಜನಗಳು ಹ್ಯಾಕ್ ಸೇರಿದ್ದಾರೋ? ಮಗ ಹೇಳಿದಮ್ಮ, ಜನಗಳ ತಲೆ ಸಮುದ್ರದ ಹಲೆಯಂತಿದೆ. ಹೌದಾ ಮಗನೇ? ಹಾಗಾದ್ರೆ ದಾನ ಹೇಗೆ ಮಾಡ್ತೀಯೋ? ಕರೆದೊಬ್ಬೊಬ್ಬರನಾದರಿಸಿ ಈಗಲ ಅಳವಲ್ಲ ಜನನಿ, ಒಬ್ಬೊಬ್ಬರನ್ನ ಕರೆದುಕೊಡಕ್ಕಾಗಲ್ಲಮ್ಮ. ಮತ್ತೆ ಎತ್ತರವಾದ ಸ್ಥಳದಲ್ಲಿ ನಿಂತು ಗೂಡೆಯಲ್ಲಿ ತುಂಬಿರಬಹುದಾಗಿರ್ತಕ್ಕಂಥ ಬಂಗಾರದ ಪುಷ್ಪಗಳನ್ನು ಎರಚಿ ಬಿಡ್ತೇನೆ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಎತ್ಕೊಂಡು ಹೋಗ್ಲಿ. ಇನ್ನೆಂಥ ಕಾಲ ಬಂಗಾರವನ್ನು ಎರಚುತ್ತಿದ್ದರಂತೆ. ಸುವರ್ಣ ಪುಷ್ಪಾಯಂ ಸಮರ್ಪಯ ಮೀಂದ್ರ, ಬಂಗಾರ ಹೂವನ್ನೇ ಎರಚೋರು. ಈಗ ಪರಿಚಿದ್ರೂ ಬಂಗಾರ ಇಲ್ಲ, ನಾವಾಗಿ ನಾವೇ ಬಂಗಾರವನ್ನ ಆ ಮಟ್ಟಕ್ಕೆ ತಂದು ನಿಲ್ಲಿಸಿದೇವೇನು. ಇಲ್ಲಿ ಕುಂತಿದೇವಿ ಕಾದೇ ಇದ್ದಾಳೆ. ಈ ಮಹಾನುಭಾವಳಾಗಿರ್ತಕ್ಕಂಥ ಗಾಂಧಾರಿ ಗಜಗೌರಿ ವ್ರತವನ್ನು ಸಾಂಗವಾಗಿ ನೆರವೇರಿಸಿ ಹೆಣ್ಣು ಮಕ್ಕಳಿಗೆಲ್ಲ ಬಾಗಿನ ದ್ರವ್ಯಗಳನ್ನೆಲ್ಲವನ್ನು ಕೊಟ್ಟು ಕಳುಹಿಸಿದ್ದಾಳೆ. ಎಲ್ಲರೂ ಪೂಜೆಯನ್ನು ಮುಗಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಕುಂತಿ ಕಾದೇ ಇದ್ದಾಳೆ. ನಮ್ಮಕ್ಕ ಹೇಳಿ ಕಳಿಸ್ತಾಳೆ, ಅದು ಯಾರೋ ಬರ್ತಾ ಇದ್ದಾರೆ, ಅವರು ನನ್ನ ಕರೀಲಿಕ್ಕೆ ಬರ್ತಿದ್ದಾರೆ. ಅಂದರೆ ಬಂದವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಿದ್ದರೆ ಈಕೆಗೆ ತಡೆಯಲಾರದ ದುಃಖ. ನಮ್ಮಕ್ಕ ಏನಾದರೂ ಮರೆತು ಬಿಟ್ಲೆ? ಮರತಳೆ ಎನ್ನಕ್ಕ ಎನ್ನ, ನಮ್ಮಕ್ಕ ಏನಾದರೂ ನನ್ನ ಮರೆತು ಬಿಟ್ಲೆ? ಇಲ್ಲ ಇಲ್ಲ ಇಲ್ಲ, ಇಂಥ ದೊಡ್ಡ ವ್ರತವನ್ನು ಮಾಡುವಾಗ ಅದು ಯಾರು ಬಂದರು ಎಂದರೆ ನಾಲ್ಕು ಜನ ಹೆಣ್ಣು ಮಕ್ಕಳು ಬಂದರಂತೆ. ಅವರ ಕೈಯಲ್ಲಿ ಬಾಗಿನ ದ್ರವ್ಯವನ್ನು ನೋಡಿ ಕುಂತಿ ಕೇಳಿಲ್ಲ, ಮಾ ನೀವು ಹಸ್ತಿನಾಪುರದಿಂದ ಬರ್ತಾ ಇದ್ದೀರಾ? ಅಮ್ಮ ಹೌದು, ಅಲ್ಲಿ ಗಜಗೌರಿ ವ್ರತ ಇನ್ನೂ ನಡೀತಾ ಇದೆಯೇ? ಇಲ್ಲ ತಾಯಿ, ಮುಗಿದೋಯ್ತಲ್ಲ. ಹಾ, ಇಲ್ಲ ಇಲ್ಲ, ನಿಮಗೆ ಗೊತ್ತಿಲ್ಲ, ಗಜಗೌರಿ ವ್ರತ ಇನ್ನು ನಡೀತಾ ಇದೆ. ತಾಯಿ, ನಾವು ಅರಮನೆಯಲ್ಲಿ ಕೆಲಸ ಮಾಡೋರಮ್ಮ, ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ನಮಗೆ ಚೆನ್ನಾಗಿ ಗೊತ್ತಿದೆ ಗಜಗೌರಿ ವ್ರತ ಮುಗಿಯಿತು. ಮುಗಿದು ಹೋಯ್ತೆ? ನಮ್ಮಕ್ಕ ಕೊನೆಗೂ ನನ್ನನ್ನು ಮರೆತೇ ಬಿಟ್ಲೆ. ಅಮ್ಮ, ನೀವು ಅರಮನೆಯಲ್ಲಿ ಕೆಲಸ ಮಾಡೋರು ಅಂತೀರಲ್ಲ, ಮರೆತಾದರೂ ಎನ್ನ ಪೆಸರು ಬಾರಲಿಲ್ಲವೇ ನಮ್ಮ? ಅಲ್ಲಿ ಮರೆತಾದ್ರೂ ಯಾರು ನನ್ನ ಹೆಸರೇಳಿಲ್ವ ಅಮ್ಮ? ಆಗ ಒಬ್ಬಾಕೆ ಅಳುತ್ತ ಹೇಳ್ತಾಳೆ, ಕುಂತಮ್ಮ, ಈ ವ್ರತ ಮಾಡುವ ಬದಲು ನಾರದ ಮಹರ್ಷಿಗಳು ನಿನ್ನ ಹೆಸರೇ ಅಮ್ಮ ಹೇಳಿದ್ದು, ಕುಂತಿಯನ್ನು ಕರೆಸು ಅಂತ. ನಿಮ್ಮಕ್ಕ ಏನಂದ್ರು ಗೊತ್ತೇನಮ್ಮ, ಬೀದಿಯಲ್ಲಿ ಭಿಕ್ಷೆ ಬೇಡವರನ್ನೇ ಬೇಡ ಕರೆತರ್ತೇನೆ, ಆ ಕುಂತಿಯನ್ನು ಮಾತ್ರ ಖಂಡಿತ ಕರೆಸಲ್ಲ ಅಂದ್ಲು. ಯಾಕಮ್ಮ ನಿನಗೆ ಈ ಭ್ರಾಂತಿ? ಕುಂತಿ ಕಣ್ಣೊರೆಸಿ ಹೇಳ್ತಾಳೆ, ಹಾಗಾದ್ರೆ ನಮ್ಮಕ್ಕನಿಗೆ ನನ್ನನ್ನು ಕರೆಸಬಾರದು ಅಂತಲೇ ಇತ್ತೆ. ಹಾಗಾದರೆ ನಮ್ಮಕ್ಕ ನನ್ನನ್ನು ಕರೆಸಬಾರದು ಅಂತಲೇ ಇದ್ದೆ. ಗೌರಿ ಗಜಗೌರಿ, ಕಣ್ಣಾರ ಕಂಡು ಈ ಕಣ್ಗಳ ಸೂತಕವನ್ನು ಕಳೆಯಬೇಕೆಂದಿದ್ದ ನನಗೆ ನಿನ್ನ ದರ್ಶನ ಮಾಡುವ ಭಾಗ್ಯವೇ ಇಲ್ಲವಾಯಿತು. ಇದಕ್ಕೆಲ್ಲ ಕಾರಣ

0: ಬರುವರು, ಧರೆಯ ಜನರು ಬಡತನ ಬರಬಾರದು.
1: ಬಡತನ ಬರಬಾರದು. ಸಖಿ, ಈ ತಟ್ಟೆಗಳನ್ನೆಲ್ಲ ಪಕ್ಕದಲ್ಲಿಡ್ರಮ್ಮ. ಆ ವೇಳೆಗೆ ಧರ್ಮರಾಜರು ಬಂದು ನಮಸ್ಕಾರ ಮಾಡಿದ್ರು. ಅಮ್ಮ, ತಾಯಂದು ನೋಡೋ, ಧರ್ಮ ನಿಮ್ ದೊಡ್ಡಮ್ಮ ಗಜಗೌರಿ ವ್ರತ ಮಾಡಿ ಎಲ್ಲರನ್ನು ಕರೆಸಿ ನನ್ನನ್ನು ಕರೆಸಿಲ್ವಲ್ಲೋ.
2: ಧರ್ಮರಾಜರು ನಗುತ್ತಾರಮ್ಮ, ದೂರ್ವಾಸರ ಶಿಷ್ಯಳಾದ ನೀನು ಈ ದುಃಖಕ್ಕೊಳಗಾದೀಯ, ಕಣ್ಮುಚ್ಚಿ ಆ ದೇವಿಯನ್ನು ಪ್ರಾರ್ಥನೆ ಮಾಡು, ದೇವಿ ಇಲ್ಲೇ ಕಾಣ್ತಾಳೆ.
1: ತಾಯಿಗೆ ಸಿಟ್ಟು ಬಂದ್ಬಿಡ್ತು, ನನಗೆಲ್ಲ ಗೊತ್ತಿದೆ ಕಣೋ. ಕಣ್ಮುಚ್ಚಿ ಪ್ರಾರ್ಥಿಸಿದರೆ ದೇವಿ ಕಾಣ್ತಾಳಷ್ಟೇ, ಆದರೆ ದೇವಿಯನ್ನು ನೋಡ್ಲಿಕ್ಕೆ ಬರುವ ಆ ಸಾಧು ಸಂತರ ಕೂಟವನ್ನು ನೋಡೋಕ್ಕಾಗಲ್ವಲ್ಲೋ.
2: ಧರ್ಮರಾಜ ತಪ್ಪಾಯಿತಮ್ಮ ಅಂತ ಪಕ್ಕದಲ್ಲಿ ತಿರುಗಿದ. ಆ ವೇಳೆಗೆ ಸರಿಯಾಗಿ ತಾಯಿಯನ್ನು ನೋಡೋದಕ್ಕೋಸ್ಕರವಾಗಿ ಜಗದೇಕ ವೀರನಾಗಿರುವ ಮಲ್ಲರಲ್ಲಿ ಮಲ್ಲ ಜಗದೇಕ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ ಭೀಮಸೇನ ಬರುತ್ತಿದ್ದಾನೆ. ಅಮ್ಮ ಅಂದ. ಅಮ್ಮ ಅಂದ್ರೆ ಆ ಕೂಗ ಹಾಗಿತ್ತು. ತಾಯಿ ಏನ್ ಮಾಡಿದ್ಲು, ಪಾಪ ಭೀಮ ಬಾರೋ. ತಾಯಳುವುದನ್ನು ಕಂಡೊಡನೆ ಭೀಮ ಹೇಳಿದ, ಯಾವ ಮಾತಾ ನಿನ್ನ ಮನವನೋಯ್ತ ಘಾತಕರ ಹೆಸರ ಒಂದಕ್ಷರವನ್ನು ಬೇಡು. ಅವನ ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅರಿದ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಮಾತೆಯ ಮನವನೋಯ್ತ ಘಾತಕನನ್ನು ಪಿಡಿದು ಧರ ಧರಣೆ ಗೆಳೆತಂದು ನಿನ್ನಡಿದ ಅವರೆಯಲ್ಲಿ ಪಿಡಿದ ಕಡೆಯಿಂದ ಅವನ ಮಸ್ತಕವನ್ನು ಸೇರಿ ಬಿಡುತ್ತೇನೆ ಹೇಳು ಯಾರು.
1: ಧರ್ಮರಾಜನಂದ್ರು ಶಾಂತಿ ಶಾಂತಿ ಶಾಂತಿ. ಭೀಮಾಂದಣ್ಣ, ಸಾಕು ಮಾಡು ನಿನ್ನ ಶಾಂತಿಯನ್ನ. ಹೆತ್ತ ತಾಯಿ ಕಣ್ಣೀರು ಸುರಿಸುವಾಗ ಆ ತಾಯಿಯ ಕಣ್ಣೀರನ್ನು ನೋಡಿಕೊಂಡು ಮಗನಾದವನು ಸುಮ್ಮನಿದ್ದರೆ ಶಾಂತಿಯೇ. ಅಮ್ಮ ಏನು ಸಮಾಚಾರ?
0: ಏನು ಇಲ್ಲ ಕಂದ, ನಿಮ್ಮ ದೊಡ್ಡಮ್ಮ ಗಜಗೌರಿ ವ್ರತವನ್ನು ಮಾಡಿ ನನ್ನನ್ನು ಕರೆಸಿಲ್ಲವಲ್ಲೋ.
1: ಕೈಯಲ್ಲಿ ಹಿಡಿದಿದ್ದ ಗದೆಯನ್ನು ತೆಗೆದು ಧನಕ್ಕೆ ಕುಟ್ಟಿ ಎಲ್ಲರನ್ನು ಕರೆಸಿ ನಮ್ಮ ತಾಯಿಯನ್ನು ಕರೆಸದಷ್ಟು ಸಕ್ಕಾಯಿತೆಯಾ ಹುಟ್ಟು ಕುರಣ ಹೆಂಡತಿಗೆ.
2: ಅಮ್ಮ ನಿನ್ನ ಆಶೆ ಏನು? ಆ ಗಜಗೌರಿ ನೋಡಬೇಕು ಅಂತ ತಾನೆ?
1: ಹೌದು ಕಾಣು. ಹಾಗಾದ್ರೆ ಈಗಲೇ ಹೋಗಿ ಅವ್ರ ಮನೆ ಮುಂದೆ ಇರೋ ಗಜಗೌರಿ ನೆತ್ಕೊಂಡ್ಬಂದು ನಮ್ಮನೆ ಮುಂದೆ ಇಟ್ಬಿಡ್ತೀನಿ, ಇಲ್ಲೇ ನೋಡ್ಬಿಡು.
2: ಧರ್ಮರಾಜ ಕೈ ಹಿಡ್ಕೊಂಡ್ರಪ್ಪ, ಕಂಡವರು ದೇವರನ್ನು ತಂದು ನಾವು ಪೂಜೆ ಮಾಡೋದು ಧರ್ಮವಲ್ಲ ಕಾಣು.
1: ಅಣ್ಣ, ಹಾಗಾದ್ರೆ ಅವ್ರು ಆನೆ ಮಾಡಿಸಿರೋದು ಯಾವ್ದ್ರಲ್ಲಿ? ಮಣ್ಣಲ್ಲಿ. ಅಷ್ಟೇ ತಾನೆ, ಇದೋ ಅಂತ ಆ ಕಡೆ ಈ ಕಡೆ ನೋಡಿದ, ಅಲ್ಲಿ ದೂರದಲ್ಲೊಂದು ಮುಂಡಿನ ಗುಡ್ಡೆ ಕಾಣಿತು. ಶಂಭೋ ಅಂತ ಹಾರಿದ. ಹಾರಿ ತನ್ನ ಕೈಯಲ್ಲಿರದಿರತಕ್ಕಂಥ ಗದೆಯಿಂದ ಮಣ್ಣಿನ ಗುಡ್ಡೆಯನ್ನು ಗುದ್ದಿ ಎತ್ತೆತ್ತಿ ಬಿಸಾಡಿದ. ಆ ಮಣ್ಣೆಂಟೆಗಳು ರಪರಪರಪನೆ ಮನೆ ಮುಂದೆ ಬಿಡ್ತಿತ್ತು.
2: ಧರ್ಮರಾಜ ನೋಡಿದ್ರು, ನಾರಾಯಣ ನಾರಾಯಣ, ಇವನು ಮಣ್ಣು ಹಾಕಿ ಮನೆಯೇ ಮುಚ್ಚಿಬಿಡ್ತಾನೆ.
1: ಅಪ್ಪ ಭೀಮ ಬಾರೋ. ಭೀಮ ಕೇಳಿದ, ಅಣ್ಣ ಮಣ್ಣು ಸಾಕ?
2: ಧರ್ಮರಾಜ ನಗಿತ ಹೇಳ್ತಾರಪ್ಪ, ಇವತ್ತಾನೆ ಮಾಡಿಸ್ಬೋದು, ಬಾರೋ ಇಲ್ಲಿ. ಕರೆಸಿದರಂತೆ. ಕರೆಸಿ,
1: ಅಪ್ಪ ಗಜಗೌರಿ ವ್ರತವೆಂದರೆ ಹೀಗಲ್ಲ ಕಾಣೋ. ನನ್ನ ಮಾತನ್ನು ಕೇಳು, ಆ ಗಜಗೌರಿ ವ್ರತವನ್ನು ಮಾಡಬೇಕಾದರೆ ಅನೇಕ ವಿಚಾರಗಳಿದೆಯಪ್ಪ. ಬರೀ ಮಣ್ಣನ್ನು ತಂದು ಹಾಕಿದ ಮಾತ್ರಕ್ಕೆ ಗಜಗೌರಿ ವ್ರತವಾಗಲ್ಲ. ನನ್ನ ಮಾತನ್ನು ಕೇಳು ಅನ್ನುವಾಗ ಆ ಸಮಯಕ್ಕೆ ಸರಿಯಾಗಿ ಮಧ್ಯಮ ಪಾಂಡವನಾಗಿರತಕ್ಕಂಥ ಅರ್ಜುನ, ಮಧ್ಯಮ ಪಾಂಡವ ಅಂದರೆ ಈ ಕಡೆಯಿಂದ ಧರ್ಮ ಭೀಮ, ಮೂರನೆಯವನೇ ಅರ್ಜುನ. ಕೆಳಭಾಗದಿಂದ ಲೆಕ್ಕ ಹಾಕುವುದಾದರೆ ಈ ಸಹದೇವ ನಕುಲ ಅರ್ಜುನ, ಈ ಕಡೆಯಿಂದಲೂ ಮೂರನೆಯವನು ಆ ಕಡೆಯಿಂದಲೂ ಮೂರನೆಯವನಾಗಿರ್ತಕ್ಕಂಥ ಅರ್ಜುನ ಅಲ್ಲಿಂದ ಬರ್ತಿದ್ದಾನೆ. ಅಮ್ಮ ಅಮ್ಮ ಕರವನ್ನು ಮುಗಿಯುತ್ತ ತಾಯಿಯ ಸ್ಮರಿಸುತ್ತ

ಅಮ್ಮಾ ಎಂದು ಓಡಿ ಬಂದಿದ್ದೆ ಮಹಾನುಭಾವನಾಗಿರ್ತಕ್ಕಂಥ ಅರ್ಜುನ. ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದ ಪಾರ್ಥ ತಲೆ ಎತ್ತಿ ನೋಡಿ ತಾಯಿ ಅಳುವುದನ್ನು ಕಂಡೊಡನೆ ಕೇಳಿದನಂತೆ, ಅಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರೇ ಏಕೇಶ್.

ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರು, ಈ ಕಣ್ಣೀರು ಬರಲು ಕಾರಣವೇನಮ್ಮ? ಪಕ್ಕದಲ್ಲಿದ್ದ ಭೀಮ ಕೇಳಿದ, ಅರ್ಜುನ, ಅಮ್ಮನನ್ನು ಕೇಳುವುದಕ್ಕಿಂತಲೂ ನನ್ನನ್ನೇ ಕೇಳೋ. ಅಣ್ಣ ನೀನೇ ಹೇಳೋ. ಕೌರವರು ಅವರ ತಾಯಿ ಕೈನಲ್ಲಿ ಗಜಗೌರಿ ವ್ರತವನ್ನು ಮಾಡಿಸಿ ಎಲ್ಲರನ್ನು ಬರವಾಡಿಸಿ ನಮ್ಮ ತಾಯಿಯನ್ನು ಕರೆಸಿಲ್ಲವಂತೆ, ಅದೇ ದುಃಖ. ಪಾರ್ಥ ಹೇಳಿದ, ಹೌದೇ, ನಾಡಿನಲ್ಲಿರುವ ಜನರನ್ನೆಲ್ಲರನ್ನು ಕರೆಸಿ ನಮ್ಮ ತಾಯಿಯನ್ನು ಕರೆಸದಷ್ಟು ಸೊಕ್ಕಾಯಿತೆ ಆ ಗಾಂಧಾರಿಗೆ. ಅಮ್ಮ, ನೀನು ನನ್ನ ಮಾತುಗೊಂದು ಉತ್ತರವನ್ನು ಕೊಡಮ್ಮ. ನೀನು ಗಜಗೌರಿ ವ್ರತವನ್ನು ನೋಡಬೇಕೆ ಅಥವಾ ಮಾಡಬೇಕೆ? ಹಾಗಂದಾಗ ಕುಂತಿ ಹೇಳ್ತಾಳೆ, ಮಗನೇ, ಗಜಗೌರಿ ವ್ರತವನ್ನು ಮಾಡುವಷ್ಟು ಯೋಗ್ಯತೆಯು ನನಗಿದೆಯೇನು? ಆ ಚೈತನ್ಯವಿದೆಯೇ? ಆ ಕೂಡಲೇ ಪಾರ್ಥ ಹೇಳ್ತಿದ್ದಾನಮ್ಮ, ನೀನು ನನಗೆ ಆಶೀರ್ವಾದವನ್ನು ಮಾಡಿ ಅನುಮತಿಯನ್ನು ಕೊಡು, ನಾನು ನಿನ್ನ ಕೈನಲ್ಲಿ ಗಜಗೌರಿ ವ್ರತ ಮಾಡಿಸ್ತೇನೆ. ಪಕ್ಕದಲ್ಲಿದ್ದ ಭೀಮಾಂದ, ಭಲೇ ತಮ್ಮ, ಅದೂ ಮಾತು. ನೀನು ಗಜಗೌರಿ ವ್ರತ ಮಾಡಿಸ್ತೀಯಾ? ಹೌದಣ್ಣ. ಹಾಗಾದ್ರೆ ಮೊದಲು ಆನೆ ಮಾಡಿಸು, ಮೊಣ್ಣು ತಂದು ಹಾಕಿದ್ದೀನಿ. ಆಗ ಅರ್ಜುನ ಹೇಳಿದ, ಅಣ್ಣ, ಕೌರವರು ಅವರ ತಾಯಿ ಕೈನಲ್ಲಿ ಮಣ್ಣಿನ ಆನೆಯನ್ನು ಪೂಜೆ ಮಾಡಿಸಿದ್ರು ಅಂದ್ರೆ ನಾವು ಹಾಗೆ ಮಾಡಿಸೋದೇನೋ? ಮತ್ತೇನ್ ಮಾಡ್ತೀಯಪ್ಪ? ತರಿಸಿ

ದೇವಲೋಕದಿಂದ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನೆಲ್ಲವನ್ನು ತರಿಸಿ ಪೃಥ್ವಿಯೊಳಗೆ ಇನ್ನಾರಿಂದಲೂ ಆಚರಿಸಿರಲಾರದ ರೀತಿಯಲ್ಲಿ ನಾವು ಗಜಗೌರಿ ವ್ರತವನ್ನು ನಮ್ಮ ತಾಯಿ ಕೈನಲ್ಲಿ ಮಾಡಿಸ್ತೇನೆ. ಪಕ್ಕದಲ್ಲಿದ್ದಂಥ ಧರ್ಮರಾಜರು ಹೇಳಿದರು, ತಮ್ಮ ದೇವಲೋಕದಿಂದ ಐರಾವತವನ್ನು ತರಿಸ್ತೀಯ, ಇದು ಸಾಧ್ಯವೇನೋ ಅಣ್ಣ ನೋಡಿ ಈಗಲೇ ಎಂಬುದಾಗಿ ಒಂದು ಪತ್ರವನ್ನು ತೆಗೆದು ಬರೆಯಲು ಆರಂಭಿಸಿದ. ಧರ್ಮರಾಜರು ಬಂದು ಹೇಳಿದರು, ಕಂದ ಸ್ವಲ್ಪ ಯೋಚನೆ ಮಾಡಪ್ಪ, ಸುರಲೋಕವೆಲ್ಲಿ ನಳನು ನಾವಿರುವುದೆಲ್ಲಿ, ಸುರಪತಿಯು ಎಲ್ಲಿ ನಾವೆಲ್ಲಿ. ದೇವಲೋಕವೆಲ್ಲಿ, ಸಾಮಾನ್ಯರಾದ ಮಾನವರು ನಾವಿರುವ ಲೋಕವೆಲ್ಲಿ, ಆಲೋಚನೆಯನ್ನು ಮಾಡೋ. ಅರ್ಜುನ ಹೇಳಿದ, ಅಣ್ಣ ನಮ್ಮ ತಾಯಿಯ ಕೈನಲ್ಲಿ ಏನಾದರೂ ನಾನು ಗಜಗೌರಿ ವ್ರತವನ್ನು ಮಾಡಿಸದೇ ಇದ್ದರೆ ಇದು ನಿನ್ನ ಪಾದದ ಮೇಲೆ ಆಡಗಿಟ್ಟು ಹೇಳ್ತೇನೆ, ಶಿವನ ಪಾದ ಸಾಕ್ಷಿಯಾಗಿ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಧರ್ಮರಾಜರು, ನಾರಾಯಣ ನಾರಾಯಣ ನಾರಾಯಣ, ಅಪ್ಪ ಇನ್ನು ನಾನು ನಿನ್ನ ಮಾತಿಗೆ ಬರುವುದಿಲ್ಲ, ನಿನ್ನ ಇಚ್ಛೆ ಬಂದಂತೆ ಮಾಡು. ಅರ್ಜುನ ಪತ್ರವನ್ನು ಬರೀತಿದ್ದ, ಭೀಮ ಪಕ್ಕದಲ್ಲಿ ಬಂದ, ಭಲೆ ತಮ್ಮ ಸರಿಯಾದ ರೀತಿಯಲ್ಲಿ ಹೇಳಿದೆ, ಬರೀ ಸ್ವಲ್ಪ ಜೋರಾಗೆ ಬರಿ. ಪತ್ರವನ್ನು ಬರೆದು ಅದನ್ನು ಕಳುಹಿಸುವುದಕ್ಕೆ ದೇವಲೋಕಕ್ಕೆ ಬತ್ತಲಿಕೆಯಿಂದ ಬಾಣವನ್ನು ತೆಗೆದು ಆ ಬಾಣದಲ್ಲಿ ಪತ್ರವನ್ನಿಟ್ಟು ನೂಲಿನಿಂದ ಬಿಗಿದು ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಗಗನಕ್ಕೆ ಗುರಿಯಿಟ್ಟು ಎಳೆದನಂತೆ. ಎಳೆದೊಂದು ಸಲ ಕೃಷ್ಣ ಅಂತ ಢಾಮನೆ ಹೊಡೆದ, ಹೊರಟಿದೆ, ನೇರವಾಗಿ ಹೊರಟಿದೆಯಂತೆ. ಸರಸರ ಪರಂಟುತ

ದೇವೇಂದ್ರ ಬೆಚ್ಚಿ ಬಿದ್ದುಬಿಟ್ಟ. ಇದೇನು ಶಬ್ದ? ನಮ್ಮೂರಿಗೆ ಸಿಡಿಲು ಹೊಡೆದಾಗಾಯ್ತಲ್ಲ, ಏನಿದೆ ಸಮಾಚಾರ? ಒಬ್ಬ ಬಂದ ಗಂಧರ್ವ, ಮಹಾಪ್ರಭು ಯಾರೋ ಒಬ್ಬರು ಅಸ್ತ್ರ ಬಿಟ್ಟಿದ್ದಾರೆ, ಅಸ್ತ್ರ ಬಂದಿದ್ದೆ ಎದುರುಗಡೆ ತಾವು ಕುಳಿತಿರುವ ಸಿಂಹಾಸನ ಎದುರನ್ನ ಕಂಬಕ್ಕೆ ತಾಕಿದೆ. ಯಾರೋ ತಿಳಿಯದ ಹುಡುಗರು, ಕಿತ್ತು ಬಿಸಾಡ್ಬಿಡಿ. ಒಬ್ಬ ಬಂದು ಕೈ ಹಾಕಿ ಕೇಳ್ದ, ಬರಲಿಲ್ಲ. ಅವನಂದ, ಸ್ವಾಮಿ ನನ್ನಿಂದ ಸಾಧ್ಯವಿಲ್ಲ. ಇನ್ನೊಬ್ಬರು ಹೋಗರು, ಒಬ್ಬರಿಂದ ಇಬ್ಬರಾಗಿ ಇಬ್ಬರಿಂದ ನೂರಾರು ಮಂದಿ ಎಳೆದರೂ ಕಂಬವೇ ಬರೋ ಹಾಗಿದೆ, ಬಾಣ ಬರೋ ಹಾಗಿಲ್ಲ. ಒಬ್ಬ ಅಂದ, ಸ್ವಾಮಿ ಇದರಲ್ಲೊಂದು ಪತ್ರ ಇದೆ. ಪತ್ರ? ಸುರಪತಿಯಾದ ನನಗೆ ಪತ್ರವನ್ನು ಬರೆಯುವ ವಿಧಾನವೇ ಅರಿಯದ ಮೂರ್ಖ ಬರೆದಿರುವ ಪತ್ರ. ತಗೊಂಬಾಯಿಲಿ. ಆ ಪತ್ರವನ್ನು ತಂದು ಕೈ ಕೊಟ್ರಂತೆ. ಆ ಪತ್ರವನ್ನು ಕೈಯಲ್ಲಿ ತೆಗೆದುಕೊಂಡ ದೇವೇಂದ್ರ ಪಕ್ಕದಲ್ಲಿದ್ದ ಬೃಹಸ್ಪತಾಚಾರ ಕೈ ಕೊಟ್ಟ. ಗುರುಗಳೇ, ದೇವೇಂದ್ರನಾದ ನನಗೆ ಪತ್ರವನ್ನು ಬರೆಯುವ ವಿಧಾನ ಸರಿಯಾಗಿದೆಯೇ ಗುರುಗಳೇ? ಅವರಂದರು, ಚೇಚೆ, ಯಾರು ಅವಿವೇಕಿ, ಮೂರ್ಖ, ಅವಿಧೇಯ. ಸುರಪತಿಯಾದ ನನಗೆ ಪತ್ರವನ್ನು ಬರೆಯುವುದು ಹೇಗೆ ಎಂದು ತಿಳಿಯದೆ ಬರೆದಿರತಕ್ಕಂಥ ಅವನು. ಕೊಡಿ ಇಲ್ಲಿ ನೋಡೋಣ. ಕೈ ಪತ್ರ ತಗೊಂಡಿದ್ದೆ, ಅದನ್ನು ಬಿಚ್ಚಿದರು. ಬಿಚ್ಚಿ ಆಹಾ, ಆ ಪತ್ರ ಓದ್ತಾ ಓದ್ತಾ ಆನಂದವಾಯ್ತು ಅವರಿಗೆ. ಆಹಾ, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಂದರು. ದೇವೇಂದ್ರ ಕೇಳಿದ, ಏನದರಲ್ಲ ಅಯ್ಯಯ್ಯೋ ಅಂತ ಬರೆದಿದೆಯೇ? ಇಲ್ಲ ಕಣಯ್ಯ, ಆ ಬರೆದಿರುವ ರೀತಿ ಸುರ

0: ಅಯ್ಯಾ ಸುರರಸು, ಈ ಶಬ್ದ ಐದಕ್ಷರ ಸುರರಸು, ಇದನ್ನು ಹಿಂದೆ ಮುಂದಾಗುವುದರ ಸುರರಸು. ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಅವನೇ ಆ ಮೊದಲನೇ ಪದವಿ. ಎಷ್ಟು ಚೆನ್ನಾಗಿದೆಯಯ್ಯ ದೇವೇಂದ್ರ ಅಂದ. ಗುರುಗಳೇ ಅದು ಹೇಗಾದ್ರೂ ಬರದಲ್ಲಿ ಮುಂದೆ ಓದಿ ಅಯ್ಯ. ಪತ್ರ ಬರೆದಿರುವ ಆತ ಹೇಳ್ತಾನೆ, ಮಾತಾ ಎನ್ನವಳು ಕುಂತಿ ಗಜಗೌರಿ ವ್ರತವ ಮಾಡಲು ಮನ ಮಾಡಿಗಳು ಮನವ ಮಾಡಿ ಕರುಣೆ ನೀಡಿ ಐರಾವತ ಕಾಮಧೇನು ಕಲ್ಪ ವೃಕ್ಷಂಗಳಂ ಕಳುಹುವುದು ಇತಿ ಪಾರ್ಥ. ಬೃಹಸ್ಪತಾಚಾರ್ಯ ಹೇಳ್ತಪ್ಪ, ಇವ್ ನಿನ್ಯಾರು ಅಲ್ಲ ಕಡೆಯ, ನಿನ್ನ ಅಂಶದಲ್ಲೇ ಹುಟ್ಟಿರತಕ್ಕಂತ ದೇವೇಂದ್ರ ಎಲ್ಲವನ್ನು ಕಳಿಸ್ಕೊಡ್ಬೇಕು ಅಂತ ಬರೆದಿದ್ದಾನೆ. ಸಿಟ್ಟು ಬಂತು ದೇವೇಂದ್ರನಿಗೆ. ಏನು ಭೂಲೋಕದಲ್ಲಿ ಕುಳಿತು ಅವನ ಪತ್ರವನ್ನು ಬರೆಯೋದು, ನಾನು ದೇವಲೋಕದಿಂದ ಕಳಿಸೋದೆ? ಇದರ ಅಂತರಾರ್ಥ ದೊಡ್ಡವರು ಹೇಳ್ತಾರೆ, ದೇವೇಂದ್ರ ಮಗನ ಮೇಲೆ ನಿಜವಾಗಲೂ ಸಿಟ್ಟಾದನೆ. ಇಲ್ಲ ಇಲ್ಲ, ತನ್ನ ಮಗನ ಪ್ರತಾಪ ಎಂಥದ್ದು ಎಂದು ಲೋಕಕ್ಕೆ ತೋರುವ ಸಲುವಾಗಿ ನಾಟಕವನ್ನಾಡಿದ. ಕಾರಣ, ದೇವೇಂದ್ರನ ಪದವಿಯಲ್ಲಿ ಇರಬಹುದಾಗಿರುವ ಈ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳು ತನ್ನ ಮಗ ಕೇಳಿದ ಕೂಡಲೇ ಕಳುಹಿಸಿಕೊಟ್ಟ ಎಂಬ ಅಪವಾದದಿಂದ ದೂರಾಗಲು ಅರ್ಜುನ ಬೇಕಾದರೆ ತರಿಸಿಕೊಳ್ಳಬಲ್ಲ ಎಂಬ ವ್ಯಕ್ತಿತ್ವವನ್ನು ತೋರಿಸಿಕೊಡುವುದಕ್ಕಾಗಿ ನಾಟಕವನ್ನಾಡುವ ತೆರದಲ್ಲಿ ದೇವೇಂದ್ರ ಹೇಳಿದರಂತೆ, ಭೂತಳದಲ್ಲಿರುವ ನರಾಧವನಾದ ಅರ್ಜುನ ಪತ್ರವನ್ನು ಬರೆಯುವುದು, ನಾನು ದೇವಲೋಕದಿಂದ ಕಳಿಸೋದೆ, ಅವನಿಗೆ ಸರಿಯಾದ ಶಿಕ್ಷೆಯನ್ನು ಮಾಡಿಬಿಡ್ತೇನೆ. ಆ ವೇಳೆಗೆ ಸರಿಯಾಗಿ ಗುರುಗಳೆಂದ್ರಪ್ಪ, ಈ ಪತ್ರ ಇನ್ನೂ ಪೂರ್ತಿಯಾಗಿಲ್ಲ, ಕೆಳಗಡೆ ಇನ್ನೂ ಒಂದೆರಡು ಸಾಲಿದೆ. ಗುರುಗಳೇ ಇನ್ನೇನು ಓದಬೇಕಾಗಿಲ್ಲ, ನನಗೆಲ್ಲ ಗೊತ್ತಾಗಿದೆ, ಈಗಲೇ ಅವನಿಗೆ ಶಿಕ್ಷೆ ಮಾಡಿಬಿಡ್ತೇನೆ. ಯಾರಲ್ಲಿ ಗಂಧರ್ವರೇ? ಗಂಧರ್ವರು ಬಂದರು, ಏನ್ ಸ್ವಾಮಿ, ಹೋಗಿ ಒಂದೊಂದು ಮಳೆ ಹನಿಗಳನ್ನು ಬೆಟ್ಟದ ಗಾತ್ರದಲ್ಲಿ ರೂಢಿಸಿ ಆ ಮಳೆ ಹನಿಯಿಂದ ಜಲ ಪ್ರಳಯವಾಗುವಂತೆ ಮಾಡಿ ಭೂತಳದೊಳಗೆ ಅಹಂಕಾರದಿಂದ ಪತ್ರವನ್ನು ಬರೆದಿರುವ ಅರ್ಜುನನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಅವನು ಜಲದಲ್ಲಿ ತೇಲುವಂತಾಗಬೇಕು. ಹೋಗಿ. ಅವರಂದರು, ಸ್ವಾಮಿ ಹಾಗಾದರೆ ನಾವು ಈಗಲೇ ಹೋಗಿ ಆ ಬೆಟ್ಟದ ಗಾತ್ರ ಮಳೆಯನ್ನು ಉರುಳಿಸಿ ಊರನ್ನೆಲ್ಲ ಮುಳುಗಿಸಿಬಿಡ್ತೇವೆ. ಭರೇ ಊರು ಕೇರಿ ನಾಡು ಹಳ್ಳಕೊಳ್ಳಗಳೆಲ್ಲ ಮುಳುಗಿಸಿಬಿಡ್ತೇವೆ. ಹಾಗೆ ಮಾಡಿ ಸ್ವಾಮಿ, ದೇಶ ಕೋಶ ಎಲ್ಲ ಮುಳುಗಿಸಿಬಿಡ್ತೇವೆ. ಹಾಗೆ ಮಾಡಿ ಸ್ವಾಮಿ, ನೀವು ಅಪ್ಪಣೆ ಕೊಟ್ಟರೆ ಪ್ರಪಂಚವನ್ನೇ ಮುಳುಗಿಸಿಬಿಡ್ತೇವೆ. ದೇವೇಂದ್ರ ಅವಸರದಲ್ಲಿ ಹಾಗೆ ಮಾಡಿ ಅಂದ. ಕೃಷ್ಣ ನಗುತ್ತಾನಂತೆ, ಪ್ರಪಂಚವನ್ನೇ ಮುಳಿಸುವ ಅಧಿಕಾರ ಇವನಿಗೆ ಎಲ್ಲಿ ಬರಬೇಕು? ಇರಲಿ ಇರಲಿ, ಇವರಿಗೆ ಸರಿಯಾದ ಶಿಕ್ಷೆಯನ್ನ ಮತ್ತು ಬುದ್ಧಿಯನ್ನ ಕಲಿಸ್ತಕ್ಕಂತಹ ಮಹಾನುಭಾವ ಬರ್ತಾನೆ ಅಂತ ಸಂಕಲ್ಪ ಮಾಡಿದರಂತೆ. ಈ ಗಂಧರ್ವರಿಬ್ಬರು ಹೋಗ್ತಾ ಇದ್ರೆ ಎದುರುಗಡೆಯಿಂದ ನಾರದರು ನಾರಾಯಣ ಅಂತ ಬಂದ್ರು. ನಾರಾಯಣ ಅಂತ ಬಂದ್ರೆ ಈ ಗಂಧರ್ವ ನೋಡಿದ್ರು, ಕೆಟ್ಟ ಆಯ್ತು ಕೆಲಸ, ಎತ್ತಿದ್ದೆ ನಾರದರ ಸಂದರ್ಶನ, ನಮ್ಮ ಕೆಲಸ ಆಗೋಂಗ್ ಕಾಣ್ಲಿಲ್ಲ. ನಾರದ್ರ ಏನ್ ಮಾಡಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರೋ? ಬೇ ಚೆನ್ನಾಗಿದೆ ಸ್ವಾಮಿ, ನೀವು ಸಿಕ್ಕಿದ್ದೇ ಸರಿ, ಇಲ್ಲ ಅಂದ್ರೆ ಎಲ್ಲಿಗೆ ಅಂತ ಬೇರೆ ಕೇಳಿದ್ರ? ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂದ ಹಾಗಾಯ್ತು ನೀವು ಮಾಡಿದ್ದು.
1: ಸ್ವಾಮಿ, ದೇವೇಂದ್ರ ಆಜ್ಞಾ ಪ್ರಕಾರವಾಗಿ ನಾವು ಜಲಪ್ರಳಯವನ್ನು ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಭೂತಳದಲ್ಲಿ ವಾಸ ಮಾಡುವ ದಿನಗಳೆಲ್ಲರೂ ನೀರಿನಲ್ಲಿ ಮುಳುಗಿ ಹೋಗಬೇಕು. ಭಲೆ ಭಲೆ ಭಲೆ, ನೀವೇನು ಸಾಮಾನ್ಯರೇನಪ್ಪ ಅಂಥವ್ರೆ, ಏನೇನ್ ಮಾಡ್ತೀರ? ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಎಲ್ಲ ಮುಳುಗಿಸಿಬಿಡ್ತೇವೆ. ಸಂತೋಷ. ಆಮೇಲೆ ಊರು ಕೇರಿ ದೇಶಗಳನ್ನೆಲ್ಲ ಮುಳುಗಿಸಿಬಿಡ್ತೇವೆ. ಆಮೇಲೆ ಇದು ಪ್ರಪಂಚವನ್ನೇ ಮುಳುಗಿಸಿಬಿಡ್ತೇವೆ. ಸಂತೋಷ. ಆಮೇಲೆ ಅವ್ರು ನೋಡಿದ್ರು, ಇನ್ಯಾವ್ದ್ರ ಮೇಲ್ರಿ? ಅಲ್ಲ, ಪ್ರಪಂಚವೆಲ್ಲ ಮುಳುಗಿಸ್ತೇವೆ ಅಂದ್ರೆ ತಿರ್ಗಾ ಆಮೇಲೆ

ಹೇಳಿದ್ರೆ ಅಂತೀರಲ್ಲ. ನಾರದರು ಕೇಳಿದ್ರಯ್ಯ, ಪ್ರಪಂಚವೆಲ್ಲ ಮುಳುಗೋದ್ಮೇಲೆ ನೀವೆಲ್ಲಿರ್ತೀರೋ? ಇವ್ರಂದ್ರು ಅದು ನಿಜವೇ. ಅಬ್ಬಿದೋ ಗುರುಗಳೇ, ನಾವೇನ್ ಮಾಡೋದು ಗುರುಗಳೇ? ಅಯ್ಯ, ಅವನು ಹೇಳಿದ ಅಂತ ನೀವು ಕೇಳ್ಕೊಂಡ್ ಬಂದಿದ್ದೀರಿ.

ನಾರಾಯಣ. ದೇವರಾಜ ಕೈಗಳನ್ನು ಜೋಡಿಸಿ ಪೂಜ್ಯರೇ ದಯಮಾಡಿಸಿ ದಯಮಾಡಿಸಿ ದಯಮಾಡಿಸಿ. ದೇವೇಂದ್ರ, ಏನು ನಿನ್ನ ಸಭೆಯಲ್ಲಿ ವಿಶೇಷ? ಗುರುಗಳೇ, ಭೂತಳದಿಂದ ಒಂದು ಪತ್ರ ಬಂದಿದೆ. ಆ ಪತ್ರವನ್ನು ಕಳಿಸಿರುವಾತ ಬಾಣದಲ್ಲಿ ಅದನ್ನು ಕಟ್ಟಿ ನಾನು ಕುಳಿತಿರುವ ಸಿಂಹಾಸನ ಎದುರಿನಲ್ಲಿರುವ ಸ್ತಂಭಕ್ಕೆ ತಾಕುವಂತೆ ಹೊಡೆದಿದ್ದಾನೆ. ನ್ಯಾಯವೇ ಗುರುಗಳೇ? ಛೇ, ಯಾರೋ ಬುದ್ಧಿ ಇಲ್ಲದೆ ಇರೋನು ಮಾಡಿರೋ ಕೆಲಸ ಕಣೆಯ. ಎಲ್ಲಿ ಪತ್ರ ಕೊಡು? ಪತ್ರ ಕೈ ಕೊಟ್ಟರು. ನಾರದರ ಪತ್ರವನ್ನು ಬಿಚ್ಚಿ, ಅಯ್ಯೋ ಅಯ್ಯೋ ಓಹೋ ನೀವು ಅಯ್ಯೋ ಅಂತ ಇದ್ದೀರ ಗುರುಗಳೇ? ಅಲ್ಲಪ್ಪ, ಬರೆದಿರೋ ವಿಚಾರ ಆಗಿದೆ. ಬರೆದಿರುವಾತ ಅರ್ಜುನ ಆಗಿರಬಹುದು ಗುರುಗಳೇ. ಆ ಬರೆದಿರುವ ಅಹಂಕಾರ ಹಾಗವನ್ನು ಶಿಕ್ಷೆ ಮಾಡ್ಲೀಗಾಗಲೇ ನಾನು ಏರ್ಪಾಡು ಮಾಡಿದ್ದೇನೆ. ನಾರದರಂದ್ರೆ, ಅಯ್ಯ ಏನು ಬರೆದಿದ್ದಾನೆ? ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನೆಲ್ಲ ಕಳುಹುವುದು ಅಂತ ಅಲ್ವೇ? ಹೌದು ಗುರುಗಳೇ. ಅಯ್ಯ ಕೆಳಗಡೆ ಒಂದೆರಡು ಸಾಲು ಬರೆದಿದ್ದಾನೆ, ಅದು ಓದಿಯ? ಕೊನೆಯದು ಏನು ಗುರುಗಳೇ ಅದು? ನೀ ಪತ್ರ ಪೂರ್ತಿ ಓದಿಲ್ಲ ಅಂತಾಯ್ತು. ಕೇಳು, ಕೊನೆಯಲ್ಲಿ ಬರೆದಿದ್ದಾನೆ, ಅಲ್ಲವೆಂತು ಸರ್ವನು ನೀನಲ್ಲ ನಾ ಬಲ್ಲೆ, ಅಲ್ಲವೆಂತು ಸರ್ವನು ನೀನಲ್ಲ ನಾ ಬಲ್ಲೆ ಅಂದೊಡೆ. ಒಂದು ವೇಳೆ ಅಂದ್ಬಿಟ್ರೆ ಏನ್ ಮಾಡ್ತಾನಂತೆ? ಅಂದೊಡೆ ಮಣಾದೀಶನ ಪಾದದಾಣೆ ದೇವಲೋಕವ ಭೂತಳಕ್ಕೆ ಬರಬಾಳ್ಪ ಪಾರ್ಥ ಇದು ಸತ್ಯ. ದೇವಲೋಕವನ್ನ ಪರಮೇಶ್ವರನ ಪಾದ ಸಾಕ್ಷಿಯಾಗಿ ಭೂಲೋಕ ತಿಳಿಸಿಬಿಡ್ತಾನಂತು. ನಾರದರ ಆ ಮಾತು ದೇವೇಂದ್ರನರ್ಧ ಕೆಳಗಿಳಿಸಿಬಿಡ್ತು. ದೇವೇಂದ್ರ ಸ್ವಲ್ಪ, ಗುರುಗಳೇ ಅವನ ಅಂಥ ಅವನೇ ಅಂತೀರಾ? ನಾರದರು ನೋಡಿದ್ರು ಇದೇ ಸಮಯ ಅಂತ, ನಾರಾಯಣ ನಾರಾಯಣ ನಾರಾಯಣ, ಅವನ ಅಂಥ ಅವನೇ ಅಂತೀರಾ? ಅಲ್ಲ, ಅವನ ಅಂಥ ಅವನೇ. ಅಪ್ಪ ಈ ಪತ್ರ ಬಂದೆ ಎಷ್ಟೊತ್ತಾಯ್ತಯ್ಯ? ಸ್ವಾಮಿ ಆ ಬಾಣ ಬಂದೆ ಆಗ್ಲೇ ಬಹಳ ಹೊತ್ತಾಯ್ತು. ಹೌದಾ? ನಾರಾಯಣ ನಾರಾಯಣ. ಗುರುಗಳೇ ಯಾಕೆ ನೀವೆದ್ರಿ? ಅಪ್ಪ ಇದು ಅಪಾಯ ಸ್ಥಳ, ಇಷ್ಟೊತ್ತಾದ್ರೂ ಉತ್ತರ ಬರಲಿಲ್ಲ ಅಂತ ಹೇಳಿ ಅವನು ಇನ್ನೊಂದು ಬಾಣ ಬಿಡೋದು. ಅದು ನೇರವಾಗಿ ಬಂದು ನಿನಗೂ ಹೊಡೆಯಿದೆ, ಕಂಬಕ್ಕೂ ಹೊಡೆಯಿದೆ, ಮಧ್ಯ ಕೂತ್ರು ನನಗೆ ಹೊಡೆದು ಬಿಟ್ರೆ ಲಿಂಗರಾಚಾರ್ಯವೋ ನಾರಾಯಣ. ಗುರುಗಳೇ ಹಾಗಾದ್ರೆ ಇನ್ನೊಂದು ಬಾಣ ಬರುತ್ತೆ ಅಂತೀರಾ? ಬರುತ್ತೆ ಅಲ್ಲ, ಹೊರಟಿದೆ, ಬರ್ತಾ ಇದೆ, ಇನ್ನೇನು ಬಂದ್ಬಿಡುತ್ತೆ? ಗುರುಗಳೇ ಹಾಗಾದ್ರೆ ನನ್ನ ಕಾಪಾಡಿ. ನಾನು ಹೇಳಿದಾಗ ಕೇಳ್ತೀಯ? ತಾವು ಹೇಗೆ ಹೇಳಿದ್ರಾಗ ಕೇಳ್ತೀನಿ ಗುರುಗಳೇ. ಹಾಗಾದ್ರೆ ಒಂದು ಪತ್ರವನ್ನು ಬರೀತೇನೆ. ಧರ್ಮರಾಜಂಗೆ ಶ್ರೇಯಸ್ತು, ಧರ್ಮರಾಜಂಗೆ ಶ್ರೇಯಸ್ತು, ಮಾಲ್ಪ ವ್ರತವ ಕಂಡು ಸಂತಸವನಾಂತೆವು. ದೇವೇಂದ್ರ ಅಂತ ಬರದೆ ಗುರುಗಳೇ, ಮಾಲ್ಪ ವ್ರತವ ಕಂಡು ಸಂತಸವನಾಂತೆವು. ಐರಾವತ ಕಾಮಧೇನು ಕಲ್ಪ ವೃಕ್ಷ ಸಹಿತ ಅನಿತವಂ ಕಳುಹಲು ನಾವು ಸಿದ್ಧ. ದೇವೇಂದ್ರ ಅಂದ, ಗುರುಗಳೇ ಎಲ್ಲ ಕಳಿಸ್ಬಿಟ್ಟು ನಾನು ಒಬ್ಬನೇ ಕೂತ್ಕೊಂಡೇನ್ ಮಾಡ್ಲಿ? ಸುಮ್ಮನೆ ಮಾತಾಡಬೇಡ, ಬರೀಯ. ಬರೀತೇನೆ ಗುರುಗಳೇ. ಅನಿತವಂ ಕಳುಹಲು ಸಿದ್ಧ. ಆದೊಡೆ ಏನ್ ಗುರುಗಳೇ? ದೇವಲೋಕ ಭೂತಳದ ಮಧ್ಯದಲ್ಲಿ ಹರಿದಾರಿ ನಿರ್ಮಿತ ಹಾರ ನಿಮ್ಮದು ಅಂತ ಬರೆದು ಬಿಡು. ಆಹಾ ಗುರುಗಳೇ, ಈ ಗುಟ್ಟು ನನಗೆ ಗೊತ್ತಾಗ್ಲಿಲ್ವಲ್ಲ, ಇದೋ ಈಗಲೇ ಬರದೆ ಅಂತ ಬರ ಬರ ಬರ ಬರ ಬರ್ದ. ಗುರುಗಳೇ ಹ್ಯಾಕ್ ಕಳಿಸ್ಲಿ? ಅಪ್ಪ ಅವನು ಹುಡುಗ ದುಡುಕಿ ಬಾಣ ಬಿಟ್ಟಿದ್ದಾನೆ. ನೀನು ಗಂಧರ್ವರ ಜೊತೆಯಲ್ಲಿ ಕಳಿಸು. ತಟ್ಟೆಯಲ್ಲಿ ಹರಿಶನ ಕುಂಕುಮಗಳನ್ನು, ಹಣ್ಣು ಹಂಪಲಗಳನ್ನು ಮತ್ತು ಬಹುಮಾನಗಳನ್ನಿಟ್ಟು ಇಬ್ಬರು ಗಂಧರ್ವರ ಜೊತೆಯಲ್ಲಿ ಪತ್ರವನ್ನು ಕಳಿಸಿದರಂತೆ. ಆ ಪತ್ರವನ್ನು ತೆಗೆದುಕೊಂಡಿದ್ದ ಗಂಧರ್ವರಿಬ್ಬರು ಬಂದಿದ್ದಾರೆ ಭೂತಳಕ್ಕೆ, ಇಂದ್ರಪ್ರಸ್ಥಪುರಕ್ಕೆ. ಯಾರ್ರೀ ಧರ್ಮರಾಜರು? ಭೀಮಸೇನ ಅಲ್ಲೇ ಇದ್ದ. ಏನ್ ಸಮಾಚಾರ ಸ್ವಾಮಿ? ಪತ್ರ ಬಂದಿದೆ. ಪತ್ರವನ್ನು ಕೈಗೆ ತೆಗೆದುಕೊಂಡಿದ್ದೆ. ಅಣ್ಣ ಧರ್ಮರಾಜಣ್ಣ. ಏನಪ್ಪ ಪತ್ರ ಬಂದಿದೆ ನೋಡೋ ಅಣ್ಣ, ಪತ್ರ ಬಂದಿದೆ ನೋಡೋ ಅಣ್ಣ, ದೇವಲೋಕದಿಂದ ಪತ್ರ ಬಂದಿದೆ ನೋಡೋ. ಧರ್ಮರಾಜರು, ನೋಡಿ ಅಪ್ಪ ಭೀಷ್ಮಾಚಾರ್ಯನ ಕರ್ಕೊಂಬಾರೋ. ಭೀಮ ಹೋಗಿ ಭೀಷ್ಮಾಚಾರ್ಯನ ಕರ್ಕೊಂಬಂದಿದ್ದಾನೆ. ಭೀಷ್ಮಾಚಾರ್ಯರು ಬಂದು ಪತ್ರವನ್ನು ಬಿಚ್ಚಿ ಓದ್ತಿದ್ದಾರೆ. ಧರ್ಮರಾಜನಿಗೆ ಶ್ರೇಯಸ್ತು,

ಕಲ್ಪ ವ್ರತವ ಕಂಡು ಸಂತಸವನಾಂತೆವು. ಐರಾವತ ಕಾಮಧೇನು ಕಲ್ಪವೃಕ್ಷ ಅನಿತಮಂ ಕಳಹಲು ನಾವು ಸಿದ್ಧ. ಆಗಂದ ಕೂಡಲೇ ಭೀಮಸೇನಿಗೆ ಏನು ಉತ್ಸಾಹವಾಯಿತೋ ಅಂದ. ಅದರ ಅರ್ಥವೇನು ಅಂದ್ರೆ, ನಾನೇ ಇಷ್ಟಕ್ಕೆಲ್ಲ ಕಾರಣ, ದೇವತೆಗಳಿಗೆಲ್ಲ ಭಯವಾಗಿಬಿಡ್ತು, ಭೀಮ ಎಲ್ಲಿ ಬಂದ್ಬಿಡ್ತಾನೋ ಅಂತ ಅದಕ್ಕೆ ಕಳಿಸಿಬಿಡ್ತಿದ್ದಾರೆ ಎಲ್ಲ ಅಂತ ತಾನಂದುಕೊಂಡ. ಅರ್ಜುನ ಒಂದು ಮೂಲೆ ನಿಂತುಕೊಂಡು ಯೋಚನೆ ಮಾಡ್ತಾನೆ, ನಾನು ಬಿಟ್ಟದ್ದು ಒಂದೇ ಬಾಣ, ಒಂದು ಬಾಣಕ್ಕೆ ಈ ದೇವತೆಗಳ ಗತಿ ಹೀಗಾಗಿದೆಯಲ್ಲ, ಇಂಥ ಒಂದು ಹತ್ತಾರು ಬಿಟ್ಟಿದ್ರ ಗತಿ ಏನು ಅಂದುಕೊಂಡ. ಇವರಿಬ್ಬರ ಮನಸ್ಸಿನಲ್ಲಿ ಆವರಿಸಿರುವುದನ್ನು ಅರ್ಥ ಮಾಡಿಕೊಂಡ ಕೃಷ್ಣ ತಾನಲ್ಲಿ ನಗುತ್ತಿದ್ದರೆ ಭೀಷ್ಮಾಚಾರ್ಯ ಪತ್ರವನ್ನು ಓದಿ ಹೇಳುತ್ತಿದ್ದಾರಪ್ಪ, ಎಲ್ಲವರ ಕಳಿಸಲು ನಾವು ಸಿದ್ಧ. ಆದೊಡೆ ಏನ್ ತಾತ ಆದೊಡೆ, ದೇವಲೋಕ ಭೂತಳದ ಮಧ್ಯದಲ್ಲಿ ಹರಿದಾರಿ ನಿರ್ಮಿಪ ಭಾರ ನಿಮ್ಮದು. ಈ ಭೀಮಾರ್ಜುನರ ಮುಖ ಕಪ್ಪು ಬಣ್ಣಕ್ಕೆ ತಿರುಗಿತು. ತಾತ ತಾತ ಇದೇನು ಮಾಡೋ ತಾತ, ಭೀಮ ಹೇಳಿದ ಮೋಸ ದೇವತೆಗಳ ಮೋಸ. ನದಿಯೇ ಸೇತುವೆಯನ್ನು ಕಟ್ಟಲು, ಕಾಡೆ ಹಾದಿಯನ್ನು ಮಾಡಲು, ಭೂತಳವೆಲ್ಲಿ ದೇವಲೋಕವೆಲ್ಲಿ ದಾರಿ ಕಟ್ಟುವುದಂದ್ರೆ ಅರ್ಥವೇನು? ಆಗ ಧರ್ಮರಾಜರು ಹೇಳಿದರು, ಕಂದ ಈಗೇನು ಮಾಡ್ತೀಯಪ್ಪ? ಅರ್ಜುನ ಹೇಳ್ತಾನಣ್ಣ, ಆಡಿದ ಮಾತಿನಂತೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಣ್ಣ. ತಾಯಿ ಕೈನಲ್ಲಿ ವ್ರತವನ್ನು ಮಾಡಿಸದೇ ಇರುವ ಮಗ ಇನ್ನಿರಬಾರದು. ಹಾಗೆನ್ನುವಾಗ ತಾಯಿ ಬಂದು ಕೈ ಹಿಡಿತಾಳಪ್ಪ, ಪಾಪ ಬೇಡ ಕಣು, ನಿಮ್ಮದು ಯಾರದು ಅಪರಾಧವಲ್ಲಪ್ಪ, ನಾನು ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ಅಪರಾಧ, ನೀವ್ಯಾರು ಸಾಯಬೇಡಿ, ನಾನೇ ಪ್ರಾಣ ಬಿಟ್ಟು ಬಿಡ್ತೇನೆ. ಹಾಗೆ ಇವರೆಲ್ಲರೂ ಅಳುತ್ತಿದ್ದರೆ ದೂರದಲ್ಲಿ ಕಂಡ ಭೀಷ್ಮಾಚಾರ್ಯರು ನಗುತ್ತಾರೆ, ಅಯ್ಯೋ ಹುಚ್ಚರೇ, ಸರ್ವದಾ ನಿಮ್ಮನ್ನು ಕಾಪಾಡಬಹುದಾದಂತ ಕೃಷ್ಣನನ್ನೇ ಮರೆತು ಮಾತಾಡ್ತಾ ಇದ್ದೀರಲ್ಲಪ್ಪ, ಅವನನ್ನು ಕರೀರಯ್ಯ, ಅವನು ಬಂದರೆ ನಿಮ್ಮೆಲ್ಲ ಕಷ್ಟ ಪರಿಹಾರ. ಅರ್ಜುನ ಕೂಡಲೇ ಮೊಣಕಾಲನ್ನು ನೆಲಕೂರಿದ, ಗೋವಿಂದ ಕೃಷ್ಣ.

ಹೇ ಕೃಷ್ಣ ವಾಸುದೇವ ಕಾಪಾಡು ತಂದೆ. ಅಲ್ಲಿ ಜಗದೊಡೆಯನಾದ ಕೃಷ್ಣ ರುಕ್ಮಿಣಿ ಸಹಿತನಾಗಿ ಕುಳಿತಿದ್ದ. ರುಕ್ಮಿಣಿ ಕೇಳಿದ್ಲು, ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾನ ಅರ್ಜುನ ಹೋಗಲ್ವೇನ್ರಿ? ರುಕ್ಮಿಣಿ, ಆ ಕೃಷ್ಣನ ಸ್ವಭಾವ ಏನು ಅಂತ ತಿಳ್ಕೊಂಡಿರುವ ಅರ್ಜುನ ಈ ನಡುವೆ ಏನ್ ಮಾಡಿದ್ದಾನೆ ಅಂದ್ರೆ, ಈ ಕೃಷ್ಣ ಬಂದ್ರೆ ನನಗೆ ಅವಮಾನ, ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದನಲ್ಲ ಅನ್ನೋ ಮತ್ತಿಗೆ ಇದ್ದಾನೆ ಕಣೆ. ನಾನು ನಂಬೋಲ್ಲ ಕಣ್ರಿ. ಹೌದಾ? ಹಾಗಾದ್ರೆ ನಿನಗೆ ಅವನ ವಿಚಾರ ಎಂಥದ್ದು ಅಂತ ತೋರಿಸ್ತೇನೆ ಬಾ ಎಂಬುದಾಗಿ ರುಕ್ಮಿಣಿ ಸಹಿತನಾಗಿ ಕೃಷ್ಣ ಥಟ್ಟನ ಪ್ರತ್ಯಕ್ಷನಾದ. ಅರ್ಜುನ ಓಡಿ ಬಂದು ಪಾದ ಹಿಡಿದ, ಬಂದಿಯ ನನ್ನಪ್ಪ. ಕೃಷ್ಣ, ಮಾತೆಯನ್ನ ಸಂತುಷ್ಟಪಡಿಸುವುದಕ್ಕಾಗಿ ದೇವಲೋಕಕ್ಕೆ ನಾನು ಪತ್ರವನ್ನು ಬರೆದೆ, ಅವರ ಐರಾವತ ಕಾಮಧೇನು ಎಲ್ಲ ಕಳಿಸ್ತೇನೆ ಎಂದರು. ಈಗೇನು ಮಾಡಲಿ ಕೃಷ್ಣ? ಆಗ ಕೃಷ್ಣ ಹೇಳ್ತಾನಪ್ಪ, ನಿನಗೆಲ್ಲ ಗೊತ್ತಿದೆ, ಸುಮ್ಮನಾದರೂ ನನ್ನನ್ನೇ ಕೇಳ್ತೀಯಲ್ಲೋ. ಹಿಂದೆ ಸಮುದ್ರಕ್ಕೆ ಬಾಣದಲ್ಲಿ ನೀನು ಸೇತುವೆಯನ್ನು ಕಟ್ಟಿದವನು, ದೇವೇಂದ್ರ ಮಳೆಗರೆದಾಗ ಒಂದು ತೊಟ್ಟು ಹನಿಯೂ ಬೀಳದಂತೆ ಕಾಣುವ ವನವನ್ನು ಸುಡುವಾಗ ಶರದಿಂದಲೇ ಪಂಜರವನ್ನು ಕಟ್ಟಿದವನು. ಎಲ್ಲಿ ಆ ಶರ ಪಂಜರವನ್ನೊಮ್ಮೆ ಕಟ್ಟು. ಅರ್ಜುನನಿಗೆ ಬೆಳಕಾಯಿತು. ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದ. ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದಿದ್ದೆ, ಕೃಷ್ಣನಿಗೆ ವಂದಿಸಿ ಕೃಷ್ಣ ತೆಗೆಲದು ಢಮ್ಮನೆ ಹೊಡೆದ. ಬಿಟ್ಟಾಗ ಒಂದು, ಆಮೇಲೆ ಐದು, ಆಮೇಲೆ ಹತ್ತು, ನೂರು, ಸಾವಿರ, ಲಕ್ಷ, ಕೋಟಿ, ಅರ್ಬುದ ನರ್ಬುದ ಮಹಾಕರ್ವ ಶಂಕ ನಿಧಿಗಳಾಗಿ ಒಂದಕ್ಕೊಂದು ಹೆಣೆದುಕೊಂಡಿದ್ದೆ. ಭೂತಳದಿಂದ ದಾರಿ ನಿರ್ಮಾಣ ಮಾಡಿ ಕೋಟೆ ಬಾಗಿಲಿಗೆ ಬಂದಿದ್ದೆ. ದೇವಲೋಕದ ಕೋಟೆ ಬಾಗಿಲಿಗೆ ಢಮ್ಮನ ಹೊಡೆದ ಬಿಡ್ತು. ದೇವೇಂದ್ರ ನೋಡಿದ, ಗುರುಗಳೇ. ನಾರದರು ಬಂದರು, ನಾರಾಯಣ. ಏನೋ ದೇವೇಂದ್ರ ಅಂದ, ನಿಮ್ಮ

0: ಗುರುಗಳೇ ನಿಮ್ಮ ಮಾತು ಕೇಳಿ ಕೆಟ್ಟೆ ಏನೋ ಅಲ್ಲ, ಭೂಲೋಕಕ್ಕೆ ಪತ್ರ ಬರೆದು ಬಿಟ್ಟೆ ನೋಡಿ, ಅವ್ರ ದಾರಿ ನಿರ್ಮಾಣ ಮಾಡಿದ್ದಾರೆ, ಏನ್ ಮಾಡ್ಲಿ. ನಾರದರಂದ್ರು, ನಿನಗೆಲ್ಲ ಹುಚ್ಚು, ಈ ಬಿದಿರುಕಡ್ಡಿ ದಾರಿ ಏನ್ ಮಾಡುತ್ತೆ? ನಿನ್ನ ಒಂದು ಭೂಮಿ ತೂಕಲ ಆನೆ ಏನ್ ಬಿಡು ನೋಡೋಣ. ಯಾರಲ್ಲಿ? ಐರಾವತವನ್ನು ಕಳಿಸಿ. ಇಲ್ಲಿ ಐರಾವತ ಅಲಂಕಾರವಾಗಿ ಬರ್ತಾ ಇದೆ. ಈ ದಾರಿ ನಿರ್ಮಾಣವಾದ ಮೇಲೆ ಅರ್ಜುನ ಅಂದ, ನನಗೆ ಈ ದಾರಿ ಕಟ್ಟೋಕ್ ಬರ್ತಿತ್ತು. ಕೃಷ್ಣ ಬರಕ್ ಮೊದಲೇ ಕಟ್ಟಿದ್ರೆ ಎಲ್ಲ ನನ್ನೇ ಹೊಗಳ್ತಿದ್ರು. ಈ ಹಾಳು ಕೃಷ್ಣ ಬಂದಿರೋದ್ರಿಂದ ಜನ ಏನಂತಾರೆ ಅಂದ್ರೆ, ಕೃಷ್ಣ ಹೇಳಿ ಕಟ್ಟಿಸ್ದ ಅಂತ ಅವನ್ನೇ ಹೊಗಳುತ್ತಾರೆ ಅಂದ. ಅಷ್ಟೊಳಗಾಗಿ ಐರಾವತ ಬಂದು ತನ್ನ ಹೆಜ್ಜೆಯನ್ನಿಡತಂತೆ, ಈ ದಾರಿಯಲ್ಲ ಅಂತ. ಕೂಡಲೇ ಅರ್ಜುನ ತಿರುಗಿದ, ಕೃಷ್ಣ ಕೃಷ್ಣ ನಗ್ತಾನೆ, ಎಷ್ಟು ಬೇಗ ಬದಲಾಯಿಸ್ತೀರಯ್ಯ ಜನ ನೀವು, ಘಳಿಗೆ ಘಳಿಗೆಗೂ ಬದಲಾಯಿಸ್ತೀರಲ್ಲ, ಏನಪ್ಪ? ಕೃಷ್ಣ, ಅಪರಾಧವನ್ನು ಮನ್ನಿಸು, ತಾಯಿಯ ವ್ರತವನ್ನು ಕಾಪಾಡು. ಹರಿಯು ತಲೆ ಎತ್ತಿ ನೋಡಿದಾಗ ಶ್ರೀ ಹರಿಯ ಸುದರ್ಶನ ಚಕ್ರ ಬಂದು ಅಡ್ಡಲಾಗಿ ನಿಂತಿದೆ. ಐರಾವತ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಇಳಿದು ಬಿಡ್ತು. ದೇವೇಂದ್ರ ಕೇಳಿದ, ಗುರುಗಳೇ ಎಲ್ಲ ಇಳಿದು ಬಿಡ್ತು. ನಾರದರಂದ್ರು, ಒಂದು ಕೆಲಸ ಮಾಡಯ್ಯ. ಏನ್ ಮಾಡ್ಲಿ ಗುರುಗಳೇ? ನೀನು ಇಳಿದು ಬಿಡೋ. ಓ, ನನಗೆ ಗೊತ್ತಾಯ್ತು ಗುರುಗಳೇ, ನೀವು ಪಾಂಡವರ ಕಡೆಯವರು. ನಾರದರು ಹೇಳಿದ್ರೆ, ಇಲ್ಲ ಕಣಪ್ಪ, ನಿನಗೆ ಒಳ್ಳೆಯದಾಗಲಿ ಅಂತಲೇ ನಾನು ಇಷ್ಟೆಲ್ಲ ಮಾಡಿದ್ದು. ಹಣವಿರುವಾಗ ಸದ್ವಿನಿಯೋಗವಾಗಬೇಕು, ಬಲವಿರುವಾಗ ನಿರ್ಬಲರಿಗೆ ಸಹಾಯವಾಗಬೇಕು, ಅಧಿಕಾರವಿದ್ದಾಗ ಆ ಅಧಿಕಾರದಿಂದ ಲೋಕ ಪ್ರಯೋಜನವಾಗಬೇಕು. ಪಾಂಡವರ ಗಜಗೌರಿ ವ್ರತವನ್ನು ಸಾಂಗವಾಗಿ ಮಾಡಲಿ, ಸುಮ್ಮನಿರು ಎನ್ನುವಾಗ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳೆಲ್ಲ ಭೂತಳಕ್ಕಿಳಿದಿದೆ. ಜಗದೊಡೆಯನಾದ ಕೃಷ್ಣನ ಮಾಯಾ ವಿಸ್ತೀರ್ಣೆಯಿಂದ 8 ಯೋಜನ ವಿಸ್ತೀರ್ಣವಾದ ಮಂಟಪ ನಿರ್ಮಾಣವಾಗಿದೆ. ಎಲ್ಲವೂ ಬಂದಲ್ಲಿ ಸೇರಿದೆ. ಧರ್ಮರಾಜನ ಮನಸ್ಸಿನಲ್ಲಿ ದುಃಖವಾಯಿತು, ದಾನ ಮಾಡಲು ನನ್ನಲ್ಲಿ ಏನು ಇಲ್ಲವಲ್ಲ ಅಂತ. ಆಗ ಹಿರಿಯರಾದ ಭೀಷ್ಮಾಚಾರ್ಯರು ಅವರ ಹಿರೀಕರು ತಾವಿಟ್ಟಿದ್ದಂತ ಅಪಾರವಾದ ಧನ ಸಂಗ್ರಹವನ್ನು ತರಿಸಿಕೊಟ್ಟಿದ್ದಾರೆ. ಕುಂತಿಗೆ ಆನಂದವಾಗಿ ಬಿಡ್ತು. ಓಡೋಡಿ ಬಂದಿದ್ದೆ, ಎಲ್ಲ ಒಡವೆಗಳನ್ನು ಹಾಕೊಂಡು ಕನ್ನಡಿಯಲ್ಲಿ ತಲೆ ಬಾಚಿಕೊಳ್ಬೇಕು ಅಂತ ನೋಡ್ತಾಳೆ. ಹರ್ಷನ ಕುಂಕುಮವಿಲ್ಲ, ಹಾಗೆ ಸರಿಗೆ ಕೆಳಗೆ ಬಿದ್ದಳಂತೆ. ಧರ್ಮರಾಜ ಬಂದು ಕೇಳಿದ, ಏನಮ್ಮ? ಅಪ್ಪ, ಪತಿವಿಹೀನಳಾದ ನಾನು ಮಂಗಳ ಗೌರಿ ವ್ರತವನ್ನು ಮಾಡುವುದು ಹೇಗೋ, ಏನು ಮಾಡ್ಲಿ ಕುಮಾರ? ಅಂದರೆ ಮಕ್ಕಳೆಲ್ಲ ಅಳುತ್ತಿದ್ದಾರೆ. ವೇದವ್ಯಾಸರ ಥಟ್ಟನೆ ಬಂದುಬಿಟ್ಟರು. ಅಮ್ಮ, ಕ್ಷತ್ರಿಯ ಕನ್ಯೆಯರಿಗೆ ಯಾಗ ಯಜ್ಞಾದಿಗಳನ್ನು ಮಾಡುವ ಅಧಿಕಾರವಿರುವಂತೆ ಆ ದೇವತೆಗಳು ಬಹುಕಾಲದಿಂದಲೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರಾದ್ದರಿಂದ ಇದೋ ನಿನಗೆ ಆಶೀರ್ವಾದವನ್ನು ಮಾಡುತ್ತಿದ್ದೇನೆ. ಹರ್ಷನ ಕುಂಕುಮ ಬಂದುಬಿಡ್ಲಿ. ಥಟ್ಟನ ಹರ್ಷನ ಕುಂಕುಮ ಬಂದುಬಿಡ್ತು. ಹೋಗಮ್ಮ, ನೀನು ಗಾಂಧಾರಿನ ಕರೆದವ. ಈಕೆ ಗಾಂಧಾರಿನ ಕರೆಯಲಿಕ್ಕೆ ಹೋದ್ಲು, ಭೀಮಸೇನ ದುರ್ಯೋಧನ ಕರೆಯಲಿಕ್ಕೆ ಬಂದ. ರಾಜಾಧಿರಾಜರಾಜ ಸಾರ್ವಭೌಮ ಕುರುಭೂಪಾಲಾಧಿಪತಿಯಾಗಿರುವ ದುರ್ಯೋಧನ ಸಾರ್ವಭೌಮ ಫಲ, ಮಾತಾ ಎನ್ನವಳು ಕುಂತಿ ಗಜಗೌರಿ ವ್ರತವನ್ನು ಮಾಡುತ್ತಿರುವಳ, ದುರ್ಯೋಧನ ಕುಟುಂಬ ಪರಿವಾರ ಸಮೇತರಾಗಿದೆ, ಮಾಡುತ್ತಂತ ಅವರಾಗಿ ಪೂಜಾದಿಗಳನ್ನೆಲ್ಲ ಕಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ.
1: ದುರ್ಯೋಧನನ ಕಲೆ ಹೊಟ್ಟೆ ಬಾಕ.
0: ರಾಜಾಧಿರಾಜರಾದ ನಾವು ಮಾಡಿದ ವ್ರತವೆಲ್ಲಿ, ನೀನು ಮಾಡುವುದಲ್ಲಿ. ಏ, ಯಾರಲ್ಲಿ ಕುತ್ತಿಗೆ ಹಿಡಿದ ಚಿಕ್ಕರ ಇವನ್ನ? ಭೀಮಾಂದ ಹಂಗ್ ಮಾಡ್ರಯ್ಯ, ನಾನಂತೂ ನಿಮ್ಮನೇನು ಮಾಡೋಂಗಿಲ್ಲ, ನೀವೇ ತಳ್ಬಿಡಿ. ಆ ಸಿಪಾಯಿಗಳಿಗೆ ಭಯ, ತೊಳ್ಳಕ್ ಹೋದ್ರೆ ಮೇಲೆ ಎಲ್ಲ ಉಳ್ಕೊಂಡ್ಬಿಡ್ತಾನೋ ಅಂತ. ಭೀಮಣ್ಣ, ನಾವು ಬಡವರಯ್ಯ. ದುರ್ಯೋಧನ ಅಂದ್ರೆ ಇದ್ದೇ ಇರು, ಹೋದ ಹೋಗ ಅಂತ ತಾನೇ ಗೆದ್ದು ಹೊರಟು ಹೋದ. ಆಗ ಭೀಮಸೇನ ತಾಯಿಯನ್ನು ನೋಡಬೇಕು ಅಂತ ಬರುತ್ತಿದ್ದಾರೆ. ಕುಂತಿ ಬಂದಿದ್ದಾಳೆ ಗಾಂಧಾರಿ ಹತ್ರ. ಅಕ್ಕ, ಗಾಂಧಾರಿ ಕೇಳಿದ್ಲೆ, ಏನೇ ಅಕ್ಕ? ನಿಬಾರಕ್ಕ ಗಜಗೌರಿ.

ಗಂಡ ಸತ್ತವಳಾದ ನಿನಗೇನೇ ಈ ಮಂಗಳ ಗೌರಿಯ ವ್ರತಕ್ಕೆ ಕರೆಯುವ ನೆಪ ಅಂತ ಗಾಂಧಾರಿ ಮೂದಲಿಸುತ್ತಿರುವಾಗ ವೇದವ್ಯಾಸರು ಬಂದರಂತೆ. ಕುಂತಿ, ನೀನು ಕರೆದದ್ದಾಯ್ತಮ್ಮ, ನಿನ್ನ ಕೆಲಸವಾಯ್ತು, ನೀನು ಹೋಗ್ತಾಯಿ, ಮನೆಗೆ ಬಂದವರನ್ನ ಈ ರೀತಿ ಸತ್ಕರಿಸುವುದು ತರವಲ್ಲ ಗಾಂಧಾರಿ ಎಂದು ಹೇಳಿದಾಗ ಕುಂತಿದೇವಿ ನೇರವಾಗಿ ಬಂದಿದ್ದಾಳೆ. ಏನು ಐರಾವತಕ್ಕೆಲ್ಲ ಸಿದ್ಧವಾಗಿದೆ, ಹೇಗಿದೆ ಕುರುಜು ಕನ್ನಡಿ ಮೇಲ್

ಗಾಂಧಾರಿ ದೇವಿ ಎಲ್ಲ ಸರ್ವಾಲಂಕಾರ ಭೂಷಿತವಾಗಿರಬಹುದಾದಂಥ ಗಜಗೌರಿಯ ಮುಂದೆ ಎಲ್ಲ ಅಲಂಕಾರವನ್ನು ಮಾಡಿ ದಾನ ಧರ್ಮಗಳನ್ನೆಲ್ಲ ಮಾಡಿಸ್ತಾ ಇದ್ದಾಳೆ. ಭೀಮಸೇನ ಅರ್ಜುನ ಧರ್ಮರಾಜರು ಓಡಿ ಬಂದು ಆ ಗೌರಿಯನ್ನೇ ನೋಡುತ್ತಿರುವಾಗ ಆರತಿಯನ್ನೆತ್ತಿದ್ದಾಳಂತೆ ಕೈಯಲ್ಲಿ. ನಮ ಶಿವಾಯ

ಆರತಿಯನ್ನು ಬೆಳಗಿದಳು. ಆರತಿಯನ್ನು ಬೆಳಗಿದೊಡನೆ ಧಿಕ್ಕರ ಬೆಳಕಾಯಿತು. ಬೆಳಕಾದರೆ ಆ ಬೆಳಕಿನಲ್ಲಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾದರಂತೆ. ಕುಂತಿಯನ್ನು ಕಂಡು ಹೇಳುತ್ತಿದ್ದಾನೆ ಪರಮೇಶ್ವರ, ಅಮ್ಮ ಕುಂತಿ, ನಿಷ್ಕಾಮದಿಂದ ನೀನು ಸೇವೆಯನ್ನು ಮಾಡಿದ್ದೀಯ, ನಿನ್ನ ಸೇವೆಗೆ ನಾನು ಸಂತುಷ್ಟನಾಗಿ ಬಂದಿದ್ದೇನೆ, ಏನು ಬರಬೇಕು? ಆ ಕುಂತಿಯನ್ನು ಕೇಳಿದ್ದಾನೆ ಶಿವ, ನಿನಗೇನು ಬರಬೇಕು ಅಂತ. ಇನ್ಯಾರನ್ನಾದ್ರೂ ಕೇಳಿದ್ರೆ ಏನ್ ಕೇಳುತ್ತಿದ್ರು ಅಂದ್ರೆ, ನಮ್ಮನೆ ಗೋಡೆಯೆಲ್ಲ ಬಂಗಾರ ಆಗೋಂಗ್ ಮಾಡು ಅಂತಿದ್ರೇನು. ಆ ಕುಂತಿ ಕೇಳ್ತಾಳೆ, ಏನ ಬೇಡಲಿ ಶಿವನೇ ನಿನ್ನ ಬಳಿ ನಾ ಬಂದು. ನಿನ್ನ ಹತ್ರ ಏನ್ ಕೇಳಲಿ ಸ್ವಾಮಿ, ನೀನೇ ಕೇಳು ಕೇಳು ಅಂತ ಇದ್ದೀಯ. ಕೇಳು ಎಂದರೆ ಕೇಳುವೆನು ಒಂದು ವರವ, ಮಾಡರಯ್ಯ ಮುನ್ನ ಯಾರು ಇಂಥ ವ್ರತವ, ಯಾರು ಕೇಳುವರ ಈ ಚರಿತವ, ನೀಡು ಅವರಿಗೆ ಸಕಲ ವಿಧದ ಸುಖ ಸಂಪದವಾ ಶಿವ. ದೇವ, ನಾನು ನಿನ್ನಲ್ಲಿ ವರವನ್ನು ಕೇಳುವುದಿಷ್ಟೇ, ಇನ್ನು ಮುಂದಕ್ಕೆ ಯಾರೂ ಇಂಥ ವ್ರತವನ್ನು ಮಾಡೋಕ್ಕಾಗಲ್ಲ ಸ್ವಾಮಿ. ದೇವಲೋಕದಿಂದ ಐರಾವತ, ಕಾಮಧೇನು, ಕಲ್ಪವೃಕ್ಷ ಇತ್ಯಾದಿಗಳನ್ನೆಲ್ಲ ತರಿಸಿ ಯಾರಿಂದಲೂ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಯಾರು ಈ ಚರಿತೆಯನ್ನು ಕೇಳುವರೋ, ಓದುವರೋ, ಪಠಣ ಮಾಡುವರೋ, ಅವರಿಗೆಲ್ಲರಿಗೂ ನೀನು ನನಗೇನು ವರವನ್ನು ಕೊಡಬೇಕು ಎಂದು ಸಂಕಲ್ಪ ಮಾಡಿರುವೆಯೋ ಆ ವರವನ್ನೆಲ್ಲ ಅವರಿಗೆ ದಯಪಾಲಿಸಿಬಿಡು ಶಿವ. ಪರಮಾತ್ಮ ಪಕ್ಕದಲ್ಲಿ ತಿರುಗಿ ಪಾರ್ವತಿ ನೋಡಿ ನಗಿತ ಹೇಳ್ತಾನೆ, ದೇವಿ ಇದು ನೋಡು ಕುಂತಿಯ ಚರಿತ್ರೆ. ತನಗೆ ತಾನೇನು ಬೇಕೆಂಬುದನ್ನೆಲ್ಲ ಮರೆತು ಜಗತ್ತಿಗೆ ಮಂಗಳವನ್ನು ಕೋರಿ ಆ ಜಗತ್ತಿಗೋಸ್ಕರವಾಗಿ ಹೊರದಾಡಬಹುದಾದ ಇವರ ಚರಿತ್ರೆ ಅಮರವಾಗಿ ಉಳಿಯುತ್ತೆ, ಬಹುಕಾಲ ಬಾಳುವಂತಹದ್ದು. ಕುಂತಿ, ನಿನ್ನ ಇಚ್ಛೆಯಾಗಿ ಆಗಲಮ್ಮ. ಯಾರು ಈ ಗಜಗೌರಿ ವ್ರತದ ಚರಿತ್ರೆಯನ್ನು ಆನಂದದಿಂದ ಆಲಿಸಿ ತಾಯಿಯ ಸೇವೆಯನ್ನು ಅಖಂಡವಾಗಿ ಮಾಡುತ್ತಾರೋ ಅವರಿಗೆಲ್ಲರಿಗೂ ಈ ಗಜಗೌರಿ ವ್ರತದ ಕಥೆಯನ್ನು ಕೇಳಿದರೆ ವ್ರತವನ್ನು ಮಾಡಿದ ಪುಣ್ಯವು ಪ್ರಾಪ್ತವಾಗಲಿ. ಅಷ್ಟು ಮಾತ್ರವಲ್ಲ, ತಾಯಿಯಲ್ಲಿ ಮಕ್ಕಳು ಹೇಗಿರಬೇಕು ಎಂಬ ಪಾಠವನ್ನು ಕಲಿಸುತ್ತಿದ್ದಾನೆ ಮಹಾನುಭಾವನಾದ ಅರ್ಜುನ. ಸುರಪತಿಯ ನಗರಕ್ಕೆ ಪತ್ರವನ್ನು ಬರೆದು ಐರಾವತಾದಿಗಳನ್ನೆಲ್ಲವನ್ನು ಸರಿಸಿ ನಿನ್ನ ಕೈನಲ್ಲಿ ಪೂಜೆ ಮಾಡಿದ್ದಾನೆ ಎಂದರೆ ನಿಮ್ಮ ಚರಿತೆಯು ಅಮರವಾಗಲಿ, ಲೋಕವಿಖ್ಯಾತವಾಗಲಿ, ಸೂರ್ಯ ಚಂದ್ರ ಪರ್ಯಂತರವೂ ನಿಮ್ಮ ಕಥೆಯು ಬಹುಕಾಲ ಬಾಳಲಿ ಎಂದು ಆಶೀರ್ವಾದ ಮಾಡಿ ಮಹಾನುಭಾವನಾದ ಶಿವನು ಪಾರ್ವತಿ ಸಹಿತನಾಗಿ ಅಂತರ್ದರ್ಶನಾಗಿದ್ದಾನೆ. ಆಗ ದೇವಲೋಕದಿಂದ ಬಂದಿರತಕ್ಕಂಥ ಐರಾವತ, ಕಾಮಧೇನು, ಕಲ್ಪ ವೃಕ್ಷಗಳನ್ನೆಲ್ಲವನ್ನು ಸಹ ಪಾಂಡವರು ಸುರಪತಿಯ ನಗರಿಗೆ ಕಳುಹಿಸಿಕೊಟ್ಟರಂತೆ. ಕಳುಹಿಸಿಕೊಟ್ಟು ಓಡಿ ಬಂದಾಗ ತಾಯಿ ಮಕ್ಕಳನ್ನೆಲ್ಲ ಮುದ್ದಾಡುತ್ತಾ ಹೇಳ್ತಾಳೆ, ಅಪ್ಪ ನನ್ನ ಅಕ್ಕಳಾದ ಗಾಂಧಾರಿ ಗಜಗೌರಿ ವ್ರತವನ್ನು ಮಾಡಿ ತನ್ನ ಮಕ್ಕಳ ಶ್ರೇಯಸ್ಸನ್ನು ಕೋರಿದಳು. ನಾನು ಈ ಗಜಗೌರಿ ವ್ರತವನ್ನು ಮಾಡಿದ್ರಿಂದ ಲೋಕಕ್ಕೆಲ್ಲ ಮಂಗಳವನ್ನು ಕೋರಿದ್ದೇನೆ, ಆದ್ದರಿಂದ ಲೋಕವೆಲ್ಲವೂ ನಿನ್ನನ್ನು ಕೊಂಡಾಡುವಂತಾಗಲಿ ಎಂಬುದಾಗಿ ಹೇಳಿ ಆ ತಾಯಿಯು ಆಶೀರ್ವಾದವನ್ನು ಮಾಡಿದಳು ಎನ್ನುವ ಅರ್ಥ ಈ ಕಥಾಭಾಗದಲ್ಲಿ. ಮಕ್ಕಳು ತಾಯಿಯಲ್ಲಿ ಹೇಗೆ ಇರಬೇಕು? ತಾಯಿಗೆ ಮಕ್ಕಳ ಅವತರಿಸಿದರೆ ಬಡತನವು ಹಿರಿದಲ್ಲ, ಮಕ್ಕಳು ಉತ್ತಮರಾದರೆ ಆ ಹೆತ್ತ ತಾಯಿಗೆ ಅಷ್ಟೇ ಸಂತೋಷ ಎಂಬ ಕಥೆಯನ್ನು ತೋರಿಸಿಕೊಡಬಹುದಾದ ಈ ಗಜಗೌರಿ ಚರಿತ್ರೆಯನ್ನು ಕೇಳಿದ ನಿಮಗೆಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಪರಮಾತ್ಮನನ್ನು ಕುರಿತ ಮಂಗಳವನ್ನು ಪಾಡುತ್ತಾ ಈ ಗಜಗೌರಿ ಚರಿತ್ರೆಯನ್ನು ಇಲ್ಲಿ ಸಮಾಪ್ತಿ ಮಾಡ್ತಾ ಇದ್ದೇನೆ.

ಇದುವರೆಗೆ ಗಜಗೌರಿ ವೃತ್ತ ಹರಿಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಗುರುರಾಜಲು ನಾಯ್ಡು. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

Să ne vedem.

ಪೌಲಿನ ಪಂಡ್ಯನ್ ಬಿಲ್ಡಿಂಗ್ ಅಂದ್ರೆ ಸರ್

സംസാരിച്ചു.

0: అన్న మారీనా.
1: ಬರೈತನ ಏಕ ಸ್ತ್ರೀ ಅಂತ ಸ್ವಲ್ಪ ಬರ್ತಾ ಸ್ತ್ರೀ ಅಂತ ತಿನ್ನೋದ್ರ

0: ನೀತಿ ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ ಬೇಗ ಬಾ, ಎಣ್ಣೆ ಎಣ್ಣೆ ಹಾಕಿದೀನಿ. ಅದೇ ನಾ ಬಾತ್ರೂಮ್ ನಲ್ಲಿ ನೀವು ಫೋನ್ ಕೇಳ್ತಾ ಇದೆ, ಫೋನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇಲ್ಲಿ ಪರವಾಗಿಲ್ಲ.
0: ನೀಲಿ ಹನಿ ಹನಿ ಸೇರಿದ್ರೆ ಕಳ್ಳ ಮಗ್ಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಬರ್ತಾ ಇರ್ತಾ ಇದಾರೆ ಗೊತ್ತಾ. ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಮಾಡಿ ಬಾ.
1: ಆಯ್ತಮ್ಮ.

ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಚರ್ಚನೆ ರೆಡಿಯೋ ಸಾರನ್ನು

You're listening to Radio Sarang, 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: Cheers!
2: Hello friends! ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: கேட்டுள்ளார். இது ரேடி சாரங்கும் 07.8 FM. இது ரங்கு ரங்கு ஜீவன. எல்லாரும் ஒன்னைத்து ஒட்டைத்து முன்றோ ஏகைக்க விசேஷ நேர பிரசாரத்த காரியக்கிரமே மைக்கால் தபலக்கா காரியக்கிரம. இண்டத்த மைக்கால் தபலக்கா காரியக்கிரமத்தில் இப்பறத்துக்கு மேல்தன பேரி எழுத்துக்கார் கலாவித மாறு கூட்ட தேரலக்கட்ட உள்ளால தாலூக்கு தரப்புல நடந்தோம் சர்ச்சா கோஷ்டி. இது இப்ப பிரசார அவரு சர்ச்சா கோஷ்டி ருபிசிய மக்களை படிப்புலு உம்மா அப்பரே ஜவாப்தாரி. இதிப்ப கேட்டு வருவா.
1: சுருக்கு ಈ ಕಾರ್ಯಕ್ರಮದಲ್ಲೂ ಎಲ್ಲರಿಗೂ ನನ್ನ ಫಲಕ ಕೇಟುಂಟು ಎಲ್ಲರಿಗೂ ನನ್ನ ಸುರುಕಿ ನನ್ನಿಚಿದ್ದೆ ಪಿನ ನಕ್ಕಂಬಾಡನ್ನು ಹೊಂದ ಎಂದ ಅದಕ್ಕಾಯ್ತು. ಗಂಡೊಟ್ಟು ಚಮ್ಮೇಲು ಕೂಡ ನಂದ ಪೆಂಗ ಮಾಡಲಾರು ಅದಲು ಈ ಸಬ್ಜೆಕ್ಟ್ ಚಮ್ಮೆ ಗೊಂತಿನಂಗ ಉಳ್ಳಾರು ಚಿನ್ನಕ್ಕೂ ಗೊಂತುಂಡು ಖನಿಜ ಉಂಡು ಪಿನ್ನೆ ಶಮೀಮ ಕುತ್ತಾರುಂಡು ಅಂಗೆಲ್ಲ ಈ ಕ್ಷೇತ್ರದಲ್ಲಿ ಚಮ್ಮೆ ಸೊರಕ್ಯಂಗ ಅಂಗನೆ ಮೇ ನಂದ ನಂದ ಸೋದರ ರೈತರು ಸಂಸುದ್ದೀನುಂಡು പിന്നെ അനന്താടി ഉണ്ട് അതിലുള്ള ജവാബ്ദാരി നെനപ്പിച്ചിട്ട് നാ പലക്ക പഠിച്ചോട്ടുള്ള നാന് ഒരു നക്ക പക്ക ഒരു കവണ നെനപ്പാവും മണിയ മുതൽ പാഠശാലെ ജനനി തായ മുതൽ ഗുരു ജനനിയിന്ന് പാഠ കലിത ജനറു ധന്യരു ചെന്നിട്ട് നാന് കേക്കുമ്പോ ഈ പാഠ ബാലി ഈ കവന ബാലി സരളവായിത്തീനെങ്കും ഈ കവനത്തെ അന്തരാർത്ഥ എന്തോ ഉണ്ട് ചെല്ലത് ഇപ്പ നക്ക നെനപ്പായിട്ടുണ്ട് ನಂಗ ಪಡಿಕದ ಕಾಲತ್ತಲ್ಲ ಒಂದು ವಾತಾವರಣ ಬೇರೆ ಇಂತ ಇಪ್ಪತ್ತ ಕಾಲತ್ತ ವಾತಾವರಣವೇ ಚಮ್ಮೆ ಬೇರೆ ಉಂಟು. ಇದು ಎಲ್ಲರೂ ಗೊಂತಲ ಅಂತ ಆ ಸಬ್ಜೆಕ್ಟ್ ನಾ ಪ್ರವೇಶ ಹಾಕಲ್ಲ. ಇಪ್ಪತ್ತ ಕಾಲತ್ತಲ್ಲಿ ಓರ್ ಅಬ್ಬ ಉಮ್ಮ ಅಂಗಲ ಮಕ್ಕಳೇ ಹೆಂಗಂತ ಡೆವಲಪ್ ಹಾಕೋಣ ಅಂಕು ಹೆಂಗಂತ ಶಿಕ್ಷಣ ಕೊಡ್ಕೊನು ಹೆಂಗಂತ ಶಿಸ್ತು ಪಡಿಬಾಟನು ಅದಕ್ಕೆ ಎತ್ತರ ಮಹತ್ವ ಕೊಡ್ಕೊಂಡು ಚೆಲ್ಲ ವಿಷಯದಲ್ಲಿ ಚಮ್ಮೆ ಹಯಾಲಾಕದ ಅಂತ ಚಮ್ಮೆ ವಿಷಯ ಹೆಂಗೆಲ್ಲ ಉಂಟು. ನಕ್ಕ ನಾನು ಪದಕ ಹೊಡೆಯೋದಲ್ಲ ಅದು ನಂದು ವೈಯಕ್ತಿಕ ಅನುಭವ ಆಯ್ತಿಕ್ಕದು. ನಕ್ಕೊಂದು ಜನ ಮಕ್ಕಳಿನ್ನಾರು ಅಂಕು ಹೊಡಿಬಾಡ್ತೀರೆ ಹಂಗಲ್ಲ ಯೂನಿವರ್ಸಿಟಿ ಕಲತ್ತೀರೆ ನಂದು ಪುಲ್ಲಿ ಮಾಡಿದ ನಾನೇ ಯಾರು ಇದ್ರ ನಿಂದಿಟ್ಟಲ್ಲ ಚೆಂದ ಕೊಡ್ತಾರೆ ಇದೆಲ್ಲ ನಕ್ಕ ಗೊಂತುಂಡು. ಪಿನ್ನ ಇಪ್ಪತ್ತ ವಾತಾವರಣದಲ್ಲಿ ಮಕ್ಕಳ ಬೆಡಕಾಕಲು ಎಂದ್ರೆಲ್ಲ ಒಂದು ಚೆಲ್ಲದ್ರು ಒಬ್ಬ ಸ್ಪಷ್ಟ ಕಲ್ಪನೆ ನನ್ನ ಕೈದೊಂದು ನಂಗ ಈ ಸಮಸ್ಯೆದೇ ಚೆನ್ನ ಪೊಂಡದಕ್ಕೆ ಕಾರಣ ಅದ್ರ ಹೆಂಗನ ಪರಿಹಾರ ಆಕ ಈ ಮಕ್ಕಳ ಸಮಸ್ಯೆ ನಂಗೆ ಹೆಂಗನೆ ನಂಗೆ ಅಬ್ಬು ಮಾಹಿತಿ ಹೆಂಗನ ಎದುರಿಸುವ ಇವ ನೋಕ್ರು ನನ್ನ ಮಕ್ಕ ಇಂದ್ರಿಯಲ್ ಬಿಡಕಾಯ್ತುಲ್ಲಾರು ಅಂದ್ರೆ ದೈವಶ ನೀವೇ ಹೋಯಂತುಂಡು ಅದಕ್ಕೆ ನಂಗೆ ಹೆಂಗನ ನಿವಾರಣೆ ಅಕ್ಕ ನೋಕ್ರು ಮಕ್ಕ ಶಾಲೆ ಹೆಂಗೋಡೆ ಮಾಸ್ಟರ್ ಮಾಡಲ್ಲಾರು ಟೀಚರ್ ಮಾಡಲ್ಲಾರು ಔತುರಾರಲ್ಲ ಅಬ್ಬ ಉಮ್ಮ ನಂಗೆ ಎತ್ತರತ್ತೋಲು ನಂಗಲ ಮಕ್ಕಗೂ ರೋಲ್ ಮಾಡೆಲ್ ಆಯ್ತು ನಂಗೆ ಔತು ಇಕ್ಕಡಮ್ಮ ಅತ್ತರತ್ತೋಲು ನಂಗಲ ಮಕ್ಕ ಬೆಡಕಾವ ಅವಕಾಶ ಹಂಗೆಲ್ಲ ತಪ್ಪು ಔತುಲು ಹಂಗ ಪಡಿಕದಾರು ಔತರ ವಾತಾವರಣ ತಂಗ ಪಡಿಕದಾರು ಸಮಾಜದಲ್ಲಿ ಹಂಗ ಪಡಿಕದಾರು ಎಂದ್ರು ನಂಗ ಎಂದ್ರು ಪಡಿಪಾತ್ರಾದಾಗ ಪಡಿಕದಾರು ಅಲ್ಲಿ ಅಂಗಗೂ ನಂಗ ರೋಲ್ ಮಾಡೆಲ್ ಆಯ್ತು ಅಂತ ಅಂಗಗು ನಲ್ಲದ್ರೆ ನಂಗ ಪಡಿಪಾಟಿ ಹಿಂಗ ಅದಂಗ ತಲೆಯಲ್ಲಿ ದೆಚ್ಚಿಕೊಂಡು ಶಾಲೆ ನೆಕ್ಸ್ಟ್ ಅವತ್ತರ ಉಮ್ಮು ಅಬ್ಬ ಹಂಗ ಸುರುಗುಡ ಮಾಸ್ಟರ್ ಮಾಡು ಸುರುಜು ಸುರುಗುಡ ಉಸ್ತಾದ ಮಾಡು ಹಂಗ ಹತ್ತಿರ ತಪ್ಪಿ ಇಪ್ಪ ನೋಕ್ರು ನಂಗ ಚಮ್ಮೆ ನೋಕಡೆ ಮಕ್ಕ ಚಮ್ಮೆ ಮೊಬೈಲ್ ಕಿತೀವ್ ನೋಟಿಲ್ಲ ಈ ಮೊಬೈಲ್ ದಂಗಲ್ಲಿ ಹೆಂಗನೆ ಪಡ್ತುಕೊಂಬಾರ ನಂಗಲ ಕೈದು ಅವ್ರ ವಿಧಾನ ಇಕ್ಕೊಂಡು ನಾನು ನಂದ ಅವತ್ತು ಹಾಕಿ ಅವ್ರ ಪ್ರಯೋಗ ಎಂದ್ರೆ ಅಂಗಗೂ ನಲ್ಲ ಊಕು ಕೊಡ್ಕೊಡು ನಂಗಲ್ಲಿ ಈ ಓದರು ಸಂಸ್ಕೃತಿ ಇಪ್ಪ ನಾಶ ಎಂತುಲ್ಲ ಬಲ ನಕ್ಕಂಡು ನಲ್ಲ ಊಕು ಕೊಡ್ಕೊರು ಅದ್ರ ಪರ ಮಕ್ಕಳೇ ಬಲಿಕರು ನಿಂಗ ನಿಗಳ ಪ್ರಯೋಗದ 100% ಸಕ್ಸಸ್ ಆಗಿಲ್ಲ ಹೆಂಗೂ ಖಂಡಿತ ನಿಂಗ 75% ಸಕ್ಸಸ್ ಆಗಿ ಇದನ್ನ ವೈಯಕ್ತಿಕವಾಯ್ತು ನೋಕಿಯದು ಮಕ್ಕಳು ನಂಗ ಬೂಕುಡು ಇಪ್ಪ ನೋಕರು ಆ ಬೂಕುಡು ಪಿರಾಂದೆ ಮಕ್ಕಳು ಇಲ್ಲ ಅಂತ ಫಲ ಎಂತುಂಡು ನಂಗ ಓದೋನು ನಂಗ ಇವರು ಬೂಕು ಚೆನ್ನಂಗದವ್ರು ಸಾಮಾನ್ಯ ವಿಷಯ ಅಲ್ಲ ಇವರು ಚೆಲ್ಲಾರು ಬೂಕುಡೆ ಕೈಲಿ ಎಡ್ತೊಂಡೋನು ಆನವರು ದುನಿಯಾವಡಿಮೇ ಕೈಲಿ ಎಡ್ತೊಂಡವನು ಮಕ್ಕಗು ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ವಿಜ್ಞಾನದ ಬಗ್ಗೆ ಕಲೆಯ ಬಗ್ಗೆ ಭಾಷೆಯ ಬಗ್ಗೆ ಚೆಮ್ಮೆ ಅವಗು ಪಿಡ್ಸಬಾರ್ದು ಅಂತ ಐತೆಂಗ ಅದು ಬಂಡದ ಮೂಲತ ಇವರು ವಾತಾವರಣದಲ್ಲೂ ಪಿನ್ನ ಅಂಗೋಗಿತ್ತಿರೋ ಬೂಕು ಆ ಮಕ್ಕಳು ನಂಗಲ್ಲ ನಂಗ ಹಿಂದೆ ಇಪ್ಪ ಅವ್ರು ಚೆಮ್ಮೆಲಿ ಚೆನ್ನಾಗ ಭಾಷೆಡೆ ಪಡ್ತು ಬಂದಾರು ಅಂತ ಆ ಭಾಷೆಡೆ ಪಡಿಕೊಳ್ಳುವಂಥ ವಾತಾವರಣ ನಂಗೆ ಔತುಲಿ ಎಂಗನೆ ನಿರ್ಮಾಣ ಆಗ್ತದ ಶಾಲೆಯಲ್ಲಿ ಎಂಗನೆ ನಿರ್ಮಾಣ ಆಗ್ತದ ನೀವು ಔತುಲಿ
2: ಹೋಗಲೇ
1: ಬಿಸಿ ಅವಡ ನಗಲ ಸರ್ತಲಿಕ್ಕದ ಅಪ್ಪ ಉಮ್ಮ ಅಥವಾ ನಂಗ ಜಾವ್ ಔತಿಂದ ತಿಳಿ ನಾಗ ಮಕ್ಕಳು ಬಿಸಿ ಟೈಮ್ಲು ಮಕ್ಕಳಿಗೆ ಅವಕಾಶ ನಂಗೆ ಕೊರಡಿ ಹಾಕಿ ಉಂಟಲ್ಲ ಆಗಲೇ ನೋಕೊಡು ಆಗಲೇ ಕೇಕ್ ಕೊಡು ಆಗಲೇ ಸ್ಕೂಲ್ ದಿಸ ಕೇಕು ಜಿಂದ ಬರ್ತದೆ ಇನ್ನು ಭಾಳ ಇಂಪಾರ್ಟೆಂಟ್ ಅಂದ್ರೆ ಚೆನ್ನಂಗೆ ಈ ಶಾಲೆಯಲ್ಲಿ ನಂಗ ಮಾಸ್ಟರ್ ಮಾಡಿಟ್ಟು ನಂಗಲ ಸಂಪರ್ಕದಲ್ಲೇ ಇಕ್ಕೊಂಡು ಹಂಗ ಶಾಲೆ ಹೋಗಿದಾಗ ಪಡಿಕದಾಗ ತತ್ತರಿಗೆ ಬಿಡೋತೀರ ಟೀಚರ್ಸ್ ಒಟ್ಟಿಗೂ ನಂಗಲ ಅವರು ಸಂಬಂಧ ನಲ್ಲಿ ಇಕ್ಕೋನು. ನಂಗಲ ಮಕ್ಕಳ ಬಗ್ಗೆ ನಂಗಲ ನಂಗಲ ಟೀಚರ್ಸ್ ಒಟ್ಟು ಕೇತಂತೆ ಇಕ್ಕೋನು. ಎಪ್ಪು ನಂಗ ಎಣ್ಣೆ ಹೊಡಿಕಿದಾಗ ಆಗಲ್ಲ ಬುದ್ಧಿ ಹಂಗಣೆ ಅಂತ ಅದಲೈತೆ ನಂಗೆ ಚಮ್ಮೆ ಮಕ್ಕಳೇ ತಿದ್ದೋಗು ಅವರು. ಇದು ಈ ವಾತಾವರಣ ನಂಗ ಇಟ್ಕೊಂಡ ಇವರು ಜವಾಬ್ದಾರಿ. ನಾ ಯಾರ ಫಲಕ ಬಗ್ಗೆ ಹೋಗಿ ನಾ ಕೆಂದಿ ಚೆಂದ ನಾನು ಚೆಲ್ಲದ್ರ ಕಾರಣ ಯಾರ ನಕ್ಕೊಂಡು ಕೇಕೊಂಡು ಅವಕಾಶತ್ತೆ ನಾನು ಯಾರ ನಿರೀಕ್ಷೆ ಹಾಕಿಲ್ಲ. ಅದ್ಲಾಯ್ತು ನನ್ನ ಫಲಕತೆ ನಾ ಇತ್ತರ ನಿಪಾತ್ರೆ ಅವಕಾಶತ್ತಗಾಯ್ತು ನಾನು ನನ್ನಿ ಚೆಂದ ಅಂತಲ್ಲ.
2: ನನ್ನಿ ರಹಮಾನ್ ಗೊತ್ತೆ ತೋರಿ ಸರ್, ನಂಗಳು ಪರಿವರ್ತನೆ ಆಯ್ತೆ ನಂಗ ನಂಗಳ ಮಕ್ಕಗೂ ಕೂಡ ಪರಿವರ್ತನೆ ನಂಗ ಕಾರಣರ ಅವಳು ಚೊಳ್ಳವರು ಒಟ್ಟು ಸಾರಾಂಶದಲ್ಲಿ ಪಲ್ಕ ಪರಿಣೋ ಕುತ್ತಾರ ಸರ್ ಕುತ್ತೆ ತೋರಿ ಸರ್. ಇನ್ನಿ ಕನೀಜ ಫಾತಿಮಾ ಮ್ಯಾಮ್ ನಿಂಗ ಇದರ ಬಗ್ಗೆ
3: ನಕ್ಕ ಚೆಲ್ಲೋ ಚೆಲ್ಲೋಗುಲ್ಲೋರು ಇದೆಂದ್ರೆ ಚೆನ್ನಂಟ ಹೆಂಗ್ ಮೇನ್ ನಂಗಲು ಡಿಫ್ರೆನ್ಸಸ್ ಎಂದ್ರು ಅಂತ ನಂಗೆ ಫಸ್ಟ್ ಪಿಡಿಕೊನ್ ತಾಯ್ಲೀಮ್ ಎಂದ್ರು ತರ್ಬಿಯಾ ಎಂದ್ರು ಅಂತ ಚಂತ ತಾಯ್ಲೀಮ್ ಚಂದಂಟ ಹೆಂಗ್ ಮಕ್ಕಗ ನಂಗ ಇಲ್ಮು ಕೊಡಕ್ರು ಇಲ್ಮು ಕೊಡಕ್ರದ ಬಾರಿ ಸುಲಾಭತ್ತ ಪಣಿ ಓರ್ ಬುಕ್ಕುಲು ನಂಗೆ ಬುಕ್ಕುಲು ನಂಗೆ ಅಂಗಲ ಬುಕ್ಕುಲು ತ್ರೂಲ್ ನಂಗೆ ಹಾಕ್ಬಾಟ ಇಲ್ಲಂಟ ಹಿಂಗ ನಂಗ ಮಕ್ಕಗ ಚೆಂತ ಕೊಡ್ಕ ಇಲ್ಲ ಹಿಂಗ ಸ್ಟೋರಿ ಚೆಂತ ಕೊಡ್ಕ ಹಿಂಗಂತದೆಲ್ಲ ನಂಗೆ ಹಾಕಿ ಉಂಟಿಕ್ರ ತಾಯ್ಲೀಮ್ ಚಂದಂಟ ಹಿಂಗ್ ಮಕ್ಕಗ ನಂಗ ಇದು ತಪ್ಪು ಇದು ಸಮ ಚೆಂತ ನಂಗ ಚೆಂತ ಕೊಡ್ಕ್ರದ ಮಾತ್ರ ಐತಿಕ್ರ ಅದು ಇಲ್ಮ ಹಾಸಿಲ್ ಹಾಕ್ರದ ಮಾತ್ರ ಐತಿಕ್ರ ಮಾತ್ರ ತರ್ಬಿಯಾ ಚಲ್ರದು ಅದು ಟ್ರೈನಿಂಗ್ ಐತಿಕ್ರ ಟ್ರೈನಿಂಗ್ ಚೆನ್ನಂಟ ಹಿಂಗ್ ಅಂಕ ನಲ್ಲದೆಂದ್ರೋ ಬೆಡ್ಕೆಂದ್ರೋ ನಾನು ಅದಕ್ಕೆ ಪೋಂಡಿಲ್ಲ ನಲ್ಲದಕ್ಕೆ ಮಾತ್ರ ನಾನು ಪೋಂಡೆ ಬೆಡ್ಕಗೆ ನಾನು ಪೋಂಡಿಲ್ಲ ಚೆಲ್ರ ಅವ್ರ ಟ್ರೈನಿಂಗ್ ಇದೈ ತಿಕ್ಕರ ಅವ್ರ ಉಮ್ಮ ಒಬ್ಬರು ಬೆಲ್ಲೋ ಕಡಿಮೆ ನಂಡು ಅವ್ರ ಒಪಿನಿಯನ್ ಎಂದಿಗೆ ಚೆನ್ನಂಗ್ ಸಾಧಾರಣ ಇಪ್ಪ ನಂಗ ನೋಕ್ರ ನಾನು ಕೇಕ್ರು ಉಂಟಲ್ಲ ಮಾತ್ರ ನಂಗಲ ಕಮ್ಯುನಿಟಿ ಉಳ್ಳೋ ಫ್ಯಾಮಿಲೀಸ್ ನಾನೆಲ್ಲಾರ ಸಾಧಾರಣ ಅವರು ಔತ್ರಲ್ಗತ್ತ ಮಾಹೋಲ್ ನಂಗೆ ಪಿಡಿ ಉಂಡು ನಂಗ ನಂಗಲ ಔತ್ರೋ ಇಲೆಕ್ಟ್ರಿಸಿಟಿ ಬಿಲ್ ನಂಗ ಎಪ್ಪ ಕೊಡ್ಕರು ನಂಗ ಅವತ್ರೋ ಪ್ಲಂಬರ್ ಮಾರ್ ಬಂದ ಅಂಟ ಹಿಂಗ ಅಂಕ ನಂಗ ಸಂಬಳ ಕೊಡ್ಕರು ನಂಗ ಎಪ್ಪ ಕೊಡ್ಕರು ಇದು ನಂಗಲ ಮಕ್ಕ ನೋಕಿ ಉಂಟಲ್ಲ ಇದು ಇಲ್ಮೈತಿಕ್ಕರು ಇದು ತಾಯ್ಲೀಮ್ ಐತಿಕ್ಕ ನಂಗ ತರ್ಬಿಯಾ ಕೊಡ್ಕರದು ನಂಗ ಈ ಟೈಪ್ ಅಲ್ಲಿ ಕೊಡ್ಕೋನು ಆ ಟೈಮ್ ಅಲ್ಲಿ ನಂಡ ಕಿಡಾವ್ ನೋಕಿ ಉಂಟುಲ್ಲಾನು ನಾನ್ ನಂಡ ಅವತ್ರ ಸ್ಕೂಲ್ ಫೀಸ್ ಕಿಡಾವ್ರ ಸ್ಕೂಲ್ ಫೀಸ್ ನಾನು ಎಪ್ಪ ಕೊಡ್ಕರು ಇದೈತಿಕ್ಕರು ತರ್ಬಿಯಾ ಇದು ನಂಗ ನೋಕಿ ಉಂಟಿಲ್ಲ ನಂಗಂದ್ರ ವಿಚಾರಿಸೋಂಟಲ್ಲ ಬುಕ್ ಓದಿ ಹೆಂಗ ಗುಂಪಿನ ಹಿಂಗ ನಾನು ಐ ರೆಸ್ಪೆಕ್ಟ್ ನಾನು ರೆಸ್ಪೆಕ್ಟ್ ಹಾಕಿರ್ತೀವಿ ಚಂದ ಉಂಟಲ್ಲ ಬಟ್ ನಂಗಲ್ಲ ಪ್ರಾಕ್ಟಿಕಲ್ ಐತೆ ನಂಗ ಮಾರ್ಗದರ್ಶಕ ಐತೆ ನಂಗ ಎಪ್ಪ ಆಯೋಂಟಿಲ್ಲ ನಂಗಲ್ಲ ಮಕ್ಕ ಸುಧಾರಣೆ ಆಗು ಸಾಧ್ಯಮೇ ಇಲ್ಲ ಅಂತ ನಂಡವ್ರ ಒಪಿನಿಯನ್ ಐತಿಕ್ಕರು ಜಜಾಕಲ್ಲ.
2: ತರಬೇತಿ ಕೊಡ್ತುತ್ತೆ ಮಕ್ಕಗೆ ನಲ್ಲೆ ನಡವಡಿ ಎಲ್ಲ ಪಡಿಪಾಟು ಖಾಲಿ ಪಡಿಪಾಟಿತೆ ಮಾತ್ರ ಸಾಧ್ಯ ಇಲ್ಲ ನಲ್ಲ ಅಭಿಪ್ರಾಯ ಚೊನ್ನ ಕನೀಜ ಫಾತಿಮಾ ಮೇಡಮ್ ನನ್ನಿ ಅದು ಬೋಲ ಇಪ್ಪ ಶಂಸುದ್ದೀನ್ ಮಡಿಕೇರಿ ನಿಂಗಲು ಈ ವಿಷಯದಲ್ಲಿ ನಿಂಗಲ ಅಭಿಪ್ರಾಯ
4: ಬರೀ ಖುಷಿ ಐತ್ ನಕ್ ಇದವರು ವಿಶೇಷವಾಗಿ ಅವರು ಚರ್ಚೆ ಬಹುಶಃ ಈ ಅವರು ಸಬ್ಜೆಕ್ಟ್ ಬಗ್ಗೆ ಇತ್ತಿರ್ತಲು ಅವರು ಚರ್ಚೆ ಐಟ್ಲ್ಯಾಂಡ್ ನಂಡು ಬಿಆರ ನಂಡು ಪ್ರಶ್ನೆ ಇತ್ತರಮೆ ನಂಗಲ ಮಕ್ಕ ಎಂದ್ರವನು ಉಂಟು ನಂಗಳ ಬಿಆರ ನಂಗ ಮಕ್ಕಳೇ ಪಡಿಪಟ್ರ ಎಂದಿರ್ತಿದ್ದೆ ಡಾಕ್ಟರ್ ಅವನು ಇಂಜಿನಿಯರ್ ಅವನು ಲೆಕ್ಚರ್ ಅವನು ಪೈಸಾ ಹಾಕೋನು ಪೇರ್ ಹಾಕೋನು ಕರೆಕ್ಟಾ ಇದು ಸಮ ತಪ್ಪು

0: ಕೆಲ ಬಿಸಿಯಾಜಲ್ಲೇ ಅವತ್ತಿರೋ ವಾತಾವರಣ ಭಾರಿ ಮುಖ್ಯ ಮಕ್ಕಳ ಪಡಿಬಲು. ನಂಗಳು ನಂದ ಮಕ್ಕ ನಾನು ಒಂದು ಪಾಠ ಫೀಲ್ಡ್ ಸಾಹಿತ್ಯ ಫೀಲ್ಡ್ ಉಳ್ಳ ಆಳು ನಂದ ಮಕ್ಕ ಅದೇ ತಿರ್ಲು ನಾ ಅಂಗಲ ಇಂಜಿನ ಡಾಕ್ಟರ್ ಹಾಕೊಂಡು ಬಿ ಎಸ್ ತಿನ್ನ ಹಂಗೆ ನಂದ ಬೇರೆ ಊಲೇ ಬಂದಾರ ಎಂದು ಚೆಂದ ಹೆಂಗೇಕಿಲ್ಲ ನಂದ ಮೋನು ಮಾಧ್ಯಮ ಇದಲೇ ಬಂದ ಎಲ್ಲ ಕೊಂತು ಏಕೈಕ ಕಿಲೋ ಎಲ್ಲ ಅವನು ಆ ಫೀಲ್ಡ್ ಪೇರ್ ಹಾಕ ನಲ್ಲ ಇನ್ಕಮ್ ಹಾಕಿ ಉಂಟಲ್ಲ ಬಿಳಿಯ ಪಡಿಪೆಂದು ಪಡಿಸಿಲ್ಲ ಹಿಂಗೆ ಅವನು ಅದ್ಲಿ ಕಿಲ ನಂದು ಎಲೋಂಡ ಮಕ್ಕ ನಂದು ಎಲೋಂಡ ಅವತ್ತು ಅವರು ದೀನಿ ವಾತಾವರಣ ಧಾರ್ಮಿಕ ಅಂಜಿ ಮಕ್ಕ ಆಫ್ ಇದು ತಿನ್ನೆ ಉಮ್ಮರ ಹತ್ರ ಇದು ಅಂಜು ಮಕ್ಕ ಹಿಂಗೆಲ್ಲ ಕೊಂತಿಕ್ಕನು ಹೆಮ್ಮೆ ಮಕ್ಕಳ ಅಂಜು ಮಕ್ಕ ಈಟಿ ಬಿಟ್ಟು ಹೋಗಿರ ಪಡಿಕೋ ಬೆಲೆ ಪಡಿ ಪಡಿಕೋ ಹಂಗಲೋ ಅವತ್ತುಲೇ ಪರ್ತು ಹೋಯ್ ಅಂದ್ರೆ ಚೆಲ್ಲು ಅವತ್ತುರುಗ ಬೊಂಬ ಎಂದ್ರೆ ನಕ್ಕು ಕೂಡ ಬಂಡಿಲ್ಲ ಅದು ಮಕ್ಕಗೆ ಚರ್ದಿಲ್ಲ ತರಬೇತಿ ಎಲ್ಲ ಬೈ ಹಾರ್ಟ್ ಇತರ ಚರಿಯ ಮಕ್ಕಳಿಗೂ ಬೊಂಬು ಎಲ್ಲ ನಾನು ಅವ್ರಕ್ಕೆ ಡೌಟ್ ಬಂದೆ ಅಂಗಲೊಟ್ಟಿಗೆ ಕೇಕರು ಹಂಗನೆ ನಂಡ ಎಲ್ಲೊಂಡ ಮಗ ಪಿನ್ನೋರು ಎಲ್ಲೋಳು ನನ್ ಅವಳು ಪಡಿಪಿಲ್ಲ ಅವಳಿಗೆ ಯಾರ ಪಡಿಸಿಟ್ಲ ಮೂನು ಮಕ್ಕಳ ಇಂಜಿನ್ ಹಾಕೊಂಡು ಅವಳು ಹಠ ಚರ್ದಿಲೆ ಮೂನು ಮಕ್ಕಳ ಇಂಜಿನ್ ಹರಿಸಿ ಹಾಕೊಂಡು ಮೂನು ಮಕ್ಕಳ ಇಂಜಿನಿಯರ್ ಹಾಕಿದ್ರು ಇಪ್ಪ ಗಲ್ಫುಲ್ಲು ನಲ್ಲ ನೆಚ್ಚುಂಟಲ್ಲ ನಂಗಲು ನಂಗಲ ಕುಟುಂಬದಲ್ಲಿ ಉಮ್ಮರವು ಮಕ್ಕಳ ಪುಲ್ಲಿ ಮಾರ್ಲು ಪೂಣಂಜಿ ಇಂಜಿನಿಯರ್ ಮಾರುಲ್ಲಾರು ಎಲ್ಲ ಕಾಂಪಿಟೇಷನ್ ಬಲ್ಲ ಎಲ್ಲೋನಿಗೂ ಎಲ್ಲ ಒಡ್ತರ ಹೊತ್ತೋಗು ಅದ್ರಲ್ಲಿ ಪೂಣಂಜಿ ಟೀಚರ್ ಮಾರುಲ್ಲಾರು ಈಗ ಪಡಿಪುಲು ಅವತ್ತಿರೋ ಇದು ಭಾರಿ ಮುಖ್ಯ ಇಪ್ಪ ನೋಕರು ಪಿಕ್ಚರ್ ಆಕ್ಟರ್ ಮಕ್ಕ ಯಾರಾಯ್ತು ಪಿಕ್ಚರ್ ಆಕ್ಟರ್ ಉಲ್ಲು ಎಲ್ಲ ನಂಗಲು ಕಾಟಿ ಬಲ್ತ ಹದೀಬುಂಡು ಆಯ್ಲ ಮಕ್ಕಳೆಲ್ಲ ವಸ್ತದ ಮಾರೆ ಅದು ಮಕ್ಕಳು ಉಮ್ಮ ಹಬ್ಬರ ಇದು ಭಾರಿ ಮುಖ್ಯ ಅದೇ ಪಲ ಮಕ್ಕ ಬಂಡು ಏಕೆ ಕುಂತ ನಂಗ ಸಹೋದರ ಸಮುದಾಯತಲ ಅವನು ಓಣು ಚೆಲ್ಲ ನಂದು ಅವತ್ತು ಆ ಇದಿಲ್ಲ ನಾನು ಆಯಲ್ ಇಯಲ್ ಹೇಳ್ದು ನಾ ಮುನ್ನೊಳ್ಳು ಅದೇ ಅವಳು ನಂದ ಮಕ್ಕ ಅದೇ ಪಲ ಬಲ್ಕವ್ರು ಆಯಲ್ ಇಯಲ್ ಇಂಟು ಅದು ನಂಗ ಅವತ್ತು ನೈತಿಕ ಗುಣಮಟ್ಟ ಭಾರಿ ಮುಖ್ಯ ಇಪ್ಪಂದಾಯ್ರಿ ಎಲ್ಲ ಕಮರ್ಷಿಯಲ್ ನಂಡ ಮೋಣ ಇಂಜಿನಿಯರ್ ಎತ್ತರ ಲಾಭ ಅವರು ಡಾಕ್ಟರ್ ಎತ್ತರ ಲಾಭ ಅವರು ಕನ ಕೊಟ್ಟರು ನಂಗ ಕಾಸಿಲೆ ಕನ ಕೊಟ್ಟರು ಅದು ಪೋಣು ಆ ಕಾಸುರ ಪಿರಾಂದು ನಂಗಳ ಮನಸ್ಸಿರ ಪೋಣು ಅಪ್ಪ ನಂಗಳ ನೈತಿಕ ಗುಣಮಟ್ಟ ನಲ್ಲವರು ಪಡಿಪು ಎತ್ತರೇ ಬೆಲೆ ಪಡಿಪು ಪಡಿತು ನೈತಿಕ ಗುಣಮಟ್ಟ ನಲ್ಲಲ್ಲಿ ಆ ಪಡಿಪು ಬೆಲೆಮೇ ಇಲ್ಲ ಒಡ್ ಡಾಕ್ಟರ್ ಏನೋ ಇಂಕ ಕೊರೆಯ ವರ್ಷ ಮುನ್ನೋಲ್ ಓರ್ತಿರ ಪೆಂಜೇರೆ ಮೇ ಕೊಂದೋ ಓದಿರ ಪೇಪರ್ ಇಲ್ಲ ಈ ಇಪ್ಪ ರಜಾಕನ ಅಂತ ಆಡಿದಂತೆ ಎಲ್ಲ ಪಡಿಪು ಕೂಲಿ ಎಲ್ಲ ಇದ್ರ ಬೇಣು ನಂಗಲ್ಲ ಆಲ್ಮಾರು ಕೂಲಿ ಹಾಕ್ರದ್ಲು ಬೇಣು ಪ್ಲಂಬಿಂಗ್ ಬೇಣು ಇಪ್ಪ ನೋಕರು ನಂಕೋರು ಎಲೆಕ್ಟ್ರಿಷಿಯನ್ ಕಿಟ್ಟ ಯಂತ್ರ ಕಷ್ಟ ಕಿಟ್ರಮೇ ಇಲ್ಲ ಅವರು ಪ್ಲಂಬರ್ ಕಿಟ್ರೆ ಕಿಟ್ರಮೇ ಇಲ್ಲ ಆ ತರಬೇತಿ ಕೊಡಕ್ರದ ಅವತ್ತು ಭಾರಿ ನಲ್ಲ ಇದು ನಂಗ ಮಕ್ಕಳ ನಂಗ ಆ ಮಕ್ಕ ಮಾದರಿ ಆಯ್ತಿದ್ದೆ ಮಕ್ಕ ನಂಗಲ ಪಿಲ್ಲ ಬಂಡ ಚಂದನ್ನ ಪಲ್ಕದಿಪ್ಪಾಡ
1: ಬೆಲ್ಲೆ ಬೆಲ್ಲೆ ಆಸೆ ಬೇಕಂಡ ತರಬೇತಿ ಕೊಡ್ಕೋರು ನಂಗ ಎಂದ್ರೆ ಆಯ್ರಮ್ಮ ಅದೇ ಮೇ ನಂಗಳ ಮಕ್ಕ ಅವನು ಚೊಲ್ಲಕ್ಕೆ ನಾವು ಬೇಡ ಅಂಕಿ ಏದು ಆಸಕ್ತಿ ಉಂಡೋ ಅದಕ್ಕೆ ಅಂಗಲೆ ಬುಡ ಚೊಂದಳು ಸಂದೇಶ ನನ್ನಿ ಹುಸೇನ್ ಕಾಟ್ಪಳ್ಳ ಸರ್ ಇನಿ ಉಮೇರಾ ಬಾನು ಮ್ಯಾಮ್
2: ಅಸ್ಸಲಾಮು ಅಲೈಕುಮ್ ವರಹಮತುಲ್ಲ ವಬರಕಾತು ನಾನು ಎಲ್ಲ ಹಿರಿಯಂಗಲ್ಲು ಪಲ್ಕಕ್ಕೆ ಇಟ್ಟು ನಕ್ಕುಂ ಕೊರಿಯ ತರಬೇತಿ ಉಡಿಮೆ ಕಿಟ್ಟಿತ್ತಿಪ್ಪ ಬಿಕಾಸ್ ನಾನು ಉಲ್ಲೋ 30-40 ಏಜ್ ನಡುಲು ಸೊ ನಂಡದ ಮೂರು ಪಡಿಕಿರಿ ಏಜ್ ಐತಿಕ್ರಿ ಇದು ಸೊ ನಾನು ಕೊರೆ ಉಡೆ ನಾ ಟಿಪ್ಸ್ ಇಡ್ತೆ ಇನ್ನು ಮಕ್ಕಳ ನಂಗೆ ಹೆಂಗ ಬೆಲವಣಿ ಹಾಕೊಂಡು ಪಡಿಪು ಚೆಲ್ರದ್ ಲರ್ನಿಂಗ್ ಚೆಲ್ರದ್ ಪಡಿಪು ಚೆಲ್ರದ್ ಎಪ್ಪು ಮೂರು ಅವರು ಹಂತಕ್ಕ ಸ್ಟಾಪ್ ಆಗುತ್ತೀರಾ ಎಪ್ಪು ನಿರಂತರ ಮಾಹಿತಿ ನಿಂಗ 96 or 100 ಇಯರ್ಸ್ ತೋಲ್ ಇನ್ನೆಂಗೂ ನಿಂಗ ಪಡಿಕೋನು ಅದಾಯ್ತಿಕ್ರಿ ಅವರು ಲರ್ನಿಂಗ್ ಅವ್ರ ಪ್ರಾಮುಖ್ಯತೆ ನಿನಗೆ ಪಡಿಪ್ರವ್ರ ಪ್ರಾಮುಖ್ಯತೆ ಇನ್ನು ಮಕ್ಕಳ ಬಿಸೆತ್ ಬರಂಬು ಇದು ಇಂಡತ ಚಾಲೆಂಜ್ ರಾಮತ್ ಮನ್ಸೂರ್ ಸಾಹೇಬ ಚಂದಪ್ಪಲ್ಲ 20 ಪೇರೆಂಟ್ಸ್ ಮಾರ್ಗ ಮಕ್ಕಳು ಬೆಳವಣಿಗೆ ಬಿಸತ್ ಬೆಲೆ ಚಾಲೆಂಜ್ ಐತಿಕ್ರಿ ಚೊಮ್ಮೆ ಕಷ್ಟ ಬಂದಂಟುಲ್ಲಾರೆ ಎಲ್ಲ ಪೇರೆಂಟ್ಸ್ ಮಾರೆ ಅಂದ್ರೆ ಚೆನ್ನಿಂಗ್ ಎಂದ್ರ ಪಡಿಬಾಟು ಎಂಗನೆ ಪಡಿಬಾಟು ಚಂತೆ ಅವರು ಬೆಲೆ ಚಾಲೆಂಜ್ ಐತಿಕ್ರಿ ಕೊರೆ ಅಮ್ಮ ಮಾರು ಇಂಗಂತವರ ಡಿಸ್ಕಷನ್ ಅವತ್ತು ಚರ್ಚೆ ಎಂಟಿಕ್ರಿ ಮಾಮಿ ಮರ್ಮೋಲ್ ಆವಟ್ಟು ಉಮ್ಮ ಮಕ್ಕ ಆವಟ್ಟು ಚರ್ಚೆ ಅಂದ್ರೆ ಈ ಮೊಬೈಲ್ ಹೆಂಗ ನಿಕ್ವಾಟ್ರ ಮೊಬೈಲ್ ರೇಮೆ ಗವರ್ಮೆಂಟ್ ಬ್ಯಾನ್ ಹಾಕಿಂಗ್ ಅಲ್ಲಿಂತ ಹಂಗಂತವ್ರ ಚರ್ಚೆ ಆಯೊಂಟುಂಡಿ ಪೌತುಲ್ ಅವ ಅದಕ್ಕೆ ಸೊಲ್ಯೂಷನ್ ಇಲ್ಲ ಪಿನ್ನ ಕೊರಿಯ ಫ್ಯಾಮಿಲೀಸ್ ಅಂದ್ರೆ ಅವ್ರು ಚೆನ್ನಿಂಗ್ ಪಲ್ಕ ಬರೋದು ಬಾರಿ ಕೊರಡಿಯರ್ ಕಮ್ಯುನಿಕೇಶನ್ ಇಲ್ಲ ಏನಂಗ್ ಎಲ್ಲರ ಮೊಬೈಲ್ ರೂಲ್ ಗೈಕರು ಅಪ್ಪ ಆ ಸಂದರ್ಭದಲ್ಲಿ ನಾವು ಅವ್ರ ಸಜೆಷನ್ ಕೊಡ್ಕ್ರೆ ಅಂದ್ರೆ ಚಂದಂಟ ಹೆಂಗ್ ನಿಂಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪ ನಂಡುಮ್ಮ ಹಿರಿಯ ವರ್ಷದ ಗ್ಯಾಪ್ ಈ ಹಿರಿಯ ವರ್ಷ ಮುಂದೆ ನಂಗಲ್ಲ ಉಮ್ಮ ಮಾರೆಂಗನ ಬಲ್ತಿರಾರು ಆ ಕಷ್ಟದ ಬಿಸಿ ಎತ್ತಿ ನಿಂಗ ಮಕ್ಕಳಿಗೆ ಪಲ್ಕ ಬರ್ರು ಸೊ ಮಕ್ಕ ಆಲ್ರೆಡಿ ಚರ್ಚೆ ಐತೆ ಅಂದ್ರೆ ನಿಂಗೆ ಅಬ್ಸರ್ವೇಷನ್ ಮಕ್ಕ ಪಡಿಕಿರಾರು ಸೊ ಅದು ನಿಂಗ ಮಕ್ಕಗೆ ತರಿಬಾಟ್ರು ಅಬ್ಸರ್ವೇಷನ್ ಮಕ್ಕ ಪಡಿಕೊಂಪಲ್ಲ ಸೊ ಏಜ್ ಗ್ಯಾಪ್ ಜನರೇಷನ್ ವೈಸ್ ಚೇಂಜ್ ಅಂಡ್ ಇಪ್ಪ ಬುದ್ಧ ನಮ್ದು ಪೇರೆ ಬಂದ್ರು ಅಲ್ಪ ಕಿಟ್ಸುಲ ಜಂಜಿ ಕಿಟ್ಸುಲ ಇನ್ನಿತ மெசேஜ் அது வீடு வரும், அது ஆட்டோமேட்டிக் எல்லாம் தங்கிப்பா. சோ மக்களோட பிரெயின் ஒர்க் ஆகுது ஒன்று அவகாசம் கொடுத்தீங்க. சோ அது ஒரே அட்வான்டேஜ் இருக்கும், அது டிஸ்அட்வான்டேஜ் குறை இருக்கும்.
3: ശ്രോത്രങ്ങളെ, ഇത്തരത്തോൽ മേൽത്തനെ ബാരി എൽത്തുകാർ കലാവിധമാരു കൂട്ട ദേരലക്കട്ടെ ഉള്ളാല താലൂക്കു ഇതര തരഫുലു നടന്നു മക്കളെ പഠിപ്പുലു ഉമ്മ അബ്ബരെ ജവാബ്ദാരി ഈ ഒരു ചർച്ചാഗോഷ്ഠി കാര്യക്രമ പ്രസാരയിത്. ഈ ചർച്ചാഗോഷ്ഠിയിലും ഭാഗവഹിച്ചങ്ങ് കനീസ ഫാത്തിമ, ഷമീമ കുത്ത, റൈഹാന വി കെ സച്ചേരിപ്പേട്ടെ, റഹ്മത്ത് മൻസൂർ, ഒമേര ബാനു, സംഷുദ്ദീൻ മടിക്കേരി, അബ്ദുൾ റഹ്മാൻ കുത്തത്തൂറു, അബ്ദുൾ റസാ കനന്താടി, എ കെ കുക്കില, ഹുസൈൻ കാട്ടിപ്പള്ള. ഇത് ഇണ്ടത്ത് മൈക്കാൽ പലക കാര്യക്രമ കേട്ടോണ്ടിക്കൊരു ഇത് റേഡിയോ സാറും ഗുൺ 07.8 FM. രംഗ് രംഗ് ജീവനാൽ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
1: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
0: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳೋ ಅನಿ ಉಮಾಳ
1: ಬರೀ ಸಾಂಜ ಮೊಗಚನ ತುಮಕಾ ಸಮಯಿಸ್ತಂಗ ಮಕ್ತಾ ತಾಳೋ ಉಮಾಳೋ ಕಾರ್ಯಕ್ರಮ ಆಚಾ ಶೀದ ಪ್ರಸಾರಕ್ ಮೊಗಾಸೋ ಸ್ವಾಗತ್ ಆಶೇತಾ ಐಚಾ ತಾಳೋ ಉಮಾಳೋ ಕಾರ್ಯಕ್ರಮ ಅಂತ ಬಹುಮನೆಸ್ತ್ ರಿಚರ್ಡ್ ಸಿಕ್ವೇರಾ ವಲೆನ್ಶಿಯಾ

0: 90.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ഹലോ ഹായ് നമസ്കാര കേൾത്തി റോദ് റേഡിയോ സാരംഗ് 107.8 FM ഇവത്തിന് ഹലോ വെള്ളനോക്ക് നേരപ്രസാര കാര്യക്രമക്ക് എല്ലാവർക്കും സ്വാഗത. സർക്കാരി വെള്ളനോക്ക് ആസ്പത്രെ ഹാഗൂ റേഡിയോ ಸಾರಂಗ್ ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಇವತ್ತಿನ ಈ ದಿನದ ಕಾರ್ಯಕ್ರಮ ಇದು 163ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಅಲ್ಸರ್ ಅನ್ನುವಂತ ಒಂದು ಶಬ್ದವನ್ನ, ಈ ತೊಂದರೆಯನ್ನ ಕೇಳದೇ ಇರುವವರು ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಅಥವಾ ಒಂದಿಷ್ಟು ಜನರಿಗೆ ಇದರ ತೊಂದರೆ ಕೂಡ ಆಗಿರಬಹುದು, ಅಥವಾ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಾವ ಹೆಸರನ್ನು ಕೇಳಿರಬಹುದು. ಆದ್ರೆ ಅಲ್ಸರ್ನಲ್ಲೂ ಕೂಡ ಅನೇಕ ವಿಧಗಳಿದೆ. ಅದನ್ನ ತಡೆಗಟ್ಟುವುದು ಹೇಗೆ, ಅದರ ಲಕ್ಷಣಗಳು ಹೇಗೆ, ಇವೆಲ್ಲವನ್ನು ಕೂಡ ಇವತ್ತು ಮಾತಾಡಬೇಕಾಗಿದೆ. ನಮ್ಮ ಜೊತೆ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಮೇಧಾ ಉರ್ವಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ತಜ್ಞರಾಗಿ ಶಸ್ತ್ರಚಿಕಿತ್ಸಾ ವಿಭಾಗ ಜಿಲ್ಲಾ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಕೆಎಂಸಿ ಹಾಸ್ಪಿಟಲ್ನಲ್ಲೂ ಕೂಡ ಇವರು ಲಭ್ಯರಿದ್ದಾರೆ. ಸುಮಾರು 6-7 ವರ್ಷಗಳ ಅವರೊಂದು ವೈದ್ಯಕೀಯ ವೃತ್ತಿಯ ಅನುಭವ ಇದೆ. ಇದಕ್ಕಿಂತ ಮುಂಚೆ ಕೂಡ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಹರ್ನಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೂಡ ಇವರು ಕೊಟ್ಟಿದ್ರು. ಇವರು ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಅಲ್ಸರ್ ಬಗ್ಗೆ ಇವರು ಮಾತಾಡ್ತಾರೆ. ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಡಾಕ್ಟರ್ ನಮಸ್ಕಾರ. ಎಸ್ ಡಾಕ್ಟರ್, ಹೇಗಿದ್ದೀರಾ? ಎಸ್ ಡಾಕ್ಟರ್, ಇವತ್ತು ನೀವು ಅಲ್ಸರ್ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಅಲ್ಸರ್ ಅನ್ನುವಂಥದ್ದನ್ನು ಹೆಚ್ಚಿನವರು ಕೇಳಿರ್ತಾರೆ, ಕೇಳದಿರುವವರು ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಮೊದಲಿಗೆ ಅಲ್ಸರ್ ಅಂದ್ರೆ ಏನು ಅಂತ ನೀವು ಹೇಳ್ತೀರಿ?
1: ಅಲ್ಸರ್ ಅಂದ್ರೆ ಕಾಮನ್ ಭಾಷೆಯಲ್ಲಿ ಹೇಳುದಿದ್ರೆ ಅದಕ್ಕೆ ಗಾಯ ಅಂತ ಹೇಳ್ಬೋದು. ಗಾಯ ಅಂದ್ರೆ ನಮ್ ತಲೆಗೆ ಬರುದೇನು, ಕೈಯಲ್ಲಿರೋ ಗಾಯ, ಕಾಲಲ್ಲಿರೋ ಗಾಯ, ಬಿದ್ರೆ ಆಗುವಂತದ್ದು ಗಾಯ. ಅದು ಕರೆಕ್ಟ್ ಆಗೇ ಇದೆ. ಅಂದ್ರೆ ಅಲ್ಸರ್ ಅಂದ್ರೆ ಗಾಯ, ಅದು ಹೊಟ್ಟೆ ಒಳಗಡೆನೂ ಆಗಿರ್ಬೋದು, ಕೈಯಲ್ಲಿ ಆಗಿರ್ಬೋದು, ಕಾಲಲ್ಲಿ ಆಗಿರ್ಬೋದು, ಬಾಯೊಳಗಡೆ ಆಗಿರ್ಬೋದು, ಎಲ್ಲಿಯೂ ಆಗಿರ್ಬೋದು. ಗಾಯ ಅಂದ್ರೆ ಅಲ್ಸರ್.
0: ಗಾಯ ಅಂದ್ರೆ ಅಲ್ಸರ್. ಅಲ್ಸರ್ ನಲ್ಲೂ ಕೂಡ ವಿವಿಧ ಪ್ರಕಾರಗಳಿದೆ ಅಂತ ನೀವು ಹೇಳಿದ್ರೆ, ಹೆಚ್ಚಾಗಿ ಸಾಮಾನ್ಯವಾಗಿ ಕಾಣುವಂತ ಅಲ್ಸರ್ಗಳು ಯಾವ್ದೆಲ್ಲ ಅಂತ?
1: ಅಲ್ಸರ್ ಅಂದ್ರೆ ನಮ್ಗೆ ಫಸ್ಟ್ಗೆ ತಲೆಗೆ ಬರೋದು ಹೊಟ್ಟೆ ಒಳಗಡೆ ಆಗುವಂತ ಅಲ್ಸರ್. ಹೊಟ್ಟೆ ಒಳಗಡೆ ಆಗುವ ಅಂತ ಅಲ್ಸರ್ಗೆ ಅಸಿಡಿಟಿಯಿಂದ ಆಗುವ ಅಲ್ಸರ್ ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೇವೆ. ಅದು ಒಂದು ವಿಧದ ಅಲ್ಸರ್. ಇನ್ನೊಂದು ಬಾಯಲ್ಲಿ ಕಾಣ್ಕೊಳ್ಳುವಂತ ಅಲ್ಸರ್, ಮೌತ್ ಅಲ್ಸರ್ ಅಂತ ಹೇಳ್ತೇವೆ ಅದಕ್ಕೆ. ಉಳಿದಿದ್ದು ಹೊರಗಡೆ ಕೈ ಕಾಲುಗಳಲ್ಲಿ ಕಾಣ್ಕೊಳ್ಳುವಂತ ಅಲ್ಸರ್. ಅದಕ್ಕೆ ನಾವು ಕನ್ನಡದಲ್ಲಿ ಸಾಮಾನ್ಯ ಭಾಷೆಯಲ್ಲಿ ನಾವು ಅದಕ್ಕೆ ಗಾಯ ಅಂತ ಹೇಳ್ತೇವೆ. ಈ ತರದ ವಿಧಗಳಿವೆ.
0: ಸೊ ಜನರಿಗೆ ಹೆಚ್ಚಾಗಿ ಹೊಟ್ಟೆಳೆ ಆಗುವಂತ ಅಲ್ಸರ್, ಹಾಗೆ ಬಾಯಲ್ಲಿ ಆಗುವಂತ ಅಲ್ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಬೇರೆ ಅಲ್ಸರ್ ಗಳ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ ಅಂತ. ಎಸ್, ಈ ಅಲ್ಸರ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ಅಂತ?
1: ಫಸ್ಟ್ ಗೆ ನಾವು ಹೊಟ್ಟೆ ಒಳಗಡೆ ಇದ್ದು ಅಲ್ಸರ್ ಬಗ್ಗೆ ಮಾತಾಡೋದಿದ್ರೆ, ಅವರಿಗೆ ಒಂದ ಅದು ಜೆನೆಟಿಕಲಿ ಬಂದಿರ್ತದೆ, ಅಂದ್ರೆ ಅವ್ರ ತಂದೆ ತಾಯಿಗೆ ಇರ್ತದೆ, ಅದು ಅವರಿಗೆ ಬರ್ತದೆ, ಅದೊಂದು ಕಾರಣ. ಇನ್ನೊಂದು, ಬಹಳ ಹೊರಗಡೆ ಫುಡ್ ತಿಂದ್ರೆ ಅದರಲ್ಲಿ ಏನಂತ ಪ್ರಿಸರ್ವೇಟಿವ್ಸ್ ಇರ್ತದೆ, ಅಡಿಟಿವ್ಸ್ ಇರ್ತದೆ, ಇದರಿಂದಾಗಿ ಅದು ಹೊಟ್ಟೆ ಒಳಗಡೆ ಅದು ನಾರ್ಮಲ್ ಪದಾರ್ಥ ಅಲ್ಲ, ಅದು ಎಕ್ಸ್ಟ್ರಾ ಆಡ್ ಮಾಡಿರುವಂತದ್ದು. ನಾವು ಮನೇಲಿ ಮಾಡಿದ್ರೆ ಅಂತದೆಲ್ಲ ಇರುವುದಿಲ್ಲ ಅದರಲ್ಲಿ. ಸೊ ಅದಕ್ಕೆ ಅದು ಒಳಗಡೆ ಹೊಟ್ಟೆ ಒಳಗಡೆ ಹೋಗಿ ಇರಿಟೇಟ್ ಮಾಡ್ತದೆ. ಇರಿಟೇಟ್ ಅಂದ್ರೆ ಅದು ಸಾಮಾನ್ಯವಾಗಿ ನಮ್ಮ ಊಟದಲ್ಲಿ ಇರುವುದಿಲ್ಲ, ಅದು ಎಕ್ಸ್ಟ್ರಾ ಸಾಮಾನ ಅದರಲ್ಲಿ ಇರುವಂತದ್ದು. ಆದ ಕಾರಣ ಅದು ಹೊಟ್ಟೆ ಒಳಗಡೆ ಹೋಗಿ ಚಿಕ್ಕ ಗಾಯ ತರ ಮಾಡ್ತದೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ಕೆಲವರು ಗಂಟು ನೋವು, ಬೆನ್ನೋವು ಅಂತ ನೋವಿನ ಮಾತ್ರ ತಗೊಳ್ತಾ ಇರ್ತಾರೆ. ನೋವಿನ ಮಾತ್ರ ಅದು ಹೇಗಂದ್ರೆ, ಅದು ಹೊಟ್ಟೆ ಒಳಗಡೆ ಹೋದ್ರೆ ಅದಲ್ಲಿ ಅಂದ್ರೆ ಕರಗೋ ಅಷ್ಟು ಟೈಮ್ ಅದಲ್ಲಿ ಒಂದು ಜಾಗದಲ್ಲಿ ಒಂದು ಚಿಕ್ಕ ಅಲ್ಸರ್ ಅಂದ್ರೆ ಗುಂಡಿ ತರ ಮಾಡ್ತದೆ. ಅದು ಇದು ಇನ್ನೊಂದು ಕಾರಣ. ಅಂದ್ರೆ ವಿದೌಟ್ ಪ್ರಿಸ್ಕ್ರಿಪ್ಷನ್, ಹೀಗೆ ಫಾರ್ಮಸಿಗೆ ಹೋಗಿ ನೋವಿನ ಮಾತ್ರ ತಗೊಂಡು ಹೋಗಿ ತಗೊಂಡ್ ಬಂದು ಅಂದ್ರೆ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ರೆ ಆ ಟ್ಯಾಬ್ಲೆಟ್ ಹೊಟ್ಟೆ ಒಳಗಡೆ ಗಾಯಗಳನ್ನು ಮಾಡ್ತದೆ. ಅದು ಇನ್ನೊಂದು ಕಾರಣ. ಮತ್ತೆ ಉಳಿದ ಕಾರಣ ಅಂದ್ರೆ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕುಡಿಯುವಂತದ್ದು, ಇದೆಲ್ಲ ಕೂಡ
0: ಸಾಮಾನ್ಯವಾಗಿ ಬಾಯಲ್ಲಿ ಆಗುತ್ತೆ. ಅದಕ್ಕೆ ಕಾರಣಗಳೇನು?
1: ಬಾಯಲ್ಲಿ ಆಗೋ ಅಲ್ಸರ್ಗೆ ಬಹಳ ಕಾರಣ ಇದೆ. ಬಾಯಲ್ಲಿ ಆಗೋ ಅಲ್ಸರ್ಗೆ ಮೇನ್ ಕಾರಣ, ಒಂದ ತಿನ್ನುವಾಗ ತುಟಿ ಕಚ್ಕೊಂಡಿರ್ತಾರೆ ಅಥವಾ ನಾಲ್ಗೆ ಕಚ್ಕೊಂಡಿರ್ತಾರೆ, ಅದು ವಾಸಿಯಾಗ್ಲಿಕ್ಕೆ ಟೈಮ್ ಬೇಕು, ಅದು ಅಲ್ಸರ್ ಆಗ್ತದೆ. ಅದೊಂದು. ಇನ್ನೊಂದು, ಬಹಳ ಸಮಯದಿಂದ ಬೀಡ ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದ ಬಾಯಿ ಅದು ಕೂಡ ಇರಿಟೆಂಟ್ ಅಂತ ಹೇಳ್ತೇವೆ. ಅದು ನಾರ್ಮಲ್ ಆಗಿ ನಮ್ಮ ಬಾಯಿಯೊಳಗಡೆ ಹೋಗುವಂತ ಸಾಮಾನ ಅಲ್ಲ. ನಾವು ಬೇಡದೇ ಇರುವಂತ ಇಂತಹ ಸಾಮಾನುಗಳನ್ನ ಬಾಯಿಗೆ ಹಾಕಿದ್ರೆ ಅದು ಅಲ್ಲಿ ಇರಿಟೇಟ್ ಮಾಡಿ ಅಲ್ಲಿ ಒಂದು ಗಾಯ ಮಾಡ್ತದೆ. ಉಳಿದಿದ್ದ ಕಾರಣ ಅಂದ್ರೆ ಎಕ್ಸ್ಟ್ರಾ ಖಾರ ಹಾಕಿ ತಿನ್ನುವಂತದ್ದು ಊಟಕ್ಕೆ.
0: ಕೆಲವರು ಹೀಟ್ ಅಂತ ಹೇಳ್ತಾರೆ, ಹೀಟ್
1: ಕರೆಕ್ಟ್, ಅದ ಎಕ್ಸ್ಟ್ರಾ ಖಾರ ಹಾಕಿ ತಿನ್ನೋದಕ್ಕೆ ಹೀಟ್ ಅಂತ
0: ಹೇಳ್ತಾರೆ. ಇದನ್ನು ಬಿಟ್ಟು ನೀವು ಆಗ್ತಾನೆ ಹೇಳಿದ್ರೆ ಕಾಲಲ್ಲಿ ಆಗುವಂತದ್ದು, ಮೈಯಲ್ಲಿ ಆಗುವಂತದ್ದು, ಇದಕ್ಕೆ ಹೇಗೆ ಅಂತ?
1: ಕಾಲಲ್ಲಿ ಕೈಯಲ್ಲಿ ಆಗುದಕ್ಕೆ ಬಹಳ ಕಾರಣ ಇರ್ತದೆ. ಮೇನ್ಲಿ ಕೈಗಿಂತಲೂ ಕಾಲಲ್ಲಿ ಜಾಸ್ತಿ ಕಾಣುವಂತದ್ದು ಅಲ್ಸರ್. ಇದು ಒಂದು ಪ್ರಮುಖ ಕಾರಣ ಏನಂದ್ರೆ ಡಯಾಬಿಟಿಸ್. ಡಯಾಬಿಟಿಸ್ ಅವರಿಗೆ ಕಾಲಲ್ಲಿ ಸ್ಪರ್ಶ ಕಡಿಮೆ ಇರ್ತದೆ, ಆದ ಕಾರಣ ಅವ್ರಿಗೆ ಏನಾದ್ರೂ ಮುಳ್ಳು ಚುಚ್ಚಿದ್ರೆ ಅಥವಾ ಏನಾದ್ರೂ ಕೆರಿಯುವಾಗ ಏನಾದ್ರು ಚಿಕ್ಕ ಗಾಯ ಆದ್ರೆ ಅದು ಅವರಿಗೆ ಗೊತ್ತಾಗುದಿಲ್ಲ, ಅವರಿಗೆ ನೋವಾಗುದಿಲ್ಲ, ಅವ್ರ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಅದು ನೋಡದೆ ನೋಡದೆ ನೋಡದೆ ಒಂದ್ ವಾರ ಆಗೋಷ್ಟೊತ್ತಿಗೆ ಬಹಳ ದೊಡ್ಡದಾಗಿರ್ತದೆ. ಅದು ಡಯಾಬಿಟಿಸ್ ಒಂದು ಪ್ರಮುಖ ಕಾರಣ. ಅದಲ್ಲದೆ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೇವೆ, ಕಾಲಲ್ಲಿ ನರ ದೊಡ್ಡದಾಗುವಂತದ್ದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಒಂದು 5 ವರ್ಷ 10 ವರ್ಷ ಬಿಟ್ರೆ ಕಾಲಲ್ಲಿ ಅಲ್ಸರ್ ಕಾಣ್ಕೊಳ್ತದೆ.
0: ಓಕೆ ಓಕೆ ಓಕೆ, ಇವಿಷ್ಟು ಪ್ರಮುಖವಾದಂತಹ ಕಾರಣಗಳು ಅಂತ ನಾವು ಹೇಳ್ಬಹುದು. ಎಸ್, ಇದನ್ನ ಪತ್ತೆ ಹಚ್ಚುವ ವಿಧಾನ ಹೇಳಿ ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಡಾಕ್ಟರ್, ಹೊಟ್ಟೆಯೊಳಗೆ ಹೊರಗೆ ಆದ್ರೆ ಗಾಯ ಆದ್ರೆ ಗೊತ್ತಾಗುತ್ತೆ, ಹೊಟ್ಟೆ ಒಳಗೆ ಈ ಅಲ್ಸರ್ ನ ಪ್ರಾಬ್ಲಮ್ ಇದೆ ಅಂತ ಹೇಗೆ ಗೊತ್ತಾಗೋದು?
1: ಹೊಟ್ಟೆ ಒಳಗಡೆ ಅಂದ್ರೆ ಫಸ್ಟ್ ಉರಿ ಉರಿ ಬರುತ್ತೆ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದ್ಮೇಲೆ ಹೊಟ್ಟೆಯಲ್ಲಿ ಉರಿ ಬರುವಂತದ್ದು ಅಥವಾ ಹುಳಿ ತೆಗ್ ಬರುವಂತದ್ದು. ಹೊಟ್ಟೆ ನಾರ್ಮಲ್ ಆಗಿ ಇಲ್ಲ ಅಂತ ಅವ್ರಿಗೆ ಅನಿಸ್ತದೆ, ಒಬ್ಬೊಬ್ಬರಿಗೆ ಒಂದೊಂದರ ಇರ್ತದೆ. ಕೆಲವರಿಗೆ ಹೊಟ್ಟೆಯಲ್ಲಿ ನಾವು ಉರುಳಿದಾಗೆ ಆಗ್ತದೆ, ಕೆಲವರಿಗೆ ತುಂಬಾ ತೇಗ್ ಬರ್ತದೆ, ಏನು ತಿಂದೇ ಇದ್ರೂ ತೇಗ್ ಬರ್ತಾ ಇರುತ್ತೆ, ತಿಂದ ಮೇಲೂ ತೇಗ್ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಹೊಟ್ಟೆಯಿಂದ ನೋವು ಬೆನ್ನಿಗೆ ಹೋಗುತ್ತೆ, ಈ ತರ ವಿವಿಧ ರೀತಿ ಅದು ಕಾಣಿಸ್ಕೊಳ್ಳುತ್ತೆ.
0: ಓಕೆ ಓಕೆ ಓಕೆ, ಎಲ್ಲ ಕಾರಣಗಳು ಅಲ್ಸರ್ನ ಅಲ್ಸರ್ ಆಗಿರಬಹುದು ಅಂತ ಅಲ್ವಾ? ಸೊ ಇದನ್ನ ಪತ್ತೆ ಹಚ್ಚುವಂತ ವಿಧಾನ ಮೊದಲು ಅದೇ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದು ಹೌದು, ಹೇಗೆ ಇದನ್ನ
1: ನಿರ್ಲಕ್ಷ್ಯ ಮಾಡಬಾರ್ದು. ಮೊದಲು ಫಸ್ಟ್ ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು, ಯಾಕಂದ್ರೆ ಅದು ಬಿಟ್ರೆ ಅದು ಹಾಗೆ ಬಿಟ್ರೆ ನೋಡುವ ನೋಡುವ ಏನಾಗಲ್ಲ, ಏನು ಅಷ್ಟೇನು ತೊಂದರೆ ಇಲ್ಲ ಅಂತ ಬಿಟ್ರೆ, ತೊಂದರೆ ಜಾಸ್ತಿ ಆದ್ಮೇಲೆ ಅದನ್ನ ಸರಿ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು. ನೀವು ಅದನ್ನ 1 ವರ್ಷ ಮುಂದೆ ದೂಡಿ ಮತ್ತೆ ಟ್ರೀಟ್ಮೆಂಟ್ ಗೆ ಬಂದ್ರೆ ಅದು ಸರಿಯಾಗ್ಲಿಕ್ಕೇನೆ 1 ವರ್ಷ ಬೇಕು ಪುನಃ. ಇಮಿಡಿಯೇಟ್ ಒಂದೆರಡು ದಿನದಲ್ಲಿ ಮಾತ್ರ ಕೊಟ್ಟು ಸರಿಯಾಗುವಂತದ್ದಲ್ಲ ಅದು. ಮತ್ತೆ ಅದಕ್ಕೆ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನಿಮ್ಗೆ ಸರಿ ಆಗ್ತದೆ.
0: ಈ ತೊಂದರೆಗಳು ಕೇವಲ ಮೆಡಿಸಿನ್ ಇಂದ ಮಾತ್ರ ಗುಣ ಆಗುತ್ತಾ ಅಥವಾ ಇದಕ್ಕೆ ಸರ್ಜರಿ ಅಗತ್ಯ ಇರುತ್ತಾ, ಹೇಗೆ ಉಲ್ಬಣ ಆದ್ರೆ?
1: ಎಷ್ಟು ಬೇಗ ಬರ್ತೀರೋ ಅಷ್ಟು ಸರ್ಜರಿ ಇಲ್ಲದೆ ಮ್ಯಾನೇಜ್ ಮಾಡಬಹುದು. ಅದು ಅಲ್ಸರ್ ಅಂದ್ರೆ ಹೊಟ್ಟೆ ಒಳಗಡೆ ಅಲ್ಸರ್ ಆದ್ರೆ ಲಾಸ್ಟ್ ಸ್ಟೇಜ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಊಟ ಮಾಡಿದ್ದು ಮುಂದಕ್ಕೆ ಹೋಗುದು ನಿಂತು ಹೋಗ್ತದೆ, ಅಂದ್ರೆ ಊಟ ಮಾಡಿದ್ದೆಲ್ಲ ವಾಂತಿ ಆಗುತ್ತೆ, ಮುಂದೆ ಹೋಗೋದೇ ಇಲ್ಲ. ಅಂದ್ರೆ ಊಟ ಮಾಡಿದ್ದು ಜೀರ್ಣ ಆಗಿ ಮೋಷನ್ ಆಗಿ ಹೊರಗಡೆ ಬರ್ಬೇಕಲ್ವಾ, ಊಟ ಮಾಡಿದ್ದೆಲ್ಲದು ವಾಂತಿ ಆದ್ರೆ ಇನ್ನು ಹೇಗೆ ಅಂದ್ರೆ ಮೈಗೆ ಶಕ್ತಿ ಹೇಗೆ ಬರಬೇಕು? ಸೊ ಅದು ಆತರ ಬ್ಲಾಕ್ ಆಗೋಕ್ಕಿಂತ ಮುಂಚೆನೆ ಬಂದ್ರೆ ಆಪರೇಷನ್ ಇಲ್ಲದೆ ಸರಿ ಮಾಡಬಹುದು, ಆದ್ರೆ ಅದು ಆ ಸ್ಟೇಜ್ ಗೆ ಹೋದ್ಮೇಲೆ ಆಪರೇಷನ್ ಅಲ್ಲದೆ ಬೇರೆ ದಾರಿ ಇಲ್ಲ.
0: ದಾರಿ ಇಲ್ಲ ಅಂತ ನೀವು ಆಗ್ತಾನೆ ಹೇಳಿದ್ರಿ. ಒಂದಿಷ್ಟು ಜನರಲ್ಲಿ ಇರುವಂತ ಕೆಟ್ಟ ಚಟಗಳು ಅಂತ ಹೇಳ್ಬಹುದು, ಅದು ಮದ್ಯವ್ಯಸನ ಆಗಿರ್ಬಹುದು, ಸ್ಮೋಕ್ ಆಗಿರ್ಬಹುದು, ಅದು ಗುಟ್ಕಾ ಪಾನ್ ಪರಕ್ ಇಂಥದ್ದೆಲ್ಲ, ಇದು ಕೂಡ ಅಲ್ಸರ್ಗೆ ದಾರಿ ಮಾಡಿಕೊಡುತ್ತೆ ಹೇಗೆ?
1: ಹೌದು, ಫಸ್ಟ್ ಗೆ ಅದೇನಾಗುತ್ತೆ ಅಂದ್ರೆ ಬರೇ ಅಸಿಡಿಟಿ ಅಂತ ಹೇಳ್ತಾರೆ,
0: ಗ್ಯಾಸ್ಟ್ರೈಟಿಸ್
1: ಫಸ್ಟ್ ಗೆ ಬರೇ ಅಷ್ಟೇ ಇರುತ್ತೆ, ಅದು ಜಾಸ್ತಿ ತೊಂದರೆ ಕೊಡುದಿಲ್ಲ. ಆದ್ರೆ ಅದು ಯಾವಾಗ ಗ್ಯಾಸ್ಟ್ರೈಟಿಸ್ ಅಲ್ಸರ್ ಆಗ್ತದೋ ಆವಾಗ ಮತ್ತೆ ಅದು ತೊಂದರೆ ಜಾಸ್ತಿನೇ ಆಗ್ತಾ ಹೋಗ್ತದೆ.
0: ಕೇಳಿದರೆ ಇವತ್ತು ನಾವು ಅಲ್ಸರ್ ನ ಬಗ್ಗೆ ಮಾತಾಡ್ತಿದ್ದೇವೆ, ತಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ತಮ್ಮಲ್ಲಿ ಅಂತ ಈ ವಿಷಯದ ಬಗ್ಗೆ ಏನಾದರೂ ಗೊಂದಲಗಳಿದ್ರೆ ಕಾಲ್ ಅನ್ನ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲ್ ಅನ್ನ ಮಾಡಿ ನಿಮ್ಮಲ್ಲಿರುವಂತ ಪ್ರಶ್ನೆಗಳನ್ನು ಕೂಡ ತಾವು ಕೇಳಿ ಅಂತ ಹೇಳ್ತಾ. ಇನ್ನು ಡಾಕ್ಟರ್, ಈ ಮುನ್ನೆಚ್ಚರಿಕೆ ಕ್ರಮಗಳು ಏನು, ನಾವು ಏನು ಮಾಡಬಹುದು ಅಲ್ಸರ್ ಅನ್ನ ತಡೆಗಟ್ಟುವಂತ ರೀತಿಯಲ್ಲಿ ಅಂತ?
1: ಮುನ್ನೆಚ್ಚರಿಕೆ ಅಂದ್ರೆ ಮೊದಲನೇದಾಗಿ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ನಿಮಗೆ ಯಾವಾಗ ತೊಂದರೆ ಕಾಣ್ಕೊಳ್ತದ ಫಸ್ಟ್ ಗೆ ಬಂದು ಚೆಕಪ್ ಮಾಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್, ನೀವು ಲೇಟ್ ಮಾಡಬೇಡಿ. ಅದು ಒಂದು. ಇನ್ನೊಂದು ಕೆಟ್ಟ ಚಟಗಳು, ಸ್ಮೋಕಿಂಗ್ ಆಗಿರ್ಬೋದು, ಪಾನ್ ಪರಾಗ್ ಆಗಿರ್ಬೋದು, ಅಥವಾ ಕುಡಿಯುವಂತ ಅಭ್ಯಾಸ ಆಗಿರ್ಬೋದು, ಇದನ್ನ ಆದಷ್ಟು ಬೇಗ ನಿಲ್ಲಿಸೋದು ಒಳ್ಳೇದು.
0: ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ಯಾರು?
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಮಾತಾಡಿ ಮಾತಾಡಿ. ಓಕೆ ಓಕೆ ಓಕೆ ಓಕೆ ಓಕೆ, ಹೇಳಿ ಹೇಳಿ ಹೇಳಿ ಹೇಳಿ.
3: ನಮಸ್ತೆ. ಅಲ್ಸರ್ ಅಂತ ಇದೆ ಅಲ್ವಾ, ಅಲ್ಸರ್ ಅಂದ್ರೆ ಏನಂತ? ಮತ್ತೆ ಬರುವಂತಹ ಕಾಯಿಲೆಯ ಅಥವಾ ಏನು ಇದು ಹುಷಾರ ಸಹಿತಕ್ಕಂತೂ ಕಾಯಿಲೆ ಅಂತ. ಇನ್ನೊಂದು ಏನಂದ್ರೆ ಅಶ್ವರಿರುವ ರೋಗಿಷ್ಠರು ಮೃದುವಾದ ಆಹಾರವನ್ನು ಸೇವಿಸಬೇಕಂತ ಹೇಳ್ತಾರೆ. ಇದು ಸರಿಯ ಗಟ್ಟಿ ಆಹಾರ ಸೇವಿಸಲಿಕ್ಕೆ ನಾನು ಈಗ ರೇಡಿಯೋದಲ್ಲೇ ಅಲ್ಲ ಇದರಲ್ಲೇ
0: ಕೇಳಿ. ಸರಿ ಸರಿ ಸರಿ ಸರಿ ಸರಿ ಸರ್ ಥ್ಯಾಂಕ್ ಯು. ಎಸ್ ಹೇಳಿ ಡಾಕ್ಟರ್. ಇದು ಮೃದುವಾದಂತಹ ಆಹಾರವನ್ನು ತಿನ್ಬೇಕಲ್ಲ ಸರ್ ಇದ್ದವರು ಅಂತ ಅವ್ರು ಹೇಳ್ತಿರೋದು ಇದು ಹೌದಾ ಅಂತ ಕೇಳ್ತಾರೆ.
1: ಮೃದುವಾದಕ್ಕಿಂತಲೂ ನಾವು ಖಾರ ಹಾಕಬಾರ್ದು, ಜಾಸ್ತಿ ಉಪ್ಪು ಹುಳಿ ಹಾಕಬಾರ್ದು. ಒಮ್ಮೆ ಅಲ್ಸರ್ ಆದ ಮೇಲೆ ಅದು ಗಾಯ ತರ, ನಿಮ್ದ ಕೈಯಲ್ಲಿರೋ ಗಾಯಕ್ಕೆ ನೀವು ಉಪ್ಪು ಹುಳಿ ಹಾಕಿದ್ರೆ ಅದು ಹೇಗೆ ನಿಮ್ಗೆ ಅನಿಸ್ತದೆ? ತುಂಬಾ ಯಾವಾಗ ಒಮ್ಮೆ ತೊಳೆದು ಬಿಡುವ ಅಂತ ಅನ್ಸೋದಿಲ್ಲ, ಅದೇ ತರ ಉಪ್ಪು ಹುಳಿ ಖಾರ ಯಾವ್ದು ನಿಮ್ಗೆ ಗಾಯಕ್ಕೆ ನೋವು ಮಾಡ್ತದೆ ಅದನ್ನ ತಗೊಳ್ಬಾರ್ದು. ಸಾಫ್ಟ್ ಆಗಿರುವಂತದ್ದು ಅನ್ನ ಅಥವಾ ಅನ್ನ ಮೊಸರು ಹಾಲು ಈ ತರದ್ದು ತಗೊಂಡ್ರೆ ಗಾಯ ಬೇಗ ಗುಣ ಆಗ್ತದೆ.
0: ಮತ್ತೆ ಅವರು ಕೇಳಿರುವಂತದ್ದು ಕೇವಲ ಕರುಣೆಯಲ್ಲಿ ಮಾತ್ರ ಆಗೋದ ಇದು ಅಂತ ಅವ್ರು ಕೇಳ್ತಿದ್ದಾರೆ. ಉತ್ತರವನ್ನು ಕೊಟ್ರಿ ಮತ್ತೊಮ್ಮೆಗೋಸ್ಕರ ಹೇಳೋದು.
1: ಇದು ಹೊಟ್ಟೆಯಲ್ಲಿ ಆಗ್ತದೆ, ತುಂಬಾ ಕಾಮನ್ ಆಗಿ ಅಂದ್ರೆ ಹೊಟ್ಟೆಯಲ್ಲಿ ಆಗ್ತದೆ. ಹೊಟ್ಟೆ ಅಲ್ಲದೆ ಸಣ್ಣ ಕರುಳು ದೊಡ್ಡ ಕರುಳಲ್ಲೂ ಕೂಡ ಅಲ್ಸರ್ ಆಗ್ತದೆ. ಆದ್ರೆ ಅದು ಅಂದ್ರೆ ಭಾರತದಲ್ಲಿ ತುಂಬಾ ಜನರಿಗೆ ಆಗುದಿಲ್ಲ, ಆದ ಕಾರಣ ನಾವು ಆ ವಿಷಯದ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡಬೇಕಾಗಿಲ್ಲ ಅಂತ.
0: ಹಾಗೆ ಕಾಲಿನಲ್ಲೂ ಆಗ್ತದೆ ಅಂತ ಡಾಕ್ಟರ್ ಹೇಳಿದ್ರು. ಎಸ್ ಎಸ್ ಎಸ್ ಅಮ್ಮನಿಯವರೆ ಥ್ಯಾಂಕ್ ಯು ಥ್ಯಾಂಕ್ ಯು. ಕೆಳಗರೆ ನೀವು ಕೂಡ ಕರೆಯನ್ನ ಮಾಡಬಹುದು, ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನ ಮಾಡಿ ನೀವು ಕೂಡ ಮಾತಾಡಿ. ಅಲ್ಸರ್ನ ಬಗ್ಗೆ ನಾವು ಮಾತಾಡ್ತಿದೀವಿ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಯಾವ ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ನಮ್ಮ ಆಹಾರ ಪದ್ಧತಿಗಳ ಬಗ್ಗೆ ನೀವು ಹೇಳಿದ್ರಿ, ಅಥವಾ ಬೇರೆ ಬೇರೆ ರೀತಿಯ ಚಟಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಬಿಟ್ಟು ಬೇರೆ ಏನಾದರೂ ತಡೆಗಟ್ಟುವಂತ ವಿಧಾನ ಇದೆಯಾ?
1: ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಟ್ಯಾಬ್ಲೆಟ್ಸ್ ತಗೊಳ್ಳುವಂತದ್ದು ಅದನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ತುಂಬಾ ಜನ ವಯಸ್ಸಾದವರಿಗೆ ಗಂಟು ನೋವು, ಮಂಡಿ ನೋವು, ಬೆನ್ನು ನೋವು ತೊಂದರೆ ಇರ್ತದೆ. ಅದ್ ನೋವು ಎಷ್ಟು ಜಾಸ್ತಿ ಇರ್ತದೆ ಅಂದ್ರೆ ಅವರಿಗೆ ಅದು ಟ್ಯಾಬ್ಲೆಟ್ ತಗೊಂಡು ಒಮ್ಮೆ ಅದು ಕಡಿಮೆ ಆದ್ರೆ ಸಾಕಂತ ಅನಿಸ್ತದೆ. ಆದ್ರೆ ಅದರ ಲಾಂಗ್ ಟರ್ಮ್ ಎಫೆಕ್ಟ್ ಅವರಿಗೆ ಗೊತ್ತಾಗುದಿಲ್ಲ. ಕಾಲ್ ನೋವು, ಕೈ ನೋವು ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ. ಕೆಲ್ಸಕ್ಕೆ ಹೋಗೋರು ಕೂಡ, ಹೆವಿ ವೆಯ್ಟ್ಸ್ ಎತ್ತುವವರು ಕೂಡ ಬೆನ್ನೋವು ಬರ್ತದೆ, ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತಾರೆ. ಅದು ಆತರ ಮಾಡಿದ್ರೆ ಅದು ಒಂದಲ್ಲ ಒಂದಿನ ಅದು ಗಾಯ ಒಡೆದು ಹೋಗಿ ಹೊಟ್ಟೆ ತೂತಾಗಿ ಬಿಡ್ತದೆ. ಅದು ತೂತಾದ್ರೆ ಮತ್ತೆ ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕಾಗ್ತದೆ. ಅಷ್ಟು ರಿಸ್ಕ್ ತಗೊಂಡು ನೋವಿದ್ದು ಟ್ಯಾಬ್ಲೆಟ್ ತಿನ್ಬೇಕಾ ಅಂತ ಅದು ನಿಮ್ಮ ಡಿಸಿಷನ್.
0: ಎಸ್ ನೋಡಿ, ಈ ಎಲ್ಲ ಪ್ರಮುಖವಾದಂತಹ ವಿಷಯಗಳು ನಾವು ಗಮನ ಹರಿಸಬೇಕಾಗಿದೆ. ಒಬ್ಬರು ಕಾಲ್ ಇದ್ದಾರೆ, ಮಾತಾಡಿಬಿಡುವ. ನಮಸ್ಕಾರ. ನಮಸ್ತೆ ಜೀವನ್ ಅವರು, ಮಾತಾಡಿ ಪ್ರಶ್ನೆ ಕೇಳಿ. ಅಲ್ಸರ್ನ ಲಕ್ಷಣಗಳು ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಗೆ ಅದು ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರ್ತದ ಅಂತ ಅವ್ರದ್ದು ಪ್ರಶ್ನೆ.
1: ಹೌದು ಹೌದು, ಚಿಕ್ಕ ಮಕ್ಕಳಲ್ಲಿ ಕೂಡ ಕಂಡು ಬರ್ತದೆ. ಆದ್ರೆ ಅದು ದೊಡ್ಡವರಲ್ಲಿ ಕಾಮನ್ ಆಗಿ ಕಂಡು ಬರುವಂತದ್ದು. ಚಿಕ್ಕ ಮಕ್ಕಳಲ್ಲಿ ಕಂಡು ಬಂದ್ರೆ ಅದಕ್ಕೆ ಇಮಿಡಿಯೇಟ್ ಟೆಸ್ಟಿಂಗ್ ಆಗ್ಬೇಕು. ಚಿಕ್ಕ ಮಕ್ಕಳಲ್ಲಿ ಗ್ಯಾಸ್ಟ್ರೈಟಿಸ್ ಆಗುದಂತಿಲ್ಲ, ಯಾಕಂದ್ರೆ ಅವರು ಖಾರ ಪದಾರ್ಥ ತಿನ್ನುವುದಿಲ್ಲ, ಅವ್ರು ಕುಡಿಯುವುದಿಲ್ಲ, ಸ್ಮೋಕ್ ಮಾಡುವುದಿಲ್ಲ. ಅವರಿಗೆ ಬಂದಿದೆ ಅಂದ್ರೆ ಅದೇನಾದ್ರೂ ಬೇರೆ ಕಾಯಿಲೆ ಇರಬಹುದು. ಅಲ್ಸರ್ ನಂತ ಲಕ್ಷಣಗಳು ಚಿಕ್ಕ ಮಕ್ಕಳಲ್ಲಿ ಬಂದ್ರೆ, ಈಗ ಹೊಟ್ಟೆ ನೋವು ಬರುವಂತದ್ದು, ಹೊಟ್ಟೆಯಿಂದ ಬೆನ್ನಿಗೆ ನೋವು ಹೋಗುವಂತದ್ದು, ಹುಳಿ ತೆಗೆ ಬರುವಂತದ್ದು, ಇದೆಲ್ಲ ಬಂದ್ರೆ ಬೇಗ ಚೆಕಪ್ ಮಾಡಬೇಕು. ಯಾಕಂದ್ರೆ ಅದು ಬೇರೆ ಏನಾದ್ರೂ ಕಾಯಿಲೆ ಇರಬಹುದು ಅಲ್ಸರ್ ನ ತರ ಬರ್ತಾ ಇರುವಂತದ್ದು.
0: ಇನ್ನು ಲಕ್ಷಣಗಳು ಆಗ್ತಾ ನೀವು ಹೇಳಿದ್ರಿ,
1: ಅಲ್ಸರ್ನ ಲಕ್ಷಣಗಳು ಏನಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ, ಮೇಲ್ನ ಹೊಕ್ಕಳಿಗಿಂತ ಮೇಲ್ಗಡೆ ಹೊಟ್ಟೆ ನೋವು ಬರುವಂತದ್ದು, ಹುಳಿ ತೆಗ್ ಬರುವಂತದ್ದು, ಹೊಟ್ಟೆ ಒಳಗೆ ನಾವು ಉರುಳಿದಾಗೆ ಆಗುವಂತದ್ದು, ಹೊಟ್ಟೆಯಿಂದ ಬೆನ್ನಿಗೆ ನೋವು ಹೋಗುವಂತದ್ದು, ಇದೆಲ್ಲ ಅಲ್ಸರ್ನ
0: ಲಕ್ಷಣಗಳಾಗಿರ್ತದೆ ಅಂತ. ಎಸ್ ಕೇಳುಗರೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ಅದಾದ ನಂತರ ಮತ್ತೆ ಒಂದಿಷ್ಟು ವಿಷಯಗಳನ್ನು ಅಲ್ಸರ್ನ ಬಗ್ಗೆ ಮಾತಾಡಬೇಕಾಗಿದೆ. ನೀವು ಕೂಡ ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ಅಲ್ಸರ್ನ ಬಗ್ಗಿನ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಖಂಡಿತವಾಗಿಯೂ ಅದನ್ನು ಕೇಳಿ ಅಂತ ಹೇಳ್ತಾ ಒಂದು ಸಣ್ಣ ವಿರಾಮ. ಇದು ರೇಡಿಯೋ ಸಾರಂಗ 107.8 FM.

0: ಎಸ್ ಕೇಳ್ತಿರೋದ್ ರೇಡಿಯೋ ಸಾರಂಗ್ 107.8 FM. ಹೆಲೋ ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅಲ್ಸರ್ಗಳು ವಿವಿಧ ಪ್ರಕಾರಗಳು ಹಾಗೂ ಪರಿಹಾರಗಳು, ಇದ್ರ ಬಗ್ಗೆ ಡಾಕ್ಟರ್ ಮೇಧಾ ಅವರು ಅಲ್ಲಿವರು ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನು ಮಾಡಬಹುದು. 6364204949 ಈ ಸಂಖ್ಯೆಗೆ ಕಾಲ್ ಅನ್ನು ಮಾಡಿ ನಿಮಗೂ ಕೂಡ ಅಲ್ಸರ್ ರಿಲೇಟೆಡ್ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಅದನ್ನು ಕೇಳಬಹುದು ಅಂತ ಹೇಳ್ತಾ. ಎಸ್ ಡಾಕ್ಟರ್, ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದ್ವಿ, ಇನ್ನು ಆಗ್ತಾ ನಾವು ಹೇಳಿದಾಗೆ ಅಲ್ಸರ್ ಅಂತ ಹೇಳಿದ್ರೆ ನಮಗೆ ಹೊಟ್ಟೆಯೊಳಗಿನ ಅಲ್ಸರ್, ಬಾಯಿ ಅಲ್ಸರ್ ಮಾತ್ರ ಪರಿಚಯ ಇತ್ತು. ಸೊ ಇವತ್ತು ನಿಮ್ಮಿಂದ ನಮಗೆ ಕಾಲಿನ ಅಲ್ಸರ್ಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಅಗತ್ಯವಾಗಿ ಬೇಕಾಗಿದೆ. ಆಗ್ತಾ ನೀವು ಹೇಳಿದ್ರೆ ಡಯಾಬಿಟಿಸ್ ಕಾರಣದಿಂದಾಗಿ ಅಲ್ಸರ್ಗಳು ಹೆಚ್ಚಾಗಿ ಬರುತ್ತೆ ಅಂತ, ಇದ್ರ ಬಗ್ಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಕೊಡೋದಾದ್ರೆ ಏನ್ ಹೇಳ್ತೀರಿ?
1: ಡಯಾಬಿಟಿಸ್ ಒಂದು 5-6 ವರ್ಷಕ್ಕಿಂತ ಜಾಸ್ತಿ ಇರುವಾಗ ಸ್ಲೋಲಿ ಕಾಲ್ನ ಸ್ಪರ್ಶ ಶಕ್ತಿ ಹೋಗುತ್ತೆ. ಕಾಲಲ್ಲಿ ಜುಮ್ ಬಂದಾಗೆ ಆಗುದು, ಕಾಲಲ್ಲಿ ಇರುವೆ ಹರಿದಾಗೆ ಆಗುದು, ಈ ತರ ಆಗ್ತಾ ಇರುತ್ತೆ. ಅದು ಅದನ್ನ ಇನ್ನೂ ಬಿಟ್ರೆ ಕಾಲಿದ್ದು ಸ್ಪರ್ಶ ಶಕ್ತಿಯೇ ಹೋಗ್ಬಿಡುತ್ತೆ. ಈ ತರ ಇರುವಾಗ ಅವರು ಒಂದ ಎಲ್ಲಾರು ನಡೆಯುವಾಗ ಒಂದು ಚಿಕ್ಕ ಗಾಯ ಆದ್ರೆ, ಅಥವಾ ಉಗುರು ಕಟ್ ಮಾಡುವಾಗ ಚಿಕ್ಕ ಗಾಯ ಆದ್ರೆ, ಈ ತರ ಗಾಯ ಆದ್ರೆ ಆ ಗಾಯಗಳು ಅವ್ರು ನೋಡೋದಿಲ್ಲ. ನೋಡದೇ ಇದ್ರೆ ಅದಕ್ಕೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗಿ ಅದು ದೊಡ್ಡದಾಗುತ್ತೆ. ಈ ತರ ದೊಡ್ಡದಾದ್ರೆ ಅದು ಅಂದ್ರೆ ಆ ಗಾಯ ದೊಡ್ಡದಾದ್ಮೇಲೆ ಅದಕ್ಕೆ ಅಲ್ಸರ್ ಅಂತ ಹೇಳ್ತಾರೆ.
0: ಹೆಚ್ಚಾಗಿ ಇದು ಡಯಾಬಿಟಿಸ್ ಇದ್ದವರಲ್ಲಿ ಕಂಡು ಬರ್ತದೆ ಅಂತ ನೀವು ಹೇಳಿ.
1: ಹೌದು, ಡಯಾಬಿಟಿಸ್ ಇದ್ದವರಲ್ಲಿ ಗಾಯ ಮಾಯೋಶಕ್ತಿ ಕೂಡ ಕಡಿಮೆ ಇರುತ್ತೆ. ಯಾಕಂದ್ರೆ ಅವರಿಗೆ ಅವರ ಮೈಯಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಆತರ ಇದ್ದವಾಗ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೇವೆ ಅದು ಗಾಯದಲ್ಲಿ ತುಂಬಾ ಜಾಸ್ತಿ ಬೆಳೆಯಕ್ಕೆ
0: ಶುರುವಾಗುತ್ತೆ ಅಂತ. ಓಕೆ, ಒಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ.
0: ಹೇಳಿ, ಯಾರು ನಿಮ್ಮ ಹೆಸರು?
2: ನಾನು ಕೊಡಗು ಜಿಲ್ಲೆ ಚೇರಂಬಾಣೆ ಅಂಚೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮಯ್ಯ ಅಂತ.
0: ಓಕೆ ಓಕೆ, ಹೇಳಿ ಹೇಳಿ ಹೇಳಿ.
2: ನನ್ನ ಅಮ್ಮಂಗೆ 28 ವರ್ಷಕ್ಕೆ ಮುಂಚೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿತ್ತು. ಒಂದ್ ವಾರ ಅಡ್ಮಿಂಟ್ ಆಗಿ 3 ಬಾಟ್ಲು ರಕ್ತ ಕೂಡ ಕೊಟ್ಟಿದ್ದಾರೆ. ಈಗ ಹೆಚ್ಚಾಗಿ ಟ್ಯಾಬ್ಲೆಟ್ ತಿಂತಾ ಇರ್ಬೇಕು, ಟ್ಯಾಬ್ಲೆಟ್ ತಗೊಳ್ಬೇಕು. ಒಂದೊಂದ್ಸಲ ಹೆಚ್ಚಾಗಿ ಏನಾದ್ರೂ ತಿಂಡಿ ಮಿಸ್ ಆದ್ರೆ ಏನಾದ್ರೂ ಜೋರಾಗುತ್ತೆ. ಅದಕ್ಕೆ ಮಾತ್ರೆ ಯೂಸ್ ಮಾಡಿಕೊಂಡೇ ಇರ್ಬೇಕಾ
0: ಸರ್?
1: ನೀವು ಹೇಳಿದ್ದು ಕರೆಕ್ಟ್ ಆಗೇ ಇದೆ.
0: ಕೊಡಗು ಜಿಲ್ಲೆಯಿಂದ. ಅಮ್ಮಂಗೆ
2: 80 ವರ್ಷ.
1: ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಏನ್ ಹೇಳ್ತೇವೆ, ಅದು ಅಲ್ಸರ್
2: ಆಪರೇಷನ್ ಏನ್ ಮಾಡಿಲ್ಲ.
0: ಓಕೆ ಓಕೆ, ಉತ್ತರ ಹೇಳ್ತಾರೆ ಕೇಳಿ ಇವ್ರೆ.
1: ಅದು ಅಲ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ಳದೆ ಅದು ಲೇಟ್ ಆಗಿ ಅಂದ್ರೆ ಟ್ರೀಟ್ಮೆಂಟ್ಗೆ ಬಂದ್ರೆ ಅದೇನಾಗುತ್ತೆ ಅಂದ್ರೆ ಅದು ಅಲ್ಸರ್ ಗಾಯದಿಂದ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಸರ್ ಅಂದ್ರೆ ಗಾಯ, ಹೊಟ್ಟೆ ಒಳಗಡೆ ಗಾಯ ಇದ್ರೆ ಏನಾಗ್ತದೆ, ಕೈಯಲ್ಲಿದ್ದಾಗೆ ಕೈಯಲ್ಲಿ ಗಾಯ ಆದ್ರೆ ಏನಾಗುತ್ತೆ, ಬ್ಲೀಡಿಂಗ್ ಆಗ್ತದೆ. ಹೊಟ್ಟೆ ಒಳಗಡೆ ಗಾಯ ಇದ್ರೂ ಅದೇ ತರ ಬ್ಲೀಡಿಂಗ್ ಆಗ್ತದೆ. ಅದು ಬ್ಲೀಡಿಂಗ್ ಆಗಿ ಆಗಿ ಹೊಟ್ಟೆ ಒಳಗಡೆ ಆದ್ರೆ ಕಾಣುದಿಲ್ಲ ನಮಗೆ, ಕೈಯಲ್ಲಿ ಕಾಲಲ್ಲಿ ಆದ್ರೆ ಕಾಣ್ತದೆ. ಅದು ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಆಗಿ ಆಗಿ ಆಗಿ ಮೈಯಲ್ಲಿ ರಕ್ತ ಕಡಿಮೆ ಆಗಿ ವೀಕ್ನೆಸ್ ಬಂದ ಮೇಲೆ ಹೆಚ್ಚಿನವರು ಬರುದು ನಮಗೆ.
2: ಹೌದು, ಅದು ಯಾಕ ಚೆಕ್ಅಪ್ ಮಾಡ್ಲಿಕ್ಕೆ ಹೋದ್ರೆ ಬಿಪಿ ಇದೆ, ಚೆಕ್ಅಪ್ ಮಾಡ್ಲಿಕ್ಕೆ ಹೋದ್ರೆ ರಕ್ತ ಇಲ್ಲ ಅಂತ ಹೇಳ್ತಾರಂತೆ, ನರಗಳೆಲ್ಲ ಮಿಸ್ಟೇಕ್ ಬಂದಿದೆ, ರಕ್ತ ಇಲ್ಲ ಅಂತ
0: ಹೇಳ್ತಾರಂತೆ.
2: ರಕ್ತ
0: ಮೆಡಿಸಿನ್ ಕಂಟಿನ್ಯೂ ಯಾವಾಗ್ಲೂ ಇರ್ಬೇಕಂತ ಅವ್ರು ಕೇಳ್ತಿದ್ದಾರೆ.
1: ಅದು ಮೆಡಿಸಿನ್ ಅದು ನಿಮಗೆ ಇನ್ನೊಂದು ಸತಿ ಅಲ್ಸರ್ ಬರದ ಹಾಗೆ ಇರುವಂತದ್ದು.
0: ಓಕೆ,
1: ಅದು ಅಲ್ಸರ್ ಏನ್ ಬ್ಲೀಡಿಂಗ್ ಆಗಿರ್ತದೆ ಅದಕ್ಕೆ ಎಂಡೋಸ್ಕೋಪಿ ಅಂತ ಏನಾದ್ರು ಮಾಡಿರ್ತಾರೆ. ಎಂಡೋಸ್ಕೋಪಿ ಅಂತ ಅಂದ್ರೆ ಬಾಯಿಯೊಳಗಡೆ ಲೈಟ್ ಹಾಕಿ ಹೊಟ್ಟೆ ಒಳಗಡೆ ನೋಡುವಂತದ್ದು.
0: ಓಕೆ,
2: ಅಲ್ಸರ್ಯಿಂದ
1: ಅಲ್ಸರ್ಯಿಂದ ಬ್ಲೀಡಿಂಗ್ ಆಗ್ತಾ ಇದ್ರೆ ಬಾಯಿಯೊಳಗಡೆ ಟ್ಯೂಬ್ ಹಾಕಿ ಹೊಟ್ಟೆ ಒಳಗಡೆ ಲೈಟ್ ಹಾಕಿ ನೋಡಬಹುದು ಎಲ್ಲಿ ಅಲ್ಸರ್ ಇದೆ, ಎಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ. ಮತ್ತೆ ಆ ಬ್ಲೀಡಿಂಗ್ ಆಗುವ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟು ಆ ಬ್ಲೀಡಿಂಗ್ ಅನ್ನು ತಡೆಗಟ್ಟಬಹುದು.
0: ಓಕೆ, ಸೋ ಆಹಾರಗಳು ಅವರಿಗೆ ಏನಾದರೂ ಇದೆಯಾ?
1: ಒಮ್ಮೆ ಅಲ್ಸರ್ ಆದ ಮೇಲೆ ಅಂತ ಪೇಷಂಟ್ಸ್ ಗೆ ಇನ್ನೊಮ್ಮೆ ಅಲ್ಸರ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವರಿಗೆ ಕಂಟಿನ್ಯೂಸ್ ಆಗಿ ಅಲ್ಸರ್ ಆಗದೆ ಇರೋ ತರ ಮದ್ದು ಕೊಟ್ಟಿರ್ತಾರೆ.
0: ಓಕೆ,
1: ಅದನ್ನ ಕಂಟಿನ್ಯೂ ಮಾಡೋದು ಒಳ್ಳೇದು.
2: ಧನ್ಯವಾದಗಳು.
1: ಮತ್ತೆ ಆಹಾರ ಪದ್ಧತಿಯಲ್ಲಿ ಮುಂಚೆ ಹೇಳಿದಾಗೆ ಯಾವುದು ನಮಗೆ ಗಾಯಕ್ಕೆ ಇರಿಟೇಟ್ ಮಾಡುವಂತ ಸಾಮಾನ್ಯ ಇರ್ತದೆ, ಉಪ್ಪಾಗಿರ್ಬೋದು, ಹುಳಿ ಆಗಿರ್ಬೋದು, ಖಾರ ಆಗಿರ್ಬೋದು, ಇದನ್ನು ಅವಾಯ್ಡ್ ಮಾಡಬೇಕು.
0: ಓಕೆ, ಕೆಲವೊಂದು ಆಹಾರವನ್ನು ತಿಂದಾಗ ನಮ್ಗೆ ಆಗೋದಿಲ್ಲ ಅಂತ ಅನ್ಸಿದ್ರೆ ಅದನ್ನ ನಿಲ್ಲಿಸಬೇಕು ಅಂತ ಅಲ್ವಾ ಹೇಳಿದ್ರು. ಅದನ್ನ ಇಂತ ಪ್ರಶ್ನೆಗಳು ತಮ್ಮಲ್ಲಿದ್ರೆ ಖಂಡಿತವಾಗಿಯೂ ಕಾಲ್ ಅನ್ನು ನೀವು ಮಾಡಬಹುದು. ನಾವು ಮಾತಾಡ್ತಿದ್ವಿ ಡಾಕ್ಟರ್ ಡಯಾಬಿಟಿಸ್ ನ ಬಗ್ಗೆ ಮಾತಾಡ್ತಿದ್ವಿ, ಅದರ ಆಗುವಂತ ಅಲ್ಸರ್ ನ ಬಗ್ಗೆ ಮಾತಾಡ್ತಿದ್ವಿ. ಅದು ನೋವು ನಮ್ಗೆ ಗೊತ್ತಾಗೋದಿಲ್ಲ, ಗಾಯ ಆಗುತ್ತೆ. ಗಾಯ ಆದ ನಂತರ ಅದು ಒಣಗೋದು ಕೂಡ, ಡಯಾಬಿಟಿಸ್ ಇದ್ದವರಿಗೆ ಅದು ಬೇಗ ಏನು ಅದು ಗಾಯ ಶಮನ ಆಗೋದು ಕೂಡ ಬಹಳ ಕಷ್ಟ ಅಂತ. ಸೊ ಇದು ಹೆಚ್ಚಿನ ಸಂದರ್ಭಗಳಲ್ಲಿ ತುಂಬಾ ಉಲ್ಬಣ ಆಗುವಂತದ್ದನ್ನು ಕೂಡ ನಾವು ನೋಡ್ತೇವೆ ಅಲ್ವಾ. ಸೊ ಕೆಲವೊಮ್ಮೆ ಡಯಾಬಿಟಿಸ್ ಇದ್ದಂತ ಏನಾದ್ರು ಬೆರಳುಗಳಿಗೆ ಕಾಲುಗಳಿಗೆ ಆದ್ರೆ ಆ ಬೆರಳನ್ನು ತೆಗಿಬೇಕು ಅನ್ನುವಂತ ಸ್ಥಿತಿವರೆಗೂ ಕೂಡ ಅದು ಹೋಗಿಬಿಡ್ತದೆ ಅಂತ. ಸೊ ಇದು ಕೂಡ ಈ ಕಾರಣಗಳ.
1: ಹೌದು, ಅಲ್ಸರ್ ಅನ್ನು ಚೆನ್ನಾಗಿ ಅಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡದಿದ್ರೆ ಕೈ ಕಾಲಿನ ಅಲ್ಸರ್ ಗಳಿಗೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗಿ ಅದು ಇಡೀ ಕಾಲಿಗೆ ಹರಡ್ತದೆ, ಕಾಲಿಗೆ ಹರಡಿ ನೆಕ್ಸ್ಟ್ ಮೈಗೆ ಹರಡ್ತದೆ, ಮೈಗೆ ಹರಡಿ ಅದು ತಲೆಗೆ ಹತ್ತುದು ಅಂತ ಹೇಳ್ತಾರೆ, ಸೆಪ್ಟಿಕ್ ಆಗುದು ಅಂತ. ಈ ತರ ಆದ್ರೆ ಜೀವಕ್ಕೆ ಅಪಾಯ ಕೂಡ ಇದೆ. ಕಾಲಿಗೆ ಹರಡಿದ್ರೆ, ಇಡೀ ಕಾಲಿಗೆ ಹರಡಿದ್ರೆ ಕಾಲನ್ನು ತೆಗೆದ್ರೆ ಜೀವ ಉಳಿತದೆ, ಆದ್ರೆ ಇಡೀ ಮೈಗೆ ಹರಡಿದ ಮೇಲೆ ಏನು ಮಾಡುವ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಡಯಾಬಿಟಿಸ್ ಇರುವವರು ಕೈ ಕಾಲಲ್ಲಿ ಅಥವಾ ಕೈಯಲ್ಲಿ ಎಲ್ಲಿಯಾದ್ರೂ ಅಲ್ಸರ್ ಆದ್ರೆ, ಗಾಯ ಆದ್ರೆ ಫಸ್ಟ್ ಬಂದು ಅದನ್ನ ಚೆಕಪ್ ಮಾಡಿಸ್ಕೊಳ್ಳಿ.
0: ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
3: ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು?
3: ಸರ್, ಮೊಹಮ್ಮದ್ ಜಾಫರ್ ಅಂತ.
0: ಮಾತಾಡಿ ಮಾತಾಡಿ.
3: ನಾನು ರಾಮನಗರದಿಂದ ಮಾತಾಡ್ತಾ ಇದ್ದೀನಿ. ರಾಮನಗರ.
0: ರಾಮನಗರ. ಮಾತಾಡಿ ಮಾತಾಡಿ ಮಾತಾಡಿ ಮಾತಾಡಿ.
3: ಹೌದು,
0: ಮಾತಾಡಿ ಮಾತಾಡಿ. ಡಾಕ್ಟರ್ ಇದ್ದಾರೆ, ಮಾತಾಡಿ.
3: ಓಕೆ ಓಕೆ.
1: ನಮಸ್ತೆ ಮೊಹಮ್ಮದ್.
3: ನಮಸ್ತೆ ಡಾಕ್ಟರ್ ಸಾಹೇಬ್ರೆ. ಮೇಡಮ್,
0: ಹೇಳಿ.
3: ತಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಅದೇ ನನ್ನ ಇದ್ದಂಗೆ ಏನಾಗಿದೆ, ಎರಡು ಕಾಲ್ ಇದರಲ್ಲಿ ಈ ಪಾದಗಳು ಇದೆಯಲ್ಲ ಅದೆಲ್ಲ ತುಂಬಾ ಒಂದು ಪಾದದಲ್ಲಿ ಗಟ್ಟಿಯಾಗಿ ಇದಾಗ್ತಾ ಇದೆ. ಏನ್ ಸಿಂಪ್ಟಮ್ಸ್ ಅಂತ ಇದ್ದಿಲ್ಲ, ಬಟ್ ಏನಂತೂ ನಾನು ಕಂಟ್ರೋಲ್ ಮಾಡಕ್ ಆಗಲ್ಲ ಅಷ್ಟು ಹಾರಿಬಲ್ ಪೇನ್. ಎರಡು ಕಾಲಲ್ಲಿ ನಡೆಯಕ್ ಆಗಲ್ಲ, ಒಂದು ಹೆಜ್ಜೆ ಮುಂದೆ ಮಾಡಬೇಕಾಗಲ್ಲ ಅಂತ ಸಿಚುವೇಶನ್ ಇದೆ.
0: ಓಕೆ,
3: ಅದಕ್ಕೆ ದಯಮಾಡಿ ಏನೋ ಪರಿಹಾರ ಇದ್ರೆ ಮಾಡಿದ್ದೆ.
1: ಮೊಹಮ್ಮದ್ ಅವರೇ, ನೀವು ಹೇಳಿರೋದು ಕಾಲಲ್ಲಿ ಒಂದು ಜಾಗದಲ್ಲಿ ಗಟ್ಟಿಯಾಗಿ ಆಗಿದೆ ಅಂತಲ್ವಾ?
3: ಸ್ವಲ್ಪ ಮೇಡಮ್, ಈ ಮೊದಲು ಹಳೆ ಕಾಯಿನ್ಸ್ ಇತ್ತಲ್ಲ ಅಷ್ಟು ಗಾತ್ರ ಅಷ್ಟು ಸೈಜ್ ಇದೆ.
0: ಓಕೆ, ಕಾಲಿನ ಯಾವ ಭಾಗದಲ್ಲಿ ಮೊಹಮ್ಮದ್ ಅವರೇ?
3: ಸರ್, ಲೆಫ್ಟ್ ಇದು ಸರ್, ಲೆಗ್
1: ಅಡಿಗಡೆ ಭಾಗದಲ್ಲಿ ಅಲ್ಲ,
0: ಅಡಿ ಕಾಲಿನ ಪಾದದ ಅಡಿಯಲ್ಲಿ ಅಲ್ವಾ?
3: ಹೌದು ಹೌದು ಹೌದು ಸರ್.
0: ಓಕೆ, ಎಷ್ಟು ಸಮಯ ಆಯ್ತಿದ್ದು
3: ಸರ್? ಜಸ್ಟ್ ಇದು ಮೊದಲು ಏನಾಗಿತ್ತು, ರೈಟ್ ಲೆಗ್ ಅಲ್ಲಿ ಬಹಳ ಪೇನ್ ಇತ್ತು.
0: ಓಕೆ,
3: ಅದು ಸ್ವಲ್ಪ ಒಂದು ಟೈಪ್ ಇದಾಗಿತ್ತು, ಅದು ಆಪರೇಷನ್ ಆಗಿ ಎಲ್ಲ ಸ್ವಲ್ಪ ಕ್ಯೂರ್ ಆಗಿದೆ. ಬಟ್ ಇದು ಜಾಸ್ತಿ ಭಾರ ಈ ಕಾಲ ಮೇಲೆ ಮರೆತಾ ಇದೆಯಲ್ಲ, ಅದರಿಂದ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಏನಾಗ್ತಾ ಇದೆ, ಡೇ ಬೈ ಡೇ ಈಗ ಒಂದು ಒಂದ್ ಮಂತ್ ಇಂದ ಸ್ವಲ್ಪ ಪೇನ್ ಜಾಸ್ತಿ ಇದೆ. ಕಂಟ್ರೋಲ್ ಮಾಡಕ್ಕಾಗಲ್ಲ, ನಡೆಯಕ್ಕಾಗಲ್ಲ ಅಂತ ಇದು.
1: ಮೊಹಮ್ಮದ್ ಅವರೇ, ಇದು ನಾನು ಬರೀ ನೀವು ಹೇಳಿರೋ ಡಿಸ್ಕ್ರಿಪ್ಷನ್ ಮೇಲ್ಗಡೆ ಹೇಳುದಿದ್ರೆ ಇದಕ್ಕೆ ಆಣಿ ಅಂತ ಹೇಳ್ತಾರೆ ಕಾಲಡಿಗಡೆ ಆಗುವಂತದ್ದು. ಆದ್ರೆ ಫೈನಲ್ ಆಗಿ ಹೇಳ್ಬೇಕಿದ್ರೆ ನೀವು ಒಮ್ಮೆ ಚೆಕಪ್ ಗೆ ಬಂದ್ರೆ ಒಳ್ಳೇದು. ಅದ ಆಣಿಯನ್ನು ತೆಗೆದು ಅದನ್ನ ಸರಿ ಮಾಡಿ ಕೊಡ್ಬಹುದು. ನೀವು ಒಮ್ಮೆ ನಿಮ್ಮ ಹತ್ರದ ಡಾಕ್ಟರ್ ಹತ್ರ ಇಲ್ಲ ವೆನ್ಲಾಕ್ ಗೆ ಬಂದು ತೋರಿಸ್ಕೊಳ್ಬಹುದು, ಅದಕ್ಕೆ ಪರಿಹಾರ ಇದೆ.
0: ಡಾಕ್ಟರ್ ಹೇಳ್ತಿರೋದು ನಮ್ಮ ಮಂಗಳೂರಿನಲ್ಲಿ, ಮಂಗಳೂರು ಇದು ಮಂಗಳೂರಲ್ಲಿ ಇರುವಂತದ್ದು, ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ಅಂತಿದೆ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ತಾವು ಬಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನೀವು ಚಿಕಿತ್ಸೆಯನ್ನು ಅಲ್ಲಿ ಪಡ್ಕೊಳ್ಬಹುದು ಅಂತ ಅವ್ರು ಹೇಳ್ತಾ ಇದಾರೆ. ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಗೆ ಉಚಿತವಾದಂತ ಸೇವೆ ಇದೆ.
1: ಇದಕ್ಕೆ ಆಣಿ ಅಂತ ಹೇಳ್ತಾರೆ, ಇದು ಚಿಕ್ಕ ಆಪರೇಷನ್ ಅಲ್ಲಿ ಅದನ್ನ ತೆಗೆದು ಅದನ್ನ ಸರಿ ಮಾಡಿ ಕೊಡಬಹುದು.
3: ತುಂಬಾ ಟೈಮ್ ಡಾಕ್ಟರ್, ಎಷ್ಟೋ ರಿಲೀಫ್ ಆಯ್ತು ನಮ್ಗೆ. ಇಲ್ಲಿದ್ರೆ ಇದೇನೇ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ ಹಂಗೆ ಅಂತ ಇದು ಮಾಡ್ತಾ ಇದ್ರು. ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್
0: ಮಂಗಳೂರು, ಮಂಗಳೂರು ಮಂಗಳೂರಿಗೆ ಬರ್ಬೋದು. ಓಕೆ,
3: ಕ್ಯಾಂಪ್ ಏನಾದ್ರು ಬ್ಯಾಂಗ್ಳೂರ್ ನಿಯರ್ ಯಾವ್ದು ಆಗಲ್ಲ ಡಾಕ್ಟರ್?
1: ಅಲ್ಲಿ ನಿಮ್ಮ ಹತ್ರದಲ್ಲಿ ಯಾವ ಗವರ್ಮೆಂಟ್ ಆಸ್ಪತ್ರೆ ಇದೆ ಅಲ್ಲಿ ಸರ್ಜನ್ ಅಂತ ಕೇಳಿ, ಸರ್ಜನ್ ಡಾಕ್ಟರ್ ಅಂತ ಕೇಳಿ,
0: ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತ ಸರ್ಜನ್ ಇದಾರಲ್ಲ, ಅವರನ್ನು ಭೇಟಿಯಾಗಿ ನಿಮ್ಮ ರಾಮನಗರದಲ್ಲಾದ್ರೆ. ಓಕೆ, ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಕೇಳುಗರೆ, ನೀವು ಕೂಡ ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಅನ್ನು ಮಾಡಿ. ನಿಮ್ಮಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಇರಬಹುದು ಡಾಕ್ಟರ್, ನಾವು ಯಾಕೆ ನೀವು ಹೇಳಿದ್ರಿ ಡಯಾಬಿಟೀಸ್ ರಿಲೇಟೆಡ್ ಅಲ್ಸರ್ ನ ಬಗ್ಗೆ ಹೇಳಿದ್ರಿ. ಇನ್ನು ವೆರಿಕೋಸ್ ವೈನ್ ಅನ್ನುವಂಥದ್ದು, ಕಾಲಿನಲ್ಲಿ ಹೆಚ್ಚಾಗಿ ಈ ನರಗಳು ಗಂಟು ಬಿದ್ದಾಗಿ ನಮಗೆ ನೋಡ್ಲಿಕ್ಕೆ ಕಾಣ್ತದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಇದು ಮೊದಲನೇದಾಗಿ ಹೆಚ್ಚಿನವರಿಗೆ ಇದಿರೋದು ಹೆರಿಡಿಟ್ರಿ, ಅವರ ತಂದೆಗೆ ಇರ್ತದೆ ಅವರಿಗೆ ಬರ್ತದೆ. ಆದ್ರೆ ಬರೀ ಹೆರಿಡಿಟ್ರಿ ಒಂದೇ ಕಾರಣ ಅಲ್ಲ, ಕೆಲವರು ಹೆಚ್ಚು ಸಮಯ ನಿಂತ್ಕೊಳ್ತಾರೆ, ಅಂದ್ರೆ ಟೀಚರ್ಸ್ ಅಥವಾ ನಿಂತ್ಕೊಂಡು ಏನಾದ್ರು ಆಫೀಸ್ ವರ್ಕ್ ಮಾಡೋರು ಅಥವಾ ಬಸ್ ಕಂಡಕ್ಟರ್ಸ್, ವಾಚ್ಮೆನ್, ಇಂಥವರಿಗೆ ಈ ಕಾಯಿಲೆ ಜಾಸ್ತಿ ಬರ್ತದೆ. ಹೆಚ್ಚು ಹೊತ್ತು ನಿಲ್ಲೋದ್ರಿಂದ ಕಾಲಲ್ಲಿ ರಕ್ತದ ಪ್ರೆಷರ್ ಜಾಸ್ತಿ ಆಗಿ ರಕ್ತನಾಳಗಳು ಹೊರಗೆ ಉಬ್ಬಿ ಕಾಣಿಸಿಕೊಳ್ಳುವಂಥದ್ದು. ಇದು ಮೊದಲಿಗೆ ಏನು ತೊಂದರೆ ಕೊಡುವುದಿಲ್ಲ, ಮೊದಲಿಗೆ ಚಿಕ್ಕ ನೀಲಿ ಕಲರ್ ಚಿಕ್ಕ ಲೈನ್ಸ್ ತರ ಬರ್ತದೆ, ಅದಾದ ಮೇಲೆ ದಪ್ಪದ ನರಗಳು ಹೊರಗಡೆ ಬಂದು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅದಾದ್ಮೇಲೆ ಅವರಿಗೆ ಕಾಲ್ ನೋವು ಜೋರಾಗ್ತದೆ, ಒಂದು 3-4 ಗಂಟೆ ನಿಂತ ಮೇಲೆ ಕಾಲಲ್ಲಿ ಸೆಳೆತ ಬರೋದು, ಕಾಲಲ್ಲಿ ಬಾವು ಬರೋದು, ಕಾಲಲ್ಲಿ ಚಿಕ್ಕ ಚಿಕ್ಕ ಕಪ್ಪು ಚುಕ್ಕೆಗಳಾಗಿ ಬರೋದು, ಅದು ಮತ್ತೆ ತುರಿಸ್ಲಿಕ್ಕೆ ಶುರು ಆಗ್ತದೆ, ತುರಿಸಿ ಮತ್ತೆ ಗಾಯ ಆಗ್ತದೆ.
0: ಸಮಸ್ಯೆಗಳಿದೆ,
1: ಈ ತರ ಸಮಸ್ಯೆ
0: ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್ ಬಗ್ಗೆ ಮಾತಾಡುವ ಮತ್ತೊಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ಕಾರ.
4: ಹಲೋ
0: ನಮಸ್ತೆ, ಹೇಳಿ ಯಾರು?
4: ನಾನು ಲೋಕೇಶ್ ಮಂದ್ ಈಶ್ವರ್ಗಟ್ಟೆ.
0: ಬನ್ನಿ ಬನ್ನಿ ಬನ್ನಿ.
4: ಅಲ್ಸರ್ಡ್ ಅಂತ ಸ್ವಲ್ಪ ಗುಳ್ಳೆ ಬರ್ಪಣೆ.
0: ಓಕೆ, ಅಲ್ಸರ್ಡ್ ಸ್ವಲ್ಪ ಗುಳ್ಳೆ ಬರ್ಪಣೆ. ಡಾಕ್ಟರ್ ಯಾವ್ದು ಅಂತ?
1: ಒಂದು ಅಲ್ಸರ್ಡ್ ಗುಳ್ಳೆ ಬರ್ಪುಜ್ಜಿ ಅವು ಬೆಚ್ಚ ನೀರ್ ಪೂರ ಬುರುಂಡ ಗುಳ್ಳೆ ಬರ್ಪುಣತೆ ಅವು ಬೇತೆ ಆಯ್ತಾ, ಗುಳ್ಳೆದ ಮಿತ್ತದ ಒಂದು ಪುಣತೆ ಐನ ತೂತ್ ಮಲ್ ಬರಬಲ್ಲಿ
4: ಎತ್ತರ ಬತ್ತು ಗುಳ್ಳೆ
1: ಗುಳ್ಳೆ
4: ಅಂಚ
1: ಗುಳ್ಳೆ ಬತ್ತಂಡ ಐಕ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ದತ್ತು ನೋಡ, ಅವ್ ದತ್ತೊಂದು ಜಿನ್ನಂಡ ಅವ್ನ ನೆಕ್ಸ್ಟ್ ಅಲ್ಸರ್ ಆಪುಂಡು ಟ್ರೀಟ್ಮೆಂಟ್ ದತ್ತು ನೋಡ, ಅವು ಇತ್ತೆ ನನ್ನ ಅಲ್ಸರ್ ಆತಿಜ್ಜಿ ಅವು ಅವ್ ಗುಳ್ಳೆ ನನ್ನ ಇರೋ ಟ್ರೀಟ್ಮೆಂಟ್ ದತ್ತೊಂದಿಜ್ಜಿ ನಂಡ ಕಾರ್ಡ್ ನೀರ್ಲ ದಿಂಜದಿ ಪೊಡತ್ತೆ ಇರೇಗ ಚೌಳಿ ಆತಂಡ
4: ಚೌಳಿ
1: ಗುಳ್ಳೆ ನರ ವೆನ್ಲಾಕ್ ಬತ್ತ.

0: ನಾವು ಲಾಸ್ಟ್ ಆಪ್ಷನ್ ಆಗಿಯೇ ಕೊಡುದು. ವೆರಿಕೋಸ್ ವೈನ್ಸ್ ಗೋಸ್ಕರ ಅಷ್ಟೇ, ವೆರಿಕೋಸ್ ವೈನ್ಸ್ ಇರ್ತದೆ, ಕಾಲು ನೋವು ಇರ್ತದೆ, ಆದ್ರೆ ಅದಕ್ಕೆ ಬೇರೆ ರೀತಿ ಆಪರೇಷನ್ ಇಲ್ಲದೆ ಅದನ್ನು ಸರಿ ಮಾಡುವಂತ ವಿಧಗಳೇನೇನಿದೆ ಅದನ್ನೆಲ್ಲ ಟ್ರೈ ಮಾಡ್ತೇವೆ. ಅದ್ಯಾವುದೂ ವರ್ಕ್ ಆಗ್ತಾ ಇಲ್ಲ, ಅದೆಲ್ಲ ಟ್ರೈ ಮಾಡಿದ ಮೇಲೂ ನೋವು ಕಂಟಿನ್ಯೂಸ್ ಇದೆ, ಏನು ಸರಿನೇ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಲಾಸ್ಟ್ ಆಪರೇಷನ್ ಮಾಡುವಂತದ್ದು. ಸೊ ತುಂಬಾ ವಿಧದ ಟ್ರೀಟ್ಮೆಂಟ್ ಇದೆ. ಆದ ಕಾರಣ ನೀವು ಒಬ್ಬೊಬ್ಬರ ಹತ್ರ ಕೇಳಿದ್ರೆ ಅವರು ಒಂದೊಂದು ನಮಗೆ ಹೀಗೆ ಹೇಳಿದ್ದಾರೆ, ಇನ್ನೊಬ್ಬರ ಹತ್ರ ಕೇಳಿದ್ರೆ ಅವರಿಗೆ ಬೇರೆನೆ ಹೇಳಿರ್ತಾರೆ. ಯಾಕಂದ್ರೆ ಅದರಲ್ಲಿ ಒಂದು 7-8 ರೀತಿಯ ಟ್ರೀಟ್ಮೆಂಟ್ ಗಳಿದೆ ಆಪರೇಷನ್ ಅಲ್ಲದೆ.
1: ಅಲ್ಲದೆ ಕಾಲ್ ಇದೆ. ನಮಸ್ಕಾರ.
2: ನಮಸ್ತೆ.
1: ನಮಸ್ತೆ
2: ಡಾಕ್ಟರ್. ನಮಸ್ತೆ.
0: ನಮಸ್ತೆ.
2: ಅಂದ್ರೆ ನಮ್ಮ ಸಂಬಂಧಿ ಒಬ್ಬರು, ಅವರಿಗೆ ಕೆಲ ಹೊಟ್ಟೆ ಉಂಟಲ್ಲ ಅಲ್ಲಿ ಉರಿ ಬಂದ ಹಾಗೆ ಆಗುತ್ತದೆ ಅಂತ ಅಂತಾರೆ. ರಾತ್ರಿ ಹೊತ್ತಲ್ಲಿ ಜಾಸ್ತಿ ಅಂತಾರೆ. ಇದು ಅಸ್ಟರ್ ಲಕ್ಷಣವ ಅಂತ ನಮಗೆ ಬೇಕಿತ್ತು. ಮತ್ತೊಂದು ಡಾಕ್ಟರ್, ಹೊಟ್ಟೆಯವರಿಗೆ ಅಲ್ಸರ್ ಆದ್ರೆ ಆ ಜಾಗವನ್ನು ಆಪರೇಷನ್ ಮಾಡಿ ತೆಗೆಯಲೇಬೇಕಾ? ತೆಗೆದ್ರೆ ಅದು ಮತ್ತೆ ಬರುತ್ತಾ ಅಂತ. ಅದು ಅಂದ್ರೆ ನೀನಗೆ ಇದು ಫೋನ್ ಅಲ್ಲಿ ಹೀಗೆ ಮಾತಾಡಿ ಅಂದ್ರೆ ಮತ್ತೊಂದು ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದೆಂತದ್ದು ಕಜಿಪುರ ಕಾಯಿ ಅಂತಾರಲ್ಲ ಬಾಳೆ, ಅದನ್ನು ಹಣ್ಣಾಗಿಸಿ ತಿಂದ್ರೆ ಅಲ್ಸರ್ ಗುಣ ಆಗುತ್ತದೆ ಅಂತಾರೆ. ಇದು ಸರಿಯಾ ಅಂತ ಬೇಕಿತ್ತು. ನಾವು ವೇಗದಲ್ಲಿ ಕೇಳಬೇಕಾ ಹೀಗೆ ವಿಚಾರಿಸುತ್ತೇನೆ.
1: ನಿಮ್ಗೆ ಹೇಗೆ ಬೇಕು ಹಾಗೆ ಇಸ್ಮಾಯಿಲ್ ಅವರೇ,
2: ಎಲ್ಲ ಪ್ರಶ್ನೆ ವೇಗದಲ್ಲಿ ಉತ್ತರಿಸಿ.
1: ಸರಿ ಆಯ್ತು ಆಯ್ತು. ಎಸ್, ಒಂದವರು ಕೇಳಿರುವಂತದ್ದು ಸಂಬಂಧಿಯೊಬ್ಬರು ಕೆಲ ಹೊಟ್ಟೆಯಲ್ಲಿ ಉರಿ ಬರುತ್ತೆ, ಇದು ಅಲ್ಸರ್ನ ಲಕ್ಷಣ ಆಗಿರಬಹುದು ಅಂತ.
0: ಇದು ಅಲ್ಸರ್ನ ಲಕ್ಷಣ ಆಗಿರಬಹುದು, ಯಾಕಂದ್ರೆ ಅಲ್ಸರ್ ಬಹಳ ವಿಧದಲ್ಲಿ ಕಾಣ್ಕೊಳ್ತದೆ. ಸೊ ಆದ ಕಾರಣ ಒಮ್ಮೆ ಅದು ಕೆಳ ಹೊಟ್ಟೆಯಲ್ಲಿ ಉರಿ ಬರಬಹುದು ಅಥವಾ ಮೇಲಿನ ಹೊಟ್ಟೆಯಲ್ಲಿ ಉರಿ ಬರಬಹುದು, ಬೆನ್ನೋವು ಇರಬಹುದು, ಇದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಸೊ ಆದ ಕಾರಣ ಫೈನಲ್ ಅಲ್ಸರ್ ಇದೆ ಅಂತ ಹೇಳುದು ಅಂದ್ರೆ ಅಲ್ಸರ್ ಅನ್ನು ನೋಡಿ ಅಲ್ಸರ್ ಇದೆ ಅಂತ ಹೇಳುದು. ಅಲ್ಸರ್ ಅನ್ನು ನೋಡುವ ವಿಧ ಯಾವ್ದಂದ್ರೆ ಎಂಡೋಸ್ಕೋಪಿ, ಅಂದ್ರೆ ಬಾಯಿ ಒಳಗಡೆ ಲೈಟ್ ಹಾಕಿ ಒಂದು ಚಿಕ್ಕ ಟ್ಯೂಬ್ ತರ ಇರ್ತದೆ, ಅದು ಹೊಟ್ಟೆ ಒಳಗಡೆ ಹೋಗ್ತದೆ. ಆ ಟ್ಯೂಬ್ ಹೊಟ್ಟೆ ಒಳಗಡೆ ಹೋಗಿ ಅಲ್ಸರ್ ಇದೆಯಾ ಇಲ್ವಾ ಅಂತ ನೋಡುವಂತದ್ದು.
1: ಅದು ಬಿಟ್ಟು ಬೇರೆ ವಿಧಾನ ಯಾವುದು ಇಲ್ಲ
0: ಅಂದ್ರೆ ಫೈನಲ್ ಫೈನಲ್ ಬೇಕಂದ್ರೆ ಇದೆ, ಇಲ್ಲಾಂದ್ರೆ ನಾವು ಅಂದ್ರೆ ಪೇಷಂಟ್ ಯಾವ ತೊಂದರೆಯಿಂದ ಬಂದಿರ್ತಾರೆ ಅದನ್ನು ನಾವು ಅಂದ್ರೆ ಅಸೆಸ್ ಮಾಡಿ ಅಲ್ಸರ್ ಇದೆ ಅಂತ ಹೇಳಿ ಡಿಸೈಡ್ ಮಾಡಿ ಅಲ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂತದ್ದು. ಅದು ಒಂದು ರೀತಿಯ ಟ್ರೀಟ್ಮೆಂಟ್. ಇನ್ನೊಂದು, ಅದು ಆ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಹೊಟ್ಟೆ ಒಳಗಡೆ ಏನಿದೆ ಅಂತ ಹೇಳಿ ಲೈಟ್ ಹಾಕಿ ನೋಡುವಂತದ್ದು.
1: ಇನ್ನೊಂದು ಅವ್ರು ಕೇಳಿರುವಂತದ್ದು, ಹಾಗೆ ಅಲ್ಸರ್ ಆಗಿ ಗುಲ್ಬಣ ಅಂದ್ರೆ ಆ ಭಾಗವನ್ನ ಕತ್ತರಿಸಿ ಕರ್ಲಲ್ಲಾದ್ರೆ ಕತ್ತರಿಸಿ ತೆಗ್ದ ನಂತರ ತೆಗಿಲೇಬೇಕಾ? ತೆಗ್ದ ನಂತರ ಮತ್ತೆ ಅದು ಬರೋದಿಲ್ವಾ ಅನ್ನೋದು ಅವ್ರ ಪ್ರಶ್ನೆ.
0: ಅಲ್ಸರ್ ಅನ್ನು ಕತ್ತರಿಸಿ ತೆಗಿಲೇಬೇಕಾಗಿಲ್ಲ, ಯಾಕಂದ್ರೆ ಅದು ಚಿಕ್ಕ ಗಾಯ. ಅದು ಗಾಯ ನೀವು ಅದಕ್ಕೆ ಸರಿಯಾಗಿ ಕೇರ್ ತಗೊಂಡ್ರೆ ಅದು ಗಾಯ ಮಾಯ್ತದೆ, ಪುನಃ ನಾರ್ಮಲ್ ಆಗ್ತದೆ. ಆದ್ರೆ ಅದು ಅಲ್ಸರ್ ಕೆಲವೊಂದ್ಸರಿ ಬಹಳ ವರ್ಷಗಳಿಂದ ಇದ್ರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವ ಚಾನ್ಸಸ್ ಇರ್ತದೆ. ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆದ ಮೇಲೆ ಅದಕ್ಕೆ ಆಪರೇಷನ್ ಸೊಲ್ಯೂಷನ್
1: ಇದೆ.
0: ಅದನ್ನು ಬಿಟ್ಟರೆ ಬೇರೆ ಅದನ್ನು ಕತ್ತರಿಸಿ ಆಪರೇಷನ್ ಮಾಡಿ ತೆಗಿಲೇಬೇಕಷ್ಟೇ,
1: ತೆಗಿಲೇಬೇಕಾಗುತ್ತೆ ಅಂತ. ಇನ್ನು ಈ ಅಲ್ಸರ್ ಅನ್ನೋದಕ್ಕೆ ಬೇರೆ ಬೇರೆ ಮನೆ ಮದ್ದುಗಳನ್ನ ಜನರು ಮಾಡ್ತಾರೆ ಅಂತ ಅವ್ರು ಹೇಳುದು, ಕಾಯಿ ಬಾಳೆಯನ್ನ ತಿನ್ನುವುದು ಇಂಥದೆಲ್ಲ ಕೆಲವು ಪದ್ಧತಿ ಇದೆ, ಇದು ಹೇಗೆ ಅಂತ ಅವ್ರು ಕೇಳ್ತಿರೋದು.
0: ಮನೆ ಮದ್ದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ನೀವು ಒಂದೇ ಒಂದು ತಲೆಯಲ್ಲಿ ಏನಿಟ್ಕೊಳ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ಗಾಯ ಆದ್ರೆ ಅದೇ ಮನೆ ಮದ್ದನ್ನ ನೀವು ಆ ಗಾಯಕ್ಕೆ ಹಾಕಿದ್ರೆ ನಿಮಗದು ಉರಿತಾ ಇದೆಯಾ ಅಥವಾ ನಿಮಗದು ಆರಾಮಾಗ್ತಾ ಇದೆಯಾ? ನಿಮಗದು ಅಂತದ್ದು ಉರಿತಾ ಇದೆ ಅಂದ್ರೆ ಅದನ್ನ ತಗೊಳ್ಬೇಡಿ, ಯಾಕಂದ್ರೆ ಹೊಟ್ಟೆ ಒಳಗಡೆ ಇರುವುದು ಕೂಡ ಗಾಯನೇ. ಯಾರಾದ್ರೂ ಒಬ್ರು ಎಡೆ ಮುಂಚಿದ ಪುಡಿ ತಿನ್ಲೆ ಅಂತಪ್ಪ ಹೇಳಿದ್ರೆ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ, ಹೊಟ್ಟೆ ಒಳಗಡೆ ಇರುವಂತದ್ದು ಗಾಯ, ನಿಮ್ಮ ಕೈಯಲ್ಲಿ ಇರೋದು ಗಾಯನೆ, ನೀವು ಅದನ್ನ ಅದಕ್ಕೆ ಹಚ್ಚಿದ್ರೆ ಅದು ಗುಣ ಆಗ್ತದಾ ಜಾಸ್ತಿ ಆಗ್ತದಾ? ಮನೆ ಮದ್ದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ನೀವು ಯೋಚನೆ ಮಾಡಿ ಡಿಸಿಷನ್
1: ತಗೊಳ್ಳಿ. ಎಸ್ ಕೇಳಿದ್ರೆ ಅಲ್ಸರ್ ಬಗ್ಗೆ ಮಾತಾಡ್ತಿದೀವಿ, ಇನ್ನು ಕೂಡ ಅನೇಕ ವಿಷಯಗಳಿದೆ. ತಮ್ಮಲ್ಲೂ ಕೂಡ ಏನಾದ್ರು ಪ್ರಶ್ನೆಗಳಿದ್ರೆ ಕಾಲ್ ಅನ್ನ ಮಾಡಿ 6364204949 ಈ ಸಂಖ್ಯೆ ಕಾಲ್ ಅನ್ನು ಮಾಡಿ ಅಂತ ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ಪಟ್ಕೊಳ್ತೀವಿ. ಅದರ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಎಸ್ಕೆಲ್ ತಿರುಗು ರೇಡಿಯೋ ಸಾರಂಗ 107.5 FM. ಹಲೋ, ವೆಲ್ನಾಕ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅಲ್ಸರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾವು ವಿವಿಧ ಪ್ರಕಾರದ ಅಲ್ಸರ್ಗಳು ಹಾಗೂ ಪರಿಹಾರಗಳು, ಇದರ ಬಗ್ಗೆ ಡಾಕ್ಟರ್ ಮೇಧಾ ಉರ್ವಾಲ್ ಅವರು ಮಾತಾಡ್ತಿದ್ದಾರೆ. ಅನೇಕ ವಿಷಯಗಳನ್ನು ಮಾತಾಡಿದ್ವಿ. ಇನ್ನು ಡಾಕ್ಟರ್ ನಿಮ್ಮ ಹತ್ರ ಕೇಳುವಂತದ್ದು ಈ ಗ್ಯಾಂಗ್ರೀನ್ ಅಂತ ನಾವು ಹೇಳ್ತೇವೆ. ಸೊ ಗ್ಯಾಂಗ್ರೀನ್ ಮತ್ತು ಇಂದು ಅಲ್ಸರ್ಗೆ ಏನು ವ್ಯತ್ಯಾಸ ಅಂತ?
1: ಗ್ಯಾಂಗ್ರೀನ್ ಅನ್ನುವಂಥದ್ದು ಹೆಚ್ಚಾಗಿ ಸ್ಮೋಕಿಂಗ್ ಮಾಡುವವರಲ್ಲಿ ಕಂಡು ಬರ್ತದೆ. ಒಂದು ಸಾಧಾರಣ 10-15 ವರ್ಷಕ್ಕಿಂತ ಜಾಸ್ತಿ ಸ್ಮೋಕಿಂಗ್ ಮಾಡಿದವರಲ್ಲಿ ಅದು ಸ್ಮೋಕಿಂಗ್ ನ ಏನು ಅಂಶಗಳಿರ್ತದೆ ಅದು ರಕ್ತನಾಳದ ಒಳಗಡೆ ಹೋಗಿ ರಕ್ತನಾಳವನ್ನು ಬ್ಲಾಕ್ ಮಾಡ್ತದೆ. ಈ ತರ ಆದಾಗ ಹಾರ್ಟ್ನಿಂದ ಬಹಳ ದೂರದಲ್ಲಿರುವಂತಹ ಭಾಗ ಅಂದ್ರೆ ಕಾಲು. ಸೊ ಮೊದಲು ರಕ್ತ ಸಂಚಾರ ಅಲ್ಲಿಗೆ ನಿಲ್ತದೆ. ಸೊ ಕಾಲಿಗೆ ಯಾವಾಗ ರಕ್ತ ಸಂಚಾರ ನಿಲ್ತದೆ ಅವರಿಗೆ ಜಾಸ್ತಿ ದೂರ ನಡೀಲಿಕ್ಕೆ ಆಗುದಿಲ್ಲ, ಕಾಲು ನೋವು ಬರ್ಲಿಕ್ಕೆ ಶುರು ಆಗ್ತದೆ. ಇದು ಮೊದಲ ಲಕ್ಷಣ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ಕಾಲು ಜುಮ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಕಾಲಿನ ಬೆರಳುಗಳು ಕಪ್ಪಾಗ್ಲಿಕ್ಕೆ ಶುರು ಆಗ್ತದೆ. ಕಪ್ಪಾಗ್ತಾ ಇರೋದಂದ್ರೇನೋ ಆ ಭಾಗ ಸತ್ತೋಗ್ತಾ ಇದೆ. ಸೊ ಕಾಲಿನ ಬೆರಳುಗಳಿಂದ ಕಾಲು ಮೇಲಕ್ಕೆ ಕಪ್ಪಾಗ್ತಾ ಬರ್ತದೆ. ಸೊ ಈ ತರ ಆದಾಗ ಆ ಸತ್ತೋಗಿರೋ ಭಾಗದಲ್ಲಿ ಬ್ಯಾಕ್ಟೀರಿಯಾ ಅಥವಾ ಇನ್ಫೆಕ್ಷನ್ ಶುರು ಆಗುತ್ತೆ. ಯಾಕಂದ್ರೆ ಮೈಯಲ್ಲಿರೋ ಏನು ಶಕ್ತಿ ಇರುತ್ತೆ ಅದು ಆ ಭಾಗಕ್ಕೆ ಹೋಗಿ ಬ್ಯಾಕ್ಟೀರಿಯಾವನ್ನು ಹೋರಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ಭಾಗ ಸತ್ತೋಗಿದೆ. ಸೊ ಅಲ್ಲಿ ಇನ್ಫೆಕ್ಷನ್ ಆಗಿ ಅದು ಇಡೀ ಮೈಗೆ ಹರಡಿ ಜೀವಕ್ಕೆ ಅಪಾಯ ಆಗ್ತದೆ. ಸೊ ಇದು ಅಲ್ಸರ್ ಇಂದ ಬಹಳ ಬೇರೆ ಟರ್ಮಿನಾಲಜಿ. ಅಲ್ಸರ್ ಅಂದ್ರೆ ಗಾಯ, ಗ್ಯಾಂಗ್ರೀನ್ ಅಂದ್ರೆ ಕಪ್ಪಾಗಿ ಆ ಭಾಗ ಸತ್ತೋಗುವಂತದ್ದು.
0: ಇದು ಪ್ರಮುಖವಾದಂತಹ ವ್ಯತ್ಯಾಸ.
1: ಇದು ಪ್ರಮುಖ.
0: ಒಬ್ಬರು ಕಾಲ್ ಇದ್ದಾರೆ, ಮಾತಾಡಿಬಿಡುವ. ಹಲೋ, ನಮಸ್ಕಾರ.
2: ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಧರ್ ಅಂತ ಹೇಳಿ. ನಮಸ್ಕಾರ ಡಾಕ್ಟ್ರೆ.
1: ನಮಸ್ತೆ ಕುಸುಮಾಧರ್ ಅವರೇ.
2: ಇದು ಈಗ ನೀವು ಹೇಳಿದ್ರ ಆಗ ಉಲಿ ತೇಗು ಎಲ್ಲ ಬರ್ತದೆ, ಅದು ಅಲ್ಸರ್ ಆಗಿರು ಎಲ್ಲಾ ತೇಗು ಉಲಿ ತೇಗು ಬಂದ್ರೆ ಅದು ಅಲ್ಸರೇ ಅಂತ ನಾನೊಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ದಾದ ಪುಲಿ ಪುಲಿ ಬರ್ಕೊಂಡು ಉಗುಳುವಾಗ ಇಟ್ಟು ಉಲಿ ಉಲಿ ಹೋಗ್ತಾ ಅದು ಎಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಉಲಿ ತೇಗು ಬರುವಂತದ್ದು ಮೊದಲ ಲಕ್ಷಣ. ನೀವು ಹುಳಿ ತೇಗನ್ನು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅದು ಮುಂದಕ್ಕೆ ಅಲ್ಸರ್ ಆಗಿ ಪರಿವರ್ತನೆ ಆಗ್ತದೆ. ಹುಳಿ ತೇಗು ಬರುವ ಸ್ಟೇಜ್ ಅಲ್ಲಿ ನಿಮಗೆ ಅಲ್ಸರ್ ಇಲ್ಲದೆ ಇರಬಹುದು, ಅದು ಇನ್ನೊಂದು 2-3 ತಿಂಗಳು ಅಥವಾ 6 ತಿಂಗಳು ಬಿಟ್ಟರೆ ಅಲ್ಲಿ ಅಲ್ಸರ್ ಆಗ್ತದೆ.
0: ಸೊ ಎಲ್ಲಾ ಹುಳಿ ತೇಗುಗಳು ಕೂಡ ಅಂದ್ರೆ ಅಪರೂಪಕ್ಕೆ ಬಂದ್ರೆ
1: ಏನಾಗುದಿಲ್ಲ,
0: ಯಾವಾಗ್ಲೂ ಬರ್ತಾ ಇದ್ರೆ ಅದು ಸಮಸ್ಯೆ ಅಂತ. ಎಸ್, ಕೇಳುಗರೆ, ಕೊನೆಯ ಒಂದು 10 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ತಾವು ಕೇಳಬಹುದು. ಮುಂದಿನ ಕಾಲ್ ಇದ್ದಾರೆ. ನಮಸ್ಕಾರ.
3: ನಮಸ್ತೆ,
0: ಹೇಳಿ, ಯಾರು ನಿಮ್ಮ ಹೆಸರು?
3: ಕೇಳಿ
0: ಕೇಳಿ.
1: ನಮಸ್ತೆ.
0: ಹೌದು, ಏನ್ ಬಿಡುದು ಏನ್ ಬಿಡುದು
1: ಗುಳ್ಳೆ ಬಿಡುವಂತ ಚಿಕಿತ್ಸೆಯಿಂದ ಪರಿಹಾರ ಆಗುವ ಚಾನ್ಸಸ್ ಕಡಿಮೆ ಇದೆ. ಯಾಕಂದ್ರೆ ಅದು ಮೇನ್ ಪ್ರಾಬ್ಲಮ್ ವೈಕೋಸ್ ವೇನ್ಸ್ ಇದೇನಂದ್ರೆ ಕಾಲಲ್ಲಿ ರಕ್ತ ಹೋಗಿ ಕಾಲಲ್ಲಿ ನಿಲ್ಲುವಂತದ್ದು, ಅದು ಪುನಃ ಮೈಗೆ ವಾಪಸ್ ಬರ್ತಾ ಇಲ್ಲ. ಕಾಲಲ್ಲಿ ಹೋಗಿ ರಕ್ತದ ಪ್ರೆಷರ್ ಅಲ್ಲಿ ಜಾಸ್ತಿ ಆಗುವಂತದ್ದು. ಈ ಗುಳ್ಳೆ ಬಿಡುವುದರಿಂದ ಕಾಲ್ನಲ್ಲಿರುವ ರಕ್ತದ ಪ್ರೆಷರ್ಗೆ ಅದಕ್ಕೆ ಸಂಬಂಧ ಇಲ್ಲ. ಪ್ರಮುಖವಾಗಿ ನೀವು ಕಾಲ್ ಮೇಲೆ ಇಡುವಂತದ್ದು ಅಥವಾ ಕಾಲಿಗೆ ಕ್ರೇಪ್ ಬ್ಯಾಂಡೇಜ್ ಅಂತ ಹೇಳ್ತಾರೆ, ಟೈಟ್ ಆಗಿ ಇಲಾಸ್ಟಿಕ್ ಬ್ಯಾಂಡೇಜ್ ಕಟ್ಟುವಂತದ್ದು, ಇಂಥದ್ದು ಮಾಡಿದ್ರೆ ಆ ಕಾಲಲ್ಲಿ ಆ ನರದಲ್ಲಿ ಉಳಿಯುವಂತ ರಕ್ತ ಅಲ್ಲಿಂದ ಮೇಲ್ಗಡೆ ಹರಿದು ಬರ್ತದೆ. ನೀವು ಕಾಲಿಗೆ ಎಂತಾದ್ರೂ ಕಟ್ಟುವಂತದ್ದು ಅಥವಾ ಕಾಲನ್ನು ಮೇಲಿಡುವಂತದ್ದು, ಕಾಲಿನಿಂದ ರಕ್ತವನ್ನು ಮೈಗೆ ಬರುವ ತರ ಮಾಡಬೇಕು. ಈ ತರ ಮಾಡುವಂತ ಯಾವುದೇ ಚಿಕಿತ್ಸೆ ವರ್ಕ್ ಆಗ್ತದೆ.
0: ಇನ್ನು ಡಾಕ್ಟ್ರೆ, ನಿಮ್ಮ ಹತ್ರ ಕೇಳುವಂತದ್ದು ಈ ಆಹಾರ ಪದ್ಧತಿಗಳು, ಅಲ್ಸರ್ ಒಬ್ಬನಿಗೆ ಆಗ್ತದೆ ಆದ ನಂತರ ಹೇಳಿ ಕೇಳಿದ್ದೇನೆ, ಸಮಯಕ್ಕೆ ಸರಿಯಾಗಿ ಆಹಾರವನ್ನ ತೆಗೊಳ್ಬೇಕು. ಒಂದು ವೇಳೆ ಏನಾದ್ರೂ ಟೈಮ್ ಆ ಕಡೆ ಆದ್ರೆ ಅವನಿಗೆ ಸಮಸ್ಯೆಗಳು ಕಂಡಾಗಿ ಆಗ್ತದೆ. ಇದೆಲ್ಲ ಹೇಗೆ ನೀವು ಏನ್ ಹೇಳ್ತೀರಿ ಆಹಾರ ಪದ್ಧತಿಯ ಬಗ್ಗೆ ಅಂತ?
1: ಇದು ನಮ್ಮ ಬಾಡಿ ಹೇಗೆ ಇದೆ ಅಂದ್ರೆ ನಾರ್ಮಲ್ ಆಗಿ ನಾವು

0: ಏನ್ ಊಟ ಮಾಡ್ತೇವೆ ಅದರಲ್ಲಿ ಏನೇ ಬ್ಯಾಕ್ಟೀರಿಯಾ ಅಥವಾ ಏನೇ ಹುಳಗಳೇನಾದ್ರೂ ಇದ್ರೆ ಅದು ಹೊಟ್ಟೆಗೆ ಹೋದ ತಕ್ಷಣ ಅದು ಸತ್ತೋಗ್ಬೇಕು. ಇದು ನಾರ್ಮಲ್ ಬಾಡಿ ಇದ್ದು ಡಿಫೆನ್ಸ್ ಹೇಗೆ ಇದೆ ಅಂದ್ರೆ, ಹೊಟ್ಟೆ ಒಳಗಡೆ ಆಸಿಡ್ ಇದೆ. ಆ ಆಸಿಡ್ ಯಾವಾಗ ಬ್ಯಾಕ್ಟೀರಿಯಾ ಏನಾದ್ರೂ ನಾವು ತಿನ್ನುವ ಇದರಲ್ಲಿ ಕಂಟಾಮಿನೇಟ್ ಆಗಿ ಏನಾದ್ರೂ ಹೊಟ್ಟೆ ಒಳಗಡೆ ಹೋದ್ರೆ ಅದು ಇಮಿಡಿಯೇಟ್ ಅಲ್ಲಿಯೇ ಸತ್ತೋಗ್ತದೆ. ಈ ತರ ಆಸಿಡ್ ಇರುವಾಗ ನೀವು ಟೈಮಿಗೆ ಊಟ ಕರೆಕ್ಟ್ ಆಗಿ ತಗೊಳ್ಳದೇ ಇದ್ರೆ ಬಾಡಿ ಟೈಮಿಗೆ ಆಸಿಡ್ ಸೆಕ್ರೀಟ್ ಮಾಡ್ತಾ ಇರ್ತದೆ. ಹೊಟ್ಟೆ ಒಳಗಡೆ ಆಸಿಡ್ ಇದ್ದೇ ಇರುತ್ತದೆ. ಟೈಮಿಗೆ ಊಟ ತಗೊಳ್ಳದೇ ಇದ್ರೆ ಆಸಿಡ್ ನ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೆ ಬೆಳಗ್ಗೆದ್ದು ಆಸಿಡ್ ಇರ್ತದೆ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಇದು ಆಸಿಡ್ ನ ಅಂಶ ಜಾಸ್ತಿ ಆದಾಗೆ ಅಲ್ಲಿ ಗಾಯ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ನಾವು ಟೈಮಿಗೆ ಊಟ ತಗೊಂಡ್ರೆ ಊಟದ ಜೊತೆ ಆಸಿಡ್ ಮಿಕ್ಸ್ ಆಗಿ ಅದು ನಾರ್ಮಲ್ ಆಗ್ತದೆ, ನ್ಯೂಟ್ರಲ್ ಆಗ್ತದೆ. ಆದ್ರೆ ಊಟ ಮಿಸ್ ಮಾಡಿದ್ರೆ ಆಸಿಡ್ ಅಂಶ ಜಾಸ್ತಿ ಆಗಿ ಫಸ್ಟ್ಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೇವೆ, ಗ್ಯಾಸ್ಟ್ರೈಟಿಸ್ ಆಗ್ತದೆ. ಗ್ಯಾಸ್ಟ್ರೈಟಿಸ್ ಅನ್ನು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅದು ನೆಕ್ಸ್ಟ್ ಅಲ್ಸರ್ ಆಗ್ತದೆ. ಆದ್ರೆ ಆಸಿಡ್ ಇರುವಂತದ್ದು ನಾರ್ಮಲ್, ಅದು ಎಲ್ಲರಿಗೂ ಇರುವಂತದ್ದು, ಅದು ನಮಗೆ ಬೇಕು, ಅದು ನಮಗೆ ಒಳ್ಳೇದಕ್ಕೆ ಇರುವಂತದ್ದು. ಅದು ಆಸಿಡ್ ಆಸಿಡ್ನ ಅಂಶ ಜಾಸ್ತಿ ಆಗದಾಗಿ ಟೈಮ್ ಟೈಮಿಗೆ ಊಟ ತಗೊಳ್ಳಿ.
1: ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳುವುದು ಕೂಡ ಬಹಳ ಪ್ರಮುಖವಾಗಿ ನಾವು ನೋಡ್ಕೊಳ್ಬೇಕಾದಂತ ಅಂಶ. ಇನ್ನು ಈ ಬಾಯಿ ಅಲ್ಸರ್ಗಳು ಸಾಮಾನ್ಯವಾಗಿ ಆಗುವಂತದ್ದು, ಆ ಸಮಯದಲ್ಲಿ ಏನ್ ತಿಂದ್ರು ಕೂಡ ಆ ಜಾಗ ಉರಿಲಿಕ್ಕೆ ಶುರುವಾಗುತ್ತೆ. ಸೊ ಇದಕ್ಕೆ ಏನಾದ್ರೂ ಸಿಂಪಲ್ ಟ್ರೀಟ್ಮೆಂಟ್ ನಾವು ಮಾಡಬಹುದಾದಂತ ಏನಾದಿದೆಯಾ ಡಾಕ್ಟರ್?
0: ಫಸ್ಟ್ ಗೆ ಅದು ಗಾಯ ಯಾಕೆ ಆಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಾಯಿಯ ಕ್ಯಾನ್ಸರ್ ಅಲ್ಲಿ ಕೂಡ ಅದು ಫಸ್ಟ್ ಚಿಕ್ಕ ಗಾಯ ತರನೇ ಬರ್ತದೆ, ಏನ್ ತಿಂದ್ರು ಉರಿತದೆ. ಆದ್ರೆ ಅದು ಅಂತದನ್ನು ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ. ಫಸ್ಟ್ ಗೆ ಚೆಕಪ್ ಮಾಡ್ಕೊಂಡು ಏನೂ ಇಲ್ಲ, ಇದು ಬರೇ ಟ್ಯಾಬ್ಲೆಟ್ಸ್ ಅಥವಾ ಆಯಿಂಟ್ಮೆಂಟ್ ಅಲ್ಲಿ ಹೋಗುವಂತ ಅಲ್ಸರ್ ಆದ್ರೆ ಇದಕ್ಕೆ ಏನು ಟೆನ್ಷನ್ ಇಲ್ಲದೆ ಅಂತ ಟ್ರೀಟ್ಮೆಂಟ್ ತಗೊಳ್ಬಹುದು. ಆದ್ರೆ ಕನ್ಸಲ್ಟೇಷನ್ ಇಲ್ಲದೆ ತಗೊಳ್ಳೋದಕ್ಕೆ ನಾನು ಅಡ್ವೈಸ್ ಮಾಡುವುದಿಲ್ಲ. ಆದ್ರೆ ಇದಕ್ಕೆ ಅಲ್ಲಿ ನೋವಾಗದೆ ಇರೋ ತರ, ಉರಿದೇ ಇರೋ ತರ ಊಟಕ್ಕಿಂತ ಮುಂಚೆ ಅಲ್ಲಿ ಅನೆಸ್ಥೆಟಿಕ್ ಜೆಲ್ ಬರ್ತದೆ, ಆ ಜೆಲ್ ಅನ್ನು ಹಚ್ಚಿದ್ರೆ ಆ ಜಾಗದಲ್ಲಿ ಸ್ಪರ್ಶ ಹೋಗ್ತದೆ, ಅದಾದ ಮೇಲೆ ಊಟ ಮಾಡಬಹುದು. ಆದ್ರೆ ಅದು ಹೆಚ್ಚಂದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಕಾಲ ಕೆಲಸ ಮಾಡ್ತದೆ. ಆದ್ರೆ ಇದನ್ನು ಉಪಯೋಗಿಸೋದಕ್ಕೆ ಮುಂಚೆ ಫಸ್ಟ್ ಗೆ ಚೆಕಪ್ ಮಾಡಿಕೊಂಡು ಏನು ದೊಡ್ಡ ತೊಂದರೆ ಏನೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡೋದು ಬೆಟರ್ ಅಂತ
1: ಹೇಳ್ತಾರೆ. ಎಸ್, ಕೇಳುಗರೆ, ಕೊನೆಯ ಒಂದಿಷ್ಟು ನಿಮಿಷಗಳು ಬಾಕಿ ಉಳಿದಿದೆ. ಅಲ್ಸರ್ ವಿವಿಧ ಪ್ರಕಾರಗಳು ಹಾಗೂ ಪರಿಹಾರಗಳ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ನೀವು ಕೂಡ ಕಾಲ್ ಅನ್ನು ಮಾಡಬಹುದು. ಕಾಲ್ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ. ಡಾಕ್ಟರ್ ಮೇಧಾ ಉರ್ವಾಲ್ ಅವರು ಹಿರಿಯ ತಜ್ಞರು, ಶಸ್ತ್ರಚಿಕಿತ್ಸಾ ವಿಭಾಗ, ಜಿಲ್ಲಾ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಎಂಸಿ ಆಸ್ಪತ್ರೆಯಲ್ಲಿ ಕೂಡ ಇವರು ಲಭ್ಯ ಇರ್ತಾರೆ. ಈ ಬಗೆಗಿನ ಚಿಕಿತ್ಸೆಗಳು ಡಾಕ್ಟರ್ ನಮ್ಮ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಲಭ್ಯ ಇದೆ, ಅದಕ್ಕೆ ಬೇಕಾಗಿರುವಂತದ್ದು?
0: ಹೌದು, ನಮ್ಮ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಎಂಡೋಸ್ಕೋಪಿ ವ್ಯವಸ್ಥೆ ಇದೆ. ಮುಂಚೆನೆ ಹೇಳಿದಾಗೆ ಅಲ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಬಾಯೊಳಗಡೆ ಟ್ಯೂಬ್ ಹಾಕಿ ಹೊಟ್ಟೆ ಒಳಗಡೆ ಆ ಟ್ಯೂಬ್ ಹೋಗಿ ಲೈಟ್ ಹಾಕಿ ನೋಡುವಂತದ್ದು. ಮತ್ತೆ ಅಲ್ಸರ್ ಇದ್ರೆ ಅಲ್ಲಿಂದ ಒಂದು ಬಯೋಪ್ಸಿ ತೆಗೆಯುವಂತದ್ದು, ಬಯೋಪ್ಸಿ ಅಂದ್ರೆ ಒಂದು ಚಿಕ್ಕ ಪೀಸ್ ಟೆಸ್ಟಿಂಗ್ ಗೆ ತೆಗೆಯುವಂತದ್ದು, ಈ ವ್ಯವಸ್ಥೆ ಕೂಡ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇದೆ.
1: ಓಕೆ ಓಕೆ, ಸೊ ಇದರ ಸದುಪಯೋಗವನ್ನು ಜನರು ಪಡ್ಕೊಳ್ಬಹುದು. ಓಕೆ, ಈ ಬಗ್ಗಿನ ಏನು ಪರೀಕ್ಷೆಗಳು ಪ್ರತಿದಿನ ನಡೀತದೆ?
0: ಹೌದು, ಪ್ರತಿದಿನ ನಡೀತದೆ.
1: ಓಕೆ, ಬೆಳಗ್ಗೆ 9 ಗಂಟೆಯಿಂದ ವೈದ್ಯರು ಅಲ್ಲಿ ಲಭ್ಯ ಇದ್ದಾರೆ. ಸೊ ಇಂಥ ತೊಂದರೆಗಳು ಇದ್ದಾಗ ಒಟ್ಟಿನಲ್ಲಿ ಇಂಥ ಸಮಸ್ಯೆಗಳು ಏನಾದರೂ ಬಂದ್ರೆ ಇದು ಕಂಟಿನ್ಯೂ ಆಗಿ ತುಂಬಾ ಸಮಯಗಳಿಂದ ಇದ್ರೆ ಇದ್ರ ಬಗ್ಗೆ ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಅಗತ್ಯ ಅಂತ. ದೊಡ್ಡ ಮಟ್ಟಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ ಅಲ್ವಾ? ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ರೋಗದಲ್ಲೂ ವೈದ್ಯರು ಹೇಳೋದು ಇಂಥದ್ದನ್ನೇ. ಮೊದಲು ನಮಗೆ ಈ ರೋಗದ ಲಕ್ಷಣಗಳು ಯಾವುದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಸೊ ನಾವೆಲ್ಲದಕ್ಕೂ ಕೂಡ ಹೊರಗಿಂದ ಹೋಗ್ತೇವೆ, ನಮ್ಗೆ ಬೇಕಾದಂತ ನಾವೇ ಡಾಕ್ಟರ್ ಆಗಿಬಿಡ್ತೇವೆ, ನಾವೇ ಟ್ಯಾಬ್ಲೆಟ್ಸ್ ಅನ್ನು ತರ್ತೇವೆ, ತಿಂತೇವೆ. ಸೊ ಇದು ಕೂಡ ಅಲ್ಸರ್ಗೆ ಕೆಲವೊಮ್ಮೆ ಕಾರಣ ಆಗುತ್ತೆ ಅಂತ ಡಾಕ್ಟರ್ ಆಗ್ತಾನೆ ಹೇಳ್ತಾ ಇದ್ರು. ಇವೆಲ್ಲ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ವಿಧದ ಅಲ್ಸರ್ಗಳು, ನಾವು ಬಾಯಿ ಹಾಗೂ ಹೊಟ್ಟೆಯೊಳಗಿನ ಅಲ್ಸರ್ಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ, ಆದ್ರೆ ಕಾಲಿನಲ್ಲಿ ಆಗುವಂತ ಅಲ್ಸರ್ಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗುವಂತ ತೊಂದರೆಗಳು ಎಲ್ಲದರ ಬಗ್ಗೆ ಡಾಕ್ಟರ್ ಅನೇಕ ಮಾಹಿತಿಗಳನ್ನ ಇಷ್ಟು ಹೊತ್ತು ನಮಗೆ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಇನ್ನು ಡಾಕ್ಟರ್, ಇದನ್ನ ಬಿಟ್ಟು ಬೇರೆ ಏನಾದರೂ ಅಲ್ಸರ್ ನ ಬಗ್ಗೆ ಆಡ್ ಮಾಡಬೇಕು ಅಂತ ಇದ್ರೆ ಏನಾದರೂ ಹೇಳುವಂತದ್ದು ಇದೆಯಾ ಅಂತ?
0: ನೀವು ಕರೆಕ್ಟ್ ಆಗಿ ಹೇಳಿದಾಗೆ ಜಸ್ಟ್ ಅದನ್ನು ಯಾವುದೇ ಹೊಟ್ಟೆಯ ನಿಮಗೆ ಹೊಟ್ಟೆಯಲ್ಲಿ ಏನೇ ತೊಂದರೆ ಇದ್ರು, ಹೊಟ್ಟೆಯಲ್ಲಿ ನೋವು ಅಥವಾ ಉರಿ ಬರುವಂತದ್ದು ಏನೇ ತೊಂದರೆ ಇದ್ರು ಅದನ್ನು ಮೊದಲು ಬಂದು ಚೆಕಪ್ ಮಾಡಿಸಿ. ಯಾಕಂದ್ರೆ ನೀವು ಅದ್ರ ಲೇಟ್ ಮಾಡಿದ್ರೆ ಅದರದ ಏನು ಕಾಂಪ್ಲಿಕೇಶನ್ ಆಗ್ತದೆ, ಅದರಿಂದ ಜೀವ ಹೋಗುವ ಸಾಧ್ಯತೆ ಕೂಡ ಇದೆ. ಅದು ತೂತಾಗುವಂತದ್ದು, ಬ್ಲೀಡಿಂಗ್ ಆಗುವಂತದ್ದು, ಕ್ಯಾನ್ಸರ್ಗೆ ಬದಲಾಗುವಂತದ್ದು, ಇಂಥದ್ದನ್ನು ನಮಗೆ ಗೊತ್ತಿದ್ರೂ ನಾವು ಅದನ್ನು ಲೇಟ್ ಮಾಡಿ ಈ ತರ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡು ಬರಬಾರ್ದು. ಆದ ಕಾರಣ ಅದನ್ನು ಡಿಲೇ ಮಾಡದೆ ಬೇಗ ಬಂದು ಅದಕ್ಕೆ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ.
1: ಓಕೆ, ಸೊ ಒಟ್ಟಿನಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನ ನಾವು ಪಡ್ಕೊಳ್ಳೋದು ಅತಿ ಅಗತ್ಯ. ನಾವು ಹೆಲೋ ವೆಲ್ನ ಕಾರ್ಯಕ್ರಮದ ಮೂಲಕ ಇದನ್ನೇ ನಾವು ಹೇಳ್ತಿರುವಂತದ್ದು, ಇದೇ ಪ್ರಮುಖ ಉದ್ದೇಶ. ರೋಗಗಳು, ರೋಗ ಲಕ್ಷಣಗಳ ಬಗ್ಗೆ ನಮಗೆ ಜಾಗೃತಿ ಮೂಡುವಂತದ್ದು ಬಹಳ ಅಗತ್ಯ ಅಂತ. ಕೆಲವೊಮ್ಮೆ ನಾವು ಚಿಕ್ಕ ಚಿಕ್ಕ ವಿಷಯಗಳು ಅಂತ ಹೇಳಿ ಅದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ, ಅದು ಕೊನೆಯ ಹಂತದಲ್ಲಿ ಬಹಳ ದೊಡ್ಡ ಹಂತಕ್ಕೆ ಹೋಗುವಂತದ್ದೆಲ್ಲ ಇರುತ್ತೆ. ಸೊ ಇದು ಜಾಗೃತಿ ತುಂಬಾ ಇಂಪಾರ್ಟೆಂಟ್. ಸುಮಾರು 163ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಅನೇಕ ವಿಷಯಗಳು, 163 ಅಂತ ಹೇಳಿ 163 ವಿಷಯದ ಬಗ್ಗೆ ನಾವು ಇಷ್ಟವರೆಗೆ ಮಾತಾಡಿದ್ದೇವೆ. ಪ್ರತಿ ವಿಷಯಗಳು ಕೂಡ ನಮಗೆ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಅನೇಕ ವೈದ್ಯರು ಬಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂತಹ ತೊಂದರೆಗಳು ಬಂದಾಗ ಅದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸದೆ ಅದರ ಬಗ್ಗೆ ಪರೀಕ್ಷೆಯನ್ನ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಬಹಳ ಅಗತ್ಯ ಅನ್ನೋದನ್ನ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಅಲ್ಸರ್, ಅದರ ವಿವಿಧ ಪ್ರಕಾರಗಳು ಮತ್ತು ಪರಿಹಾರಗಳ ಬಗ್ಗೆ ಮಾತಾಡಿದವರು ಡಾಕ್ಟರ್ ಮೇಧಾ ಉರ್ವಾಲ್ ಅವರು. ಡಾಕ್ಟರ್, ನಿಮ್ಮ ಅಮೂಲ್ಯವಾದಂತಹ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ನೀವು ಕಳೆದ ಬಾರಿ ಹರ್ನಿಯದ ಬಗ್ಗೆ ಮಾತಾಡಿದ್ರಿ, ಅದನ್ನ ಫೇಸ್ಬುಕ್ ಅಲ್ಲಿ ಒಂದಿಷ್ಟು ಹೈಲೈಟ್ಸ್ ಅನ್ನ ಮಾಡಿ ಹಾಕಿದ್ದೇವೆ. ಹೆಚ್ಚಿನ ಕೇಳುಗರು ಯಾರೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ರಿ, ರೇಡಿಯೋ ಸಾರಂಗ್ ಅನ್ನುವಂತ ಪೇಜ್ಗೆ ನೀವು ಹೋಗಬಹುದು. ಸುಮಾರು 8 ಲಕ್ಷದಷ್ಟು ಜನ ಅದನ್ನು ನೋಡಿದ್ದಾರೆ. ನೋಡುವುದರ ಜೊತೆಗೆ ಅನೇಕ ಪ್ರಶ್ನೆಗಳು ಅವರಲ್ಲಿ ಇತ್ತು, ಅದು ಕೂಡ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ. ಅದು ಕೂಡ ಅವರು ನಮ್ಮ ಮಂಗಳೂರಿನ ವೈದ್ಯರು ಅಥವಾ ಮಂಗಳೂರಿನ ಹಾಸ್ಪಿಟಲ್ಗಳು ಅಂತ ಹೇಳಿದ್ರೆ ಏನು ಬಹಳ ದೊಡ್ಡ ನಂಬಿಕೆ. ಎಲ್ಲೋ ಕಡೆ ನೋಡಿದ್ರು ಕೂಡ ಬೇರೆ ಜಿಲ್ಲೆಗಳಿಂದ ಬರುವವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಅಷ್ಟು ಒಳ್ಳೆ ಗುಣಮಟ್ಟದ ವೈದ್ಯರು ನಮ್ಮ ಮಂಗಳೂರಲ್ಲಿದ್ದಾರೆ. ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಳುವಂತ ಅಗತ್ಯ ಇದೆ ಅಂತ. ಸೊ ಥ್ಯಾಂಕ್ ಯು ಡಾಕ್ಟರ್ ಒನ್ಸ್ ಅಗೇನ್ ರೇಡಿಯೋ ಸಾರಂಗ್ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದರು ಡಾಕ್ಟರ್ ಮೇಧಾ ಉರ್ವಾಲ್ ಅವರು, ಹಿರಿಯ ತಜ್ಞರು, ಶಸ್ತ್ರಚಿಕಿತ್ಸಾ ವಿಭಾಗ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮಂಗಳೂರು. ಇವತ್ತಿನ ಈ ದಿನದ ಕಾರ್ಯಕ್ರಮ ಒಂದಿಷ್ಟು ನಿಮಗೆ ಮಾಹಿತಿಯನ್ನ ಕೊಟ್ಟಿರಬಹುದು ಅಂತ ಅಂದ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಹೆಲವೆಲ್ನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ, ಆರ್ಜೆ ಎಡ್ವರ್ಡ್. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಒಬ್ರು ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಬಂದಿದ್ದಾರೆ. ಇವರು ನವೀನ್ ಶೆಟ್ಟಿ ಅಮ್ಲಮ್ಮಗರು, ನಾಟಕ ರಚನೆಕಾರ, ರಂಗಭೂಮಿ ಕಲಾವಿದ. ಕಳೆದ 17 ವರ್ಷದಿಂದ ರಂಗಭೂಮಿಯ ನಂಟು ಇವರಿಗಿದೆ, ಕಲಾ ಸೇವೆ ಮಾಡ್ತಾ ಇದ್ದಾರೆ. ಶ್ರೀಲಲಿತಾ ತಂಡದಲ್ಲಿ 17 ವರ್ಷದಿಂದ ಇವರು ಕಲಾವಿದನಾಗಿ ದುಡಿತಾ ಇದ್ದಾರೆ. ಹಾಗೆ ಮೊದಲು ಇವರು ರಂಗಕ್ಕೆ ಬಣ್ಣ ಹಚ್ಚಿದ್ದು ಸೌರಭ ಕಲಾವಿದರ ತಂಡದಲ್ಲಿ, ನಂತರ ಕದ್ರಿಯ ಕಲಾವಿದರು ಜಯ ಮಾರುತಿ, ಕಡಲನಾಡ ಕಲಾವಿದರು ಕದ್ರಿ ಕಂಬಳ, ಮಿತ್ರ ವೃಂದ ಮುಂತಾದ ತಂಡಗಳಲ್ಲಿ ಇವರು ಭಾಗವಹಿಸಿದ್ದಾರೆ, ಕಲಾವಿದರಾಗಿ ದುಡಿದಿದ್ದಾರೆ. ನಾಟಕ ರಚನೆ ಇವರು ತುರ್ಪುದ ಇರೆ, ಮೈಮೆದ ಸಿರಿಬೂಡು, ಮಿರಿಲೋಕದ ಸಿರಿಪುರ್ಪ ಎನ್ನುವ ನಾಟಕ ಕೂಡ ರಚನೆ ಮಾಡಿದ್ದಾರೆ. ಹಾಗೆ GRK ಸಿನಿ ಯೂನಿಟ್ ಇಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರಿಗೆ ಕಡಲನಾಡ ಕಲಾವಿದರಿಂದ ವಿಷ್ಣು ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಹಲವಾರು ಸನ್ಮಾನ ಗೌರವ ಕೂಡ ದೊರಕಿದೆ. ಇವತ್ತು ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಅವರ ವಿಷಯ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ. ನವೀನ್ ಶೆಟ್ಟಿ ಅಮ್ಲಮಗುರವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ ನವೀನ್ ಶೆಟ್ಟಿ ಅವರೇ, ನಾಟಕ ರಂಗಕ್ಕೆ ಮೊದಲು ಸೌರಭ ಕಲಾವಿದರ ಒಂದು ತಂಡದಲ್ಲಿ ಬಣ್ಣ ಹಚ್ಚಿದ್ರಿ, ಯಾವ ಪಾತ್ರ, ಏನು ಕತೆ ಹೇಳಿ?
1: ಸೌರಭ ಕಲಾವಿದರು ಪ್ರಾರಂಭ ಆಗುವಾಗ ಲಯನ್ ಸುಂದರ ಹೆಗ್ಡೆ ಕದ್ರಿ ದೇವಸ್ಥಾನದಲ್ಲಿ ನಾಟಕ ಆಡಿಸುವಾಗ ಲಯನ್ ಸುಂದರ ಹೆಗ್ಡೆಯವರು ಡಂಗುರದ ಪಾತ್ರಕ್ಕೆ, ಅಂದ್ರೆ ಬಿರುದ ಬೀರ ದೇವಪುಂಜ ನಾಟಕದಲ್ಲಿ ಡಂಗುರದವನ ಪಾತ್ರಕ್ಕೆ ಆಯ್ಕೆ ಮಾಡಿದ್ರು.
0: ಕೇಳಿ
1: ಹೌದು,
0: ಕನ್ನಡ ನಾಟಕ, ತುಳುನಾಟಕ,
1: ತುಳುನಾಟಕ. ಹಾಗಾಗಿ ನನ್ನ ಮೊದಲ ಗುರು ಅವರೇ ಲಯನ್ ಸುಂದರ ಹೆಗ್ಡೆ. ಶಾಲಾ ಇದರಲ್ಲೆಲ್ಲ ಬಣ್ಣ ಹಚ್ಚಿದ್ದೆ, ಹೈಸ್ಕೂಲ್ ಇದರಲ್ಲಿ. ನಾಟಕ ಮೊದಲ ಸ್ಟೇಜ್ ಹತ್ತಿದ್ದು ಕದ್ರಿ, ಕದ್ರಿ ದೇವಸ್ಥಾನದಲ್ಲಿ.
0: ನಿಮ್ದೊಂದು ಭಾಗ್ಯ ನೋಡಿ, ಮೊದಲ ನಾಟಕದಲ್ಲಿ ಡಂಗುರ ಬಾರಿಸಿ, ನಂತರ
1: ಹೌದು
0: ಮತ್ತೆ ಬೇರೆ ಬೇರೆ ಪಾತ್ರಗಳು,
1: ಬೇರೆ ಬೇರೆ ಪಾತ್ರಗಳೆಲ್ಲ ಸಿಕ್ಕಿದೆ.
0: ಯಾವೆಲ್ಲ ಪಾತ್ರ? ಒಂದು
1: ಪಾತ್ರಗಳು ತುಂಬಾ ಸಿಕ್ಕಿದೆ.
0: ನಿಮಗೆ ಸವಾಲಾಗುವಂತ ಪಾತ್ರ?
1: ಸವಾಲಾಗುವ ಪಾತ್ರ ಅಂದ್ರೆ ಶ್ರೀಲಲಿತೆ ತಂಡದಲ್ಲಿ ನಾವು ಕಟೀಲ್ ದಪ್ಪೆಳ್ಳಲ್ಲಿ ನಾಟಕ ಆಡ್ತಾ ಇದ್ವಿ. ಅದರಲ್ಲಿ ಬೃಹಸ್ಪತಿ ಪಾತ್ರ, ಅದು ತುಂಬಾ
0: ಚಾಲೆಂಜಿಂಗ್
1: ಚಾಲೆಂಜಿಂಗ್ ಇತ್ತು.
0: ಅಂದ್ರೆ ಎರಡು ಪಾತ್ರಗಳ ಜೊತೆ ತುಂಬಾ ಸಂಭಾಷಣೆ, ಯುದ್ಧ ಇತ್ತು, ಯುದ್ಧ ನಡೆದಾಗ ಇತ್ತು ಅಲ್ವಾ?
1: ಹಾಗೆ ಇಲ್ಲ ಅಂದ್ರೆ ಚಾಲೆಂಜಿಂಗ್
0: ಚಾಲೆಂಜಿಂಗ್
1: ಮಾಡಬಹುದಾ ಮಾಡಿದ್ದೀನಿ.
0: ಮಾತಿನ ಯುದ್ಧ ಇರಲಿಲ್ಲ,
1: ಇಲ್ಲ
0: ಪಾತ್ರ ಮಾತ್ರ. ಹಾಗೆ ಇಷ್ಟೆಲ್ಲ ತಂಡದಲ್ಲಿ ಭಾಗವಹಿಸಿ ಈಗ ಶ್ರೀಲಲಿತಾ ತಂಡದಲ್ಲಿ 17 ವರ್ಷದಿಂದ,
1: ಶ್ರೀಲಲಿತಾ ತಂಡದಲ್ಲಿ ಒಂದು 12-13 ವರ್ಷ,
0: 13 ವರ್ಷ
1: ನಾಟಕ ತಂಡಕ್ಕೆ
0: ನಾಟಕಕ್ಕೆ ಬಂದು 17 ವರ್ಷ ಆಯ್ತಾ? ಸರಿ, 13 ವರ್ಷದಿಂದ ಶ್ರೀಲಲಿತಾ ತಂಡದಲ್ಲಿ ಇರಬೇಕಾದ್ರೆ ಏನು ವಿಶೇಷ ಅದರಲ್ಲಿ, ಆ ತಂಡದಲ್ಲಿ ಏನು
1: ವಿಶೇಷ
0: ತರ ಇದ್ರು ಅವರು?
1: ಅಂದ್ರೆ ನಮ್ಮ ದನಿಗಳು ತುಂಬಾ ಒಳ್ಳೆಯವರು,
0: ಅದೇ ಏನು ಸೀಕ್ರೆಟ್ ಇದೆ,
1: ತುಂಬಾ ಒಳ್ಳೆ ಹೃದಯವಂತರು ಲಯನ್ ಕಿಶೋರ್ ಡಿ ಶೆಟ್ಟಿಯವರು. ಹಾಗಾಗಿ ಅವರಿಂದ ಆ ತಂಡ ಒಂದು ಪೌರಾಣಿಕ ನಾಟಕಕ್ಕೆ ಒಂದು ಆಯಾಮ ಕೊಟ್ಟಂತ ತಂಡ ಅದು. ಅದರಲ್ಲೇ ಇದ್ದೀನಿ
0: ಈಗ. ನಾಟಕ ಎಲ್ಲ ಪ್ರದರ್ಶನ ಇದೆ?
1: ಹಾ ಇದೆ. ಇವಾಗ ಶನಿ ಹೊಸದಾಗಿ ನಮ್ದು ಶನಿ ಮಹಾತ್ಮೆ ನಾಟಕ, ಅದು 50 ಪ್ರದರ್ಶನ ಕಳೆದು ಇವಾಗ 54ನೇ ಪ್ರದರ್ಶನ ನಡೆದು 10 ತಾರೀಕಿಗೆ ಸಾನೂರಲ್ಲಿ ಇದೆ.
0: ಇವತ್ತು ನಾಟಕ ಇಲ್ಲ,
1: ಇವತ್ತಿಲ್ಲ,
0: ಸ್ವಲ್ಪ ವಿಡಿಯೋನಲ್ಲಿ ಬಂದಿದೆ. ಅದೇ ನಿನ್ನೆ ಕರೆ ಮಾಡಿದೆ ನಿಮ್ಗೆ ಬರಬೇಕು ಅಂತ, ಆದ್ರೆ ಇವತ್ತು ಹಾಜರಾಗಿದ್ರಿ ನೋಡಿ, ತುಂಬಾ ಖುಷಿ ಆಯ್ತು. ಹಾಗೆ 12 ವರ್ಷದಿಂದ ಅಂದ್ರೆ ಅದು ಕೂಡ ಒಂದು ಬಹಳ ಒಂದು ಒಂದೇ ತಂಡದಲ್ಲಿ ಇರುವುದಂದ್ರೆ ಕೆಲವು ಸರ್ತಿ
1: ದನಿಗಳು ಸಿಗ್ಬೇಕಲ್ಲ,
0: ಕಲಾವಿದರು ಕೂಡ ತಮ್ಮಂದಿರಂತೆ ಇರಬೇಕು, ಕುಟುಂಬದರಂತೆ,
1: ಒಂದೇ ಕುಟುಂಬದಂತೆ ಇದ್ದೀವಿ ನಾವು. ಹಾಗಾಗಿ ಹಾಗೇನಿದಿಲ್ಲ.
0: ಶನಿ ಮಹಾತ್ಮೆಯಲ್ಲಿ ಏನು ಪಾತ್ರ ನಿಮಗೆ?
1: ಶನಿ ಮಹಾತ್ಮೆಯಲ್ಲಿ 3 ಪಾತ್ರದಲ್ಲಿ ಮಾಡ್ತಾ ಇದ್ದೀವಿ, ಒಂದು ದೂತನಾಗಿ, ಇನ್ನೊಂದು ಈಶ್ವರನಾಗಿ, ಆಮೇಲೆ ಇನ್ನೊಂದು ಹಳ್ಳಿ ಹಳ್ಳಿಯವನಾಗಿ. ಹಾಗೆ
2: ಲೈವ್ ಡ್ರಾಮಾ ಅಥವಾ ಫ್ರೀ
1: ರೆಕಾರ್ಡೆಡ್ ರೆಕಾರ್ಡೆಡ್ ಡ್ರಾಮಾ ಕಟೀಲ್ ದಪ್ಪೆಳ್ಳಲ್ಲಿ ಮಾತ್ರ ಒಂದು 300-350 ಶೋ ಲೈವ್ ಹೋಗಿತ್ತು ನಮ್ದು.
2: ಆ ಪಾತ್ರಗಳಿಗೆ ವಿಷಯಗಳಿಗೆಲ್ಲ ಬೊಬ್ಬೆ ಹಾಕೋದು ತುಂಬಾ
1: ಅದರಲ್ಲಿ ಅವರು ನಮ್ಮ ದನಿಗಳು ಅಭಿನಯ ಮಾಡ್ತಾ ಇದ್ರು. ಕಡಿಲ ಶುಂಭಾಶುರನ ಪಾತ್ರ ಮಾಡ್ತಾ ಇದ್ರು.
2: ಇದಕ್ಕೆ ಲಿಪ್ ಮೂಮೆಂಟ್ ಎಲ್ಲ ಹೇಗೆ ಅನಿಸ್ತದೆ ಬರ್ತದೆ?
1: ಅದು ನಮ್ಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಒಂದು ತಿಂಗಳ ಅಭ್ಯಾಸ ಇರುತ್ತೆ. ಆಮೇಲೆ ಅಭ್ಯಾಸ ಆದ ನಂತರ ಅದನ್ನ ಪ್ಲೇ ಮಾಡೋದು.
2: ಒಂದ್ ರೀತಿಯಲ್ಲಿ ನಾಟಕ ಶನಿ ಮಹಾತ್ಮ 54 ಆದ್ರೆ ನೀವು ಕೂಡ 50 ಹತ್ತಿರ ಇದ್ದೀರಾ? ಪ್ರಾಯ ಯಾಕೆ?
1: ನಂದು 65 ಮೇಲೆ 67 ರನ್ನಿಂಗ್ ಈಗ.
2: ಹೌದಾ? ಕಾಣ್ತಿಲ್ಲ ಮಾತಾಡುವ ಶೈಲಿ ಇರಬಹುದು. ಯಾರೋ ಮಿತ್ರ ಕೇಳಿದಾಗ ನಿಮಗೆ ನಿಮ್ಮ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು 50 ಅವರಿಗೆ ಆಗಿರಬಹುದು ಅಂತ ಹಾಗೆ ಕೇಳಿದ್ದೆ.
1: ಅವರಿಗೂ ಗೊತ್ತಿಲ್ಲ.
2: ಗೊತ್ತಿಲ್ವಾ? ಸರಿ ಸರಿ. ಅಲ್ಲೇ ಅವರು ನಿಮ್ಮ ಪರಿಚಯ ಮಾಡಿಕೊಡುವಾಗ ನಾನು ಕೇಳಿದ್ದೆ ಅವರ ಎಷ್ಟು ಪ್ರಾಯ ಅಂತ. ಸರಿ. ಹಾಗೆ ನಾಟಕಗಳೆಲ್ಲ ಅಲ್ಲದೆ ಬೇರೆ ಬೇರೆ ಊರುಗಳಲ್ಲಿ ಪ್ರದರ್ಶನ ನೀವು ಹೋಗಿದ್ದೀರಿ. ಈ ಪಾತ್ರ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಹಿತಕರವಾದಂತ ಒಂದು ಒಳ್ಳೆ ವಾತಾವರಣ ಇದ್ದಂತ ಸ್ಥಳ ಹೇಳೋದಾದ್ರೆ ಯಾವ ಊರು ಅಂತ ಹೇಳ್ಬೋದು?
1: ನಮ್ಮ ದಕ್ಷಿಣ ಕನ್ನಡ.
2: ಬೇರೆ ಕಡೆ ಎಲ್ಲ ಹೋಗಿದ್ರೆ ಎಲ್ಲಿ
1: ಇದೆ ಹಾಗೇನಿಲ್ಲ. ಆದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೊಂದು ಇದೆ ಬೇರೆ.
2: ಕಲಾವಿದರಿಗೆ
1: ಮರ್ಯಾದೆ
2: ಎಲ್ಲ ಇದೆ. ಬೇರೆ ಕಡೆ
1: ಇದೆ, ಮುಂಬೈ ಬ್ಯಾಂಗ್ಳೂರು ಆ ಕಡೆನೂ ಇದೆ. ಆದ್ರೆ ದಕ್ಷಿಣ ಕನ್ನಡದಲ್ಲಿ ಸಿಗುವಂತ
2: ಮರ್ಯಾದೆ ಕಲಾವಿದರನ್ನು ಪ್ರೀತಿಸುವಂತ
1: ಪ್ರೀತಿ
2: ಸ್ನೇಹ ಎಲ್ಲ ಸಿಗುದಿಲ್ಲ. ಸರಿ. ಆದ್ರೆ ಈ ನಡುವೆ ನಿಮ್ಗೆ ಒಂದು ಕೆಲವೊಂದು ಹಾಡುಗಳು ತುಂಬಾ ಇಷ್ಟ ಆಗುತ್ತೆ, ಹಳೆ ಹಾಡುಗಳನ್ನು ತುಂಬಾ ಇಷ್ಟಪಡ್ತೀರ.
1: ಹೌದು.
2: ಅದರಲ್ಲಿ ಒಂದು
1: ಹಳೆ ಹಾಡುಗಳಲ್ಲಿ ಅಂದ್ರೆ ಅಲ್ಲಿ ಅರ್ಥಪೂರ್ಣವಾಗಿರುತ್ತದೆ. ಈಗಿನ ಹಾಡುಗಳೆಲ್ಲ ಬರೀ ಕಿವಿಗೆ.
2: ಈಗ ನೋಡಿ 60 ನಂತರ ಅರಳು ಮರಳು ಅಂತ ಹೇಳ್ತಾರೆ. ನನಗೆ ಕೂಡ 60 ದಾಟಿದೆ. ನಿಮ್ಮ ಹತ್ತಿರ ಹತ್ತಿರ ಇದ್ದೀನಿ ಈಗ 63 ಹೆಚ್ಚೇನಿಲ್ಲ, 4 ಕಡಿಮೆ ಇದ್ದೇನೆ ಅಷ್ಟೇ. ಆದ್ರೂ ಅರಳು ಮರಳು ಅಂದ್ರೆ 60 ನಂತರ ಮರೆತು ಹೋಗೋದು ಜಾಸ್ತಿ.
1: ಹೌದು.
2: ಆದ್ರೆ ನಿಮ್ಗೆ ಒಂದು ಹಾಡು ಇಷ್ಟ ಆಗುತ್ತೆ, ನಿನ್ನ ನೀನು ಮರೆತಿರೇ ನೋವು. ಎಂತದ್ದು ಮರೆತದ್ದು? ಏನು ಕತೆ ಮರೆತದ್ದು?
1: ಅಲ್ಲ, ಅದು ಹಳೆ ಹಾಡು, ಅದು ಅರ್ಥಪೂರ್ಣವಾಗಿರುತ್ತಲ್ಲ, ಹಂಗಾಗಿ ಅದು ಹಾಡುಗಳು ನೆನಪಿರುತ್ತೆ. ಹಳೆ ಹಾಡುಗಳೆಲ್ಲ ನೆನಪಿರುತ್ತೆ.
2: ಹಾಡಬಹುದೇ? ಹಾಡು
1: ಸ್ವಲ್ಪ ಜಾಸ್ತಿ ಬರೋದಿಲ್ಲ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನ ತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು

0: ஆத்மரேவுதே முகில கண்டனவிலு நலியதே.
1: ಬಹಳ ಚೆನ್ನಾಗಿ ಹೇಳಿದೆ ಸ್ವರ, ತುಂಬಾ ಚೆನ್ನಾಗಿದೆ. ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಎಸ್, ನೀವು ಕೇಳ್ತಾ ಇದೀರಾ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ಕೇಳುಗರೇ, ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನವೀನ್ ಶೆಟ್ಟಿ ಅಂಬ್ಲಮ್ಮಗೌರು ಇವರಿದ್ದಾರೆ. ನಾಟಕ ರಚನೆಕಾರ ಹಾಗೆ ರಂಗಭೂಮಿ ಕಲಾವಿದ. ಹಲವಾರು ನಾಟಕ ರಚನೆ ಮಾಡಿದ್ದೀರಿ. ತುರ್ಪು ಧೈರ್ಯ, ತುರ್ಪು ಧೈರ್ಯ ಅಂದ್ರೆ ಏನು ಕತೆ? ಏನು
1: ಅಂದ್ರೆ ಇದು ಒಂದು ಎಲೆಯನ್ನ ತುರ್ಪು ಅಂತ ಹೇಳ್ತಾರೆ. ಆ ಎಲೆಯ ಇದನ್ನೇ ಒಂದು ನಾಟಕ ರಂಗಕ್ಕೆ ಇದು ಮಾಡುವಂತ ಮನಸ್ಸಾಯ್ತು. ಹಾಗಾಗಿ ತುರ್ಪು ಧೈರ್ಯ ಅಂತ ಇಟ್ಟೆ.
0: ತುರ್ಪು ಎದುರು ವಾ ಇರಲಿ
1: ಇಲ್ಲ ಹಾಗೆ
0: ಅದೇ ಅದು ಫೈನಲ್.
1: ಹೀರೋಯಿನ್ ಅನ್ನ ವಿಲನ್ ಇದು ಮಾಡ್ತಾನೆ, ಕಿಡ್ನಾಪ್ ಮಾಡಿ ತಂದೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಇದು ಮಾಡ್ತಾನೆ. ಅದು ಅವನ್ ಹೇಳ್ತಾನೆ, ತುರ್ಪು ಧೈರ್ಯನ ಕೈ ಟಿಪ್ಪುನಾಗ ಏನಿಲ್ಲ ಏನು ತಾಂಟೆ ಸಾಧ್ಯ.
0: ಅಂದ್ರೆ ತುರ್ಪು ಧೈರ್ಯ ಗೆಲುವು ನನ್ನದೇ ಅಂತ.
1: ಅದೇ ಅವನು ಸೋಲ್ತಾನೆ. ಅಸಲು
0: ತುರ್ಪು ಧೈರ್ಯ ಇದ್ರೂ ಕೂಡ ಸೋಲುದು ಸೋಲ್ತಾರೆ. ಆಟದಲ್ಲಿ ಹುಷಾರು ಇರ್ಬೇಕಲ್ಲ.
1: ಹೌದು,
0: ಆಟ ಚೆನ್ನಾಗಿದ್ರೆ ಮಾತ್ರ
1: ಇದ್ರೂ ಪ್ರಯೋಜನ ಇಲ್ಲ.
0: ಹೌದು, ಇಲ್ಲ ಇದ್ರೆ ಸರಿ. ನಂತರ ಬರೆಯುವಂತದ್ದು ನಾಟಕ ನೀವು ಮೈಮೇದ ಸಿರಿಬೂಡು ಅಂತ,
1: ಅದು
0: ಹೇಳಿ.
1: ಅದು ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಯಕ್ಷಗಾನದಿಂದ ಆಯ್ದಂತ ಒಂದು ಇದು ಕತೆ.
0: ಕತೆ
1: ಅದನ್ನ ನಾಟಕ ರೂಪದಲ್ಲಿ ಪ್ರಥಮ ಪ್ರದರ್ಶನ ಕದ್ರಿ ರಾಜಾಂಗಣದಲ್ಲಿ ಆಯ್ತು. ಕದ್ರಿ ಕಮಲ ಮಿತ್ರವೃಂದದ ಸುರೇಶ್ ದೇವಾಡಿಗುರು, ನಾಗೇಶ್ ದೇವಾಡಿಗುರು, ಆಮೇಲೆ ನಾರಾಯಣ ರಾವ್ ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಸಪೋರ್ಟಿಂಗ್ ಆಗಿ ನನ್ನ ನಾಟಕಕ್ಕೆ ಇದ್ ಮಾಡಿದ್ರು. ಹಾಗಾಗಿ ಅದು ಪ್ರಥಮ ಪ್ರದರ್ಶನ ನಟರಾಜನ ಸನ್ನಿಧಿಯಲ್ಲಿ ಆಗಿದೆ. ಅದೊಂದು ಮರೆಯದಂತಹ ಅನುಭವ ಅದು.
0: ಮೈಮೇದ ಸಿರಿಬೋಡು ಅಂದ್ರೆ ಏನು ಕತೆ ಅದು?
1: ಅಂದ್ರೆ ನೆಲ್ಯಾಡಿಬೋಡು, ನೆಲ್ಯಾಡಿಬೋಡಿನ ಕತೆ ಅದು. ನೆಲ್ಯಾಡಿಬೀಡು ಅಂತ ಇಲ್ಲಿ ಧರ್ಮಸ್ಥಳದಲ್ಲಿ, ಅಲ್ಲಿ ಬಳ್ಳಾಲರದ್ದು ಅವರದ್ದು ಬೂಡಿನಲ್ಲಿ ನಡೆಯುವಂತ ಒಂದು ಸನ್ನಿವೇಶ ಇದನ್ನ, ಅಲ್ಲಿ ದೇವಸ್ಥಾನ ಹೆಂಗಾಯ್ತು ಅದೆಲ್ಲ ಕಥೆಯಲ್ಲಿ ಬರ್ತದೆ.
0: ದೇವಸ್ಥಾನದ ಹಿನ್ನೆಲೆ, ಒಂದು
1: ಕ್ಷೇತ್ರದ ಮಹಿಮೆ.
0: ಮತ್ತೊಂದು ಬರೀತೀರಾ, ಮಿರಿಲೋಕದ ಸಿರಿಪುರ.
1: ಅದು ಪಾರಿಜಾತ ಪ್ರಕರಣ ಅಂತ, ನರಕಾಸುರ ವಧೆ ಪಾರಿಜಾತ ಪ್ರಕರಣ ನಾಟಕ ಇದರಿಂದ ಆಯ್ತದ್ದು.
0: ಶ್ರೀಕೃಷ್ಣ ಹೇಳಿದ್ರಿ ಯಕ್ಷಗಾನದ ಪ್ರಸಂಗದ ಒಂದು ಕತೆ, ಎಳೆಯ ಕತೆಯ
1: ಕತೆ, ಯಕ್ಷಗಾನ ಪ್ರಸಂಗದಿಂದ ಆಯ್ದಂತ ಕತೆಗಳ
0: ಕಥೆಯನ್ನು ನೀವು ನಾಟಕ
1: ಮಾಡಿದ್ರು.
0: ಹೇಗೆ ಅದು ನಾಟಕ ರಂಗಕ್ಕೆ ತರಲಿಕ್ಕೆ ಕಷ್ಟ ಆಗ್ತದ? ಹೇಗೆ?
1: ಇಲ್ಲ, ಅದು
0: ದೃಶ್ಯ ಜೋಡಣೆ ಹೇಗೆ?
1: ಅದು ತನ್ನಷ್ಟಕ್ಕೆ ಮೂಡಿ ಬರ್ತದೆ ಅದನ್ನು. ಯಾಕೆಂದ್ರೆ ನಾವು ನಾಟಕದಲ್ಲಿ ಅಭಿನಯಿಸಿ ಅಭಿನಯಿಸಿ ನಮ್ಗೆ ಕೆಲವು ಇದೆಲ್ಲ ಸಂಭಾಷಣೆಗಳೆಲ್ಲ ತನ್ನಷ್ಟಕ್ಕೆ ಇದಾಗಿ ಬರುತ್ತೆ. ಅದು ಹಾಗಾಗಿ ಅದನ್ನ ಅಕ್ಷರೂಪದಲ್ಲಿ ಜೋಡಿಸ್ಕೊಂಡು ಹೋಗುದು.
0: ಈಗ ನೀವು ಇಷ್ಟೆಲ್ಲ ನಾಟಕ ಬರೆದಿದ್ರೆ ಒಂದು ಡೈಲಾಗ್ ಕೇಳಬೇಕಂತ ನಮ್ಮ ಕೇಳುವರಿಗೆ ಅನಿಸುದಾದ್ರೆ ಏನಾದ್ರೂ ಡೈಲಾಗ್ ಇದೆಯಾ
1: ನಾಟಕದ?
0: ನಾಟಕದ ಹೇಳುವುದಾದ್ರೆ
1: ಡೈಲಾಗ್ ಅಂತ ಹೇಳಿದ್ರೆ ಅದು ಪುಸ್ತಕ ನೋಡಿದ್ರೆ ಸ್ವಲ್ಪ ಬರ್ತೀವಿ, ಇಲ್ಲ ಹಾಗೆಲ್ಲ ಬರ್ಲಿಕ್ಕಿಲ್ಲ. ನಾಟಕ ಅಭಿನಯಿಸಿದ್ರೆ ನಾವು ಹೇಳಬಹುದು, ಅಭಿನಯಿಸಿದ್ರೆ ನಾವು ಹೇಳಬಹುದು.
0: ಹಾಗೆ ಯಾವ್ದೀಗ ಸಡನ್ ಆಗಿ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆ ಹೇಳಬೇಕಾದ್ರೆ ಸ್ವಲ್ಪ.
1: ಆದ್ರೂ ಇದ್ರಲ್ಲಿ ಸಿರಿಬುಡಿಂದು ಸ್ವಲ್ಪ ಹೇಳಬಹುದು,
0: ಒಂದೆರಡು ಲೈನ್ ಹೇಳಿದ.
1: ಅದು ಹೆಗ್ಡೆಯವರು ಇದು ಬಳ್ಳಾಲರು ತುಂಬಾ ಹುಷಾರಿಲ್ದಿರ್ತಾರೆ, ಆವಾಗ ಹೆಂಡತಿ ಹತ್ರ ಮಾತಾಡೋ ಒಂದು ಸನ್ನಿವೇಶ ಅದು. ಅಮ್ಮು ಅಮ್ಮು, ನಮ್ಮ ಈ ನೆಲ್ಯಾಡಿ ಬುಡ್ಲ ಬಡವು ಪಂಡಿದ ನಟ್ಟೊಂದಿಲ್ಲೇರಾ ಸನ್ನಿವೇಶ.
0: ಸ್ವಲ್ಪ ಬಹಳ ಬೇಜಾರಿನಲ್ಲಿ ಹೇಳುವಂತ.
1: ಇಲ್ಲ, ಅವ್ರು ಹುಷಾರಿಲ್ಲದಿರ್ತಾರೆ.
0: ಅಷ್ಟು ಬಡತನ ಇದೆ?
1: ಬಡತನ ಅಲ್ಲ, ಬಡತನ ಇರೋದಿಲ್ಲ. ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾರೆ ಅಲ್ಲಿ ಅವರನ್ನ, ಇವರು ಹೇಗೆ ದಾನ ಧರ್ಮ ಮಾಡ್ತಾರ ಹೇಗೆ ಏನು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ದೇವಸ್ವರೂಪಿ ಬಂದಿರ್ತಾರೆ.
0: ದಾನ ಕೇಳಕ್ಕೆ ಬರ್ತಾರೆ.
1: ಹೌದು,
0: ಅಂದ್ರೆ ಆ ಊರಿನಲ್ಲಿ ಯಾವುದೇ ಕೊರತೆ ಇರೋದು,
1: ಕೊರತೆ ಇರೋದಿಲ್ಲ, ಆದ್ರೆ ಎಲ್ಲ ಸುಭಿಕ್ಷವಾಗಿರುತ್ತೆ.
0: ಸುಭಿಕ್ಷವಾಗಿರುತ್ತೆ, ಏನು ತೊಂದರೆ ಇರೋದಿಲ್ಲ. ಆದ್ರೆ ಹೇಗೆ ತೊಂದರೆ ಬಂತು ಅಂತ ಇವರು ಪ್ರಶ್ನೆ ಮಾಡುವಂತದ್ದು. ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡುವಂತ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ನವೀನ್ ಶೆಟ್ಟಿ ಅಂಬ್ಲಮ್ಮಗವರು ಇವರ ಜೊತೆ ಮಾತನಾಡಿ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನವೀನ್ ಶೆಟ್ಟಿ ಅಂಬ್ಲಮ್ಮಗವರು ಅವರ ನಾಟಕ ಜೀವನದ ಬಗ್ಗೆ ಮತ್ತು ಅವರ ವೃತ್ತಿ ಜೀವನದ ಬಗ್ಗೆ ಕೂಡ ನಮಗೆ ಹೇಳ್ತಾರೆ. ಒಂದು ರೀತಿಯಲ್ಲಿ ನೋಡಿ, ನೀವು ನಾಟಕದಲ್ಲಿದ್ದೀರಾ ಮತ್ತೆ ಏನು ಸಿನಿ ಯೂನಿಟ್ ಅಂತ ಇದೆ. ನಿಮ್ದು ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ, ನಾನು ರತ್ನ ಶೆಟ್ಟಿ.
0: ರತ್ನ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ, ಹೇಳಿ.
2: ಅಲ್ಲ, ನಿಮ್ಮ ಮಾತು ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ. ಲವಲ ವಿಷಯದಿಂದ ನಗ್ತಾ ನಗ್ತಾ ಮಾತನಾಡ್ತೀರಿ. ಮತ್ತೆ ಕದ್ರಿಯಿಂದ ಡಂಗುರ ನೀವೇ ಆ ಕದ್ರಿಯಲ್ಲಿ
1: ಅದು ತುಂಬಾ ವರ್ಷ ಹಳೇದು, ಇವಾಗಲ್ಲ.
2: ಅದು ಕೇಳ್ತಿತ್ತು ನಮ್ದೆ.
0: ಅಲ್ಲ, ನಿಮ್ಮಲ್ಲಿ ಏನಾದ್ರೂ ಫಂಕ್ಷನ್ ಬೇಕಾದ್ರೆ ಡಂಗೂರ ಬಾರಿಸ್ತಾರೆ, ಬರ್ಬೇಕಾದ್ರೆ ಹೇಳಿ.
2: ಅವರನ್ನೇ ಕರೆಯುವ, ಇಲ್ಲೆಲ್ಲ ಆಟ ಎಲ್ಲ.
1: ಹೌದು,
2: ಆಮೇಲೆ ಏನು ಇವಾಗ ಬಳ್ಳಾಲ್ಲೇ ಬರೀ ಶೋಕ್ ಪಾತ್ರ,
0: ಬರೀ ಶೋಕ್ ಪಾತ್ರ ಅಪಗಂಡ ಇರ್ ಅಂದಾಜಿ ನಲ್ಲಾರು ಪಾತ್ರ ಅಂಚನೆ ನಾಟಕದ ಡೈಲಾಗ್ ಬಂದು
2: ಪಾತ್ರ ಕೇಂದ್ರ. ನಮ್ಮ ಸ್ಟುಡಿಯೋಗೆ ಬಂದು ನೀವು ಮಾತನಾಡ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ರತ್ನ ಶೆಟ್ಟಿ ಅವರೇ ಕರೆ ಮಾಡಿದಕ್ಕೆ. ರತ್ನ ಶೆಟ್ಟಿ ಅವರು ಕರೆ ಮಾಡಿ ಹೇಳ್ತಾ ಇದ್ರಿ, ಚೆನ್ನಾಗಿದೆ ಮಾತುಕತೆ, ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿದ್ರು. ಆದ್ರೆ ಡಂಗೂರ ಬಾರಿಸುವಂತದ್ದು ಏನಾದ್ರು ಇದ್ರೆ ಅವ್ರು ಕರಿ ಹೊಸ ಲಕ್ಷಣ ಇದೆ, ಅಂದ್ರೆ ಒಂದು ಡಂಗೂರ ಒಂದು ರೆಡಿ ಮಾಡಿ ಇಡ್ಬೇಕು ನೀವು.
1: ಹೌದು,
0: ಅದು ಏನು ಹೇಳ್ಬೇಕು ಡಂಗೂರ ಬಾರಿಸ್ತಾ, ಅದು ಅವ್ರು ಹೇಳ್ತಾರೆ ರತ್ನ ಶೆಟ್ಟಿ ಅವ್ರು ಮತ್ತೆ ನಿಮ್ಗೆ ಹೇಳ್ಬಹುದು. ಓಕೆ, ಹಾಗೆ ಒಂದು ನಿಮ್ಗೇನೋ ಭಾಗ್ಯ ಅಂದ್ರೆ ನಾಟಕ ರಂಗದಲ್ಲೂ ಇದ್ರಿ, ಸಿನಿ ಅಂದ್ರೆ ಸಿನಿಮಾದ ಟಚ್ ಅಲ್ಲಿ ಕೂಡ ಇದ್ರಿ.
1: ಹೌದು,
0: ಜಿ ಆರ್ ಕೆ ಸಿನಿ ಯೂನಿಟ್ ಅಂತ ಅಲ್ಲಿ ನೀವು ಉದ್ಯೋಗಿ ಆಗಿದ್ರಿ, ಕೆಲಸ ಮಾಡ್ತಾ ಇದ್ರಿ. ಅದು ಏನು ಜಿ ಆರ್ ಕೆ ಸಿನಿ ಯೂನಿಟ್
1: ಅಂದ್ರೆ? ಅದು ಪ್ರಪ್ರಥಮವಾಗಿ ಅವರೊಂದು ಸೀರಿಯಲ್ ಮಾಡಿದ್ರು. ಪ್ರಪ್ರಥಮವಾಗಿ ಅವರು ಸೀರಿಯಲ್ ಮಾಡ್ತಾ ಇದ್ರು, ಅವಾಗ ಕರೆ ಕೊಟ್ಟಿದ್ರು ಅಭಿನಯಿಸ್ಲಿಕ್ಕೆ ಯಾರಾದ್ರೂ ಇದ್ರೆ ಹೇಳಿ ಅಂತ ಹೋಗಿದ್ದೆ. ಅವಾಗ ಅಲ್ಲಿಂದ ಅವರ ನಂಟು ನಮಗೆ ಇದಾಯ್ತು, ಅವರಿಗೂ ನನಗೂ ಸ್ವಲ್ಪ ಕೂಡಿ ಅಂತಾಗಿ.
0: ಒಬ್ರು ಕರೆ ಮಾಡಿದ್ರು, ಅಂದ್ರೆ ಕರೆ ಕಡಿತಗೊಂಡಿದೆ, ಗೊತ್ತಿಲ್ಲ.
1: ಪಿರ್ಕಿ ಬಿತ್ತಲ್ ಅಂತ ಒಂದು ತುಳು ಸೀರಿಯಲ್ ಆಗ್ತಾ ಇತ್ತು,
0: ಅದು ಅದರಲ್ಲಿ ಸೂಪರ್ ಹಿಟ್ ಆದಂತದ್ದು,
1: ಅದ್ರಲ್ಲಿ ಅಭಿನಯಿಸುವಂತ ಭಾಗ್ಯ ನನಗೆ ಸಿಕ್ಕಿತ್ತು.
0: ಅದರಲ್ಲಿ ನಿಮ್ಮ ಮತ್ತೊಬ್ರು ಅಂಬ್ಲಮ್ಮಗರು,
1: ಹೌದು, ಅಶೋಕ್ ಶೆಟ್ಟಿ ಅಂಬ್ಲಮ್ಮಗರು, ಅರುಣ್ ಶೆಟ್ಟಿ ಮುಳಿಯಿತ್ಲು ಅಂತ ಇದ್ದಾರೆ. ಅವರನ್ನ ನಾನು ಸೆಲೆಕ್ಟ್ ಆಗಿಲ್ಲ, ಅರುಣ್ ಶೆಟ್ಟಿ ಮುಳಿಯಿತ್ಲು ನಾನು ಸೆಲೆಕ್ಟ್ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ದಿವಸ ನಂತರ ನನಗೆ ಅಲ್ಲಿ ಸೆಲೆಕ್ಟಿಂಗ್ ಬಂತು, ಅರುಣ್ ಶೆಟ್ಟಿಯಿಂದಲಾಗೆ ನಾನು ಪುನಃ ಎಂಟ್ರಿ ಆದೆ. ಹಾಗೆ
0: ಅಶೋಕ್ ಶೆಟ್ಟಿ ಅಂಬ್ಲಮ್ಮಗರು
1: ನಮ್ಮೂರಿನ ಒಳ್ಳೆ ಕಲಾವಿದ, ಒಳ್ಳೆ
0: ತಂಡ.
1: ಹೌದು,
0: ಆ ತಂಡದಲ್ಲಿ ಕೆಲಸ ಮಾಡಿದ್ರೆ?
1: ಆ ತಂಡದಲ್ಲಿ ಕೆಲಸ ಮಾಡಿಲ್ಲ, ಅವರದ್ದು ಬೇರೆ ನಾಟಕದಲ್ಲಿ ನಾನು ಅಭಿನಯಿಸಿದ್ದೆ ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ.
0: ಇತ್ತೀಚೆಗೆ ಅವರು ತೀರು ಹೋಗಿದ್ದಾರೆ. ತೀರು ಹೋಗುವ ಮುಂಚೆ ಕಟ್ಟೆದ ಗುಳಿಗೆ,
1: ಕಟ್ಟೆದ ಗುಳಿಗೆ ನಾಟಕ, ಆಮೇಲೆ ಶಿವದೂತ ಗುಳಿಗೆ ಬಂದಿದ್ದು. ಕಟ್ಟೆದ ಗುಳಿಗೆ ಅದು ಆಕ್ಚುಲಿ ಒಳ್ಳೆ ನಾಟಕ, ಒಳ್ಳೇದಾಗಿ ಮೂಡಿ ಬಂದಿತ್ತು. ಆಮೇಲೆ ಅದರ ಟ್ರೆಂಡ್ ನೋಡಿ ಆಮೇಲೆ ಶಿವದೂತ ಗುಳಿಗೆ ಬಂತು. ಅವನು ಅದೇ ತಂಡದಲ್ಲಿ ಇದ್ದ, ಅವನು ಕೊಡಿಯಲ್ಬೇಲ್ ತಂಡದಲ್ಲೇ ಇದ್ದ.
0: ನಾನು ಕೂಡ ಅವರ ಒಂದು ಟೆಲಿಫಿಲ್ಮ್ ಅಲ್ಲಿ ಅವರ ಜೊತೆ ಆಕ್ಟ್ ಮಾಡಿದ್ದೇನೆ, ವಕೀಲನಾಗಿ ಆಕ್ಟ್ ಮಾಡಿದ್ದೆ.
1: ಹೌದು,
0: ಯೂಟ್ಯೂಬ್ ಅಲ್ಲಿ ಇದೆ, ಅಜ್ಜರಿನ ನೀರಿಲ್ಲ ಅಂತ.
1: ಅಜ್ಜರಿನಲ್ಲಿ
0: ನಾನು ಕೂಡ ಪಾತ್ರ ಮಾಡಿದ್ರೆ, ಅವರು ಅಜ್ಜರ ಒಂದು ಆ ಪಾತ್ರ ಒಂದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
1: ಅವ್ರ ಕಥೆನು ಹಾಗೆ, ನಾಟಕನು ಒಳ್ಳೆ ಇದ್ ಮಾಡ್ತಾರೆ. ಅವರ ಕರ್ತಲೆ ನಾಟಕ ಅದ್ರಲ್ಲಿ ನಾನು ಆಕ್ಟ್ ಮಾಡಿದೀನಿ.
0: ಸರಿ
1: ತುಂಬಾ ಒಳ್ಳೆ,
0: ಒಂದೇ ಊರಿನವರು ಅದರಿಂದ ಹೇಳಿದ ಪ್ರಶ್ನೆ ಅಷ್ಟೇ.
1: ದೂರದಲ್ಲಿ ಸಂಬಂಧಿ ಕೂಡ.
0: ಹಾಗೆ ಈಗ ನಿಮ್ಮ ಕೆಲಸ ಏನು? ಸಿನಿ ಯೂನಿಟ್ ಅಲ್ಲಿ ಏನು ಕಲಾವಿದರನ್ನೆಲ್ಲ ಕರ್ಕೊಂಡು ಬರ್ತೀರಾ?
1: ಇಲ್ಲ, ಕಲಾವಿದರ ಕರ್ಕೊಂಡು ಬರ್ತಿಲ್ಲ. ನನ್ಗೆ ಅಲ್ಲಿ ಕೆಲವು ಸಲ ವಾಯ್ಸ್ ಕೊಡ್ಲಿಕ್ಕೆಲ್ಲ ಇರ್ತದೆ, ಕೆಲವು ಸಲ ಕ್ಯಾಮರಾದ ಜೊತೆ ಅಸಿಸ್ಟೆಂಟ್ ಹೋಗ್ಲಿಕ್ಕೆ ಇರ್ತದೆ, ಇಲ್ಲ ಲೈಟಿಂಗ್ ಯಾರು ಇಲ್ಲ ಅಂದ್ರೆ ಅರ್ಜೆಂಟ್ ಗೆ ಲೈಟಿಂಗ್ ಗೆ ಬೇಕಾದ ಅದಕ್ಕೆ ಹೋಗ್ಲಿಕ್ಕೆ ಇರ್ತದೆ.
0: ಡಬ್ಬಿಂಗ್ ಅಲ್ಲೆಲ್ಲ ವಾಯ್ಸ್
1: ಡಬ್ಬಿಂಗ್ ಎಲ್ಲ
0: ಸಾರಂಗಲ್ಲಿ ಕೂಡ ಡಬ್ಬಿಂಗ್ ಮಾಡ್ತಾರೆ, ಮಿಕ್ಸಿಂಗ್ ಡಬ್ಬಿಂಗ್ ಎಲ್ಲ ಇದೆ. ಹಾಗೆ ಅಂತೂ ನಿಮ್ಮ ಉದ್ಯೋಗಕ್ಕೆ ಭದ್ರತೆಗೆ ಇದೊಂದು ಸಿನಿ ಯೂನಿಟ್ ಉದ್ಯೋಗ, ನಾಟಕಕ್ಕೆ ಹೇಗೆ ಅಡ್ಜಸ್ಟ್ ಮಾಡ್ತೀರಾ?
1: ನಾಟಕ ಅಂದ್ರೆ ನಮ್ಗೆ ಸಂಜೆ ಇರೋದು.
0: ಎಷ್ಟು ಗಂಟೆ ನಂತರ?
1: ಸಂಜೆ 5 ಗಂಟೆ ನಂತರ. ಕೆಲಸ ಮಧ್ಯಾಹ್ನ ಇರುತ್ತೆ, ಕೆಲಸಲ ಒಂದೊಂದು 10 ದಿನ ಬಾಂಬೆ ಹಿಂಗೆಲ್ಲ ಇರುತ್ತೆ, ಅವಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ.
0: ಇಲ್ಲಿ ಜನ ಬೇರೆ ಮಾಡ್ತೀರಿ?
1: ಅಲ್ಲಿ ಇರ್ತಾರೆ,
0: ಜನ
1: ಇರ್ತಾರೆ. ನನಗೆ ಹಾಗೆ ರೆಸ್ಟ್ರಿಕ್ಷನ್ ಏನಿಲ್ಲ ಅಲ್ಲಿ.
0: ಪ್ರಾಯ ಕೂಡ ಆಗಿದೆ, ಗೌರವ ಕೂಡ ಇದೆ.
1: ಗೌರವ
0: ಅಂದ್ರೆ
1: ಬ್ರಾಹ್ಮಣರು ಒಳ್ಳೆ ಗೌರವ ಕೊಡ್ತಾರೆ, ಸ್ವಂತ ಮನೆಯವನ ತರನಿ.
0: ಹೌದಾ?
1: ಅವರ ಅಮ್ಮ ಅಂತೂ ತುಂಬಾ ಮನೆ ಮಗನ ತರ ನೋಡ್ಕೋತಾರೆ. ಹಾಗೆ
0: ಅದೇ ನೋಡಿ, ನೀವು ಹೇಳುವಾಗಲೇ ನನಗೊಂದು ನೆನಪಿಗೆ ಬಂತು, ಮಡಿಲಲ್ಲಿ ಮಗುವಾಗಿ ನಾನು ಅಂದ್ರೆ ಮಗನ ತರ ನೋಡ್ತಾರೆ ಅಂತ ಹೇಳಿದ್ವಿ. ಈ ಹಾಡು ನಿಮಗೆ ಇಷ್ಟ ಆಗುತ್ತೆ ಯಾಕೆ?
1: ಅದು ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ ಆ ಸಮಯದಲ್ಲಿ, ನಾನು ವಿಷ್ಣು ಅಭಿಮಾನಿಯಾಗಿದ್ದೆ. ನನಗೆ ಆವಾಗ ಆ ಹಾಡು ತುಂಬಾ ಇಷ್ಟ ಆಯ್ತು ನನಗೆ. ಅದು ಅದೊಂದು ಹಾಡು ಹೋದ ರೀತಿ, ಅವ್ರ ವಿಷ್ಣುವರ್ಧನ್ ಸ್ವತಃ ಹಾಡಿದಂತ, ಅದು ಅವರದೇ ಸ್ವರ. ಹಾಗೆ
0: ಇನ್ನೊಮ್ಮೆ ತಾಯಿಯ ಜೊತೆ ತಾಯಿಯ ಮಡಿಲಲ್ಲಿ ಇದ್ದಂತ ಅನುಭವ.
1: ಹೌದು,
0: ಈ ಹಾಡು ಕೇಳಿದಾಗ ಆ ಅನುಭವ ಫೀಲ್ ಕೊಡುತ್ತೆ. ಸರಿ, ಹಾಡನ್ನು ಕೇಳ್ಕೊಂಡು ಬರುವ. ಕೆಳಗ್ರಿ, ನಮ್ ಜೊತೆ ನವೀನ್ ಶೆಟ್ಟಿ ಅಮಲ ಮಗರು ಇದ್ದಾರೆ. ಈಗ ಒಂದಷ್ಟು ವಿರಾಮ, ವಿರಾಮದ ನಂತರ ಮಾತುಕತೆ ಮುಂದುವರಿತಿ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡುವಂತ ಸಂಖ್ಯೆ 6364 2049 ಸಂಖ್ಯೆ.

ಯಾನೆ ನಿಖಿಲನ ಮೌಖ್ಯದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಖಿಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಉಂದು ರಂಗ್ ರಂಗದ ಬದುಕು.

0: ಎಸ್, ನೀವು ಕೇಳ್ತಾ ಇದೀರಾ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು. ಈಗ ನಮ್ಮ ಜೊತೆ ನವೀನ್ ಶೆಟ್ಟಿ ಅಮಲಮ್ಮಗೌರ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹೌದು, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡೋದು?
1: ಅರೇಕಳದಿಂದ ಸರ್.
0: ಅರೇಕಳದಿಂದ?
1: ಅರೇಕಳಪ್ಪ
0: ಅವರು ಅಮಲಮ್ಮಗೌರ ಎಲ್ಲ ಒಂದೇ. ಸರಿ, ಪರಿಚಯ ಇದೆ ಸರ್ ನಿಮಗೆ?
1: ನಮ್ಮ ಹತ್ತಿರದ ಗ್ರಾಮ ಆದ್ರೆ ನಾನು ಈಗ ಅಷ್ಟೇ ಗೊತ್ತು, ಪರಿಚಯ ಆಗಿದೆ.
0: ನಿಮ್ಮ ಹೆಸರು ಏನು ಸರ್?
1: ಇಬ್ರಾಹಿಂ. ಇಬ್ರಾಹಿಂ
0: ಇಬ್ರಾಹಿಂ ಉಂಡೆ ಪರಿಚಯ ಉಂಡ ಇಬ್ರಾಹಿಂ ಅಕ್ಕ?
2: ಅದೇ ನಮ್ಗೆ ಹತ್ತಿರವೇ.
1: ನಮ್ ಗ್ರಾಮ ಅರೇಕಳ,
2: ಅಮಲಮ್ಮಗೌರು ಅವರು
0: ಅರೇಕಳ. ಅರೇಕಳ, ಓಕೆ. ಹೇಳಿ ಇಬ್ರಾಹಿಂ.
1: ಅದೇ ತುಂಬಾ ಸಂತೋಷವಾಯ್ತು. ನಮ್ ನೆಲಕೆರೆ ಗ್ರಾಮದವರು ಇಂತ ಒಂದು ಹಾಸ್ಯ ಕಲಾ ಇದು ನಾಟಕಗಾರ ಅಂತ ನನಗೆ ಈಗ ಪರಿಚಯ ಆಗಿದೆ ಅಷ್ಟೇ.
0: ಹೌದಾ? ಬರುವವರು ನೀವು ಬನ್ನಿ ಸರ್.
2: ಅವರ ಊರಲ್ಲಿ ನಾಟಕ ಆಗಿತ್ತು ನಮ್ದು.
1: ಇಲ್ಲ, ಅಲ್ಲಿ ನಮ್ಮ ಊರ ಕಡೆ ಜಾತ್ರೆ ಉಂಟು, ಕುತ್ತಿಮಗೇರ ಅಂತ. ಅವ್ರಿಗೆ
0: ಗೊತ್ತುಂಟು
2: ಕುತ್ತಿಮಗೇರು ಅಂತ. ಅದು ಮೂರು ದಿನದ ಜಾತ್ರೆ
0: ಹರೇಕಳದಲ್ಲಿ.
2: ಬೆಳಿಗ್ಗೆ ಹೋಗಿ ಬಂದಿದ್ದು, ಇನ್ನು ರಾತ್ರಿ ಮನೆ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಸಂಜೆ
0: ಸಂಜೆ ಇದೆ
2: ಕುತ್ತಿಮಗೇರು. ಇವತ್ತು ನಾಳೆ ಎರಡು ದಿನ ಇದೆ
0: ಹರೇಕಳದ.
2: ಹರೇಕಳದ್ದು
0: ತುಂಬಾ ಖುಷಿ ಆಯ್ತು. ಮಾತಾಡಿ ಮಾತಾಡಿ ಮಾತಾಡಿ ಇವರ ಮಾತಾಡಿ ಅವ್ರ ಜೊತೆ.
2: ಹೇಳಿ ಇಬ್ರಾಹಿಂ ಅವರೇ.
1: ನಾಟಕದ ಯಾರ ಒಂದು ಕಲಾವಿದೆ, ಒಂದು ಕಲಾವಿದರ ಬಾರಿ ಒಂದು ಪ್ರಿನ್ಸಿಪಾಲ್
2: ಅಂದಂದಂದು
1: ಬಟ್ ಎಟ್ಲ ಈ ಕಲಾವಿದರ ಭಯಂಕರ ಪ್ರಿಯ ಅಂದ್ರೆ ಎಂಟು ಕಲಾವಿದ್ಯಾರ ಒಂದು ಏಕೇತ ಬರ್ತಿ
0: ಪ್ರೀತಿ
2: ಉಂಟು. ಈಗ ನಜೀರ್ ಇರ್ತೀರ ಅದೇ ನಜೀರ್ ಕೊಣಾಜಿ ಎಂಗ್ಲೋಟಿಗೆ ಇರ್ತೀರ ಎಂಗ್ಲೋಟಿ ಹಾಕ್ಮಲ್ದೀರ ಅವ್ರು
1: ಯಾರು ಪ್ರತಿಪಾಲ ಅಕಲ ಮತ
2: ಅಕ್ಲೊಟ್ಟಿಗೆ ಇಪ್ಪು ನಾನು ಆಳ್ವೇರ್ ಒಟ್ಟಿಗೆನೆ ಪ್ರದೀಪಾಳ್ ವೇರೆ ಎಂಕಲ್ ಪರ ಒಟ್ಟಿಗೆ ಇಲ್ಲ ಒಂಜೆ ಟೀಮ್ ಇಡಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
0: ಬರಿ ಖುಷಿ ಅಂಡ್ ಖುಷಿ ಅಂಡ್
2: ನಿಜ ಖುಷಿ ಅಂಡ್ ಇಲ್ಲ ಪಾತ್ಯರದು.
0: ಧನ್ಯವಾದಗಳು.
2: ಅಂದಂದಂದು
0: ಮಸ್ತ್ ಪುರ್ಲಾಂಡ್
2: ಬೊಕ್ಕ ಇಪ್ಪು ಅವ್ಲಿ ಅನ್ ಬೊಕ್ಕ ಕುತ್ತಿಮಗೆ ಇಪ್ಪು ಅವ್ಲು ತಿಕ್ಕಲೆ ಬಕ್ಕ ಇತ್ತೇಜ್ ಬೈಯಡ್ ಬರ್ಪಿತ್ತೆ ಮೂಲ್ಲ.
0: ಸರಿ ಸರಿ ಸರಿ, ನಂಬರ್ ಕೊರಡತೀರ ಅರೆಂಜ್ ಸರಿ ಮಕ್ಕಳ ನಂಬರ್ ಕೊ ಸ್ವಲ್ಪ ಮೇಲೂ ಓಕೆ. ಹಾಗೆ ನಮ್ಮ ನವೀನ್ ಶೆಟ್ಟಿ ಅವರು ಕೂಡ ಇನ್ನು ಜಾತ್ರೆಗೆ ಕರೆದಿದ್ದಾರೆ. ಜಾತ್ರೆ ಕುತ್ತಿಮಗಿಯರು ಅಲ್ಲಿ ಜಾತ್ರೆ ಆಗ್ತಾ ಇದೆ. ಸರಿ, ಹಾಗೆ
2: ಕುತ್ತಿಮಗಿಯರ ಅದು ಫೇಮಸ್ ಅಲ್ಲಿ ನಮ್ಮ ಮೂರು ಗ್ರಾಮದ್ದು. ಮೂರು ಗ್ರಾಮದ್ದು ದೈವಗಳು ಬಂದು ಅಲ್ಲಿ ಒಂದೇ ಕಡೆ ಜಾತ್ರೆ ಆಗುವಂತದ್ದು.
0: ಸರಿ, ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
0: ನಮಸ್ತೆ.
3: ನಮಸ್ತೆ ಸರ್. ಪೂರ್ಣಿಮಾ ಸಾಲೇತ್ರಿಂದ.
0: ಪೂರ್ಣಿಮಾ ಸಾಲೇತ್ರಿಂದ
2: ನಮಸ್ಕಾರ ಅಮ್ಮ.
0: ಹೇಳಿ.
3: ನಮಸ್ತೆ ಸರ್.
2: ಹೇಳಿ.
3: ಮತ್ತೆ ಕೆಲವೊಂದು ಡೈಲಾಗ್ ಎಲ್ಲ ಹೇಳಿದ್ರಿ, ಖುಷಿ ಆಯ್ತು ಕೇಳಿ.
2: ಧನ್ಯವಾದಗಳು.
3: ಯಾವ ಸಾಮಾಜಿಕ ಪೌರಾಣಿಕ ಐತಿಹಾಸಿಕ ಯಾವ ತರದ ನಾಟಕ?
2: ನಮ್ದು ಪೌರಾಣಿಕ. ಪೌರಾಣಿಕ. ನಿಮ್ಮ ಊರಲ್ಲಿ ನನ್ನ ಡ್ರಾಮಾ ಆಯ್ತು ಇರದಲ್ಲಿ. ಇರ ಜಾತ್ರೆಗೆ ನಾನ್ ಬರೆದ ಡ್ರಾಮಾ ಪ್ಲೇ ಆಗಿತ್ತು. ಆಮೇಲೆ ಕುಂಡಾವಲ್ಲಿ ಆಯ್ತು.
3: ಮತ್ತೊಂದು ಸರ, ಈಗ ಅಂದ್ರೆ ಕೆಲವೊಂದು ಡಬಲ್ ಮೀನಿಂಗ್ ಎಲ್ಲ
2: ಇಲ್ಲ ನಮ್ಮ ಇದ್ರಲ್ಲಿ. ಡಬಲ್ ಮೀನಿಂಗ್ ಇರೋದೇ ಇಲ್ಲ.
3: ಪ್ರೇಕ್ಷಕರು ಕೆಲವೊಮ್ಮೆ ಮುಜುಗರ ಆಗ್ತಾರೆ ಈ ತರ ಮಾತಾಡಿದ್ರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ತೀರಾ?
2: ಆತರ ಬರಬಾರ್ದು ಅಂದ್ರೆ ಈಗಿನ ಟ್ರೆಂಡ್ ಅದೇ ಆಗೋಗಿದೆ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಟಕ ತಂಡಗಳು ಹಲವು ಇದೆ ಈಗ ಎಲ್ಲದರಲ್ಲೂ. ಈಗ ಅದೊಂದು ಟ್ರೆಂಡ್ ಆಗೋಗಿದೆ. ಜನಗಳಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಅದನ್ನೇ ಹಾಕ್ತಾರೆ ಹೆಚ್ಚಿಗೆ. ಅದು ಕೆಲವರಿಗೆ ಮುಜುಗರ ಆಗುತ್ತೆ, ಕೆಲವರಿಗೆ ಒಳ್ಳೇದಾಗುತ್ತೆ. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಜನರ ಮನೋಭಾವಕ್ಕೆ ಅನುಗುಣವಾಗಿರ್ತದೆ.
0: ಆದ್ರೆ ಬದಲಾದ್ರೆ ಒಳ್ಳೇದು ಅಂತ.
2: ಬದಲಾದ್ರೆ ಒಳ್ಳೇದು. ನಾವು ಆಕ್ಚುಲಿ ಪೌರಾಣಿಕ ಜಾನಪದನಿ ನಾವು ಬರೆಯುವುದು ಆಡುವುದು. ನಮ್ದು ಕಟೀಲ್ ದಪ್ಪೆ ಉಳ್ಳಾಲ್ದಿ. ಕಟೀಲ್ ದಪ್ಪೆ ಉಳ್ಳಾಲ್ದಿ ಬಿರ್ದ ಬಿರದೇ
3: ಪುಂಜ.
0: ಧನ್ಯವಾದಗಳು. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಪೂರ್ಣಿಮಾ ಸಾಲೇತೂರ್ ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು. ಅಶ್ಲೀಲ ಒಂದು ಏನು ಶಬ್ದಗಳನ್ನು
2: ಅದು ಈಗ ಈಗ ಜನಗಳಿಗೆ ಅಶ್ಲೀಲ ಶಬ್ದಗಳನ್ನು
0: ಕೇಳೋದು ಕರ್ನಾಟಕದಲ್ಲಿ ಜಾಸ್ತಿ ಇತ್ತು. ರಿಯಾಲಿಟಿ ಶೋಗಳಲ್ಲಿ ಕೂಡ ಈಗ ಅದು ಹಾವಳಿ ಜಾಸ್ತಿ ಆಗಿದೆ.
2: ಮೊದಲು ಬಲಿ ತಿಳಿಪಲ್ಲೆ ಬಂದಾಗ ಅಷ್ಟ ಮೊದಲು ಅದು ಇರಲಿಲ್ಲ. ಆಮೇಲೆ ಅದು ಜಾಸ್ತಿ ಆಗೋಯ್ತು, ತುಂಬಾ ಜಾಸ್ತಿ ಆಗೋಯ್ತು. ಈಗಂತೂ ನಾಟಕದಲ್ಲಿ ಹೆಚ್ಚಿನ ನಾಟಕದಲ್ಲಿ ಅದನ್ನೇ ಜಾಸ್ತಿಯಾಗಿ ಬಳಸ್ತಾ ಇದ್ದಾರೆ. ಪೌರಾಣಿಕ ನಾಟಕದಲ್ಲಿ ಅದೊಂದು ಬರೋದಿಲ್ಲ, ಪೌರಾಣಿಕ ಜಾನಪದ ನಾಟಕಗಳಲ್ಲಿ ಅದರಲ್ಲಿ ಇಂತಹ ಇದೆಲ್ಲ ಆಭಾಸಗಳಾಗುವಂತಹ ಶಬ್ದಗಳೆಲ್ಲ ಬರೋದಿಲ್ಲ.
0: ಪೌರಾಣಿಕದಲ್ಲಿ ಬರಬಾರದು,
2: ಬಂದ್ರೆ ಅದಕ್ಕೆ
0: ಅದಕ್ಕೆ
2: ವ್ಯಾಲ್ಯೂ ಇರೋದಿಲ್ಲ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ಕಾರ ಹೇಳಿ.
2: ಅಲ್ಲಿ ನಮಸ್ಕಾರ ಅಂದೂರು ಡಾಂಡ್ ಮುರಣಿ ಬ್ರಹ್ಮೋರ್ ಡಾಂಡ್ ಶನಿ ಮಹಾತ್ಮೆ ಶನಿ ಮಹಾತ್ಮೆ ನಾಟಕ ಆಂಡ್ ಬ್ರಹ್ಮೋರ್ ಡಾಂಡ್ ಕೋಟಾ ಡಾಂಡ್ ಹಿರಿಯಡ್ಕ ಡಾಂಡ್ ಪರ್ಕಲ್ಲ ಡಾಂಡ್ ಐತ ಟ್ರೆಂಡ್ ಉಂಟು. ಶನಿ ಮಹಾತ್ಮೆ ಪಂಡ ಶನಿದೇವರನ್ನ ಏಳು ಕಥೆಯನ್ನು ಪೊಣೆದು ಮಲ್ದಿನ ಒಂದು ನಾಟಕವು ಶಿವಾಜಿ ನಿಗಲ್ನತ್ತ ಅವು ಕೊಡಿ ಅಲ್ಬ ಇಲ್ಲ ಅಂದ ಅಂದ್ರ ಬ್ರಹ್ಮ ಹೊರಡು ಮಾರನೇ ಬಿದ್ದ ಪಗ ಡಬ್ಬಿಂಗ್ ಪಂಡ ಇಂಕ್ಲಂದ್ ಏಟಿ ಬೇತೆ ಫಿದೈ ಎಂಕ್ಲ ಸ್ವಂತಾನೆ ಉಂಡಾತಿ ಅಲ್ಲಿ ಸುರತ್ ಕಳ್ದು ಅವ್ಲು ಮಾತ್ರ ಪಿದೈಗ್ ಬೋದಿತ್ತಡ ಮಲ್ದಿಜಿ ಅಂಚ ಎಂಕ್ಲ ನಾಟಕ ಹೋಗ್ಲಬೇಕಂದೇ ಕ್ಲಾತಿ

0: ಯಾ ಸದ್ಯಕ್ಕೆ ಇನ್ನ ಡ್ರಾಮಾ ನಿಮ್ಮ ನೋಡತ್ತೆ
1: ಹೀರೆ ಬರೀತನ ಪತ್ರಿಕೆ ಅವಂಜಿ ಪಂಡ್ರೆ ಮರತು ಬಂಡಿ
0: ಮೈಮೆದ ಸಿರಿಬುಡ್ ನಾಟಕ ಕೊಡು ನಾರದೇರ್ನ ಒಂಜಿ ಪದ್ಯ ಉಂಡು
1: ಹೀರೆ ಬರೀತನ
0: ಅಂದಂದು ನಾರಾಯಣ ಇರೆ ಪಾದುಗು ಪೂಡ್ಯೋನು

0: പാതുകു പൂഡ്യൊന്നി പാടുന്നില്ലേ ഈ നാരദേ.
1: എന്താണ് പണ്ടേ പറലാണ്ട്? சரி, விஷ்ணுவர்தன் டைலாக் போடுங்க.
0: விஷ்ணுவர்தன் டைலாக் ஆத்துமல்ல கலாவிதி
1: பத்தியனா
0: இஷ்டாயிர பத்திய நெஞ்சு பாடினே காடு மடியலல்லி மகுவாகி நான் உந்து.
1: சரி சரி, குஷியான இருட பார்த்திருந்தேன்.
0: ஈ பூமி பண்ணத புகரி ആ ശിവനെ ചാട്ടിക്കണു. അവളെ എന്റെ പദ്യം അന്നന്ത് ആ പദ്യ ദുംബുദ പദ്യലേട് അർത്ഥം ഉണ്ട്. പ്രത്യഞ്ചി പദ്യകള അർത്ഥം അനുപിന ഉണ്ട്. താങ്ക്സ് താങ്ക്സ്.
1: சரி சொல்மேலோ மஸ்து குஷியாண்டு.
0: தன்யவாதா.
1: தன்யவாதா. ஓகே ஓகே. நம்ம விஸ்வநாத் அவரு கூட கரை மாடி மாத்தாடிதரு. அவரு கூட நம்ம வாய்ஸ் சென்னாகிது அந்த ஹேளிதரு.
0: தன்யவாதகளு.
1: ஓகே. நீவு டப்பிங் எல்லாம் மாத்திரி ஆகலே ஒப்ரு ஒன்னு டைலாக் பேக்கு அந்த கேளிதாரே. சோ அதன்னு ஹேளுதாதரி ಯಾವ ಡೈಲಾಗ್ ಏನಾದ್ರೂ ನೆನಪಿಗೆ ಬರುತ್ತಾ?
0: ನೆನಪಿಗೆ
1: ಈಗ ಬರುತ್ತೆ. ಹಾಗಾದ್ರೆ ಒಂದು ಹಾಡಿನ ನಂತರ ನೆನಪು ಮಾಡ್ಕೊಳ್ತೀರಿ.
0: ಆಯ್ತು, ಮಾಡು.
1: ಸರಿ. ಹಾಗೆ ಕೇಳಿದ್ರೆ ನಮ್ಮ ನವೀನ್ ಶೆಟ್ಟಿ ಅಂಬ್ಲಮಗರು ನಾಟಕ ರಚನಾಕಾರ ರಂಗಭೂಮಿ ಕಲಾವಿದರ ಜೊತೆ ಮಾತಾಡ್ತಾ ಇದ್ದೀವಿ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ನವೀನ್ ಶೆಟ್ಟಿಯವರೇ, ನಿಮಗೆ ದೇಕಾಯಿ ಕಾಬ್ ಇದು ಸಿಲ್ಸಿಲ
0: ಅಮಿತಾಬ್ ಬಚ್ಚನ್
1: ವಾಯ್ಸ್ ಹಾಡು ಯಾಕೆ ಇಷ್ಟ ಆಗುತ್ತೆ? ಒಂದು ವಾಯ್ಸ್ ಅಲ್ಲಿ ಹಾಡಿ, ನಂತರ ಹಾಡನ್ನು ಪ್ರಸಾರ ಮಾಡು.
0: ದೇಕ ಏಕ ಕ್ವಾಬ್ ತೋ ಎ ಸಿಲ್ಸಿಲೆ ಹುಯೇ.
1: ಅಷ್ಟೇನಾ?
0: ಇನ್ನು ಬರೋದಿಲ್ಲ.
1: ಟ್ರೈಲರ್ ಮಾತ್ರ
0: ಟ್ರೈಲರ್.
1: ಓಕೆ,
0: ಕೇಳಲಿಕ್ಕೆ
1: ಖುಷಿ ಆಯ್ತು. ಈಗ ಹಾಡನ್ನು ಕೇಳ್ಕೊಂಡು ಬರುವ.

0: ஒன்ஸ் அகேன் வெல்கம் பேக் டு ரேடியோ சாரங் 107.85 பண்ண பண்ணதா பதுக்கும் கிரிமாடி நம்ம நவீன் ஷெட்டி அம்பலமகுரு இவர் ஜோத்தே மாத்தனாடி. ஹலோ நமஸ்தே, யார் மாத்தாடுதும்? சீனபுத்தர் இருந்து பேக பேக மாத்தாடி, பேக மாத்தாடி. ஏனு
1: நமஸ்தே சார்.
2: நமஸ்தே நமஸ்தே ஹேளி.
1: ధన్యవాద
2: నికల ఆశీర్వాద ಶುಭಹಾರೈಕೆ.
0: ಸರಿ ಸರಿ,
2: ಧನ್ಯವಾದ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡೋದು? ವಸಂತ
2: ಏಮಾಜೆ. ನಮ್ಮ ತಂದೆ ಊರಿನವರು. ನಮಸ್ಕಾರ ನಮಸ್ಕಾರ. ಎನ್ನ ಅಮ್ಮಿಯರ್ನ ಊರಾವಲಿ ಕಲ್ಲಾಜೆ
3: ಹೋಳು ಕಲ್ಲಾಜೆ ಮೂಲೆ
2: ಈರ್ನ ಊರ್ಡೆ
3: ಅಮ್ಮಿತ್ತವರು
2: ಅಂದು
3: ಯಕ್ಷಗಾನವ್ರು ಎಲ್ಲಾರು ಸರ್
2: ಇದ್ದಿದ್ದಿ ಏನು ಅಂದೇ ಟಿಪ್ಪು ನಾಟಕ
3: ಯಾರಂಚತ್ತೆ ಯಕ್ಷಗಾನ ಮೇಲೆ ನವಾನ ಮಂಗಳೂರು ಒಂದು ಉಂಟತ್ತೆ ಅಂಚಾಂಕು ರಾಧಪ್ಪು
2: ಆರು ಬರೀತಿ ನಾಟಕ ಕೂಡ ಹೆಂಗ್ ಲಾಕ್ಮಲ್ ಪುನಃ
3: ಪನಿ ಪರಿಚಯ ಪಣ್ಣ ಮಂಗಳ ಡೇವಿಟ್ಲ
2: ಅಂದ್ರೆ
3: ಇತ್ತೀರ
2: ಅಂದಂದ
3: ನಾಟಕ ಮೂಲು ನನ್ನ ಮಾತ ನಾಟಕ ಉಂಟು ಪಟ್ಟರಲ್ಲಿ ಕೋರ ಬರ್ತೆ
2: ಅವ್ಳು ಕಿಟ್ಟ ಇತ್ತ ಬಂದ್ಪೇನ್
3: ಗಿಟ್ಟ ಇತ್ತ ನನಗೆ ಮುಂಟ ನಾಟಕ ಒಳ್ಳ ದೇವಸ್ಥಾನ ಸ್ವಲ್ಪ ನಡಪಾರ ಬಳ್ಳಿಂದಿ ಈ ವರ್ಷ ಉಂಟು ಮೂಲ್ಯಕಲ ಮಿತ್ರನಿಗೆ ಗರಿನೇ ಮಾಡಿ ಅಂತ ತುಂಬ ನಾಟಕ ಅಲ್ಪನ ಅವು ಮಾಯಕಾರ ಪಂಜಿರ್ಲಿ ಬತ್ತನೇದು ಉಂತು
2: ಅಂತ ನೀವು ಪಂಜಿರ್ಲಿ ಇರ್ಬೋದು ಅಂತ ನಿಂಚ
3: ಅಂದೆ ಅಮ್ಮ ಸಿರಾರ್ ಜೀವ ಮಾತಿ ಪುಣಗವು ಒಣತ ನಾವು
2: ಅಂದು
3: ಸಲ್ಮೇಲ್
2: ಸಲ್ಮೇಲ್ ಸಲ್ಮೇಲ್.
0: ಓಕೆ, ನಮ್ಮ ವಸಂತೆ ಮಾಜೆ ಕೂಡ ಕರೆ ಮಾಡಿ ಹೇಳ್ತಾ ಇದಾರೆ ನಾಟಕ ರಂಗದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಂಡ್ರು. ಈಗ ನಾಟಕ ರಂಗಕ್ಕೆ ಇಷ್ಟು ವರ್ಷ ಆಯ್ತು ಬಂದು, ಏನು ಬದಲಾವಣೆ ನಿಮ್ಮಲ್ಲಿ?
2: ಬದಲಾವಣೆ ಅಂದ್ರೆ ಹಾಗೇನಿಲ್ಲ, ನನಗೆ ಸಪೋರ್ಟಿವ್ ಆಗಿ ತುಂಬಾ ಜನ ಇದ್ದಾರೆ, ಗೆಳೆಯರು ನಮ್ಮ ತಂಡದಲ್ಲೇ ಇದ್ದಾರೆ. ಹಾಗೆ ಮೊದಲೇದಾಗಿ ಸರೋಜಿನಿ ಶೆಟ್ಟಿಯವರು ಅಕ್ಕ, ನಮಗೆಲ್ಲ ಹಿರಿಯ ಅಕ್ಕ,
0: ಅವರ ಮನೆಗೆ ಹೋಗಿ ಸಂದರ್ಶನ ಮಾಡಿ
2: ಹೌದು ಹೇಳಿದ್ರು. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಮತ್ತೆ ನಮ್ಮ ಶ್ರೀಲತಾ ತಂಡದ ಪ್ರತಿಯೊಬ್ಬ ಕಲಾವಿದರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕಿಶೋರಣ್ಣ ಆಗ್ಲಿ, ಲಯನ್ ಮೋಹನ್ ಕೊಪ್ಪಳ ಕದ್ದಿ ಆಗ್ಲಿ, ಪ್ರದೀಪ್ ಅಳ್ವರ್ ಆಗಿರ್ಲಿ, ಎಲ್ರು ಅಷ್ಟೇ, ನಾಗೇಶ್ ದೇವಾಡಿಗರಾಗ್ಲಿ, ಹಾಗೆ
0: ಎಲ್ಲರೂ ನಿಮಗೆ ಸಪೋರ್ಟ್,
2: ಎಲ್ಲ ಸಪೋರ್ಟಿವ್.
0: ಸರಿ, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
4: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ
2: ಪಲ್ಲೆ ಸರ್, ನಮಸ್ಕಾರ.
4: ಎರಡು ದಿನ ನಮಸ್ಕಾರ.
0: ಪಲ್ಲೆ ಪಲ್ಲೆ
2: ಓ
4: ಯಾನ್
2: ಬರೋದಿ ಬೇಡಿ
4: ಅದೇ ಅಂಬಳಮ್ಮ ಗೊತ್ತಾಗುದು
2: ಅಂದೆ
4: ಪಲ್ಲ ಇರೋ ಪಾತ್ರ ತಿನ್ನಾಗ ಮೋಹನ್ ತಿಳಿಕೆ ತಿನ್ನಾಗ ಭಾರಿ ಒಡ್ಡೆ
2: ಅಂಬಳ ಮಗರಡು ಫಸ್ಟ್ ಮಗರ್ ಪಡೆದ ಇಲ್ಲ ನಮ್ದಾರು
4: ಎಂಕ್ಲ ಇಲ್ಲ ಅವ್ರು ಫಸ್ಟ್
2: ಮಗರ್ಡ್ ಇಲ್ಲ ಫಸ್ಟ್ ಮಗರ್
4: ಎನ್ನ ಮೇಲೆ ಬಾರ್ದರ್ಕ
2: ಬಾರ್ದರ್ಕ ಇದೊಂದು ತೆಗೆದ್ರು ಬೋಡು ಇಂಗ್ಲೇರ್ ಎಲ್ಲ ಹದಿಮೂರು ತಾರೀಕು ನಾಟಕ ಉಂಟತ್ತೆ ಇಂಗ್ಲ ಬಾಕಿ ಮಾಡ್ ಬಲೆ
4: ಬಾಕಿ ಮಾಡ ಕನ್ನಡ
2: ಬಾಕಿ ಮೇರೆ ಕಂಡೋಡು ಪ್ರಶಂಸದ ಶೋಭಾಜಿ ಉಂಟು ಬಲೆ
4: ಎಡ್ವರ್ಡ್ ಅಲ್ಲ ನಮ್ಮ ಅಂಬಳ ಮಗರು ಮಸ್ತರ
2: ಅಂದ
4: ಸಿನಿಮಾ ಒಂಜಿ ಮನಸ್ಸು
2: ಅಂದ ಸಿನಿಮಾದ ಒಂಜಿ ಕತೆ ಬರೇತೆ ಇತ್ತೆ ನಿರ್ಮಾಪಕರನ್ನೇ ಅಭಾವ ಆಗ್ತಿಂದು ಸಿನಿಮಾ ಆಕ್ಟ್ ಮಲ್ದೆ ಪ್ರಾಣ ಕೊಡ್ಬೇಕು ಗೆಳತಿ ಬಕ್ಕ ಬಯ್ಯಮಲ್ಲಿಗೆ ಬಯ್ಯಮಲ್ಲಿಗೆ ಫಸ್ಟ್ ಹತ್ತು ಸೆಕೆಂಡ್ ಎಡ್ದಕ್ಕ ಬಯ್ಯಮಲ್ಲಿಗೆ ಮಲ್ತಿ ರೈಟ್ ಉಲ್ಲೆ ನಿಖಿಲ ಹಾರೈಕೆ ಶುಭ ಹಾರೈಕೆ ಖಂಡಿತ
0: ಅಶೋಕ್ ಮಂಗಳದೇವಿ ಅಮಳ ಮಗಳು ಪುಣ್ಯಾರು ಅದು ತುಂಬ ಮಂಗಳದೇವಿ ತಿನ್ನಾಡ್ದವರ ಅಂಚೈತೆ ಮಂಗಳದೇವಿ ಉದರ್ನ್ಯಾರ ಒಟ್ಟಿಗೆ ಯಾರನ್ನ ಪುದರ್ದು ಒಟ್ಟಿಗೆ ಉಂಟು ಸರಿ ಬೇತೆ ಬೇತೆ ಸಿನಿಮಾಡಲ್ಲಿ ಆಕ್ಟ್ ಮಾಡಿ ಬೇರೆ ಬೇರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ
2: ಪ್ರಾಣ ಕೊಡುವ ಗೆಳತಿ ಕನಸು ಕಣ್ಣು ತೆರೆದಾಗ ಆಮೇಲೆ ಬಯ್ಯಮಲ್ಲಿಗೆ ಚಾಲಿಪೊಲಿಯಲ್ಲೂ ಒಂದು ಸಣ್ಣ ಪಾತ್ರದಲ್ಲಿ ಇದ್ದೀನಿ
0: ಈಗ ನಮ್ಮ ಕೇಳುಗರಿಗೂ ಆಗ್ಲೇ ಕೇಳಿದ್ದಾರೆ ಒಂದು ಡೈಲಾಗ್ ಬೇಕು ಅಂತ
2: ನಾನು ನಮ್ಮ ಕಟೀಲದ ಪುಳ್ಳಲ್ಲಿ ನಾಟಕದ್ದು ಒಂದು ಡೈಲಾಗ್ ನಾನು ಹೇಳ್ತೀನಿ ಬೇಕಾದ್ರೆ ಇಂದ್ರ ಬ್ರಹ್ಮದೇವಿಯನ್ನ ವರಬಲತ ಸುರ್ಕೆಳ್ದು ಮಿರಿ ಲೋಕ ಗಿಂದದು ರುದ್ರನಲಿಕೆ ಗೊಬ್ಬನ ಆ ಶುಂಭನಿ ಶುಂಭನ ರಣಾರ್ಬನು ಅಂತಾರೆ ಮೂಜಿಕಣ್ಣದ ಮುಕ್ಕಣ್ಣಗಾಡು ನಾಲ್ಕೈತ ನಾರಾಯಣ ದೇವರಿಗಾಡು ತೀರಂದು ಅಪ್ಪೆಪ್ಪಿದ್ದಿ ಬಾಲೆಲು ದೇವ ನರ ಮರಿ ಯಕ್ಷ ಗಂಧರ್ವ ರಕ್ಕಸಕ್ಕುಲೊಟ್ಟು ಪುಟದು ಬಲತನಲ್ಲ ಎದುರುಂತದು ಕಾದನಲ್ಲ ಮರಣ ದಾಂತಿ ಗೆಲ್ಮನ ನಿಚ್ಚಲ ಒದಗಡು ಪಂಪಿ ಮಲ್ಲಾದಿಗದ ವರ ಆ ಶುಂಭನಿ ಶುಂಭೇರಿಗುಂಡು
0: ಬಾರಿ ಪೊರ್ಲದ ಒಂದು ಡೈಲಾಗ್ ಒಂದೊಂದು ಬಾಯಿ ಬಾಟ ಇತ್ತು ನೀರಿಗೆ
2: ಉಂಡ ಇತ್ತು ಆಕ್ಚುಲಿ ಕಂಪ್ಲೀಟ್ ಉಂಡು ಸದನಂಜಿ ಮುನ್ನೂದು ಮುನ್ನೂತ್ತೈವ ಶೋ ಡ್ರಾಮಾ ಆಕ್ಟ್ ಮಾಡಿದ್ರು
0: ಕೇಳಿ ಕೇಳಿ ಹೇಳಿ ಮಾತಾಡಿ
5: ಒಳ್ಳೆ ಕಲಾವಿದರು ಸರ್ ಅವರು
0: ನಿಮ್ಮ ಹೆಸರು
2: ಅದು ಸುರೇಶ್ ಅಣ್ಣ ಸುರೇಶ್ ದೇವಾಡಿಗೆ ಕದ್ರಿಂತ ನನ್ಗೆ ಒಳ್ಳೆ ಸಪೋರ್ಟಿವ್ ಆಗಿದ್ರು ನನ್ನ ನಾಟಕ ಪ್ರಸಾರ ಆಗ್ಲಿಕ್ಕೆ ಮುಖ್ಯ ಕಾರಣನೇ ಅವರು ನಮಸ್ಕಾರ ಸುರೇಶ್ ಅಣ್ಣ
5: ನಮಸ್ತೆ ನಿಮ್ಮನ್ನು ಗುರುತಿಸಿದ್ರಲ್ಲ ನೋಡಿದೆ
2: ಹೌದು
5: ನಿಮ್ಮಂತ ಕಲಾವಿದರನ್ನು ಆಯ್ಕೆ ಮಾಡಿದ ತುಂಬಾ ರೇಡಿಯೋ ಸಾರಂಗಿನವರಿಗೆ ನಾನೊಂದು ಪ್ರತಿನಿಧಿ
2: ಯುವರ್ ಶೆಟ್ರು ಒಳ್ಳೆದಾಯ್ತು ಯುವರ್ ಶೆಟ್ರು ಪರಿಚಯಿಸ್
0: ಇವರ ಅಂಗಡಿಗೆ ಬಂದಿದ್ದೆ
2: ಅವರ ಗೆಳೆಯ ಅವರು ಕದ್ರಿಕಂಬಲದಲ್ಲಿ ಅಂಗಡಿ ಇದೆಲ್ಲ ಕಾರ್ನರ್
0: ಅವರ ಅಂಗಡಿಗೆ ಹೋಗಿ ನಾನು ಜ್ಯೂಸ್ ಕುಡಿದಿದ್ದೇನೆ
2: ಹೌದಾ ಸುರೇಶ್ ಅಣ್ಣ ನೋಡಿ ನಿಮ್ಮ ಅಂಗಡಿ ಬಂದು ಜ್ಯೂಸ್ ಕುಡಿದ್ರಂತ ಅವರು
0: ಪರಿಚಯ ಇದ್ದೇವರಿಗೆ
2: ಅವ್ರು ನನ್ನ ಒಳ್ಳೆ ವೆಲ್ವಿಷರ್ ಅವ್ರು ಪ್ರತಿಯೊಂದು ಇದ್ರಲ್ಲೂ ಸಪೋರ್ಟ್ ಮಾಡ್ತಾರೆ ನಂಗೆ ಅವರು ಅವರ ಅಣ್ಣ ತಮ್ಮ ಎಲ್ಲ
0: ಹೇಗೆ ಸರ್ ನಮ್ಮ ಇವರು ರಮೇಶ್ ಶೆಟ್ಟಿ ಅವರು ಹೇಗೆ ಜನ ಎಂಚ
5: ಪರಿಚಯ
0: ಅದೇ ಇರ್ನ ದೋಸ್ತಿ ಏತ್ ವರ್ಷದ ದೋಸ್ತಿ ಪದ್ನಾಜ್ ವರ್ಷ
5: ಅಂದೆ
0: ನಾನು ಪೆಟ್ಟಿಗೆ ಇಟ್ಟಿದ್ದಲ್ಲೋ
2: ಬಾರಿ
0: ಪದ್ನಾಜ್ ವರ್ಷದ ಗೆಳೆತ ಬಾರಿ ಡೀಪ್ ಉಳ್ಳ ಅವಳಿಂಚನೆ
2: ಪಾತ್ರಿರ್ಲಿ
0: ಪಾತ್ರಿರ್ಲಿ ನವೀನ
2: ಪಲ್ಲೆ ಸುರೇಶ ಅಣ್ಣ ಧನ್ಯವಾದ
5: ಅರೆಗ
2: ದಿಂಜ ಆಭಾರಿ
5: ಧನ್ಯವಾದ
2: ಆಭಾರಿ ಆಭಾರಿ ದಿಂಜ
5: ಆಭಾರಿ ಆಭಾರಿ
0: ಸರಿ ಧನ್ಯವಾದ
2: ಥ್ಯಾಂಕ್ಸ್
0: ಓಕೆ ನಮ್ಮ ಇವರು ಸುರೇಶ್ ಅಣ್ಣ ಅವರು ಕೂಡ ಕರೆ ಮಾಡಿ ನಿಮ್ಮ ದೋಸ್ತಿ ಕೂಡ
2: ಹೌದು ನನ್ನ ನಾಟಕ ಪ್ರಥಮ ಪ್ರದರ್ಶನ ಆಗ್ಲಿಕ್ಕೆ ಕಾರಣನೇ ಅವರು
0: ಹೌದಾ
2: ನಾನು ಬರೆದಂತ ನಾಟಕ ಜಯಮಾರ್ತಿ ಒಂದಕ್ಕೆ ಒಂದು ನಾಟಕ ಶಮ್ನಾಡಿಗರ ನಾಟಕನ ಅದನ್ನ ತುಳುವಲ್ಲಿ ಅನುವಾದ ನಾನೇ ಮಾಡಿಕೊಟ್ಟಿದ್ದು ಅವರಿಗೆ ಹಾಗಾಗಿ ಅದು ನಂಟು ನನಗೆ ಕದ್ರಿ ಕಲಾವಿದರು ಕದ್ರಿ ಇದ್ರಲ್ಲಿ ಮಿತ್ರವೃಂದ ಹಾಗೆಲ್ಲ ನಂಟು ತುಂಬಾ ಅಲ್ಲಿ ನಮ್ಮ ಪ್ರತಿಯೊಂದು ಆಕ್ಟಿವಿಟೀಸ್ ಇರೋದೇ ಕದ್ರಿಯಲ್ಲಿ ಜಾಸ್ತಿ ಆಗಿ
0: ಒಬ್ರು ಕಾಲರ್ ಇದ್ದಾರೆ ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ ಹಲೋ
6: ಶಿಶಿ ಗುರು ಗೌರಂಗ ಗದಧಾರ್ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು, ಶ್ರೀಕೃಷ್ಣ ಚೈತನ್ಯ ಕದ್ರಿ ಮಂಜುನಾಥ ಸ್ವಾಮಿ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಅಭಿನಂದನೆಗಳು ಸರ್ ನವೀನ್ ಶೆಟ್ರಿಗೆ.
2: ಧನ್ಯವಾದಗಳು.
6: ಅಭಿನಂದನೆಗಳು. ಸುಮಾರು ಪೌರಾಣಿಕ ನಾಟಕಗಳನ್ನೆಲ್ಲ ರಚಿಸಿದ್ದೀರಿ, ನಾಟಕಕಾರರು. ದೊಡ್ಡ ಪುಣ್ಯದ ಭಕ್ತಿಯ ಸೇವೆ, ದೇವರ ಸೇವೆಯ ಕೆಲಸ. ಅಭಿನಂದನೆಗಳು ಸರ್.
2: ಧನ್ಯವಾದಗಳು.
6: ಅದ ಜೊತೆಗೆ ಅಂದ್ರೆ ಒಂದು ಕುತೂಹಲದ ಪ್ರಶ್ನೆ ಸರ್.
2: ಹೇಳಿ.
6: ಈಗ ನಾವು ರಾಧಾಕೃಷ್ಣರ ಲೀಲೆಯಲ್ಲಿ ನಾವು ಅಂದ್ರೆ ಕೃಷ್ಣ ರಾಧಾಕೃಷ್ಣರ ಭಕ್ತರು. ಈಗ ಅದರಲ್ಲಿ ಈಗ ಕೃಷ್ಣ ಲೀಲೆ ಒಂದು ಲೀಲೆಯಲ್ಲಿ ಹೇಗೆ ಅಂದ್ರೆ ತುಂಬಾ ಸೂಕ್ಷ್ಮ ಭಾವಗಳೆಲ್ಲ ಅಲ್ಲಿ ವ್ಯಕ್ತ ಆಗ್ತದೆ.
2: ಹೌದು.
6: ಉದಾಹರಣೆಗೆ ಅಲ್ಲಿ ಕೀಳಕಿಂಚಿತ ಭಾವ, ಮತ್ತೆ ಸಂಚಾರಿ ಭಾವ 12, ವ್ಯಭಿಚಾರಿ ಭಾವ 16, ಹೀಗೆ 48 ಮಿನಿಮಮ್ ಒಂದು 48 ಭಾವಗಳಲ್ಲಿ ಲೀಲೆಯಲ್ಲಿ ಅಂದ್ರೆ ನಾನು ನಿತ್ಯ ಲೀಲೆಯಲ್ಲಿ ಹೇಳೋದು ವ್ಯಕ್ತ ಆಗ್ತದೆ ಸಂಭಾಷಣೆಯಲ್ಲಿ. ಅದೇ ರೀತಿಯಲ್ಲಿ ಈಗ ಪ್ರೇಮ ಸ್ನೇಹ ಪ್ರಣಯ ಮಾನ ಅಧಿರೂಢ ಭಾವ ಮಹಾಭಾವ ಅಂತ 14 ಹಂತ ಉಂಟು ಪ್ರೇಮದಲ್ಲಿ ದೇವರ ರಾಧಾಕೃಷ್ಣರ ಲೀಲೆಯಲ್ಲಿ ಅವರು ಬೇರೆ ಬೇರೆ ಹಂತ. ಅದನ್ನ ಈಗ ನೀವು ನಾಟಕದಲ್ಲಿ ಅಭಿವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಉಂಟಾ? ಅದ್ರ ಆಭಾಸ ಆದ್ರೂ ಅಂದ್ರೆ ಒಂದು ಛಾಯೆ ಆದ್ರೂ ತರ್ಲಿಕ್ಕೆ ಸಾಧ್ಯ ಉಂಟಾ? ಅಂದ್ರೆ ಯಾಕೆಂದ್ರೆ ಈಗ ಯಕ್ಷಗಾನದಲ್ಲಿ ಆದ್ರೆ ಮಹಿಮೆ ತುಂಬಾ ಒಳ್ಳೆ ವ್ಯಕ್ತ ಆಗ್ತದೆ, ಆದ್ರೆ ಈ ಲೀಲೆ ಉಂಟಲ್ಲ, ಲೀಲೆ ಅಂದ್ರೆ ತುಂಬಾ ಸೂಕ್ಷ್ಮ ಮಹಿಮೆ. ಈಗ ದಶಾವತಾರ ಎಲ್ಲ ತುಂಬಾ ಒಳ್ಳೆ ಬರ್ತದೆ, ಆದ್ರೆ ಈ ಲೀಲೆದ್ದು ಕೃಷ್ಣ ಲೀಲೆದ್ದು ಸ್ವಲ್ಪ ಸೂಕ್ಷ್ಮ ಭಾವಗಳು ಬರ್ಬೇಕಾಗ್ತದೆ. ಈಗ ಉದಾಹರಣೆಗೆ ನಮ್ಮ ಸುನೀಲ್ ಪಲ್ಲಮಜಲು ಮತ್ತೆ ಸರೋಜಿನಿ ಶೆಟ್ಟಿ ಅವರೆಲ್ಲ ತುಂಬಾ ಸೂಕ್ಷ್ಮ ಭಾವದಲ್ಲಿ ವ್ಯಕ್ತಪಡಿಸ್ತಾರೆ, ಆ ರೀತಿ ನಿಮ್ಮಲ್ಲಿ ಕೂಡ ಒಂದು ತರ್ಲಿಕ್ಕೆ ಸಾಧ್ಯ ಉಂಟಾ ಅಂತ?
2: ನಾನು ಮಿರಿಲೋಕದ ಸಿರಿಪುರ ಪದಲ್ಲಿ ನಾನು ಅದನ್ನ ಸದರ ಕೊಟ್ಟಿದ್ದೀನಿ, ಸತ್ಯಭಾಮೆ ಮತ್ತೆ ಕೃಷ್ಣನ ಪ್ರಣಯ ಸನ್ನಿವೇಶ ಅದೆಲ್ಲ ಬರುತ್ತೆ ಅದರಲ್ಲಿ.
6: ಅದರಲ್ಲಿ ಈ ಭಾವಗಳು ಕೂಡ ವ್ಯಕ್ತ ಆಗ್ತದೆ.
2: ಹೌದೌದೌದು. ಮಿರಿ ಪಾರಿಜಾತ ಪ್ರಕರಣ ಅದು, ಅದೆಲ್ಲ ಎಲ್ಲ ಇದೆ ನಿಮಗೆ ಭಾವ.
6: ಇದು ಇದು ವೃಂದಾವನ ಲೀಲೆಯಲ್ಲಿ ಇನ್ನೂ ಬಹಳ ಸೂಕ್ಷ್ಮ ಲೀಲೆಗಳೆಲ್ಲ ಉಂಟು.
2: ಹೌದೌದು.
0: ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ಪ್ರೇಮ್ ಪ್ರದೀಪ್
2: ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಧನ್ಯವಾದಗಳು.
0: ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಅವರು, ಪ್ರೇಮ್ ದಾಸ್ ಅವರು. ಓಕೆ, ನೀವು ಅದನ್ನೇ ಮಾಡಿದಿರಿ. ಒಂದು ಮಿತಲೋಕದ
2: ಮಿದಿಲೋಕದ ಸಿರಿಪುರದಲ್ಲಿ ಅಲ್ಲೆಲ್ಲ ಇದೆ, ಹಾಸ್ಯ ಇದೆ, ಎಲ್ಲ ಪ್ರತಿಯೊಂದು ಇದರಲ್ಲಿ.
0: ನಿಮ್ಮ ಜೀವನದಲ್ಲಿ ಸಿಹಿ ಕೈ ಹೇಳುದಂದ್ರೆ ಏನು ಸಿಹಿ ಇದೆ?
2: ಸಿಹಿ ಅಂದ್ರೆ ತುಂಬಾ ಇದೆ ಈ ನಾಟಕ ರಂಗ, ಅದೊಂದು ಸಿಹಿ ಅನುಭವ.
0: ತುಂಬಾ ಕಹಿ ಆದೊಂದು
2: ಕಹಿ ಆದ್ರಂದ್ರೆ
0: ನೋವಾದದ್ದು ದುಃಖ
2: ಹೋದದ್ದು ಇರ್ತಲ್ಲ ಪ್ರತಿಯೊಂದು
0: ಜೀವನದಲ್ಲಿ. ಮರೆಯುವಂತದ್ದು ಎಲ್ಲ ಮರೆತಿದ್ದೀರಿ,
2: ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಅಂದ್ರೆ ನನ್ಗೆ ನನ್ನ ನಾಟಕದ ಇದರಲ್ಲಿ ಕುತ್ತಾರ್ನಲ್ಲಿ ನಾಟಕ ಪ್ರದರ್ಶನ ಆಗ್ತಿತ್ತು ನಮ್ದು. ಅವಾಗ ನನ್ನ ಮಡದಿ ಮಕ್ಕಳದ್ದು ಆಕ್ಸಿಡೆಂಟ್ ಆಯ್ತು, ಅದು ಮೂಡುಬಿದ್ರೆಯಲ್ಲಿ. ಆವಾಗ ಕಿಶೋರಣ್ಣ ಮಾಡಿದಂತ ಸಹಾಯ ಅದನ್ನು ಮರೆಯಲಿಕ್ಕಿಲ್ಲ ಯಾವಾಗ್ಲೂ.
0: ಕಿಶೋರ್ ಗಂಭೀರವಾಗಿ
2: ಆಕ್ಸಿಡೆಂಟ್ ಆಗಿ ಅದು ಕಾಲು ಮುರಿದೋಗಿತ್ತು ಅವ್ರದ್ದು ಇಬ್ಬರದನ್ನು, ತಾಯಿ ಮತ್ತು ಮಗನ್ನು, ಮಗಳದ್ದು. ಇದು ಮೂರು ಜನನು ಇಲ್ಲಿ ಅವರ ಸೊಸೆಗೆ ಹೇಳಿ ಅಲ್ಲಿ ಆಳ್ವಾಸ್ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಇಲ್ಲಿಗೆ ಸರಿಸಿ ಎಸ್ಸಿ ಗೆ ಸೇರಿಸಿ. ಅವಾಗ ಸ್ವಲ್ಪ ಹಣ ನಾಟಕ ಆಗ್ತಿತ್ತು. ನಾಟಕ ನನ್ನನ್ನು ಕಳಿಸಿ ಬೇರೆಯವ್ರನ್ನ ಅಪಾತ್ರಕ್ಕೆ ಇದು ಮಾಡಿ ಭಕ್ತಿ ಮಾಡಿ. ಅವಾಗ ಅದೇ ನನ್ನ GRK ಅವರು, ಅವರು ಕೂಡ ಅಷ್ಟೇ ನನಗೆ 65,000 ಅಲ್ಲಿ ಕೊಡ್ಲಿಕ್ಕಿತ್ತು ಕಟ್ಟಲಿಕ್ಕೆ. ಅವರು ಅಲ್ಲಿಂದ ಬಂದು ಅವರ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕ್ಯಾಶ್ ಕಟ್ಟಿ ಮಗಳನ್ನು ಮನೆಗೆ ಕರ್ಕೊಂಡು ಬಿಟ್ಟು ಅಷ್ಟು ಇದು ಮಾಡಿದ್ದಾರೆ. ಅದೊಂದು ಮರೆಯಲಾಗದ ಅನುಭವ, ಯಾವತ್ತು ಮರೀಲಿಕ್ಕಿಲ್ಲ.
0: ನಾಟಕ ಕಲಾವಿದರ ಆಗದಿದ್ರೆ ಏನಾಗ್ತಿದ್ರಿ
2: ಇಲ್ಲಿ? ತುಂಬಾ ನಾನು
0: ಬೇರೆ ಯಾವ್ದಾದ್ರು ಆಪ್ಷನ್ ಇತ್ತ
2: ನಾಟಕ ಬೇರೆ ಇದ್ದೆ. ನಾನು ಬ್ಯಾಂಗ್ಳೂರ್ಲೆಲ್ಲ ಜಾಬ್ ಅಲ್ಲೆಲ್ಲ ಇದ್ದೆ, ಶಾಪ್ ಎಲ್ಲ ಮಾಡಿದೆ, ಎಲ್ಲ ಇದಾಯ್ತು. ಹಾಗಾಗಿ ಕೊನೆಗೆ ಊರಿಗೆ ಬಂದು ಕೆಲಸಕ್ಕೆ ಸೇರಿದೆ. ಕೆಲಸಕ್ಕೆ ಸೇರಿದ್ಮೇಲೆ ಇದು ನಾಟಕ ತಂಡ,
0: ನಾಟಕ ರಂಗ ನಿಮ್ಮನ್ನು,
2: ಯಾಕೆಂದ್ರೆ ಇದು ನಮ್ಮ ಅಪ್ಪನಿಂದ ಬಂದ ಬಳುವಳಿ. ನಮ್ಮ ತಂದೆ ನಾಟಕ ರಚನೆಗಾರರಾಗಿದ್ರು.
0: ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಹೇಗೆ ಅನಿಸ್ತು ನಿಮಗೆ?
2: ತುಂಬಾ ಖುಷಿ ಆಯ್ತು. ಆತ್ಮೀಯ ಅನುಭವ,
0: ತುಂಬಾ ಆತ್ಮೀಯವಾಗಿ ಮಾತಾಡಿ.
2: ಹೌದು.
0: ಓಕೆ, ನಿಮ್ಮ ಒಂದು ಇಷ್ಟದ ಹಾಡು ಕೊನೆಯದಾಗಿ ಪ್ರಸಾರ ಮಾಡೋದಾದ್ರೆ?
2: ಕಬಿ ಕಬಿ
0: ಕಬಿ ಕಬಿಯಾ?

ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಜೀವನದ ನಾಟಕದ ಕಥೆಗಳನ್ನೆಲ್ಲ ಹೇಗೆ ಆ ವಿಚಾರಗಳು ಏನು ಹೇಗೆ ಬಂದ್ರಿ ನಾಟಕ ರಂಗಕ್ಕೆ ಮತ್ತು ನಾಟಕ ರಂಗದಲ್ಲಿ ಮಾಡಿದಂತಹ ಸಾಧನೆಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಾರಂಗ ಕೇಳುಗ ಪಾಂಡವರ ಪರವಾಗಿ ನಮ್ಮ ಸಾರಂಗದ ನಿರ್ದೇಶಕರ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದ.

0: ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗದ ಎಲ್ಲ ಕೇಳುಗರಿಗೆ ಶ್ರೇಯ ಸುಳ್ಳೆಳ ಪ್ರೀತಿಯ ನಮಸ್ಕಾರಗಳು. ಇಂದಿನ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕರಾವಳಿಯ ಕಲಾವಿದರು ನಿಮ್ಮನ್ನ ಅವರ ಕಲೆಯ ಮೂಲಕ ಮನೋರಂಜಿಸಲಿದ್ದಾರೆ. ಹಾಗಾಗಿ ಎಲ್ಲ ಕೇಳುಗರು ನಮ್ಮ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳಿಕೊಳ್ತಾ, ಇದೀಗ ಮೊದಲಿಗೆ ಜೀವನದ ಮೂಲಭೂತ ಮೌಲ್ಯಗಳಲ್ಲಿ ಒಂದಾಗಿರುವ ಪ್ರಾಮಾಣಿಕತೆಯ ಒಂದು ಕಥೆಯ ಮೂಲಕ ಇದೀಗ ಚಮನ್ ಎಸ್ ಬಂಗೇರ.
0: ಒಂದು ಊರಿನಲ್ಲಿ ಒಬ್ಬ ವೀರಣ್ಣವೆಂಬ ಕಟ್ಟಿಗೆ ವ್ಯಾಪಾರಿ ಇದ್ದನು. ಅವನು ದಿನಾ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಪೇಟೆಯಲ್ಲಿ ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಒಂದು ದಿನ ಮರದ ಮೇಲೆ ಕುಳಿತುಕೊಂಡು ಕಟ್ಟಿಗೆಯನ್ನು ಕೊಡಿಯುವಾಗ ಅವನ ಕೊಡಲಿ ಜಾರಿ ನೀರಿಗೆ ಬಿತ್ತು. ಮರದಿಂದ ಕೆಳಗೆ ಇಳಿದು ತನ್ನ ಕೊಡಲಿಯನ್ನು ಎಷ್ಟೇ ಹುಡುಕಿದರೂ ಕೊಡಲಿ ಸಿಗಲೇ ಇಲ್ಲ. ಮೇಲೆ ಬಂದು ವನದೇವತೆಯನ್ನು ಪ್ರಾರ್ಥಿಸಿದನು. ವನದೇವತೆ ಪ್ರತ್ಯಕ್ಷರಾಗಿ, ಮಗು ಏನಾಯ್ತು, ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಎಂದು ಕೇಳಿದರು. ಅವಾಗ ವೀರಣ್ಣ, ನನ್ನ ಕೊಡಲಿ ನೀರಿಗೆ ಬಿತ್ತು, ನಾನು ಇನ್ನು ಹೇಗೆ ತನ್ನ ಜೀವನವನ್ನು ಸಾಗಿಸಲಿ? ಅವಾಗ ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿಯನ್ನು ತಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಅವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಬೆಳ್ಳಿಯ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಅವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ಅವಾಗ ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಸಾಮಾನ್ಯವಾದ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಅವಾಗ ವೀರಣ್ಣ ಖುಷಿಯಿಂದ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಹೇಳಿದ. ಆವಾಗ ವನದೇವತೆಗೆ ಖುಷಿಯಾಯ್ತು. ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಮೂರೂ ಕೊಡಲಿ ಕೂಡ ಕೊಡುತ್ತೇನೆ. ಅದು ಕೊಡಲಿಯನ್ನು ಹಿಡಿದುಕೊಂಡು ಸಾಹುಕಾರನ ಬಳಿ ಹೋಗಿದನು. ಸಾಹುಕಾರ ಆಶ್ಚರ್ಯದಲ್ಲಿ ಕೇಳಿದನು, ಇದು ಮೂರು ಕೊಡಲಿ ನಿನಗೆ ಹೇಗೆ ಬಂತು? ಅವಾಗ ವೀರಣ್ಣ, ಇದು ನನಗೆ ವನದೇವತೆ ಕೊಟ್ಟದ್ದು ಎಂದು ಹೇಳಿದನು. ಅವಾಗ ಸಾಹುಕಾರ ತನ್ನ ಕೊಡಲಿಯನ್ನು ಹಿಡಿದುಕೊಂಡು ನೀರಿಗೆ ಬಿಸಾಕುವಾಗ ವನದೇವತೆಯನ್ನು ಪ್ರಾರ್ಥಿಸಿದನು. ಅವಾಗ ವನದೇವತೆ ಪ್ರತ್ಯಕ್ಷಳಾಗಿ, ಮಗು ಏನಾಯಿತು ಎಂದು ಕೇಳಿದನು. ಅವಾಗ ಸಾಹುಕಾರ, ನನ್ನ ಕೊಡಲಿ ನೀರಿಗೆ ಬಿತ್ತು ಎಂದು ಹೇಳಿದನು. ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿ ತಂದನು. ಅವಾಗ ಸಾಹುಕಾರ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಸುಳ್ಳು ಹೇಳಿದನು. ವನದೇವತೆಗೆ ಕೋಪ ಬಂತು. ನಾನು ನಿನಗೆ ಯಾವುದೇ ಕೊಡಲಿ ಕೂಡ ಕೊಡುವುದಿಲ್ಲ ಎಂದು ಹೇಳಿ ಮಾಯವಾದಳು. ಅವಾಗ ಸಾಹುಕಾರ ಅಲ್ಲಿಯೇ ಬಿದ್ದನು. ಈ ಕಥೆಯ ನೀತಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ನಿಜವಾದ ಸ್ನೇಹಿತನ ಅರ್ಥವನ್ನ ನಮಗೆಲ್ಲರಿಗೂ ತಿಳಿಸಿದ ಕೃಷ್ಣ ಹಾಗೂ ಸುಧಾಮನ ಕಥೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಯಶ್ವಿತ್.
3: ಪ್ರಾಚೀನ ಕಾಲದಲ್ಲಿ ಸಂದೀಪನಿಯ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮ ಎಂಬ ಇಬ್ಬರು ಗೆಳೆಯರಿದ್ದರು.

0: ಕಾಲ ಕಳೆಯುತ್ತಾ ಹೋಯಿತು. ಇಬ್ಬರು ದೊಡ್ಡವರಾದರು. ಕೃಷ್ಣ ಇಲ್ಲಿ ದ್ವಾರಕಾಧೀಶನಾದರೆ ಸುಧಾಮನು ಬಡ ಜೀವನದಲ್ಲಿ ಬಿದ್ದನು. ಸುಧಾಮನ ಹೆಂಡತಿ ಮಕ್ಕಳಿಬ್ಬರು ಎಷ್ಟೋ ರಾತ್ರಿ ಉಪವಾಸದಿಂದ ಮಲಗುತ್ತಿದ್ದರು. ಒಂದು ದಿನ ಸುಧಾಮನ ಹೆಂಡತಿ ಸುಧಾಮನನ್ನು ಬಳಿ ಕರೆದು, ಸ್ವಾಮಿ, ನೀವು ನಿಮ್ಮ ಬಾಲ್ಯದ ಸ್ನೇಹಿತನಾದ
1: ತಾರೆ ಕಂಗಿದ ಬಾರೆ ಬೈಲಿದಾಯ್ತಾ ಮದಿಮಾಲಿ
0: ದ್ವಾರಕಾಗೆ ಹತ್ತಿರ ಬರು
1: ಮೋಕೆ ಮಾನವನ ನಮನೆ ತಾಂಗುನು ನಾಡಿ
0: ಅದಕ್ಕೆ ಕಾವಲುಗಾರನು ಆಯ್ತು ಹೋಗು ಎಂದನು. ಸುಧಾಮ ಬರುವುದನ್ನು ಕಂಡು ಕೃಷ್ಣ ಓಡೋಡಿ ಬಂದು ಅವನನ್ನು ಅಪ್ಪಿಕೊಂಡನು. ಬರಮಾಡಿಕೊಂಡು ರಾಜಮರ್ಯಾದೆ ಕೊಟ್ಟನು. ಇಲ್ಲಿ ಬಂದಿರುವ ವಿಷಯವೇನು ಗೆಳೆಯ? ಆವಾಗ ಸುಧಾಮನು, ಏನೂ ಇಲ್ಲ ಗೆಳೆಯ, ನಿನ್ನನ್ನು ನೋಡಲೆಂದು ಬಂದಿದ್ದೇನೆ. ಹೌದೇ, ಹಿಂದೆ ಏನೋ ಗಂಟು ಇರುವಾಗೆ ಇದೆಯಲ್ಲ? ಏನೂ ಇಲ್ಲ, ಏನೂ ಇಲ್ಲ ಎಂದು ಸುಧಾಮ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದನು. ಆದರೂ ಕೃಷ್ಣ ಅದನ್ನು ತೆಗೆದುಕೊಂಡು, ಹೇ, ಅವಲಕ್ಕಿ ನನಗೆ ತುಂಬಾ ಇಷ್ಟವಾದದ್ದು ಎಂದು ಹೇಳಿದನು. ಸುಧಾಮನು ಸ್ವಲ್ಪ ಸಮಯ ದ್ವಾರಕಾದಲ್ಲಿದ್ದು ಮತ್ತೆ ತನ್ನ ಊರಿಗೆ ವಾಪಸ್ ಹೊರಟನು. ಅವನು ಊರಿಗೆ ಹತ್ತಿರ ಬರುವಾಗ ಅವನಿಗೆ ಭಯವಾಯಿತು. ಛೇ, ನಾನು ಖಾಲಿ ಕೈಯಲ್ಲಿ ಬಂದಿದ್ದೇನೆ, ಈಗ ನನ್ನ ಹೆಂಡತಿ ನನ್ನನ್ನು ಏನು ಮಾಡುವಳು? ಆದರೂ ಎದೆಗುಂದದೆ ಹೊರಟನು. ಅವನು ಊರಿಗೆ ಕಾಲು ಇಡುವಾಗ ಅವನಿಗೆ ಆಶ್ಚರ್ಯವಾಯಿತು. ತನ್ನ ಗುಡಿಸಿಲಿದ್ದ ಮನೆ ದೊಡ್ಡ ಅರಮನೆಯಾಗಿ ಬದಲಾಗಿದೆಯಲ್ಲ, ಏನಿದು ಆಶ್ಚರ್ಯ ಎಂದು ತನ್ನ ಹೆಂಡತಿ ಹತ್ತಿರ ಕೇಳುವಾಗ ತನ್ನ ಹೆಂಡತಿ ಹೇಳಿದಳು, ಸ್ವಾಮಿ, ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣ ಬಂದು ನಮಗೆ ಸಹಾಯ ಮಾಡಿದ್ದಾನೆ ಮತ್ತು ಈ ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಅದಕ್ಕೆ ಸುಧಾಮನು, ಹೌದೇ, ನಾನು ಅವನತ್ರ ಏನೂ ಹೇಳಿರಲಿಲ್ಲ, ಆದರೂ ಅವನು ನನಗೆ ಹೇಗೆ ಸಹಾಯ ಮಾಡಿದನು? ಕೃಷ್ಣ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಕಥೆಯ ನೀತಿ, ಭಕ್ತಿಯ ಮಾರ್ಗದಲ್ಲಿ ನಡೆದರೆ ಮುಕ್ತಿಯ ಮಾರ್ಗ ಸದಾ ದೊರೆಯುವುದು. ಧನ್ಯವಾದ.
2: ಮುಂದೆ ಪ್ರಾಮಾಣಿಕ ರೈತನ ಜೀವನದ ಬಗ್ಗೆ ಬೆಳಕು ಚೆಲ್ಲಲು ಒಂದು ಕಥೆಯ ಮೂಲಕ ಇದೀಗ ನಿಮ್ಮ ಮುಂದೆ ಹೃದಯ ಪಿ ಬಂಗೇರ ಮೂಡುಬಿದ್ರೆ.
3: ಒಂದು ಅಲ್ಲಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಅವನಿಗೆ ಸಣ್ಣ ಹೊಲವಿದ್ದು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆ ಬೆಳೆದು ಬಂದ ಹಣದಿಂದ ಸುಖವಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಗದ್ದೆಯಲ್ಲಿ ಏನೋ ಒಂದು ಕಠಿಣವಾದ ವಸ್ತು ಸಿಕ್ಕಿದ ಅನುಭವವಾಯಿತು. ಅವನು ಕುತೂಹಲದಿಂದ ಅಗೆಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಅವನು ದೊಡ್ಡ ಮಡಿಕೆಯನ್ನು ಕಂಡುಕೊಂಡನು. ಆ ಮಡಿಕೆಯನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅದು ಚಿನ್ನದ ನಾಣ್ಯಗಳಿಂದ ತುಂಬಿತ್ತು. ರಾಮಯ್ಯ ತುಂಬಾ ಖುಷಿಪಟ್ಟ. ಆದರೆ ಅವನು ಯೋಚನೆ ಮಾಡತೊಡಗಿದ. ಈ ಭೂಮಿ ನನ್ನದು, ಆದರೆ ಈ ಖಜಾನೆ ನನ್ನದಲ್ಲ. ಇದು ಯಾರದೂ ಆಗಿರಬಹುದು. ಇದನ್ನು ನಾನು ನನ್ನದ್ದು ಎಂದು ಹೇಳುವುದು ಸರಿಯೇ ಎಂದು ಯೋಚಿಸಿದ. ಅವನು ಪ್ರಾಮಾಣಿಕನಾಗಿದ್ದರಿಂದ ಅದನ್ನು ತನ್ನದ್ದಾಗಿ ತೆಗೆದುಕೊಳ್ಳದೆ ಹಳ್ಳಿಯ ಮುಖ್ಯಸ್ಥನ ಬಳಿ ಹೋಗಿ ಎಲ್ಲಾ ವಿಚಾರವನ್ನು ತಿಳಿಸಿದ. ಗೌಡನು ರಾಮಯ್ಯನ ಪ್ರಾಮಾಣಿಕತೆಯನ್ನು ನೋಡಿ ತುಂಬಾ ಖುಷಿಪಟ್ಟ. ಅವನು ಹೇಳಿದ, ನೀನು ತುಂಬಾ ಒಳ್ಳೆಯವನು. ಈ ಖಜಾನೆ ನಿನಗೆ ಸಿಕ್ಕಿದ್ದು ದೇವರ ಆಶೀರ್ವಾದ. ಈ ಖಜಾನೆಯನ್ನು ಇಟ್ಟುಕೊಳ್ಳುವ ಹಕ್ಕಿದೆ ಎಂದ. ಆದರೆ ರಾಮಯ್ಯ ಮತ್ತೆ ಹೇಳಿದ, ನನಗೆ ಬೇಕಾದಷ್ಟು ಜೀವನ ಸಾಗಲು ಇದೆ. ಈ ಖಜಾನೆ ನನಗೆ ಬೇಡ. ಈ ಖಜಾನೆಯಲ್ಲಿದ್ದ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ ಉಪಯೋಗಿಸಿದರೆ ಒಳ್ಳೆಯದು. ಹಳ್ಳಿಯವರು ರಾಮಯ್ಯನ ಮಾತುಗಳನ್ನು ಒಪ್ಪಿಕೊಂಡರು. ಆ ಹಳ್ಳಿಯಲ್ಲಿ ಶಾಲೆ, ಕೆರೆ, ರಸ್ತೆಗಳನ್ನು ನಿರ್ಮಿಸಿದರು. ಹಳ್ಳಿಯು ಬಹಳ ಸುಂದರವಾಗಿ ಬೆಳೆಯಿತು. ರಾಮಯ್ಯನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು. ಎಲ್ಲರೂ ರಾಮಯ್ಯನನ್ನು ಗೌರವಿಸಿದರು. ಈ ಕಥೆಯ ನೀತಿ ಏನೆಂದರೆ ಪ್ರಾಮಾಣಿಕತೆ ಯಾವಾಗಲೂ ದೊಡ್ಡ ಬಹುಮಾನ ತರುತ್ತದೆ.
2: ಧನ್ಯವಾದಗಳು. ಶ್ರಮದ ಬೀಜ ಬಿತ್ತಿದರೆ ಫಲದ ಮರ ಖಂಡಿತವಾಗಿಯೂ ಬೆಳೆಯುತ್ತದೆ ಎಂದು ತಿಳಿಸುವ ಕಥೆಯ ಮೂಲಕ ನಿಮ್ಮ ಮುಂದೆ ಗಾನವಿ ಮೂಡುಬಿದ್ರೆ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ ಪೂಜಾರಿ ಮಾರ್ನಾಡ್. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಿಮ್ಗೆಲ್ರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಹಾಗಿದ್ರೆ ನಾನಿವತ್ತೊಂದು ಶ್ರಮಕ್ಕೆ ತಕ್ಕ ಫಲ ಎಂಬ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ಶಂಕರಪ್ಪ ಮೇಷ್ಟ್ರು ಎಂಬ ಮೇಷ್ಟ್ರು ಇದ್ದರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆ

0: ಮನೆಯಲ್ಲಿ ಎಲ್ಲಾದ್ರಲ್ಲೂ ಮುಂದಿರಬೇಕೆಂಬ ಆಸೆ. ಮಕ್ಕಳಿಗೂ ಕೂಡ ಅವರನ್ನು ಕಂಡರೆ ತುಂಬಾ ಇಷ್ಟ. ಶಂಕರಪ್ಪ ಮೇಸ್ರಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ ಆಗಿತ್ತು. ಅವನಿಗೆ ಓದಿನ ಕಡೆಯಲ್ಲಿ ಸ್ವಲ್ಪವೂ ಕೂಡ ಗಮನಿರಲಿಲ್ಲ. ಆದರೆ ಶಂಕರಪ್ಪ ಮೇಸ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ. ಆದರೆ ಅವರ ಮಗ ಅವರಿಗೆ ಪೂರ್ತಿಯಾಗಿ ತದ್ವಿರುದ್ಧನಾಗಿದ್ದನು. ಒಂದು ದಿನ ಊರವರು, ಊರಿಗೆಲ್ಲ ಪಾಠ ಮಾಡುವ ಶಂಕರಪ್ಪನ ಮಗನೇ ಸುದ್ದ ಸೋಮಾರಿ ಅಂತ ಹೇಳಲು ಶುರು ಮಾಡಿದರು. ಇದನ್ನು ಕೇಳಿದ ಶಂಕರಪ್ಪನಿಗೆ ಕೋಪ ಬಂದು ಮಗನ ಬಟ್ಟೆ ಬರಿಯನ್ನು ಗಂಟು ಕಟ್ಟಿ ಮನೆಯಿಂದ ಬಿಸಾಕಿ, ನೋಡು ನೀನು ಚೆನ್ನಾಗಿ ಓದಿದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ರೆ ನೀನು ಎಲ್ಲಾದ್ರೂ ಹೋಗಿ ಬದುಕಿಕೊ ಎಂದು ಬೈದು ಅವನನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ. ಪಾಪ ಮಂಜುನಾಥ, ಅವನಿಗೆ ಏನೂ ತೋಚದೆ ಪ್ರತಿದಿನ ಒಂದು ಕೆರೆಯ ಬಳಿ ಕುಳಿತುಕೊಂಡು ಸ್ವಲ್ಪ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದ. ಇದನ್ನು ನೋಡಿದ ಒಬ್ಬ ಊರಿನ ಹಿರಿಯರು, ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ, ಇಲ್ಲದಿದ್ರೆ ಇವನ ಜೀವನ ಹಾಳಾಗಿ ಹೋಗುತ್ತದೆ ಅಂದುಕೊಂಡು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡು ಅಲ್ಲೇ ಇದ್ದ ಮರಳುಗಳನ್ನ ನಿಧಾನವಾಗಿ ನೀರಿಗೆ ಹಾಕುತ್ತಿದ್ದರು. ಇದನ್ನು ನೋಡಿದ ಮಂಜುನಾಥ, ಏನ್ ಸ್ವಾಮಿ ನೀವು ಮರಳನ್ನ ನೀರಿಗೆ ಹಾಕುತ್ತಿದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನಾನು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟಲಿದ್ದೇನೆ, ಇದರಿಂದ ಊರಿನ ಜನರಿಗೆ ಸಹಾಯ ಮಾಡಬೇಕೆಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಏನು ನೀವು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟುತ್ತಿದ್ದೀರಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನೋಡು ನೀನು ಸ್ವಲ್ಪವೂ ಕೂಡ ಓದದೆ ಬರೆಯದೆ ದೊಡ್ಡ ವಿದ್ವಾಂಸನಾಗಲು ಸಾಧ್ಯ ಅಂದರೆ ನಾನು ಕೂಡ ನನ್ನ ಕೈಯಿಂದ ಒಂದು ದೊಡ್ಡ ಸೇತುವೆ ಕಟ್ಟಲು ಸಾಧ್ಯ ಅಲ್ಲವೇ ಅಂತ ಹೇಳ್ತಾರೆ. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಓದಕ್ಕೆ ಬರೆಯಕ್ಕೆ ಶುರು ಮಾಡುತ್ತಾನೆ, ಕಷ್ಟಪಟ್ಟು ಓದುತ್ತಾನೆ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಾನೆ. ಸ್ವಲ್ಪ ವರ್ಷಗಳ ನಂತರ ದೊಡ್ಡ ವಿದ್ವಾಂಸನಾಗುತ್ತಾನೆ. ಇದನ್ನು ನೋಡಿದ ಊರವರು ಹಾಗೂ ಶಂಕರಪ್ಪ ಮೇಸ್ರಿಗೆ ತುಂಬಾ ಖುಷಿಯಾಗುತ್ತದೆ. ಈ ಕಥೆಯ ನೀತಿ ಏನೆಂದರೆ, ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗಲು ಸಾಧ್ಯ. ಧನ್ಯವಾದಗಳು.
1: ವಂದನೆಗಳು. ಅಪ್ಪನ ಪ್ರೀತಿ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ, ಆದರೆ ಅವರ ತ್ಯಾಗವು ಎಲ್ಲವನ್ನೂ ಹೇಳುತ್ತದೆ. ಆ ಪ್ರೀತಿಯನ್ನ ತೋರುವ ಹಾಡಿನೊಂದಿಗೆ ಇದೀಗ ನಿಮ್ಮ ಮುಂದೆ ಚಾತುರ್ಯ ಯಕ್ಕಾರು.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.

0: ತಿನ್ನ ಹೊರಗೆ ಬರುವಾಗ ಜೋರ ಮಳೆ ಬಂತು. ಆಗ ಅಳಿಲು ನಾಯಿಮರಿಯ ಬೆನ್ನಿನ ಮೇಲೆ ಕುಳಿತುಕೊಂಡು ಇಬ್ಬರ ಜೊತೆಯಾಗಿ ತಿಂಡಿ ತಿಂದರು.
1: ವಂದನೆಗಳು. ಮುಂದಕ್ಕೆ ಮುರಳಿನಾದದ ಮಾಧುರ್ಯ ತುಂಬಿದ ಶ್ರೀಕೃಷ್ಣನ ಹಾಡಿನೊಂದಿಗೆ ನಿಮ್ಮ ಮುಂದೆ ನವ್ಯ ಪೂಜಾರಿ.
0: ನನ್ನ ಹೆಸರು ನವ್ಯ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಪದ್ಯ.

0: ಧನ್ಯವಾದ. ಮುಂದೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ದೇಶ ಭಾರತದ ಮಹತ್ವದ ಬಗ್ಗೆ ಭಾಷಣದೊಂದಿಗೆ ನಿಮ್ಮ ಮುಂದೆ ಅಮೋಘ್ ಭಟ್.
1: ನನ್ನ ಹೆಸರು ಅಮೋಘ್ ಭಟ್. ಇಂದು ನಾನು ನಮ್ಮ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬುದು ಕೇವಲ ಘೋಷಣೆಯಲ್ಲ, ಅದೊಂದು ಭಾವನೆ. ಪುರಾತನ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯ ತಾಣ, ನದಿಗಳು, ಪರ್ವತಗಳು, ಕಲೆ ಮತ್ತು ಭಾಷೆಗಳಿಂದ ಸಮೃದ್ಧವಾಗಿರುವ ಭಾರತ ಜಗತ್ತಿಗೆ ಶಾಂತಿ, ಯೋಗ ಮತ್ತು ಜ್ಞಾನವನ್ನು ನೀಡಿದ ಹೆಮ್ಮೆಯ ದೇಶ. ಭಾರತ ವಿಶ್ವ ನಾಗರಿಕತೆ ಮಾತೆ, ಅನೇಕತೆಯಲ್ಲಿ ಏಕತೆ ಇರುವ ದೇಶ. ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ

0: ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡೋಣ ಎನ್ನುತ್ತ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಸಾಲಿನೊಂದಿಗೆ ನನ್ನ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ರೇಡಿಯೋ ಸಾರಂಗ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ. ವಂದೇ ಮಾತರಂ, ಜಯ ಶ್ರೀರಾಮ್.
1: ವಂದನೆಗಳು. ಇದೀಗ ಮುಂದಕ್ಕೆ ನಾನು ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನ ಹರಿಸಿ ಹೋಗುವಾಗ ಎಂಬ ಕವನದ ಮೂಲಕ ನಿಮ್ಮ ಮುಂದೆ ಮನಿಷ್ಕಾ ಮಂಗಳೂರು.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮನಿಷ್ಕಾ ದನನ್ ಮಂಗಳೂರು. ಮಾಡುವ ಕವನ ವಚನ ಶಿಕಿಗೆ ಬರೆದ ಪತ್ರ ಎಂಬ ಶ್ರೀಶಿಕಿಯೊಂದಿಗೆ ಇಲ್ಲಿ ನಾನು ನವಿಲನ್ನು ಶಿಕಿ ಎಂದು ಅನುಮೋದಿಸಿದ್ದೇನೆ.

0: ಹೆಸರಿಗೆ ಇತಿ ಮನಿಷ್ಕಾ.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ 1980ರಲ್ಲಿ ಬಿಡುಗಡೆಯಾದ ರಾಮ ಲಕ್ಷ್ಮಣ ಚಿತ್ರದ ಎಸ್ ಜಾನಕಿಯವರು ಹಾಡಿರುವಂತಹ ಕೇಳಿದ್ದು ಸುಳ್ಳಾಗಬಹುದು ಎಂಬ ಹಾಡಿನ ಮೂಲಕ ನಿಮ್ಮ ಮುಂದೆ ಆತ್ಮಿ ಅಜಕಾರು.
2: ನನ್ನ ಹೆಸರು ಆತ್ಮಿ ಪ್ರಕಾಶ್ ಅಜಕಾರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿ ಒಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಒಡತಿ ಗಂಗಮ್ಮ, ತೊಟ್ಟಿನಳವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ. ಮುಂಗುಸಿ ಒಡನೆ ಪ್ರೀತಿಯಲ್ಲಿ

ರೇ ಮದಳಿ ಬಾಳು ತಳಿದ್ದಳು ಗಂಗಮ್ಮ, ಮುಂದೆ ಏನಾಯ್ತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿದಳು. ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆ ಇಲ್ಲ. ತೊಟ್ಟಿಲ ಬಳಿಯೇ ಕಾವಲಿಡು, ಹೊರಗೆ ಎಲ್ಲೋ ಹೋಗದಿರು. ಗಂಗೆಯು ಹೊರಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ ಸರಸರ ಹರಿಯಿತು ರಭಸದಲ್ಲಿ. ಮನೆಯನ್ನು ಸೇರಿತು ನಿಮಿಷದಲ್ಲಿ, ಮುಂಗುಸಿ ನೋಡಿತು ಹಾವನ್ನು. ತೊಟ್ಟಿಲ ಬಳಿಗೆ ಬರುವುದರು ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗಡಡೆಯಿತು ರೋಷದಲ್ಲಿ. ಸೋತಿತ್ತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ

0: ಲಿಸರು ಮುಂಗುಸಿ ಬಾಗಿಲ ಬಲಿ ಬರಲು ಬಾಯಲ್ಲಿ ರಕ್ತದ ಕಲೆ ಇರಲು ಬೆಚ್ಚದ ಗಂಗೆಯು ನೋಡಿದಳು ಮಗುವನ್ನು ಕೊಂದಿದೆ ಇದು ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳುತ್ತಾ ಒಳಗೆ ಓಡಿದಳು ತೊಟ್ಟಿಲ ಕಂದನು ನಗುತ್ತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯಿತು.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ ಮುಂಗಾರು ಮಳೆ ಚಿತ್ರದ ಎಲ್ಲರ ನೆಚ್ಚಿನ ಹಾಡು ಕನಸಲು ನೂರು ಬಾರಿ ಎಂಬುವ ಹಾಡಿಗೆ ದನಿಯಾಗಲು ಇದೀಗ ನಿಮ್ಮ ಮುಂದೆ ಪಂಚಮಿ ಅಜೇಕಾರ್.
2: ನನ್ನ ಹೆಸರು ಪಂಚಮಿ ಪ್ರಕಾಶ್ ಅಜೇಕಾರ್.

ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾಗೌಡ. ನಾನಿವತ್ತು ಸೈಟ್ ಅಥವಾ ಅಪಾರ್ಟ್ಮೆಂಟ್ ಗಳನ್ನ ತಗೊಳ್ಳುವಂತವ್ರು ಅಥವಾ ಆಲ್ರೆಡಿ ತಗೊಂಡಿರುವಂತವ್ರು ಏನೇನ್ ವಿಷಯವನ್ನ ತಿಳಿದುಕೊಂಡಿರ್ಬೇಕು, ಎಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು, ದಾಖಲೆಗಳನ್ನ ಏನೇನ್ ನೋಡ್ಬೇಕು ಎಲ್ಲವನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬಾ ಜನ ಕೇಳುವಂತಹ ಪ್ರಶ್ನೆ ಅಂದ್ರೆ, ನಾನೊಂದು ಸೈಟ್ ತಗೊಳ್ತಾ ಇದ್ದೀನಿ, ಏನೇನ್ ದಾಖಲೆ ನೋಡ್ಬೇಕು, ಡಿಸಿ ಕನ್ವರ್ಷನ್ ಆಗದೇನೆ ಸೈಟ್ ಮಾಡಿದ್ದಾರೆ, ಅದನ್ನ ನಾನು ತಗೊಳ್ತಾ ಇದ್ದೀನಿ, ಏನಾದರೂ ತೊಂದರೆ ಆಗುತ್ತಾ, ಹೀಗೆ ತುಂಬಾ ಕ್ವಶನ್ ಗಳನ್ನ ಕೇಳ್ತಾರೆ. ಯಾವತ್ತೂ ಕೂಡ ನೀವೊಂದು ಪ್ರಾಪರ್ಟಿಯನ್ನ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಯಾವ ಯೋಜನೆಯಲ್ಲಿ ಖರೀದಿಸ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ಇರಬೇಕಾಗತ್ತೆ. ಅಗ್ರಿಕಲ್ಚರ್ ಪರ್ಪಸ್ಗಾಗಿ ಅಂದ್ರೆ ಬೆಳೆ ಬೆಳೆಯುವಂತಹ ಉದ್ದೇಶಕ್ಕೆ, ಅಂದ್ರೆ ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ, ಅಥವಾ ವಾಸದ ಉದ್ದೇಶಕ್ಕಾಗಿರ್ಬಹುದು, ಅಂದ್ರೆ ರೆಸಿಡೆನ್ಸಿಯಲ್ ಪರ್ಪಸ್ಗಾಗಿ ಪ್ರಾಪರ್ಟಿಯನ್ನ ಖರೀದಿಸ್ತಾ ಇದ್ದೀರಾ ಅನ್ನುವಂತಹ ಕ್ಲಾರಿಟಿ ಇದ್ದಾಗ ತೊಂದರೆ ಆಗೋದಿಲ್ಲ. ಅಂದ್ರೆ ನೀವು ಯಾವ ಪರ್ಪಸ್ಗೋಸ್ಕರ ಖರೀದಿ ಮಾಡ್ತಾ ಇದ್ದೀರಾ, ಅಗ್ರಿಕಲ್ಚರ್ಗೋ ಅಥವಾ ನೀವು ರೆಸಿಡೆನ್ಸಿಯಲ್ ಪರ್ಪಸ್ಗೋ ಅಂತ ಅನ್ನುವಂತಹ ಕ್ಲಾರಿಟಿ ಇದ್ದಾಗ ಯಾವುದೇ ರೀತಿ ತೊಂದರೆ ಬರಲ್ಲ. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಖರೀದಿಸ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ದಾಖಲೆಯಿಂದ ಈಗ ಇರುವಂತಹ ಅಂದ್ರೆ ಪ್ರೆಸೆಂಟ್ ದಾಖಲೆವರೆಗೂ ಕೂಡ ನೀವು ಪ್ರಾಪರ್ಟಿ ಮೇಲೆ ಯಾವುದೇ ರೀತಿ ಲಿಟಿಗೇಷನ್ ಇದೆಯಾ ಅದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಲೀಗಲ್ ಅಡ್ವೈಸ್ ಅನ್ನ ತಗೊಂಡು ಖರೀದಿಗೆ ಮುಂದಾಗಬೇಕಾಗತ್ತೆ. ಅದೇ ಸೈಟ್ ಅಥವಾ ಅಪಾರ್ಟ್ಮೆಂಟ್ ಅನ್ನ ಖರೀದಿಸ್ತೀರಾ ಅಂದ್ರೆ ಆಗ್ಲೂ ಕೂಡ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡು ಲೀಗಲ್ ಅಡ್ವೈಸ್ ಅನ್ನ ತಗೊಂಡು ಖರೀದಿಗೆ ಮುಂದಾಗಿ. ಆದ್ರೆ ಸೈಟ್ ಅನ್ನ ತಗೊಳ್ಳುವಾಗ ಮೇನ್ ಆಗಿ ತಿಳ್ಕೊಳ್ಬೇಕಾಗಿರೋದು, ನೀವು ಸೈಟ್ ತಗೊಳ್ತಾ ಇರುವಂತಹ ಭೂಮಿ ಕೃಷಿ ಭೂಮಿನ ಅಥವಾ ಕೃಷಿಯೇತರ ಭೂಮಿನ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. ಕೃಷಿ ಭೂಮಿಯನ್ನ ವಾಸದ ಉದ್ದೇಶಕ್ಕಾಗಿ ಕೃಷಿಯೇತರ ಭೂಮಿಯನ್ನಾಗಿ ಕನ್ವರ್ಷನ್ ಮಾಡಲಾಗಿದ್ಯಾ, ಅಂದ್ರೆ ಡಿಸಿಯಿಂದ ಏನೇ ಕನ್ವರ್ಷನ್ ಆಗಿದ್ಯಾ ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ಜಿಲ್ಲಾಧಿಕಾರಿಯಿಂದ ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯಾಗಿ ಪರಿವರ್ತನೆ ಆಗಿದ್ಯಾ ಅಂತ ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸುವ ಉದ್ದೇಶ ಅಂದ್ರೆ ವಾಸದ ಉದ್ದೇಶಕ್ಕೆ, ಅಂದ್ರೆ ರೆಸಿಡೆನ್ಸಿಯಲ್ ಪರ್ಪಸ್ಗೆ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ. ಈಗ ಯಾವುದೇ ಕೃಷಿ ಭೂಮಿಯ ಮಾಲೀಕ ಆಗಿರ್ಬಹುದು ಅಥವಾ ಬಿಲ್ಡರ್ ಆಗಿರ್ಬಹುದು, ಸೈಟ್ ಆಗಿ ಮಾಡ್ತಾರೆ ಅಂದ್ರೆ ಮೊದಲು ಕನ್ವರ್ಷನ್ ಆರ್ಡರ್ನ ಡಿಸಿ ಕಡೆಯಿಂದ ಪಡೆದಿರಬೇಕು. ಈಗ ನಿಮ್ದು 2 ಎಕರೆ ಇರಬಹುದು ಅಥವಾ 3 ಎಕರೆ ಜಮೀನು ಇರಬಹುದು, 4 ಎಕರೆ, ಹೀಗೆ ಎಷ್ಟು ಭೂಮಿನ ನೀವು ಲೇಔಟ್ ಆಗಿ ಮಾಡ್ತಿರೋ ಅದಕ್ಕೆ ಡಿಸಿ ಕನ್ವರ್ಷನ್ ಆಗಿರ್ಲೇಬೇಕಾಗತ್ತೆ. ನೆಕ್ಸ್ಟ್ ಲೇಔಟ್ ಪ್ಲಾನಿಂಗ್ ಆಗಿರ್ಬೇಕು. ಲೇಔಟ್ ಪ್ಲಾನ್ ನಲ್ಲಿ ಎಷ್ಟು ಸೈಟ್ ಇರುತ್ತೆ ಅಂತ ಮೆನ್ಷನ್ ಆಗಿರುತ್ತೆ, ರಸ್ತೆಗೆ ಜಾಗವನ್ನ ಎಷ್ಟು ಬಿಟ್ಟಿದ್ದೀರಾ, ಚರಂಡಿ ವ್ಯವಸ್ಥೆಗೆ ಜಾಗ, ಎಲ್ಲವನ್ನ ಕೂಡ ಬಿಟ್ಟು ಪ್ಲಾನ್ ಮಾಡಿ ಅಲ್ಲಿಯ ಜುರಿಸ್ಟಿಕ್ಷನ್ ನ ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಅಪ್ರೂವಲ್ ಪಡೆದಿರಬೇಕಾಗತ್ತೆ. ಯಾವ ಅಳತೆ ಸೈಟ್, ಚೆಕ್ ಬಂದಿ ಎಲ್ಲವನ್ನ ಕೂಡ ಕಾಣಿಸಿ ಪರ್ಚೇಸರ್ಗೆ ಮಾರಾಟ ಮಾಡಬೇಕಾಗತ್ತೆ. ಆದ್ರೆ ತುಂಬಾ ಕಡೆ ಗ್ರಾಮ ಪಂಚಾಯಿತಿ ಲಿಮಿಟ್ ನಲ್ಲಿ ಸೈಟ್ ಗಳನ್ನ ಮಾಡಿ ಮಾರ್ತಾ ಇರ್ತಾರೆ, ಈ ಖಾತ ಆಗಿದೆ ಅಂತ ಹೇಳಿ ಮಾರಾಟ ಮಾಡ್ತಾ ಇರ್ತಾರೆ. ಈಗ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗದೇ ಇರುವಂತಹ ಸೈಟ್ ಲೀಗಲಿ ವ್ಯಾಲಿಡ್ ಸೈಟ್ ಅಂತ ಅನಿಸ್ಕೊಳ್ಳೋದಿಲ್ಲ. ಒಂದು ಲ್ಯಾಂಡ್ ಕರೆಕ್ಟ್ ಆಗಿ ಡಿಸಿ ಕನ್ವರ್ಷನ್ ಆಗಿ ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಅಪ್ರೂವಲ್ ಪಡೆದು ಸಂಬಂಧಪಟ್ಟ ಸ್ಥಳೀಯ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿ, ಕಾರ್ಪೊರೇಷನ್, ನಗರಸಭೆಗಳಿಂದ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪಡೆದು ಕಟ್ಟಡಗಳನ್ನ ಕಟ್ಟಿದ್ರೆ ಅದು ವ್ಯಾಲಿಡ್ ಅಂತ ಅನ್ಸ್ಕೊಳ್ಳುತ್ತೆ. ಈಗ ಅಪಾರ್ಟ್ಮೆಂಟ್ ಅನ್ನ ತಗೊಳ್ತೀರಾ ಅಂತಿದ್ರೆ ಆ ಅಪಾರ್ಟ್ಮೆಂಟ್ ನ ಜಾಗ ಕೂಡ ಕನ್ವರ್ಷನ್ ಆಗಿ ಪ್ಲಾನಿಂಗ್ ಅಥಾರಿಟಿ ಕಡೆಯಿಂದ ಅಪ್ರೂವಲ್ ಆಗಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆಗಿ ಕಟ್ಟಿರ್ಬೇಕಾಗತ್ತೆ. ಆಗ ಮಾತ್ರ ಅದು ಲೀಗಲ್ ಆಗಿ ವ್ಯಾಲಿಡ್ ಅಂತ ಅನ್ಸ್ಕೊಳ್ಳುತ್ತೆ. ಇಷ್ಟೆಲ್ಲಾ ಪ್ರೊಸೀಜರ್ ಗಳನ್ನ ಫಾಲೋ ಮಾಡದೇ ಇರುವಂತಹ ಅಪಾರ್ಟ್ಮೆಂಟ್ಗಳು ಅಥವಾ ಸೈಟ್ ಅನ್ನ ತಗೊಂಡ್ರೆ ಅದರಿಂದ ನಿಮಗೆ ಯಾವುದೇ ರೀತಿಯ ಹಕ್ಕು ಸಿಗೋದಿಲ್ಲ, ಅಂದ್ರೆ ಸರಿಯಾದ ಟೈಟಲ್ ನಿಮಗೆ ಸಿಗೋದಿಲ್ಲ. ಈಗ ನೀವೊಂದು ಸೈಟ್ ಖರೀದಿಸ್ತೀರಾ ಅನ್ಕೊಳ್ಳಿ, ಸೈಟ್ ಖರೀದಿಗೂ ಮೊದಲು ನೀವು ನೋಡಬೇಕಾಗಿರುವಂತಹ ದಾಖಲೆ ಅಂದ್ರೆ ಆ ಸೈಟ್ಗೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳು, ಮದರ್ ಡೀಡ್ ಇರಬಹುದು ಅಥವಾ ಅದು ಗ್ರಾಂಟ್ ಆಗಿರುವಂತಹ ಭೂಮಿ ಆಗಿದ್ರೆ ಗ್ರಾಂಟ್ ಸರ್ಟಿಫಿಕೇಟ್, ಇವನ್ನೆಲ್ಲ ಕೂಡ ನೋಡಬೇಕಾಗತ್ತೆ. ಮೂಲದಲ್ಲಿ ಭೂಮಿ ಯಾರದಾಗಿತ್ತು, ಯಾರಿಂದ ಯಾರಿಗೆ ಹೇಗ್ ಬಂತು ಅನ್ನೋದಕ್ಕೋಸ್ಕರ ಮದರ್ ಡೀಡ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯೂಟೇಷನ್ ರೆಕಾರ್ಡ್ಸ್ ಗಳನ್ನ ನೋಡಬೇಕು, ಫ್ಯಾಮಿಲಿ ಟ್ರೀ ಅಂದ್ರೆ ವಂಶವೃಕ್ಷವನ್ನ ನೋಡಬೇಕು, RTC ಅಂದ್ರೆ ಓಲ್ಡ್ ಪಹಣಿಯನ್ನ ನೋಡಬೇಕಾಗತ್ತೆ, ಸರ್ವೆ ಮ್ಯಾಪ್ ಅನ್ನ ನೋಡಬೇಕು, ಆಕಾರ ಬಂದ್ ಟಿಪ್ಪಣಿ, ಇವೆಲ್ಲವೂ ಕೂಡ ಮೂಲ ದಾಖಲೆ ಅಂತಾನೆ ಆಗುತ್ತೆ, ಇವೆಲ್ಲವನ್ನ ಕೂಡ ನೋಡಲೇಬೇಕಾಗತ್ತೆ. ನೆಕ್ಸ್ಟ್ ECA ಅನ್ನ ನೋಡಬೇಕು, ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಕನ್ನಡದಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಹೇಳ್ತೀವಿ. ಸೊ ECA ಕೂಡ ನೀವು ನೋಡಬೇಕಾಗತ್ತೆ. ಡಿಸಿ ಕನ್ವರ್ಷನ್ ಆರ್ಡರ್ ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ, ಅದನ್ನ ಕೂಡ ನೋಡಲೇಬೇಕು. ನೆಕ್ಸ್ಟ್ ಕನ್ವರ್ಷನ್ ಚಾರ್ಜ್ ಅನ್ನ ಪೇ ಮಾಡಿರುವಂತಹ ರಿಸಿಪ್ಟ್ ಅನ್ನ ನೋಡಬೇಕಾಗತ್ತೆ, ಟ್ಯಾಕ್ಸ್ ಪೇ ಮಾಡಿರುವಂತಹ ರಿಸಿಪ್ಟ್
ಸಬ್ಜೆಕ್ಟ್ ಅನ್ನ ನೋಡಬೇಕು. ಲೇಔಟ್ ಪ್ಲಾನಿಂಗ್ ಅಪ್ರೂವಲ್ ಆಗಿರುವಂತಹ ದಾಖಲೆ ಅಂದ್ರೆ ಲೇಔಟ್ ಪ್ಲಾನ್ ಅಪ್ರೂವಲ್ ಆಗಿರುತ್ತಲ್ಲ ಆಗಿರುವಂತಹ ದಾಖಲೆಯನ್ನ ಕೂಡ ನೋಡಿ, ಖಾತಾ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಸೈಟ್ ಖರೀದಿಗೂ ಮುನ್ನ ನೋಡಬೇಕಾಗಿರುವಂತಹ ದಾಖಲೆಗಳಾಗಿರುತ್ತೆ. ಅದೇ ನೀವು ಅಪಾರ್ಟ್ಮೆಂಟ್ ಅನ್ನ ತಗೊಳ್ತೀರಾ ಅಂದ್ರೆ ಆಗ್ಲೂ ಕೂಡ

0: ರೀತಿ ಮೋಸ ಆಗೋದಿಲ್ಲ. ಈಗ ಲಕ್ಷಾನುಗಟ್ಟಲೆ ಅಮೌಂಟ್ ಅನ್ನ ಕೊಟ್ಟು ಸೈಟ್ ಅಥವಾ ಅಪಾರ್ಟ್ಮೆಂಟ್ ಅನ್ನ ಖರೀದಿಸ್ತಾ ಇರ್ತಾರೆ. ಆದ್ರೂ ಕೂಡ ತುಂಬಾ ಜನ ಲೀಗಲ್ ಅಡ್ವೈಸ್ ಅನ್ನ ತಗೊಳ್ದೇನೆ, ದಾಖಲೆಯನ್ನ ವೆರಿಫೈ ಮಾಡದೇನೆ ಖರೀದಿ ಮಾಡಿ ಮೋಸಕ್ಕೊಳಗಾಗ್ತಾರೆ. ನೀವೊಂದು ಪ್ರಾಪರ್ಟಿಯನ್ನ ಖರೀದಿ ಮಾಡೋದಕ್ಕೆ ತುಂಬಾ ವರ್ಷದಿಂದ ಅಮೌಂಟ್ ಅನ್ನ ಸೇವ್ ಮಾಡಿ ಅದರಿಂದ ಪ್ರಾಪರ್ಟಿಯನ್ನ ಖರೀದಿಸ್ತಾ ಇರ್ತೀರಾ. ಸೊ ನೀವು ಆ ಪ್ರಾಪರ್ಟಿಯನ್ನ ಖರೀದಿಸುವಾಗ ಎಲ್ಲಾ ರೀತಿಯಿಂದಲೂ ಕೂಡ ಎಚ್ಚರಿಕೆ ವಹಿಸಿ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೊಂಡು ಮುಂದುವರಿಯಬೇಕಾಗತ್ತೆ. ಸೊ ಆದಷ್ಟು ಎಚ್ಚರಿಕೆ ವಹಿಸಿ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಹಾಯ್, ನಾನು ನಿಮ್ಮ ನಿಹಾಲ್ ತಾವರೋ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇದೀಗ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ, ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮತ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ವರ್ಕಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು, ತಾರಕಾಸುರ ಎಂ ನಾರಾಯಣ ಹೆಗ್ಡೆ. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ಎರಡನೇ ಕಂತು.
1: ತಾರಕ, ನಿನ್ನ ಮಾತನ್ನು ಕೇಳಿದಾಗ ಆಶ್ಚರ್ಯ ಆಯ್ತು.
2: ಯಾಕೆ?
1: ದಿತಿ ದೇವಿಯ ಮಕ್ಕಳು ನಾವು ದೈತ್ಯರು, ಅದಿತಿ ದೇವಿಯ ಮಕ್ಕಳಾದ್ರಿಂದ ನೀವು ಸಣ್ಣವರು, ಹಿರಿಯವರಾದಂತ ನಮಗೆ ಈ ನಾಕ ದೊರಕಬೇಕಾದ್ದು ಅಂತ ಆಡಿದೆ. ನಾಕ ಎಂಬುದು ನಮ್ಮ ಅಪ್ಪನಿಂದ ಕೊಡಲ್ಪಟ್ಟದ್ದು ಹೌದಾಗಿದ್ರೆ, ಪಿತ್ರಾರ್ಜಿತ ಆಸ್ತಿ ಹೌದು ಅಂತಾಗಿದ್ರೆ ನೀ ಕೇಳುವುದರಲ್ಲಿ ಅರ್ಥ ಉಂಟು. ಆ ರೀತಿಯಾದದ್ದಲ್ಲ ಇದು. ನಾನು ಕರ್ಮ ಪ್ರಪಂಚದಲ್ಲಿ ಹುಟ್ಟಿ ನನ್ನದ್ದಾದಂತಹ ಸ್ವಯಸಾಧನೆಯ ಮೂಲಕವಾಗಿ ಶತಾಧ್ವರವನ್ನು ಮಾಡುವುದರ ಮೂಲಕ ಮೂರು ಮೂರ್ತಿಗಳ ಕೃಪೆಗೆ ಪಾತ್ರನಾದಾಗ ಈ ಸುರಪೀಠ ನಿನಗೆ ಎಂಬುದಾಗಿ ಕೊಡಲ್ಪಟ್ಟದ್ದು. ಹಾಗೆ ಕೊಡಲ್ಪಡುವಾಗ ಸುರಪೀಠಕ್ಕೆ ನಾನು ಎಂಬುದಷ್ಟೇ ಹೊರತು ಸಪ್ತ ದಿಕ್ಪಾಲಕರು ನನಗೆ ಅವರೇ ಅಂತ ಏನು ಇರಲಿಲ್ಲ. ಹಾಗಾದ್ರೆ ಸ್ವರ್ಗ ಎಂಬುದು ನಿರ್ಮಾಣ ಮಾಡುವಲ್ಲಿ ಮೂರು ಮೂರ್ತಿಗಳು ಸಂಪೂರ್ಣ ಕಾರಣಕರ್ತರು. ಅವರ ಅನುಗ್ರಹಕ್ಕೆ ಯಾರು ಕಾರಣೀಭೂತರಾಗ್ತಾರೋ, ಯಾರು ಪಾತ್ರರಾಗ್ತಾರೋ ಅಂತವರಿಗೆ ಅವರು ಒಲಿದು ಕೊಡುವಂತಹದ್ದು. ಹಾಗಾದ್ರೆ ಒಲಿದು ಕೊಟ್ಟಲ್ಲಿ ನಮ್ಮ ಕರ್ತವ್ಯವೇನು? ಇದನ್ನ ಮಮ, ನಾವು ಮಾಡಿದ್ದು ಅದನ್ನೇ. ಯಾಗವನ್ನು ಮಾಡುವ ಕಾಲದಲ್ಲಿಯೂ ಕೂಡ ನಮ್ಮದಲ್ಲ ಎಂಬ ಭಾವದಿಂದ ನಾವು ಮಾಡಿದ್ದು. ಸ್ವರ್ಗದಲ್ಲಿ ಇರುವಾಗಲೂ ಕೂಡ ನಾವಾಡುವುದೇನು? ನಮ್ಮದಲ್ಲ, ಇದು ತಾಯಿಯ ಅನುಗ್ರಹದಿಂದ, ಮೂರು ಮೂರ್ತಿಗಳ ಅನುಗ್ರಹದಿಂದ ಪಾತ್ರವಾದದ್ದು. ನಾವು ಇಲ್ಲಿ ನಾವು ಮಾಡುವಂತಹ ಕಾರ್ಯಕರ್ತರು ಮಾತ್ರ ಅಂತ ಭಾವಿಸಿದವರು ನಾವು.
2: ಆಯ್ತಪ್ಪ,
1: ಆದ್ರೆ ನೀ ಮಾಡ್ತಾ ಇರುವುದು ಹೌದಾ? ಅದಲ್ಲ, ಕರ್ಮ ಪ್ರಪಂಚದಲ್ಲಿ ಇರುವಂತಹ ನೀವು ಸ್ವರ್ಗದ ಕಲ್ಪನೆಯನ್ನು ಹೊಂದಿ ಆ ಭೂಮಿಯನ್ನೇ ಸ್ವರ್ಗ ಮಾಡಿ ನೀವು, ಅದಾಗುವುದಿಲ್ಲ ನಿಮಗೆ. ಇತಿಹಾಸದಿಂದ ನೀವು ಪಾಠವನ್ನು ಕಲಿಯುವುದಿಲ್ಲ. ಈ ಮೊದಲು ಸ್ವರ್ಗವನ್ನು ಏರಿದವರೆಲ್ಲರೂ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗಾದ್ರಿಂದ ಆ ದಾರಿ ಅಲ್ಲ. ಹೀಗೊಂದು ದಾರಿ ಉಂಟು, ಆ ದಾರಿಯ ಮೂಲಕ ನಾವು ಸವಿಸೋಣ ಅಂತ ನೀವು ಪ್ರಯತ್ನ ಮಾಡುವುದಿಲ್ಲ. ನಿಮ್ಮ ದೇಹವನ್ನು ದಂಡಿಸ್ತೀರಿ, ಪರಿಣಾಮದಲ್ಲಿ ವಿಧಿಯನ್ನು ಹರಣನ್ನು ಮೆಚ್ಚಿಸಿಕೊಳ್ತೀರಿ, ವರವನ್ನು ಪಡೆಯುತ್ತೀರಿ, ಸ್ವರ್ಗದ ಮೇಲೆ ದಾಳಿಯನ್ನಿಡ್ತೀರಿ.
2: ದೇವೇಂದ್ರ,
1: ಓ
2: ಬಹಳ ಸುಲಭವಾಯಿತು ನೀನು ಹೇಳಿದ ಮಾತು. ತ್ರಿಮೂರ್ತಿಗಳಲ್ಲಿ ಒಬ್ಬನು ವಿಧಿಯೂ ಹೌದು.
1: ಖಂಡಿತ ಹೌದು.
2: ವಿಧಿಯೇ ನನಗೆ ಅಜೇಯತ್ವವನ್ನು ಕೊಟ್ಟಿರುವಾಗ ಈಗ ನಿನ್ನನ್ನು ಎದುರಿಸುವಲ್ಲಿ ತೊಡಕೇನು ಎಂದು ಕೇಳ್ತೇನೆ.
1: ನಾನು
2: ವಿಧಿ ನನಗೆ ವರವನ್ನು ಕೊಡುವಾಗ ನಾವಾಗಿ ಸುರೇಂದ್ರನಿಗೆ ದೇವೇಂದ್ರ ಪಟ್ಟವನ್ನು ಕೊಟ್ಟಿದ್ದೇವೆ, ಹಾಗಾಗಿ ಅವನನ್ನು ನೀನು ಕೆದಕುವುದಕ್ಕೆ ಹೋಗಬೇಡ ಎಂದೇನೂ ಹೇಳಲಿಲ್ಲ. ವರವನ್ನು ಪಡೆಯುವಾಗಲೂ ನಾನು ಚೆನ್ನಾಗಿ ಯೋಚಿಸಿಯೇ ಕೇಳಿದ್ದೇನೆ. ಸುರರಾಗಲಿ ನರರಾಗಲಿ ಶಿವನಾಗಲಿ ನನಗೆ ಇದಿರಿಲ್ಲದಂತಹ ವರವನ್ನು ನೀನು ಕೊಡಬೇಕು ಎಂಬ ಹಾಗೆ ತಥಾಸ್ತು ಎಂದು ಹೇಳಿದ್ದಾನೆ. ಹಾಗಾದ್ರೆ ಇದಕ್ಕೆ ವಿಧಿಯ ಸಮ್ಮತಿಯೂ ಇದೆ. ಕೇವಲ ನಮ್ಮದಲ್ಲ, ಯಾವುದು ವಿಧಿಯ ಸಂಕಲ್ಪವೋ ಸಮ್ಮತಿಯೋ ಅದು ಈಡೇರಲೇಬೇಕು.
1: ತಾರಕಾಸುರ, ಈಗ ನಿಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ವಿಧಿಯನ್ನು ತಪಸ್ಸು ಮಾಡಿದವರು ಬಹಳಷ್ಟು ಜನ ಇಲ್ವೋ? ಹಾಗಾದ್ರೆ ತಪಸ್ಸನ್ನು ಮಾಡಿದವರಿಗೆಲ್ಲರಿಗೂ ವಿಧಿ ಪ್ರತ್ಯಕ್ಷ ಆಗ್ಲಿಲ್ವೋ?
2: ಹೌದ.
1: ವರವನ್ನು ಕೊಡ್ಲಿಲ್ವೋ? ವರವನ್ನು ಪಟ್ಟವರೆಲ್ಲರೂ ಪಡೆದವರೆಲ್ಲರೂ ಸ್ವರ್ಗವನ್ನು ಏರ್ಲಿಲ್ವೋ? ಏರಿದ್ದಾರೆ, ಶಾಶ್ವತವಾಗಿ ಉಳಿದಿದ್ದಾರ? ಇಲ್ಲಿ ಪ್ರಶ್ನೆ ಏನು ಬರುವುದು? ನಾವು ಸ್ವರ್ಗದಲ್ಲಿ ಒಂದು ಮನ್ವಂತರದವರೆಗೆ ನಿನಗೆ ಈ ಪೀಠ ಎಂಬುದಾಗಿ ಕೊಡಲ್ಪಟ್ಟಂತ ದಾರಿ ಹೀಗೆ ಎಂಬುದನ್ನು ನಾವು ಸೂಚಿಸುವುದು. ಈಗ ನೀವು ಹಿರಿಯವರು ಅಂತ ಹೇಳಿಕೊಂಡು ಬಂದ್ರು, ಹೀಗೊಂದು ದಾರಿ ಉಂಟು, ಈ ದಾರಿಯ ಮೂಲಕ ಹೋದೆ ಅಂತಾದ್ರೆ ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳುವುದು ನಮ್ಮ ಕ್ರಮ.
2: ಸರಿಯಪ್ಪ.
1: ಆದ್ರೆ ನೀವು ಹಾಗಲ್ಲ, ನಾವು ಬೇರೆಯೇ ಒಂದು ದಾರಿಯನ್ನು ಹಿಡಿದು ಹೋಗ್ತೇವೆ ಅಂತ ಹೇಳುವವರಿಗೆ ನಾವು ಹೇಳುದು, ಒಮ್ಮೆ ಇತಿಹಾಸವನ್ನು ನೋಡಿ, ಬಂದವರು ಯಾರಾದ್ರೂ ಉಳಿದಿದ್ದಾರ ಶಾಶ್ವತವಾಗಿ?
2: ಬೇರೆಯವರ ಕರುಣೆಯಿಂದ ಈ ಪೀಠವನ್ನು ಉಳಿಸಿಕೊಳ್ಳಬೇಕಾದಂತಹ ನೀನು ನನಗೆ ಈಗ ಉಪದೇಶ ಮಾಡಬೇಕಾದಿಲ್ಲ.
1: ಅಯ್ಯೋ,
2: ಬಲವಂತನಾದವನಿಗೆ ಗದ್ದುಗೆ ಪೀಠ ಅಧಿಕಾರ. ಹಾಗಾಗಿ ಇಲ್ಲಿ ನಿರ್ಣಯವಾಗಬೇಕಾದದ್ದು ಯಾರು ಬಲವಂತರು ಎನ್ನುವಂತಹ ಪ್ರಶ್ನೆ.
1: ನಿನಗೆ ಉಪದೇಶನ ಮಾಡಿದ್ದಲ್ಲ, ಇಲ್ಲಿಯ ಪೀಠಾಧ್ಯಕ್ಷನಾಗಿ ನಡೆದಂತಹ ವಿಚಾರವನ್ನು ನಿನಗೆ ಆಡಿದ್ದು ಅಲ್ಲ. ನಾನು ಬಲದ ಮೂಲಕವೇ ಪಡೆದು ತೋರಿಸ್ತೇನೆ ಅಂತ ಹೇಳಿದ್ರೆ ನಾವು ದುರ್ಬಲರಲ್ಲ.
2: ಈಗ ಹಿಂದೆ ಅನೇಕರು ಬಂದು ಸೋತಿದ್ದಾರೆ, ಇದನ್ನು ಶಾಶ್ವತವಾಗಿ ಪಡೆದಿಲ್ಲ ಎಂದು ಹೇಳುವಲ್ಲಿ ಅನೇಕ ಸಲ ನೀನು ಸೋತಿದ್ದೆ ಎಂಬ ಧ್ವನಿಯೂ ಬರ್ತದಲ್ಲ.
3: ಖಂಡಿತ ಸೋತಿದ್ದೇನೆ, ಆದ್ರೆ ಅವರು
2: ಹಾಗಾದರೆ ಹಿಂದಿನ ಅನುಭವ ನಿನಗಾಗಬೇಕು. ನನಗೆ ಆ ಅನುಭವವಾಗ್ಲಿಕ್ಕಿಲ್ಲ, ಯಾಕೆ ಅಂದ್ರೆ ನನಗೊಂದು ವಿಶೇಷವಾದಂತಹ ರಕ್ಷೆ ಇದೆ. ಹಾಗಾಗಿ ಮಾತಿನಿಂದ ಏನೂ ಪ್ರಯೋಜನ ಆಗುವುದಿಲ್ಲ, ನಿರ್ಣಯವಾಗ್ಲಿ ನೋಡೋಣ.
3: ಹಾಗಾದ್ರೆ ನಿನಗೆ ಒಂದೊಂದು ಸ್ಪಷ್ಟವಾಗಿದೆ.
2: ಏನು
3: ಮಾತಿನಿಂದ ನೀ ಬುದ್ಧಿ ಕಲಿಯುವುದಿಲ್ಲ ಅಂತಾದ್ರೆ, ಜಾಣನಿಗೆ ಮಾತಿನ ಬೆಟ್ಟು, ಕೋಣನಿಗೆ ದೊಣ್ಣೆಯ ಬೆಟ್ಟು ಒಂದುಂಟು. ನಮ್ಮಲ್ಲಿಯೂ ಆಯುಧ ಹಿಡಿದೆ, ಹಿಡಿದು ನಿಂತ
2: ಯಾರು ಜಾಣ ಯಾರು ಕೋಣ ನಿರ್ಣಯ.

ಕೊನೆಗೂ ಸೋತು ಓಡಿ ಹೋದ. ಈಗ ನಾನು ಯೋಚಿಸುವುದು, ಇಲ್ಲಿಯ ಅಧಿಕಾರ ನನಗೆ ಸಿಕ್ಕಿದೆ, ಸಿಕ್ಕಿದ ಈ ಅಧಿಕಾರವನ್ನ ನಾನು ದಕ್ಕಿಸಿಕೊಳ್ಳಬೇಕು. ಯಾಕೆಂದ್ರೆ ನಮಗೆ ಸಮಯ ಬಹಳ ಮುಖ್ಯ, ಹೆಚ್ಚು ಹೊತ್ತು ಕಳೆಯುವುದಕ್ಕೆ ಇದು ಹೊತ್ತಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನನ್ನವರನ್ನೆಲ್ಲ ಕೂಡಿಕೊಂಡು ಸುರಗದ್ದುಗೆಯನ್ನೇರ್ತೇನೆ. ಮುಂದೆ ಏನಾಗ್ತದೆ ಎನ್ನುವುದರ ಪ್ರತೀಕ್ಷೆಯಲ್ಲಿ

0: ಸೂಚಿಸಿದನು.
1: ಕರೆದು
0: ಅವನೇ ಆಡಿದ್ದಲ್ವೇ
1: ನೀವೇ ಮೋಗಿ ಮನ್ಮಥಗರ

0: ಅದನ್ನು ಹೊತ್ತವ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಎಷ್ಟು ತಿರುಗಬೇಕು, ಯಾರ್ಯಾರ ಬಳಿ ಹೋಗಬೇಕು. ಇಲ್ಲದೆ ಹೋದ್ರೆ ತಾರಕಾಸುರನಿಂದ ನಾ ಸೋತೆ. ತಾರಕಾಸುರಿಂದ ಸೋತದ್ದೇ ಅಲ್ಲ, ವಿಧಿ ಕೊಟ್ಟಂತ ವರಕ್ಕೆ ಮಾನ್ಯತೆ ಕೊಟ್ಟು ನಾವು ಸೋಲಬೇಕಾಯ್ತು. ಹಾಗೆ ಅಂತ ಹೇಳಿ ನಮಗೆ ದಾರಿ ಇಲ್ವೇ? ಯಾರವನಿಗೆ ವರ ಕೊಟ್ಟಿದ್ದಾನೋ ಅವನೇ ದಾರಿ ಅಂತ ಹೇಳಿ ಸತ್ಯಲೋಕಕ್ಕೆ ಹೋದ್ರೆ ವಿಧಿ ಹೇಳುವುದೇ ಬೇರೆ.
1: ಏನಂತ,
0: ನಾ ಬರೆದಾಗಿದೆ, ನಾ ಬರೆದಾಗಿದೆ. ಇನ್ನು ನಿಮಗೆ ಮುಂದಿನ ದಾರಿ ಬೇಕು ಅಂತಾದ್ರೆ ನೀವು ವೈಕುಂಠಕ್ಕೆ ಹೋಗಬೇಕು. ಯಾರು ಲೋಕಪಾಲಕನಿದ್ದಾನೋ ಅಂತವನೇ ಇದಕ್ಕೆಲ್ಲ ಸರ್ವಸಮರ್ಥ ಅಂತ. ವಿಧಿ ಸಹಿತನಾಗಿ ನಾವು ಲೋಕಪಾಲಕನಾದಂತಹ ಶ್ರೀಮನ್ನಾರಾಯಣ ಇರುವಂತಹ ವೈಕುಂಠಕ್ಕೆ ಹೋದ್ರೆ ವಿಧಿಯನ್ನೇ ಪ್ರಶ್ನಿಸಿದ್ದು ನಾರಾಯಣ ದೇವರು. ಏನಾಯಿತು ಅಂತ ಎಲ್ಲಾ ವಿಚಾರವನ್ನು ತಿಳಿದ ಮೇಲೆ ನಾರಾಯಣ ದೇವರು ಆಡಿದ್ದು. ಲೋಕದ ಪಾಲಕನಾಗಿ ನಾವು ವ್ಯವಹರಿಸುವಾಗ ಪಾಲನೆ ಎಂಬುದು ಪ್ರಧಾನವಾದಂತ ಕಾರ್ಯ. ಹಾಗಾದ್ರಿಂದ ಕಂಗಾಲಾದಂತ ನೀವು ಯಾರು ದುಃಖಿಸಬೇಡಬೇಕಂತ ಅಗತ್ಯ ಇಲ್ಲ. ಇದಕ್ಕೆ ದಾರಿ ನಾ ಸೂಚಿಸ್ತೇನೆ. ಅವನೇ ಕೇಳಿಕೊಂಡಿದ್ದಾನಲ್ಲ ವರವನ್ನು, ಶಿವಕುಮಾರನಿಂದ ನನಗೆ ಮರಣ ಬರಲಿ ಎಂಬುದಾಗಿ. ಹಾಗಾದ್ರೆ ಶಿವನಿಗೆ ಮಗನಾಗುವ ಹಾಗೆ ನೀವು ವ್ಯವಹರಿಸಬೇಕು. ಶಿವ ಈಗಾಗಲೇ ತಪಸ್ಸಿನಲ್ಲಿದ್ದಾನೆ, ಅಂತವನ ತಪಸ್ಸನ್ನು ಕೆಡಿಸುವುದಪ್ಪ ಯಾರು ಅಂತ ಕೇಳಿದ್ರೆ ಅವನೇ ಆಡಿದ್ದು. ನೇರವಾಗಿ ಅಲಕಾವತಿಗೆ ಹೋಗಿ ನಮ್ಮವನಾದಂತಹ ಮನ್ಮಥನಲ್ಲಿಯೇ ನೀನು ಹೇಳಬೇಕು ಸಕಲ ವಿಚಾರವನ್ನು. ಹೇಳುವುದರ ಮೂಲಕ ಕಾಡಿ ಬೇಡಿ ಅವನನ್ನು ಒಪ್ಪಿಸಿ ಶಿವನ ತಪಸ್ಸನ್ನು ಕೆಡಿಸುವ ಹಾಗೆ ನೀ ಮಾಡಿದೆ ಅಂತಾದ್ರೆ ಮುಂದೆ ಖಂಡಿತವಾಗಿಯೂ ಲೋಕದ ರಕ್ಷಣೆಯಾಗುವಂತಹ ಕಾರ್ಯ ಲೋಕ ಕಲ್ಯಾಣ ಆಗುತ್ತದೆ ಅಂತ. ಹಾಗಾದ್ದರಿಂದಲೇ ವಿಧಿಯಾಡಿದ ಮಾತನ್ನೇ ಶಿರದಲ್ಲಿ ಹೊತ್ತು ನೇರವಾಗಿ ಕುಸುಮಾವತಿಯ ಕಡೆಗೆ ಹೋಗಿ ಹೋಗ್ತಾರೆ.

0: ರತಿದೇವಿ ಸ್ವಾಮಿ, ಪ್ರಪಂಚದಲ್ಲಿ ಆದರ್ಶ ದಂಪತಿಗಳು ಯಾರು? ಹೀಗೆ ಹಲವರಲ್ಲಿ ಪ್ರಶ್ನೆ ಹುಟ್ಟಿಕೊಂಡ ಕಾಲದಲ್ಲಿ ಸಿಗುವ ಉತ್ತರ ಏನು ಬಲ್ಲೆಯ?
1: ಕಾಮರತಿ,
0: ನಮಗಿಂತಲೂ ನಮ್ಮ ಹಿರಿಯರದ್ದೇ ಹೆಚ್ಚು ಹೇಳುವುದು.
1: ಏನು?
0: ಲಕ್ಷ್ಮೀನಾರಾಯಣರು. ಹೌದಷ್ಟೇ.
1: ಹೌದು,
0: ಆದ್ದರಿಂದಲೇ ನಮ್ಮ ಅಪ್ಪಮ್ಮನ ವಿಷಯವಾಗಿಯೇ ನಾನು ನೋಡಬೇಕಾಗುತ್ತದೆ. ಆದರೆ ಆದರ್ಶ ಎನ್ನುವುದು ಯಾವ ರೀತಿ ನಡೆಯುತ್ತದೆ? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿಯಿಂದ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಬದುಕು ಸಾಗಿಸ್ತಾರೆ ಅಂತಾದ್ರೆ ಅಲ್ಲಿ ಲಕ್ಷ್ಮೀನಾರಾಯಣರ ವಾಸಸ್ಥಾನ ಉಂಟು ಅಂತ ಅರ್ಥ. ಅಂತ ಲಕ್ಷ್ಮೀನಾರಾಯಣರಿಗೆ ಮಗನಾಗಿ ಪ್ರಪಂಚಹಿತ ಚಿಂತಕನಾಗಿ ನಾನೂ ಕೂಡ ವ್ಯವಹಾರದಲ್ಲಿ ತೊಡಗಿಸಿಕೊಂಡವ.
1: ಹೌದು ಸ್ವಾಮಿ,
0: ಪ್ರಪಂಚದಲ್ಲಿ ಪಂಚಭೂತಗಳು, ಪಂಚತನ್ಮ

0: ಪಾತ್ರೆಗಳು, ಹಾಗೆ ಪಂಚಭಾವಗಳು, ಹೀಗೆ ಪಂಚಗಳೇ ಪ್ರಪಂಚದಲ್ಲಿ ಬೆಳೆಯಿಸುತ್ತಾ ಉಂಟು. ಪಂಚಬಾಣನಾಗಿರುವಂತಹ ನಾನು ಮಹಾವಿಷ್ಣುವಿನ ಸಂಕಲ್ಪದಂತೆ ಅವನ ಮನಸ್ಸಿಜೋದ್ಭವನಾಗಿಯೇ ಪ್ರಕಟಗೊಂಡವ.
1: ಸತ್ಯ
0: ಮನ್ಮಥ ಹೀಗೆ ನನ್ನನ್ನು ಕರೆದರು. ಮಾರ, ಮೀನಕೇತನ, ಪುಷ್ಪಬಾಣ, ಹೀಗೆ ಹಲವಾರು ಹೆಸರುಗಳಿಂದ ಪ್ರಪಂಚದಲ್ಲಿ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ.
1: ಸತ್ಯ.
0: ಕೇವಲ ನಾನೊಬ್ಬ ಅವನ ಮನಸ್ಸನ್ನು ಆಕರ್ಷಿಸಬೇಕು, ಮನಸ್ಸು ಮನಸ್ಸುಗಳು ಒಂದಾಗಬೇಕು ಅಂತ ಇದ್ರೆ ನಾನೊಬ್ಬನೇ ಕರ್ಮ ನಿರತನಾಗುವುದಲ್ಲ. ಕೆಲವೊಂದು ದೃಶ್ಯಗಳೇ ನಮಗೆ ಪ್ರೇರಕವಾಗುತ್ತವೆ, ಪೂರಕವಾಗುತ್ತವೆ. ಅದಕ್ಕೆ ಸಾಕ್ಷಿಯಾಗಿ ರತಿ ಮನ್ಮಥರು ನಮ್ಮನ್ನು ನೋಡುವಾಗಲೇ ಒಂದು ರೀತಿಯ ಪ್ರೇಮದ ಭಾವ ಹುಟ್ಟಿಕೊಳ್ಳುತ್ತದೆ.
1: ಹೌದು,
0: ಕಾರಣ ನಮ್ಮ ಬದುಕು ಅವರಿಗೆ ಅಂತಹ ಸಂದೇಶಾತ್ಮಕವಾದದ್ದನ್ನೇ ಕೊಡುತ್ತದೆ ಅಂತ ಅರ್ಥ. ಮತ್ತೆ ನಿನ್ನ ನನ್ನ ಜೊತೆಗಾರಿಕೆಯನ್ನು ಪ್ರಪಂಚದವರು ಕೊಂಡಾಡಿದ್ದೇ ಕಾಮರತಿಯರ ಮೇಳ.
1: ಹೌದೌದು,
0: ಒಂದು ಮೇಳ ಆಗಬೇಕಿದ್ರೆ ಎಷ್ಟು ಮಂದಿ ಬೇಕು?
1: ಆದ್ರೆ ನಮ್ಮದಕ್ಕೆ ಅಷ್ಟೆಲ್ಲ ಅಗತ್ಯ
0: ಬೇಡ. ನಮ್ಮದ್ದು ನಿಜವಾಗಿ ಹೇಳುವುದಿದ್ರೆ ಒಂದು ಚಿಕ್ಕ ಮೇಳ.
1: ಚಿಕ್ಕ ಮೇಳ ಆದ್ರೂ ದೊಡ್ಡ ಕೀರ್ತಿಯನ್ನು ಪಡೆದದ್ದು.
0: ಮಾತ್ರವಲ್ಲ ಚೊಕ್ಕ ಮೇಳ.
1: ಹೌದು ಹೌದು,
0: ಮಾತ್ರವಲ್ಲ ತಕ್ಕ ಮೇಳ. ಇನ್ನು ನಮ್ಮ ಮೇಳವನ್ನು ನೋಡಿಕೊಂಡು ಮುಂದಿನ ಜನಾಂಗ ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಮೇಳ ಪ್ರಾರಂಭಿಸದಿದ್ರೆ ಸಾಕು.
1: ನಮ್ಮದು ಗಟ್ಟಿ ಮೇಳ.
0: ನಮ್ಮದು ಗಟ್ಟಿ ಮೇಳ, ಅವರದ್ದು ಕೇವಲ ಗಟ್ಟಿಗಾಗಿ ಮೇಳ ಅಂತ
1: ಆಗಬಾರದು.
0: ಆದ್ದರಿಂದ ಏನಿದ್ದರೂ ನಮ್ಮ ಈ ಮೇಳದಲ್ಲಿ ನಡೆಯುವ ಪ್ರಸಂಗ ಒಂದೇ, ಪ್ರೀತಿ ಪ್ರೇಮ ಪ್ರಣಯ.
1: ಪ್ರಣಯ
0: ಬಿಟ್ಟರೆ ಬೇರೆ ಯಾವುದೂ ಇಲ್ಲ.
1: ವಿರಹಿಗಳಿಗೂ ಬೇಕು, ಸರಸಿಗಳಿಗೂ ಬೇಕು.
0: ಸತ್ಯ, ವಿರಹಿಗಳಿಗೂ ಸರಸಿಗಳಿಗೂ ಬೇಕಾದಂತಹ ಒಂದು ರೀತಿಯ ತಕ್ಕದ್ದಾದಂತಹ ಬದುಕೆಂಬ ಪ್ರಸಂಗವನ್ನು ಹೊಂದಿಸಿಕೊಂಡು ನಾವು ಬದುಕುತ್ತಾ ಇದ್ದೇವೆ.
1: ಹೌದೌದು,
0: ಪುಷ್ಪಬಾಣನಾಗಿರುವಂತಹ ನಾನು ಇದೋ ಈ ಕುಸುಮಾವತಿಯಲ್ಲಿ ನಿನ್ನ ಜೊತೆಯಲ್ಲಿ ನೆಮ್ಮದಿಯಿಂದಿದ್ದೇನೆ.
1: ಹೌದು ಸ್ವಾಮಿ, ಉಳಿದವರು ಬಾಣ ಪ್ರಯೋಗ ಮಾಡಿದ್ರೆ ದೇಹ ಅರ್ಧವಾಗುತ್ತದೆ.
0: ಸತ್ಯ, ಒಂದಿತ್ತದ್ದು ಎರಡಾಗುತ್ತದೆ.
1: ನೀವು ಬಾಣ ಪ್ರಯೋಗ ಮಾಡಿದ್ರೆ
0: ಎರಡಿತ್ತದ್ದು
1: ಒಂದಾಗಿ ಮೂರನೇದರ ಹೊಸ ಸೃಷ್ಟಿಗೆ ಕಾರಣವಾಗುತ್ತದೆ.
0: ನೂತನ ಸೃಷ್ಟಿಗೆ ಅದು ಕಾರಣವಾಗುತ್ತದೆ.
1: ಹಾಗಾದ್ರೆ ಸೃಷ್ಟಿಗೆ ಮೂಲ ಯಾರು?
0: ಸೃಷ್ಟಿಗೆ ಮೂಲ ಒಂದು ರೀತಿಯಿಂದ ಬ್ರಹ್ಮ, ಅವನಿಗಿಂತಲೂ ಪೂರಕ ಶಕ್ತಿಯಾಗಿ ನಾನು.
1: ಅಲ್ಲ, ಆ ಬ್ರಹ್ಮ ನಿಮ್ಮ ಮುಂದೆ ಎಂತದ್ದು?
0: ಹರಿಯ ಪಾಲನೆಗೆ ಪೂರಕನಾಗಿ,
1: ಹೌದೌದು,
0: ಸೃಷ್ಟಿಕರ್ತನಾದ ವಿಧಾತನ ಸೃಷ್ಟಿಗೆ ಪ್ರೇರಕನಾಗಿ, ಲಯಕರ್ತನಾದಂತಹ ಸದಾಶಿವನ ಸಂಕಲ್ಪಕ್ಕೆ ಅನುಕೂಲನಾಗಿ ವ್ಯವಹರಿಸುವವ ನಾನು.
1: ಹಾಗಾದ್ರೆ ಈ ಮೂರು ಕಾರ್ಯಕ್ಕೂ ಬಾಧ್ಯಸ್ಥರು ಇದ್ದೀರಿ.
0: ಖಂಡಿತ, ಅಲ್ಲಿ ಲೋಕಹಿತ ಚಿಂತನೆ ಉಂಟು ಅಂತ ಅರ್ಥ. ಹೂವಿನಿಂದಲೇ ಕಟ್ಟಿದಂತಹ ಈ ನನ್ನ ಪುರ ಇದು ಪುಷ್ಪಪುರವೂ ಹೌದು.
1: ಮತ್ತೆ ಬಾಣಗಳು ಹಾಗೆ ಅಲ್ವಾ?
0: ನನ್ನದು ಐದು ಬಾಣಗಳು, ಚೂತ, ಅಶೋಕ, ರವೀಂದ್ರ, ನೀಲೋತ್ಪಲ, ನವಮಲ್ಲಿಕ, ಐದು ಪಂಚಬಾಣಗಳು ಹೂವಿನದ್ದೇ.
1: ಹೂವಿನದ್ದೇ
0: ಬಿಲ್ಲು
1: ಕೈಯಲ್ಲಿ.
0: ಹೌದು, ಸಿಹಿಯನ್ನೇ ಕೊಡಬಹುದಾದ ಬಿಲ್ಲು. ಇದನ್ನು ಹಿಡಿದುಕೊಂಡು ಕರ್ಮ ನಿರತನಾಗುವ ನಾನು ದಕ್ಷನ ಸುತೆಯಾದ ನಿನ್ನನ್ನು ತಕ್ಕ ದಕ್ಷ ಪತ್ನಿಯಾಗಿ, ಅಂದ್ರೆ ತಕ್ಕ ಪತ್ನಿಯಾಗಿ ಸ್ವೀಕರಿಸಿದ್ದೇನೆ. ನೆಮ್ಮದಿ ಉಂಟು ನಮಗೆ.
1: ಹೌದು,
0: ಒಂದು ರೀತಿಯಿಂದ ಲೋಕಹಿತ ನಮ್ಮ ಚಿಂತನೆ.
1: ಹಾಗಾಗಿ ಲೋಕ ನಮ್ಮನ್ನು ಬೇರೆಯಾಗಿ ಗುರುತಿಸುವುದೇ ಇಲ್ಲ.
0: ಖಂಡಿತ ಇಲ್ಲ.
1: ಒಟ್ಟಿಗೆ ಮಾತನಾಡು.
0: ಸತ್ಯ, ಕಾಮರತಿಯರು. ಹೌದಲ್ಲ, ನಾವು ಏನಿದ್ದರೂ ಇತರರ ಬಗೆಗಾಗಿ ಅಲೆವರಾಯ.
1: ಖಂಡಿತ ಅಲ್ಲದೆ ಯಾರಾತನಲ್ಲಿ ಕಾಮೋತ್ಪನ್ನವಾಗಬೇಕು ಅಲ್ಲಿ ರತಿಭಾವ ಬೇಕೇ
0: ಬೇಕೇ ಬೇಕು. ಮಾತ್ರವಲ್ಲ, ಹೆಣ್ಣಪ್ಪಲಿಗೆ ರತಿಭಾವ ಉಂಟಾಗಬೇಕು. ಕನ್ಯಾ ವರಯತೆ ರೂಪ
1: ಹಾಗಾಗ್ತದೆ.
0: ಮನ್ಮಥ ಸದೃಶವಾದ ರೂಪ
1: ಬೇಕು.
0: ಆದ್ದರಿಂದ ನಮ್ಮಲ್ಲಿ ಹೊಂದಾಣಿಕೆ ಉಂಟು.
1: ಹೌದು ದೇವರು,
0: ಇವತ್ತು ಏನು
1: ಅರೆಗಳಿಗೆ ಕೂಡ ನಿಮ್ಮನ್ನು ಬಿಟ್ಟಿರುವವಳಲ್ಲ ನಾನು.
0: ಅಲ್ವೇ, ನೀನು ನಾನು ಒಂದಾಗಿರುವ ಈ ಸಂದರ್ಭ, ಹೊಂದಿ ಬದುಕಿನ ಸುಖ ದುಃಖದ ಬಗ್ಗೆ ಚಿಂತಿಸುವ ಸಂದರ್ಭ.
2: ಕಾಮಚಕ್ರೇಶ್ವರ,
1: ಅದು ಗೊತ್ತಾಯ್ತು ಯಾರು
0: ಯಾರು.
1: ಈ ಬೇಡುವವರಿಗೆ ಹೊತ್ತು ಗೊತ್ತು ಅಂತ ಇಲ್ಲ ಸ್ವಾಮಿ. ಗಂಡ ಹೆಂಡತಿ ಒಂದು ಏಕಾಂತದಲ್ಲಿ ಇದ್ದಾರೆ, ಹೋಗಿ ಮಧ್ಯೆ ತೊಂದರೆ ಕೊಡಬಾರ್ದು ಅಂತ
2: ಯೋಚನೆ.
1: ಶನಿವಾರ ಬಾ, ಶನಿವಾರ ಏನಾರ ಕುಡಿದ್ರೆ ಶನಿವಾರ ಆಯ್ತಾ? ನಾವು
0: ಅಲ್ಲ, ಬೇಡುವವರು ನಮ್ಮಲ್ಲಿವರೆಗೂ ಬರ್ತಾರೆ,
1: ಮನೆ ಬಾಗಿಲಿಗೆ ಬಂದು ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ ಅಂತ. ಅಂತ ಇಲ್ಲ,
0: ಬೇಡುವವರು ಕಾಡುವವರು ನಮ್ಮಲ್ಲಿಗೆ ಬರ್ಲಿಕ್ಕಿಲ್ಲ. ಯಾಕೆ? ಕಾಡುವವರನ್ನೇ ಬೇಡುವ ಹಾಗೆ ಮಾಡುವಂತಹ ಸ್ವಭಾವ ನಮ್ಮಲ್ಲಿ.
1: ಆದರೂ ಕೂಡ ಯಾರೋ ಒಬ್ಬ ಅಲ್ಪತೃಪ್ತನೇ ಇರಬೇಕು.
0: ನೋಡೋಣ ಏನಿದ್ದರು. ಹರಿಸುತನಾದ ನನ್ನ ಮನೆಯಂಗಳಕ್ಕೆ ಬಂದ ಕಾಲದಲ್ಲಿ
1: ಇಲ್ಲ ಅಂತ ಹೇಳಲಿಕ್ಕೆ ಆಗುದು.
0: ಅವನನ್ನು ಸ್ವಾಗತಿಸಬೇಕಾದದ್ದು ನಮ್ಮ ಕರ್ತವ್ಯ.
1: ಅಲ್ಲ, ಆದ್ರೆ ಒಂದುಂಟು ಇನ್ನು.

0: ಅಲ್ಲಿ ಮಾತಾಡ್ಲಿಕ್ಕೆ ಹೊತ್ತು ಅಂದ್ರೆ ಗೊತ್ತಾಗುದಿಲ್ಲ. ನೀವು ಅವನನ್ನು ಅಲ್ಲಿಲ್ಲೇ ಹೆಬ್ಬಾಗಿನಲ್ಲೇ ಮಾತಾಡಿಸಿ ಕಳಿಸ್ಬೇಕು, ಮತ್ತೆ ಆದಷ್ಟು ಬೇಗ ನನ್ನ ಬಳಿಗೆ ಬರ್ಬೇಕು. ಗೊತ್ತಾಯ್ತಲ್ಲ,
1: ಏನಿದ್ದರೂ ನಿನ್ನಲ್ಲಿ ಮಾತಾಡದೆ ನನ್ನ ವ್ಯವಹಾರ
0: ಇಲ್ಲಲ್ಲ.
1: ಅವನನ್ನೊಂದು ಕಳುಹಿಸಿ
0: ಅಲ್ಲಿಂದಲೇ ಹೊರಬಾಗಿಲ್ಲೇ, ಮನೆಗೆ ಕರೆದು ಆತಿಥ್ಯ ಮಾಡುದು ಇದೆಲ್ಲ ಏನು ಬೇಡ, ಅಲ್ಲಿಂದಲೇ ಹೋಗ್ಲಿ.
1: ಆದರೆ ನಾವು ಸತಿಪತಿಯರು, ನಮಗೊಂದು ಗೃಹಸ್ಥ ಧರ್ಮ ಉಂಟು.
0: ಆದರೂ ಕೂಡ ಹೆಚ್ಚು ಮಾತು
1: ಹೊರಗಿಂದಲೇ ಕಳುಹಿಸುವ ಜಿಪುಣತನ ನಮ್ಮದಲ್ಲ. ಮನೆಯೊಳಗೆ ಕರೆದು ಕೊಡಬೇಕಾದ ಸತ್ಕಾರವನ್ನು ಕೊಟ್ಟು
0: ಅಲ್ಲ, ಅರೆಗಳಿಗೆಯೂ ನನ್ನ ಗಂಡನನ್ನು ಬಿಟ್ಟಿರೋ ಜಿಪುಣತನ ನನಗೆ ಉಂಟಲ್ಲ.
1: ಆದರೂ ನೀನು ಒಳಗಿದ್ದುಕೊಳ್ಳಬೇಕು, ಕೆಲವೊಂದು ಸಲ ನಾವು
0: ಸಹಿಸಿಕೊಳ್ಳಬೇಕಾಗುತ್ತೆ.
1: ಆದ್ದರಿಂದ ಒಳಗಿದ್ದುಕೋ, ಬಂದವನನ್ನು ನಾನು ಸ್ವಾಗತಿಸ್ತೇನೆ, ಒಳಗಿದ್ದುಕೋ. ದೇವೇಂದ್ರ ದೂರ ನಿಂತಿದ್ದಿ, ಹೊರಗೆ ಬರುವಾಗ ಸ್ವಲ್ಪ ತಡ ಆಯಿತು,
2: ಅದು ಗೊತ್ತಾಯ್ತು.
1: ಮುಖ ಕಾವರಿಸಿದ ಮುಸುಕನ್ನು ಹೊರತೆಗೆದಿದ್ದೇನೆ.
2: ಓ,
1: ಮಾತ್ರವಲ್ಲ ನಿನ್ನನ್ನು ಬರಸೆಳೆದಿದ್ದೇನೆ.
0: ಕರ್ದ್ರ ಕರ್ದ್ರ ಸ್ವಾಮಿ ಕರ್ದ್ರ
1: ಕರೆದಿದ್ದೇನೆ. ಸತ್ಕಾರಕ್ಕೊಂದು ನೀನು ಬರುವುದು ಬೇಡ.
0: ಬೇಡಲ್ಲ,
1: ನೀನು
0: ಅಲ್ಲ, ನನಗೆ ರತಿ ಅಂತ ಕರೆದ ಹಾಗೆ ಕೇಳಿಸಿದ.
1: ಇಲ್ಲ,
0: ಅದು ಅಪ್ಪಿಕೊಂಡಿದ್ದೇನೆ ಅಂದ್ರಲ್ಲ ಹಾಗೆ. ಮತ್ತೆ
1: ಮನ್ಮಥನ ಪುರದಲ್ಲಿ ಗಂಡಸೇ ಸನ್ಮಾನ ಮಾಡುವುದು.
0: ಹೌದೌದು,
1: ಹೌದು. ಆದ್ದರಿಂದ ಸತ್ಕಾರಕ್ಕೆ ನಾನಿದ್ದೇನೆ, ನಾನೇ ಮಾತಾಡಿ
0: ಬೇಗ ಬೇಗ
1: ಕಳಿಸ್ತೇನೆ. ಹೀಗೆ ಬಾ ದೇವೇಂದ್ರ, ಹೀಗೆ ಬಾ.

0: ದೇವರಾಜ ಮದನ ಪರಮಾಶ್ಚರ್ಯವಾಯಿತು.
1: ಯಾಕೆ?
0: ತಿತ್ತೀಸ ಕೋಟಿ ಗೀರ್ವಾಣ ತತಿಯನ್ನು ನೆರಹಿಕೊಂಡು ದೇವಭೂಮಿಯಲ್ಲಿ ನಿನ್ನ ಆಕ್ಯವಾಳತನವನ್ನು ನಡೆಸಬೇಕಾದವ ನೀನು.
2: ಹಾ,
0: ತ್ರೈಲೋಕಕ್ಕೆ ಹಿತಕಾರಕವಾದ ಕೈಂಕರ್ಯವನ್ನೆಸಗಿರುವಂತಹ ಕರಿವರೂತ, ಕಂದಿದಾನನದಿಂದಲೇ ನನ್ನದ್ದಾದ ಕುಸುಮಾವತಿ ಪಟ್ಟಣಕ್ಕೆ ನಿನ್ನ ಆಗಮನ ಈಕ್ಷಿಸಿದೆ ವದನವನ್ನು ಅಂತಾದ್ರೆ ಯಾವುದೋ ಒಂದು ರೀತಿಯ ನೋವು ಅಲ್ಲಿ ಅಭಿವ್ಯಕ್ತಗೊಳ್ಳುತ್ತಾ ಉಂಟು.
2: ಹಾ,
0: ಅಂತರಂಗದ ಭಾವ ಮುಖವೆನ್ನುವ ಕನ್ನಡಿಯಲ್ಲಿ ಬಿಂಬಿಸಲ್ಪಡುತ್ತದೆ. ನಿನ್ನನ್ನು ನೋಡಿದಾಗ ಏನು ಘನತರವಾದ ಸಮಸ್ಯೆ ಉಂಟಾಗಿದೆ ಎನ್ನುವುದು ಸ್ಪಷ್ಟ.
1: ಓ
0: ಅಲ್ಲ, ದೇವಭೂಮಿ ಗಡಸಬಹುದಾದಂತಹ ಸಮಸ್ಯೆ ಏನಿದ್ದರೂ ಪರಿಹಾರಕ್ಕೆ ನಿನಗೆ ಕುಸುಮಾವತಿ ಕೇಂದ್ರ ಅಲ್ಲ.
1: ಅಲ್ವೇ ಅಲ್ಲ.
0: ಒಂದೋ ನನ್ನಪ್ಪ ಮಹಾವಿಷ್ಣುವಿನ ಬಳಿಗೆ, ಇಲ್ಲದಿದ್ರೆ ಸದಾಶಿವನಾದಂತಹ ಕೈಲಾಸಪತಿಯ ಬಳಿಗೆ ಹೋಗಬೇಕಾದವ ನೀನು. ಬದಲಾಗಿ ನನ್ನಲ್ಲಿಗೆ ಬಂದಿದ್ದಿಂತಾದ್ರೆ
1: ಆದ್ರೆ
0: ನನ್ನಿಂದಲೇ ಏನನ್ನು ಪಡೆಯುವುದಕ್ಕೆ ಉಂಟು ಎನ್ನುವುದು ಸ್ಪಷ್ಟ.
1: ಓ,
0: ಮುಕ್ಕೋಟಿ ದೇವತೆಗಳನ್ನು ಬಿಟ್ಟು ನೀನೋರ್ವನೇ ಈ ರೀತಿ ಕಂಗೆಟ್ಟು ಇಲ್ಲಿಗೆ ಬರಬೇಕು ಅಂತಿದ್ರೆ
1: ಇದ್ರೆ
0: ಕಾರಣ ಏನು ಅಂತ ಬೇಕಲ್ಲ.
1: ಓ,
0: ನನ್ನ ಹಿತಮಿತ್ರ ನೀನು. ಏನಯ್ಯ ನಿನಗೊದಗಿದ ಸಮಸ್ಯೆ? ಏನಾಯಿತು ನಿನಗೆ? ನನ್ನಿಂದ ಏನಾಗಬೇಕು ಹೇಳುವೆಯಾ?
1: ಕಾಮಚಕ್ರೇಶ್ವರ,

0: ಮನ್ಮಥ
1: ಇಂದ್ರ
0: ಮೊದಲಾಗಿ ನಿಮ್ಮ ಸರಸ ಸಂಭಾಷಣಕ್ಕೆ ನನ್ನಿಂದ ತೊಡಕಾಗಿದೆ ಅಂತ ಅದಕ್ಕೆ ವಿಷಾದಿಸುತ್ತೇನೆ.
2: ನಮ್ಮದ್ದು ಏನಿದ್ರೂ ಸರಸ ಲೋಕಹಿತವನ್ನು ಉಳಿದಲ್ಲವಲ್ಲ.
0: ನೀವು ಇರುವುದೇ ಹಾಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯಕ್ಕೆ ಹೋಗುವ ಕಾಲದಲ್ಲಿ ಬೇರ್ಪಟ್ಟಿದ್ರು ಒಂದಾಗುವುದು ಒಂದು ಹೊತ್ತಿನಲ್ಲಿ ಮಾತ್ರ, ಗಂಡ ಹೆಂಡೆ
2: ಸತ್ಯ.
0: ನೀವು ಹಾಗಲ್ಲ,
2: ಅಲ್ಲ
0: ಲೋಕದಲ್ಲಿ ನೀವು ಬಿಟ್ಟೇ ಇರುವುದಿಲ್ಲ ಒಬ್ಬರನ್ನೊಬ್ಬರು.
2: ಬಿಟ್ಟಿದ್ದರೆ ರತಿ ಮನ್ಮಥರೇ ಅಲ್ಲ.
0: ಆದ್ದರಿಂದಲೇ ಗೊತ್ತಾಗುವಾಗ ಹೊತ್ತಾಯಿತೇನೋ,
2: ಕಾಮ ಚೋದಿತನಾದ ಕಾರಣವೇ ನಾನು ಕಾಮ ಚಕ್ರೇಶ್ವರ.
0: ಆದ್ದರಿಂದಲೇ ವಿಳಂಬವಾದರೂ ಕೂಡ ಬಾಗಿಲು ತೆರೆದೆಯಲ್ಲ, ಅದಕ್ಕೆ ನನಗೆ ಸಂತೋಷ ಆದದ್ದು.
2: ಓಹೋ,
0: ಸದ್ಗುಣಗಳ ನಿಧಿ ನೀನು. ದಯೆ, ದಾನ, ಧರ್ಮ, ಶೀಲ ಎಂಬಂತ ಗುಣಗಳೆಲ್ಲವೂ ಕೂಡ ಪ್ರಪಂಚದಲ್ಲಿ ಸತ್ಪುರುಷನಾದವ ಅಳವಡಿಸಿಕೊಳ್ಳಬೇಕಾದ ಗುಣಗಳು ಅಂತ ಆಡಿದವು. ಅಂತಹ ಗುಣಗಳನ್ನು ಹೊಂದಿದವ ಯಾವತ್ತಿದ್ರೂ ಕೂಡ ದುರ್ಮಾರ್ಗಕ್ಕೆ ಹೋಗಲಾರ. ಸಚ್ಚಿಂತನೆಯನ್ನೇ ಮಾಡುವುದರ ಮೂಲಕ ಲೋಕಹಿತಕ್ಕಾಗಿ ದುಡಿಯುತ್ತಾನೆ ಎಂಬುದನ್ನು ಲೋಕ ಕಂಡುಕೊಂಡದ್ದು
2: ನಿಜ.
0: ನಿನ್ನನ್ನು ಕಾಣುವಾಗ ನನಗೆ ಅನ್ನಿಸುವುದು, ಆ ಸದ್ಗುಣಗಳೆಲ್ಲ ಎಲ್ಲಿದೆ? ಎಲ್ಲಿಯೂ ಇಲ್ಲ, ಈ ಕುಸುಮಾವತಿಯಲ್ಲಿಯೇ ಇದೆ. ಈಗ ನಾ ಬಂದ
3: ಕಾರಣ
0: ಬರುವುದರ ಹಿಂದೆ ನಿನ್ನ ಮುಖದಲ್ಲಿ ಇರಬಹುದಾದಂತ ಕಳವಳ ಸ್ಪಷ್ಟವಾಗಿ ಗುರುತಿಸಿದ್ದಿ.
2: ನಿನಗೆ ಸಮಸ್ಯೆ ಉಂಟಾದ ಕಾಲದಲ್ಲಿ ನೀನಾಗಿಯೇ ಮಂದಮಾರುತನೋ ವಸಂತನೋ ಜಯಂತರನ್ನೋ ಕರೆದು ಮನ್ಮಥನನ್ನು ಜೊತೆಗೂಡಿಕೊಳ್ಳಿ ಅಂತ ಹೇಳುವವ.
0: ಹೌದು,
2: ಬದಲಾಗಿ ನೀನೇ ನನ್ನ ಬಾಗಿಲಿಗೆ ಬಂದಿದ್ದೀಂದ್ರೆ
0: ನಿನ್ನ ಚಿಕ್ಕ ಮೇಳವನ್ನು ದೊಡ್ಡ ಮೇಳ ಮಾಡುವುದಕ್ಕೆ ಹೇಳುವುದು ನಾನು ಹಾಗೆ, ನೀವೆಲ್ಲರೂ ಸೇರಿ ಹೋಗಿ ಅಂತ.
2: ನೀನು ಚಿಕ್ಕ ಮೇಳವನ್ನು ದೊಡ್ಡ ಮೇಳ ಮಾಡ್ತೀಯೋ ಅಲ್ಲ ಚಿಕ್ಕ ಮೇಳವೂ ಇಲ್ಲದ ಹಾಗೆ ಮಾಡ್ತೀಯೋ ಅಂತ ನನಗೆ ಗೊತ್ತಾಗುವುದಿಲ್ಲ.
0: ನನಗೆ ಯಾಕೆ ಹೀಗೆ ಅನ್ನಿಸಿತು, ನಾವೆಲ್ಲವೂ ಲೋಕವೇ ನಮ್ಮ ಮನೆ ಎಂಬುದಾಗಿ ಭಾವಿಸಿದವರು, ನೀನು ಕುಸುಮಾವತಿಯ ಅರಮನೆಯೇ ನಿನ್ನ ಮನೆ ಅಂತ ಭಾವಿಸಿದವ.
2: ಸದ್ಯಕ್ಕೆ ನಮಗೆ
0: ನಿನಗೆ ಲೋಕ ಆಗಿ ಹೋಗಿದೆ. ಆದ್ದರಿಂದ ಹೊರಲೋಕದಲ್ಲಿ ಏನು ನಡೆದಿದೆ ಎಂಬ ವಿಚಾರದ ಬಗ್ಗೆ ನೀನು ತಿಳಿದಿದ್ದೀಯೋ ಅಲ್ಲ ತಿಳಿಯದೇ ಹಾಗೆ ವ್ಯವಹರಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ.
2: ಲೋಕಹಿತ ಚಿಂತಕನಾಗಿ ನನ್ನಪ್ಪ ಇದ್ದಾನೆ, ಅವರ ಪ್ರತಿನಿಧಿಯಾಗಿ ನೀನಿದ್ದಿ. ನೀವೆಲ್ಲ ಇರುವಾಗ ನಾವು ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದಿಲ್ಲ.
0: ಅಧಿಕಾರದ ಮೇಲೆ ಹಸ್ತಕ್ಷೇಪ ಅಂತಲ್ಲ, ಕೆಲವೊಮ್ಮೆ ಹಿರಿಯರಾದವರು ಅಧಿಕಾರದಲ್ಲಿ ಇರುವಾಗ ಕಿರಿಯರಾದವರು ಒಂದರ್ಥದಲ್ಲಿ ಅದರ ಕಡೆಗೆ ವಿರಕ್ತರೇ ಆಗಿರ್ತಾರೆ, ನೋಡಿಕೊಳ್ಳುವುದಕ್ಕೆ ಅವರಿದ್ದಾರಲ್ಲ.
2: ನಿಜ,
0: ಹಾಗೆ ಅಂತೇಳಿ ಆ ಹೊಣೆಗಾರಿಕೆ ಏನು ಎಂಬುದರ ಬಗ್ಗೆ ಲಕ್ಷ್ಯ ಇರಬೇಕು ತಾನೆ.
2: ಖಂಡಿತ ನಮಗುಂಟು.
0: ಲೋಕಪಾಲನೆ ಎಂಬ ಅಧಿಕಾರವನ್ನು ಹೊತ್ತಂತ ನಿಮ್ಮ ತಂದೆಯ ದಯೆಯಿಂದ ಇದುವರೆಗೆ ಸ್ವರ್ಗದಲ್ಲಿ ಕ್ಷೇಮವಾಗಿಯೇ ನಾವು ಇದ್ದವರು ಹೌದಾಗಿದ್ರೂ ಕೂಡ ಈ ಕಾಲದಲ್ಲಿ ನಮಗೆ ಒದಗಿದಂತಹ ಕಷ್ಟ ನಿವಾರಣೆಗೆ ನಿಮ್ಮ ಅಪ್ಪನಲ್ಲಿಗೆ ಹೋದದ್ದು ನಾವು.
2: ನನ್ನಪ್ಪನಲ್ಲಿಗೆ?
0: ಹೌದಪ್ಪ.
2: ಆಯ್ತಲ್ಲ, ಸಮಸ್ಯೆ ಬಗೆಹರಿಬೇಕಿತ್ತಲ್ಲ.
0: ಸಮಸ್ಯೆ ಬಗೆಹರಿದುದು ಹೌದಾಗಿದ್ರೆ ನೇರವಾಗಿ ಸ್ವರ್ಗವನ್ನೇ ಸೇರ್ತಾ ಇದ್ದೆ ಅಲ್ಲ, ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅಲ್ಲಿಗೆ ನಾವು ಮುಂದುವರಿಯುತ್ತಾ ಇದ್ದೆ.
2: ಏನಾಯಿತು?
0: ಆದ್ರೆ ಸಮಸ್ಯೆ ಬಹಳ ಗಂಭೀರವಾದಂಥದ್ದು.
2: ನನ್ನ ಅಪ್ಪನಿಂದಲೂ
0: ತಾರಕಾಸುರ ಎಂಬಂತಹ ದೈತ್ಯ ತನ್ನದ್ದಾದಂತಹ ದೇಹ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ವಿಧಿಯಿಂದ ಪಡೆದಂತಹ ವರದ ಮೂಲಕವಾಗಿ ಉಬ್ಬಿ ಕೊಬ್ಬಿ ಸ್ವರ್ಗದ ಮೇಲೆ ದಾಳಿ ಮಾಡಿ ನಮ್ಮನ್ನು ದೆಸೆಗೆಡಿಸಿದ.
2: ಹೌದೇ?
0: ಹೌದಪ್ಪ. ವಿಧಿಯಿಂದ ವರ ಪಡೆದ ಮೇಲೆ ವಿಧಿಯಾಣತೆಗೆ ನಾವು ಬಾಗಲೇಬೇಕಲ್ಲ. ಹಾಗಾದ್ರಿಂದ ಅದಕ್ಕೆ ಬಾಗಿ ನಾವು ಸೋತೆವಾದರೂ ಮುಂದೆ ನಮ್ಮ ಸ್ವರ್ಗವನ್ನು ಉಳಿಸಿಕೊಳ್ಳುವಂತಹ ದಾರಿಯೇನು ಎಂಬುದಾಗಿ ನಾವು ವಿಧಿಯಲ್ಲಿಯೇ ಹೋಗಿ ಕೇಳಿದಾಗ ವರ ಕೊಟ್ಟಂತ ವಿಧಿಯೇ ಆಡಿದ್ದು, ದಾರಿ ನನಗೆ ಗೊತ್ತಿಲ್ಲ ಅಂತ.
2: ವಿಧಿಗೆ ದಾರಿ ಸಿಗಲಿ,
0: ವಿಧಿಗೆ ದಾರಿ ಗೊತ್ತಿಲ್ಲ ಅಂತ ಆಗುವಾಗ ಮತ್ತಾರು ದಾರಿ?
2: ಹಗೆಗಳಿಗೆ ವರವೀವರಿರುವರು ತೆಗೆಯಲ್ಲರಿಯರು ಕೊಟ್ಟ ವರಗಳ.
0: ಹೌದು,
2: ಕೊಡುವ ತೆಗೆವ ಸಮರ್ಥ ರಾರೀ ಜಗದಿ.

0: ಹರಿಯಂತೆ.
1: ಹಾಗಾಗಿ
0: ಹರಿಯಿಂದಲೂ ಆಗಲಿಲ್ವೇ?
1: ದಾರಿಯ ಉದಯ ಅಂತ ಕೇಳಿದಾಗ ವೈಕುಂಠಕ್ಕೆ ದಾರಿ ತೋರಿಸಿದ್ದು. ನೇರವಾಗಿ ವೈಕುಂಠಕ್ಕೆ ಹೋದೆವು. ವೈಕುಂಠಕ್ಕೆ ಹೋದಾಗ ಶ್ರೀಮನ್ನಾರಾಯಣ ದೇವರು ಆಡಿದ್ರು. ವಿಷಯ ಎಲ್ಲ ನನಗೂ ಗೊತ್ತುಂಟು, ಆದ್ರೆ ಪ್ರಸಂಗ ಸ್ವಲ್ಪ ಮುಂದುವರೆದಿದೆ. ಈ ಪ್ರಸಂಗ ಇನ್ನೂ ಮುಂದುವರೆದು ನಿಮಗೇನಾದ್ರೂ ಒಳ್ಳೇದಾಗಬೇಕು ಅಂತಂದ್ರೆ ನೀವು ಇಲ್ಲಿರಬಾರದು ಅಂತ ಆಡಿದ್ರು.
2: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು.
1: ಎನಿತ್ತ ತುಳು ಪ್ರಸಾರಡು ತುಳು ಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ 2020 ಈ ಲೇಸಡು ಶರವೇಶ್ವರ ಕಲಾವಿದರು ಕುಡ್ಲ ಮುಕುಲು ನಡಪುಡಾದು ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ 2.

ಭಾಗ್ಯರಾಜ ಅರಸುಲು ಸ್ವರ್ಗ ಸೇರಿ ಬೊಕ್ಕ ಮಲ್ಲಮಗೆ ಅಗ್ನಿವೀರನ ಸ್ವಾರ್ಥ ಬುದ್ಧಿನ ತಡೆಯರಾವಂದೆ ಮೆಕ್ಕೆ ಧರ್ಮಜಲ ಭುವೀಂದ್ರನಾಥೆಲ ರಾಜನೇ ತ್ಯಾಗ ಮಂತದು ಊರೇ ಬುಡ್ದು ಪೋಪೇರ್ ಐಡ್ದು ಬೊಕ್ಕ 15 ವರ್ಷ ಕರಿಬೊಕ್ಕ ದಾದಾಂಡ್ ನಿಕುಲೇ ತೂಲೇ.

ಏರಿ ಏರು ಏರೆಲ್ಲ ಬ್ರಹ್ಮದಾನ ಕೆಟ್ಟಕ್ಕಳು ಏರೆಲ್ಲ ಶುದ್ಧಾಚಾರ ಮಹಿಳೆಯ ಮಲ್ತಿನಕ್ಕಳು ಏತು ಓಡಿಸೋಡು ಮಲ್ತಿನ ತಪಸ್ಸಿಗೆ.

ಬಲೆ ತುಂಬಲೆ ತುಂಬಲೆ. ನಾನಾ ಎನ್ನ ಕಾರ ಮುದೇಳ್ಡೆ ಏನನ್ ಕಾತೊಂದೆ ಉಪ್ಪುಲಿ.

0: ಹೋಗಿ ಮುಟ್ಟಲು ಎಷ್ಟು ಗಂಟೆ ದಾರಿ ಇದೆ?
1: 2 ಗಂಟೆ ಅಜ್ಜಿ, ದೊಂಬುದೂದೇ ಸಮಯ ತೀರಿಣ.
0: ಅಲ್ಲಲ್ಲ, ಹಾಗಲ್ಲ. ಮುಗಪುಂಚಕ್ಕೆ ಎಷ್ಟು ಗಂಟೆ ದಾರಿ ಇದೆ? 7 ಗಂಟೆ. ಮುಗಪುಂಚಕ್ಕೆ ಮುಗಪುಂಚಕ್ಕೆ ಎಷ್ಟು ಗಂಟೆಗೆ ತಲುಪುದು?
1: ಇತ್ತೇ ಒಂದೇ ಮಗೆ ಯಾವ ಇತ್ತೇ ಈ ಬೋರಿ ಬಸ ಉರುಳತ್ತವ?
0: ಅಪ್ಪಯ್ಯಗೆ ನಡೆದು ನಡೆದು ಆಯಾಸನ ವಾಲುತ್ತಿದ್ದಾರೆ. ಅಪ್ಪಯ್ಯ ಕೈ ಕೊಡಿ, ನೀಡ್ಕೊಳ್ತೇನೆ.
1: ಯಾನ್ ಬರ್ದು ಬರ್ದು ಮಾಲುವೇನ?
0: ಮಾಲುವುದು ಯಾಕೆ? ಕುದುರೆ ಗಾಡಿಯಲ್ಲಿ ಹೋಗುವ, ಯಾಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದೀರಿ?
1: ನಿಜನ ಕೋರಿರುಟ್ಟು ಬೋಡ, ಏನ ಮುಕ್ಕುತ್ತಿನೇ ಬೈತೀನಿ.
0: ನಿಮಗೆ ಕದಿನೆ ಬಿಟ್ಟರು ಕೇಳ್ಸಲ್ಲ, ಪಿರಂಗಿ ಬಿಟ್ಟರು ಕೇಳ್ಸಲ್ಲ. ನಡೆದುಕೊಂಡು ಯಾಕೆ ಬಂದ್ರಿ ಅಪ್ಪಯ್ಯ? ಯಾಕೆ ಬಂದ್ರಿ?
1: ಮಂದ್ರಿ ದಾನೆ ನಿಮಗೆ ಚಳಿಯಾಪುಂಡ? ಒಂದು ಮಂದ್ರಿ ಅತ್ತು ಬಣ್ಣಗ ನಂಗ್ ಅಂಗಿ ಮುಂಡು ಬೋರ್ಚ ಸಾಧ್ಯದ ಖರ್ಚಿಗೆ ಕಾಸಲ ಉಂಡು. ಮಂದಿರದ ಮಿತ್ತು ಕಣ್ಣ ನಿಟ್ಟಿತ್ತಿನ ಪಣವದ ಮಿತ್ತು ಕಣ್ಣ.
0: ಅಪ್ಪಯ್ಯ ಕುದುರೆ ಗಾಡಿನೂ ಬೇಡ, ಮಂದ್ರಿನೂ ಬೇಡ, ಮುಗಪುಂಜದ ಕತೆ ಹೇಳ್ರಿ ಅಪ್ಪಯ್ಯ, ಕತೆ ಕತೆ.
1: ಈ ಊರು ಕತ್ತದ ಬೆರಡಿ ಎಲ್ಲ ಬೋಬುಜಿಯರ್ ತಿಕ್ಕಂಡ ಕುದುರೆ ಗಾಡಿಯಲ್ಲಿ ಪೋಯಿ ಪರಬೇರ್ನ ಮಣ್ಣ ಗತ್ತಿನಾತ್ ಇತ್ತೆದ ಜವಾಣಿಯರ್ನ ಕೈಕರ್ ಬಂದೋಜಿ. ಅಗುಳಿ ಮಂಜನೆ?
0: ಅಗುಳಿ ಮಂಜನ ಅಲ್ಲ, ಮುಗಪುಂಚದ ಕತೆ ಕತೆ ಹೇಳ್ರಿ, ಬೇಗ ಹೋಗುವ.
1: ಇವರ ಬಾಯಿ ಮಿಚ್ಚ ಬಲಗೆ ಕತ್ತದಿಯರೆ ತಿಕ್ಕಂದ್ ಒಳ್ಳ ಮಲ್ಲ ಪೆರ್ಮಾರು ತಿಕ್ತು. ನಮ್ಮ ಐತ ಬಂದಿಡು ಪುಲ್ಲಿ ಅಣ್ಣ, ಪುಲ್ಲಿ ಅಣ್ಣ ಪಿದಾಯ ದೊರಪು.
0: ಓ ಕತ್ತಪ್ಪ ಕತೆ ಹೇಳ್ರಿ ಮಾರೇ.
1: ಮುಗಪುಂಚದ ಐಕೆ ಜೋಗುಲು ಜೋರು ಬಾತಿರೋಡು ಮಣ ಮಣ ಮಂತ್ರದಲ್ಲಿ ಮೆಲ್ಲ ಬಾತಿರೋ ಕಿನ್ನಿ ನಾಯಿ ತಿನ್ಲೆಕ ಪಚ ಪಚ ಪಚ ಪಚ ಅಂತ ಬಾಯಿ ಮಗರೋಡು. ಕತೆ ಇತ್ತೆ ಬಾಕಿ ಅಂಡತ್ತ ಪಲೇ ಅಗ್ನಿವೀರ ಪಟ್ಟೋಡು ಹುಲ್ಲಿಯೇನಾ, ಧರ್ಮಜಿ ಅರಮನೆಯನ್ನು ಗುರ್ದು ಬೇತೆಯನ್ನು ಹುಲ್ಲಿಯೇನಾ, ಇಂದ್ರೆ ತಪಸ್ಸು ಕುಲ್ದು ಬ್ರಹ್ಮದೇವರ ವರ ಪಡೆಯೇನಾ? ಇದೇನಾ

0: ಚಂದ್ರಿಕಾ, ಯಾನ್ ಎಂಕ ಬತ್ತಿ ಕೋಪದ ಬರುಟಿ ತಡೆರ ಒಂದೆ ನಿನ್ನ ರೂಪ ಬದಲಾಪನ ಶಾಪ ಕೊರಿಯ. ಇತ್ತೀಚೆ ರಾತ್ರಿ ಪಗಲೆ ನಿನ್ನ ನಿಜ ರೂಪ ತೋಡಂದು ಆಸೆ ಅವನು ಅಂಚಾದ ನಿನ್ನ ನಿಜ ರೂಪನು ಬರ್ಪಾವೆ.
1: ಸ್ವಾಮಿ, ದಾಹಿ ಸ್ವಾಮಿ, ಇಂಕ ನಿಜ ರೂಪ ಕೊರಿಯರ್ ಇನ್ನಿರ್ದ ಇರೆ ಬಂದ ನೋಡ್ದು ಬುಡುಗಡೆ ಮಲ್ತಾರೆ. ಯಾ ನನ ಒಂದು ಬೂಡುಗು ಪೂಲಿಯೇ
0: ಹುಚ್ಚಿ ಇನಿ ಈ ನಿನ್ನ ಇಲ್ಲಡೆ ಪೋಡ. ಇನಿ ಎನ್ನೊಟ್ಟಿಗೆ ಕುಸಲ್ ಪಾತಿರೊಂದು ಸಲಿಗುಡುಪ್ಪುಡೊಂದೇ ನಿಕ್ಕಿನಿ ನಿಜ ರೂಪ ಕೊರಿಯೇ. ಚಂದ್ರಿಕಾ, ಇಂಕ ನಿನ್ನ ಮಿತ್ತು ಮೋಕೆ ಪುಟ್ಟುದುಂಡು ನನ ಈ ಎನ್ನಲಾದಿಯೇ ಉಪ್ಪುಡುಂದು ಎನ್ನ ಆಸೆ ಚಂದ್ರಿಕಾ. ಬಲ ಪಿಳ ಜಾರಡ ಎನ್ನ ಬೆಪ್ಪುಗು ಬಲ ಚಂದ್ರಿಕಾ ಬಲ.
1: ಇಜ್ಜಿ ಸಾಧಿಜ್ಜಿ, ಏನನ್ನ ಏನು ಬೈಕು ನಿರ್ದಿ ತುಂಬಿ ಯಾನು ಬೈಕಿನರೇನು ಎನ್ನ ಉಳಿದು ಯಾನು ಕುಲ್ಲಾದಾತನ ಬುಡ್ಚಿ ಸ್ವಾಮಿಲೆ ಎಂಕ ಮಾಪು ಕೊರ್ದು ಎಂಕಿನ ಬೋಡಿಗೆ ಎಂಕಿನ ಪೋವರೆ ಅನುಕೊರ್ಲೆ ಇರಿಗೆ ದಮ್ಮಯ್ಯ.
0: ಚಂದ್ರಿಕಾ, ಎನ್ನ ಬಂದನುಡುಪ್ಪುನ ನಿನನು ನಿನ್ನ ಇಚ್ಛೆದಂಚ ಬಿಡುಗಡೆ ಮಲ್ಪರೆ ಎನ್ನದ ಆ ಒಂದಿಜ್ಜಿ ಚಂದ್ರಿಕಾ. ಈ ಇಚ್ಛೆನೆ ಎನ್ನ ಸೇರುಡೆ ಬಲ ಚಂದ್ರಿಕಾ ಬಲ ಎನ್ನ ಬೆಪ್ಪುಗು ಬಲ ಚಂದ್ರಿಕಾ ಉಂತಲ್ಪ ಬಲ ಇಚ್ಛಿ ಬಲ ಚಂದ್ರಿಕಾ ಬಲ ಬಲ ಬಲ.

ಈತನೇಟ ತುಳುಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಡು ಶರಬೇಶ್ವರ ಕಲಾವಿದರು ಕುಡ್ಲ ಮೊಕುಲು ನಡಪುಡಾದ ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ ರಡ್ಡು ಕೇಂಡರು. ಏನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
1: ರೇಡಿಯೋ ಸಾರಂಗ್ 107.8 ಎಫ್ಎಂ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: Sarang 107.8 FM.
1: Cheers.
2: Hello friends. ನಾನಂತಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
7: ಹಾಡು ಕೇಳುವ ಹೊತ್ತು

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಿಎಸ್ ಕರ್ಕಿ ಇವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ಹಚ್ಚೇವು ಕನ್ನಡದ ದೀಪ, ಹಾಡಿದ್ದಾರೆ ರವಿ ಮೂರೂರು, ವಿನಯ್ ಕುಮಾರ್, ಉದಯ್ ಅಂಕೋಲಾ, ಸುಪ್ರಿಯಾ ಆಚಾರ್ಯ, ಮಂಗಳಾ ರವಿ.

ಮುಂದಿನ ಹಾಡು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ರಚನೆಯ, ಬಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಇವರು ಹಾಡಿರುವ ಎಲ್ಲ ನಿನ್ನ ಲೀಲೆ.

ಮುಂದಿನ ಹಾಡು ಬಿಎಂ ಶ್ರೀ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕರುನಾಳು ಬಾಬೆಳಕೆ.

ಮುಂದಿನ ಹಾಡು ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ನೀ ಬಳಿ ಬಂದಾಗ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್.

ಮುಂದಿನ ಹಾಡು ಪ್ರಸಾದ್ ಅವರ ರಚನೆಯ, ರಾಜು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಅವರ ಗಾಯನದ ಪ್ರಾಯಕ್ಕೆ ಪ್ರೀತಿಗೆ ನಂಟು.

0: ಸಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ, ಇವಳೊಬ್ಳು ಹಂಜು ಬುರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ದರಾ ಬೇಂದ್ರೆ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ಸಂಗೀತ ಕಟ್ಟಿ ಅವರು ಹಾಡಿರುವ ಮುಗಿಲ ಮಾರಿಗೆ

ನಮಸ್ಕಾರ, ಯಾನ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೀರ್ನ ಈಗಲೂ ಕೇಳೋಂದಿಲ್ಲಾರಿ. 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗದ ಬದುಕು ಕೇಳೊಂದು ಪಿಲವೇ.